107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Saran 107.8 FM.
1: Radio Saran 107.8 FM. Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೊ ಸಾರಂಗ್ 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಖಂಡಿತವಾದಿ ಅನಿಸ್ಕೊಂಡಂಥದ್ದು, ಸ್ಪಷ್ಟ ಟೀಕೆ ಮಾಡುವಂಥವರು, ಬಿರುಸಾಗಿ ಮಾತಾಡುವಂಥ ಕೈಲಾಸಂ ಕೂಡ ಗಾಂಧೀಜಿ ಬಗ್ಗೆ ಹಾಕಿದ್ರು. ಅವನ ಸ್ಪೆಕ್ಟ್ರಮ್ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಾನು. ಅಲ್ಲಿಂದ ತಗೊಂಡು ಬೇಂದ್ರೆಯವರಿಂದ ಮನ್ಸೂರಿಂದ ಹಿಡ್ಕೊಂಡು ನಮ್ಮ ಕೈಲಾಸಂ ಕೂಡ ಚೂರು ತಪ್ಪಾದ್ರೆ ಸಹನೆ ಮಾಡುವಂಥ ಮನುಷ್ಯ ಅಲ್ಲ, ತಕ್ಷಣ ಪ್ರತಿಕ್ರಿಯೆ ಕೊಡುವಂಥ ಮನುಷ್ಯ. ಕೈಲಾಸಂ ಹೇಗೆ ಬರೆದಿದ್ರು ಅಂತ ಅವರೊಂದು ಘಟನೆ ಬರೀತಾರೆ. 1927 ದೇಶಿ ವಿದ್ಯಾಶಾಲೆ ಮೈದಾನದಲ್ಲಿ ಗಾಂಧಿ ಬಂದಿದ್ರಂತೆ, ಖಾದಿ ಪ್ರದರ್ಶನಕ್ಕೆ ಬಂದಿದ್ರಂತೆ. ಬಂದಾಗ ಸ್ನೇಹಿತರು ಕೈಲಾಸಂಗೆ, ಸ್ನೇಹಿತರಿಗೆ ಕೈಲಾಸಂ ಬಹಳ ದೊಡ್ಡವರು. ಅವ್ರಿಗೇನು ಆಸೆ ಅಂದರೆ ಕೈಲಾಸಂ ಅವ್ರನ್ನ ಗಾಂಧೀಜಿಯವ್ರಿಗೆ ಪರಿಚಯ ಮಾಡಬೇಕು ಅಂತ ಒಂದು ಆಸೆ. ಕೈಲಾಸಂಗೆ ಪರಿಚಯ ಮಾಡಬೇಕು ಗಾಂಧೀಜಿಯವ್ರದ್ದು ಅಂತ ಹೇಳಿ ಅದಕ್ಕೆ ಹೇಳಿ ಬನ್ನಿ ಬನ್ನಿ ಕರ್ಕೊಂಡು ಹೋಗೋದಾಗ ಅವ್ರು ಏನು ಮಾಡಿದರು ಅಂತ ಎಷ್ಟು ಚೆಂದಾಗಿ ಬರೀತಾರೆ ನೋಡಿ. ಆದರೆ ಅವರು ಭಕ್ತಿ ಭಯ ಬೆಕ್ಕಸಗಳಿಂದ ತಮ್ಮ ಆರಾಧ್ಯ ಮೂರ್ತಿಯನ್ನು ನೋಡಿ, ಇದು ವರ್ಡು ಆರಾಧ್ಯ ಮೂರ್ತಿ ಅಂತ ಬರೀತಾರೆ, ನನ್ನ ಆರಾಧ್ಯ ಮೂರ್ತಿ ಗಾಂಧಿ ಅಂತ ಬರೀತಾರೆ. ಅವ್ರು ನೋಡಿಬಿಟ್ಟು ಸುಮ್ಮನಿರಿ, ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ ಅದು, ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ, ನನ್ನೇನು ಪರಿಚಯ ಮಾಡ್ತೀರಿ ಅವರಿಗೆ ಅಂಥೇಳಿ ಸುಮ್ಮನೆ ಕೂತ್ಕೊಂಡ್ರಂತೆ. ಮಾತಾಡಬೇಡ, ಕಣ್ಣು ತುಂಬ್ಕೋತೀನಿ ಅಂದ್ರಂತೆ. ಅವ್ರು ನೋಡಿ ಕಣ್ಣು ತುಂಬಿಕೊಂಡ್ರಂತೆ. ಇನ್ನೊಂದ್ಸಲ ಅವ್ರ ಭಾಷಣದಿಂದ ಪ್ರಭಾವಿತರಾದಾಗ ಹುಡುಗರು ಏನಾದರೂ ಸಂದೇಶ ಕೊಡಿ ಸರ್ ಅಂತ ಕೈಲಾಸಮ್ಮ ಅವ್ರು ಕೇಳಿದ್ರಂತೆ. ಆ ಸಂದೇಶ ಎಷ್ಟು ಚೆನ್ನಾಗಿದೆ ನೋಡಿ, ಕೊಡಿ ಅಂದಾಗ ಹೇಳಿದ್ರಂತೆ, ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಮ್ ಅಂತ ಆಗಬೇಡಿ ಅಂತ ಹೇಳಿದ್ರಂತೆ. ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಮ್ ಅಂತ ಆಗಬೇಡಿ. ಅವ್ರು ಗಾಂಧೀಜಿ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಗಾಂಧೀಜಿ ಬಗ್ಗೆ ಬರೆದಂತ ಅದ್ಭುತವಾದ ಕವಿತೆ ಇದು. ಹಾಸ್ಯ ದೃಷ್ಟಿಯಿಂದ ತಗೊಳ್ಳಿ, ಅದು ಎಷ್ಟು ಆಳಕ್ಕೆ ಹೋಗುತ್ತೆ ಅಂದರೆ ಪದ್ಯ ಅಷ್ಟು ಅದ್ಭುತವಾದ ಪದ್ಯವನ್ನು ಬರೆದಿದ್ದಾರೆ ಕೈಲಾಸಂ ಬರೆದಿದ್ದು. ಎಷ್ಟು ಚೆಂದ ನೋಡಿ ಬರೆಯೋ ಸ್ಟೈಲ್ ಕೈಲಾಸಂ, ಟಿಪಿಕಲ್ ಕೈಲಾಸಂ ಅದು. ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೆ, ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೆ, ಅದಕ್ಕೆ ಸುರಿ ಮೂರೋ ನಾಲ್ಕೋ ಚಮಚ ರಕ್ತ ಮಾಂಸ. ಒಂದು ಹಿಡಿ ಚಕ್ಕಳೆ ಮೂಳೆ, ಅದಕ್ಕೆ ಸುರಿ ಮೂರೋ ನಾಲ್ಕೋ ಚಮಚ ರಕ್ತ ಮಾಂಸ. ಜೊತೆಗಿರಿಸು ನೋಡಿ, ಏಕದಂ ಕಾವ್ಯಾತ್ಮಕ ಆಗಿಬಿಡುತ್ತೆ. ಮೊದಲು ತಮಾಷೆಯಾಗಿ ಬಂದಂಥ ಮಾತು ಏಕದಂ ಕಾವ್ಯಾತ್ಮಕ ಆಗಿಬಿಡುತ್ತೆ. ಜೊತೆಗಿರಿಸು ಪಾಪವನ್ನು ನೆರೆ ತೊರೆದ ಕಡಲನಾಳದ ಮನಸ, ಪಾಪವನ್ನು ನೆರೆ ತೊರೆದ ಕಡಲನಾಳದ ಮನಸ, ನೆರೆ ಬಂದ ಕಡಲಿನೊಳು ಪ್ರೇಮವಂ ತುಂಬಿದೆದೆಯ. ಆ ಪ್ರೀತಿ ಎಷ್ಟು ದೊಡ್ಡದು, ನೆರೆ ಬಂದ ಕಡಲಿನೊಲು ಪ್ರೇಮವಂ ತುಂಬಿದೆದೆಯ. ಮುಂದೆ ಮತ್ತೆ ತಮಾಷೆಯಾಗಿ ಬರುವಂಥದ್ದು, ಹಚ್ಚು ಮೊರ ಕಿವಿ ಎರಡ, ಹಚ್ಚು ಮೊರ ಕಿವಿ ಎರಡ, ಎರಡು ಪಿಳಿಪಿಳಿ ಕಣ್ಣ, ಎರಡು ಪಿಳಿಪಿಳಿ ಕಣ್ಣ, ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ. ಆ ತುಟಿಗೆ ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ ಒಳಗಿರಿಸು. ಒಳಗೇನಿರಿಸಬೇಕು ಅಂದರೆ ಜೇನು ನಗುವಲು ಇನಿಯ ನಾಲಿಗೆಯ, ಮೇಣ್ ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯಾತ್ಮವ, ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯಾತ್ಮವ. ಇದರ ಹೂರಣವೋ, ಒಳಗಡೆ ಹೂರಣ ಏನಿದಕ್ಕೆ ಕೊಂಬೆಗೆ ಹೂರಣವೋ, ಸೋಯಾಬೀನ್ಸ್ ಖರ್ಜುರ ಮೇಕೆ ಹಾಲು, ಸೋಯಾಬೀನ್ಸ್ ಖರ್ಜುರ ಮೇಕೆ ಹಾಲು. ಮುಂದೇನು ಮಾಡಬೇಕು ಅಂದರೆ ಎಷ್ಟು ಗಾಂಧಿನ ಚೆನ್ನಾಗಿ ಪ್ರೀತಿ ಮಾಡಿ ಬರೆದಂಥದ್ದು, ಮೇಲಿ ನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಈ ಇದನ್ನು ಸೆರೆಮನೆಯೊಳಂದಿನಿತು ವರುಷ ಇಡು. ಅದರೊಳಗೆ ದುಃಖಿಗಳ ಕಣ್ಣೀರನ್ನ ಅಂಚಿನವರೆಗೂ ತುಂಬಬೇಕಂತೆ. ಗಾಂಧೀಜಿ ಹೇಳಿದ್ರಲ್ಲ, ಅವ್ರ ಎಫರ್ಟ್ ಇಸ್ ಟು ವೈಪ್ ಎವ್ರಿ ಟಿಯರ್ ಫ್ರಮ್ ಎವ್ರಿ ಐ, ಪ್ರತಿಯೊಂದು ಕಣ್ಣಿಂದ ನೀರನ್ನು ಒರೆಸುವಂತ ಕೆಲಸ ಆಗಬೇಕು. ಅದಕ್ಕೆ ಹೇಳ್ತಾರೆ, ಮೇಲಿನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಇದನ್ನು ಸೆರೆಮನೆಯೊಳಂದಿರಿಸುವ ಇಡಿಸುವ ವರುಷ. ಹೊರಗೆ ತೆಗೆ ಪರೆಯ ಪರಿವಾರದೆಂ ಗಮಗಮಿಸ ತೊಳೆಸಿ ಚಿಂದಿಯಲಿ ಸುತ್ತಿ, ಬಟ್ಟೆ ಸಣ್ಣದು ಚಿಂದಿಯಲಿ ಸುತ್ತಿ ಸೆಳೆ ಬೊಂಬಿನ ಆಲಂಬನವನಿತ್ತು, ಒಂದು ಬೊಂಬು ಕೊಡು ಕೈಯಲ್ಲಿ, ಸೆಳೆ ಬೊಂಬಿನ ಆಲಂಬನವಿತ್ತು ಬಡಿಸುತ್ತಾ, ಅದನ್ನೇ ಬಡಿಸು, ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು, ಅವನೇ ಖಾನ್ ಲೋಕ ತಾರಕ ನಮ್ಮ ಬಾಪು ಕೈಲಾಸಂ ಬರೆಯೋದು. ಯಾರ್ಯಾರಿಗೆ ಕೊಟಕಿ ಹಾಕಿದಂಥವ್ರು, ವಕ್ರೋಕ್ತಿ ಹಿಂದ್ಮುಂದ್ ನೋಡಿದಂಥವ್ರು, ಯಾರಿಗಾದ್ರೂ ಚಟ್ಟನ್ ಚಾಟಿ ಇಟ್ಕೊಡುವಂತಹ ಕೈಲಾಸಂ ಬರೀತಾರೆ, ಅವನೇ ಕಣ ಲೋಕ ತಾರಕ ನಮ್ಮ ಬಾಪು. ಇದು ಕೈಲಾಸಂ ಕೊಟ್ಟಂತ ಚಿಂತನೆ.

0: You're listening to Radio Sarang, 107.8 FM.
1: ಪ್ರಪಂಚದ ಎಲ್ಲ ಜನ ನಾನು ಯಾಕೆ ಇದು ಹೇಳ್ತಿದ್ದೇನೆ ಅಂತಂದ್ರೆ ಬರೀ ವೈಭವೀಕರಿಸಬೇಕು ಅನ್ನೋ ಉದ್ದೇಶ ನನ್ನದು ಖಂಡಿತ ಇಲ್ಲ. ಜಗತ್ತಿನಲ್ಲಿ ಇಷ್ಟೊಂದು ಜನ ಒಳ್ಳೆಯವರು, ದೊಡ್ಡ ದೊಡ್ಡವರು, ಜಗತ್ತನ್ನು ಕಂಡವರು, ಜೀವನದ ದರ್ಶನವನ್ನು ಮಾಡಿದವರು, ಗಾಂಧೀಜಿ ಬಗ್ಗೆ ಕೊಟ್ಟಂತ ಅಭಿಪ್ರಾಯ ಇದು. ಇದು ನಮ್ಮ ದೇಶದವ್ರದ್ದಾಯ್ತು. ಹೊರಗಡೆ ನೋಡೋಣ. ಐನ್ಸ್ಟೈನ್ ಅಂತ ಮನುಷ್ಯ, ರ್ಯಾಷನಲ್ ಮನುಷ್ಯ, ನೊಬೆಲ್ ಪ್ರಶಸ್ತಿ ಬಂದಂಥವನು, ಪ್ರಪಂಚದ ಅತ್ಯಂತ ಒಂದು ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅಂತನ್ನುವಂಥ ಮನುಷ್ಯ ಆತ ಹೇಳ್ತಾನೆ, ದ ಫ್ಯೂಚರ್ ಜನರೇಷನ್ಸ್ ವುಡ್ ಸ್ಕೇರ್ಸ್ ಬಿಲೀವ್ ದಟ್ ಎ ಮ್ಯಾನ್ ಲೈಕ್ ಗಾಂಧಿ ಇನ್ ಫ್ಲೆಶ್ ಅಂಡ್ ಬ್ಲಡ್ ವಾಕ್ಡ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಗಾಂಧೀಜಿ ಅಂತ ಒಬ್ಬ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿ ಈ ಭೂಮಿ ಮೇಲೆ ಅಡ್ಡಾಡಿದ್ರು ಅಂತ ಅನ್ನೋದನ್ನು ಮುಂದಿನ ಜನಾಂಗ ನಂಬಲಿಕ್ಕಿಲ್ಲ ಅಂತ ಅದೊಂದು ಪವಾಡ ಅನ್ನುವಂಗೆ ಐನ್ಸ್ಟೈನ್ ಹೇಳ್ತಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ, ಐ ಹ್ಯಾವ್ ಟೂ ಮಾಸ್ಟರ್ಸ್, ನನಗಿಬ್ರು ಮಾಸ್ಟರ್ಸ್ ಇದ್ದಾರೆ. ಒನ್ ಈಸ್ ಜೀಸಸ್ ಕ್ರೈಸ್ಟ್ ಹೂ ಗೇವ್ ಮಿ ಲೈಫ್, ಅದರ್ ಈಸ್ ಮಹಾತ್ಮ ಗಾಂಧಿ ಹೂ ಶೋಡ್ ಮಿ ದ ವೇ ಆಫ್ ಲೈಫ್. ಒಬ್ಬ ಜೀವನ ಕೊಟ್ಟರೆ ಇನ್ನೊಬ್ಬ ಜೀವ ಮಾಡೋ ರೀತಿ ಕಲಿಸ್ಕೊಟ್ರು ಅಂತ ಇಬ್ರು ಮಾಸ್ಟರ್ಸ್ ಅಂತ ಲೂಥರ್ ಕಿಂಗ್ ಹೇಳ್ತಾರೆ. ಮೌಂಟ್ ಬ್ಯಾಟನ್ ಆ ಕಡೆ ಕೂ ಚರ್ಚೆ ಮಾಡುವಂಥ ಮನುಷ್ಯ, ವೈಸ್ರೋ ಆಗಿದ್ದವನು, ಇವ್ರ ಜೊತೆಗೆ ಜಿಜ್ಞಾಸೆ ಮಾಡಿದಂಥವನು, ಒಂದು ರೀತಿ ನೋಡಿದರೆ ರಾಜಕೀಯ ವೈರಿ ನೋಡಿದರೆ ಅಂಥದ್ದು. ಮೌಂಟ್ ಬ್ಯಾಟನ್ ಬರೀತಾನೆ, ಎವ್ರಿ ಟೈಮ್ ಐ ಸಾ ಗಾಂಧಿ ಇನ್ ದ ಚೇರ್ ಅಪೋಸಿಟ್ ಟು ಮೀ ಐ ಆಲ್ವೇಸ್ ರಿಮೆಂಬರ್ಡ್ ಜೀಸಸ್ ಕ್ರೈಸ್ಟ್ ಅಂತಾನೆ. ಮೌಂಟ್ ಬ್ಯಾಟನ್ ಹೇಳುವಂಥದ್ದು, ಅವ್ರು ನೋಡಿದಾಗಲ್ಲ ಜೀಸಸ್ ಕ್ರೈಸ್ಟ್ ನೆನಪಾಗ್ತಾ ಇತ್ತು ನನಗೆ ಅಂತ ಮೌಂಟ್ ಬ್ಯಾಟನ್ ಹೇಳುವಂಥ ಮಾತು. ಚಾರ್ಲಿ ಚಾಪ್ಲಿನ್ ಹೇಳ್ತಾನೆ, ಹಿ ಈಸ್ ಒನ್ ಪರ್ಸನ್ ಐ ಫೀಲ್ ಲೈಕ್ ರಿಸ್ಪೆಕ್ಟಿಂಗ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಚಾರ್ಲಿ ಚಾಪ್ಲಿನ್ ಹೇಳುವಂಥ ಮನುಷ್ಯ

0: रेडियो सारंग 107.8 FM
1: ಒಂದ್ಸಲ ನಾನು ಬಿಸ್ಮಿಲ್ಲಾ ಖಾನ್ ಅವ್ರು ನೋಡಿಕ್ ಹೋಗಿದ್ದೆ ಮನೆಗೆ. ನಾ ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಸ್ವಲ್ಪ ಕೆಲಸದಲ್ಲಿದ್ದಾಗ ಅಲ್ಲಿ ಒಬ್ರು ಸೆಕ್ರೆಟರಿ ಅವರು ನಾನು ಇಬ್ರು ಕೂಡಿ ಬನಾರಸ್ ಕಾಶಿಯಲ್ಲಿದ್ದರು. ಬಿಸ್ಮಿಲ್ಲಾ ಖಾನ್ ಅವ್ರ ಮನೆಗೆ ಹೋಗಿದ್ವಿ. ಸಣ್ಣ ಮನೆ, ಒಂದು ಕಾಟು, ಅಲ್ಲಿ ಮಲ್ಕೊಂಡಿದ್ರು ಬಿಸ್ಮಿಲ್ಲಾ ಖಾನ್. ನಾ ಇಬ್ಬರು ಹೋದ್ಮೇಲೆ ಮಾತಾಡ್ತಾ ಮಾತಾಡ್ತಾ ಉತ್ಸಾಹದಿ ಅಂತ ಹೇಳೋಕೆ ಶುರು ಮಾಡಿದರು. ಹೇಳಿಬಿಟ್ಟು ನಾನು ಕೇಳಿದೆ, ನಿಮ್ಮ ಜೀವನದಲ್ಲಿ ಮರೆಯಲಾರದಂಥ ಒಂದು ಘಟನೆ ಏನಾದರೂ ಇದ್ದರೆ? ನಾನು ಕೇಳಿದ ಉದ್ದೇಶ ಬೇರೆ ಇತ್ತು. ಇಷ್ಟೊಂದು ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀರಲ್ಲ ನೀವು, ಎಷ್ಟು ಕಡೆ ಕೊಟ್ಟಿದ್ದೀರಿ, ಅವಿಸ್ಮರಣೀಯ ಪ್ರೋಗ್ರಾಮ್ ಯಾವುದಾದ್ರೂ ಇದೆಯಾ ಅನ್ನೋದಷ್ಟಿಂದ ನಾನು ಕೇಳಿದ್ದು. ನಿಮ್ಮ ಜೀವನದಲ್ಲಿ ಮರೆಯಲಾರದಂಥ ಘಟನೆ ಯಾವುದಾದ್ರೂ ಇದೆಯಾ ಅಂತ ಕೇಳಿದರೆ ಅವ್ರು ಏನು ಹೇಳಿದ್ರು ಗೊತ್ತಾ? ಏಕ್ ಮಿನಿಟ್ ಹೇರೋ, ಒಂದು ನಿಮಿಷ ಇರು ಅಂದರು. ಧಡಕ್ಕನ ಎದ್ರು, ಎದ್ದೋಗ್ಬಿಟ್ಟು ಅವರೊಂದು ಹಳೆಯ ಗೋದ್ರೇಜ್ ಕಪಾಟಿತ್ತು, ಅದನ್ನು ಢಗ ಢಗ ಢಗ ಅಂತ ಪ್ರಮಾಣ ತೆಗೆದ್ರು. ಆ ತೆಗೆದ್ಮೇಲೆ ಒಳಗಡೆಗೆ ಒಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ನನ್ನ ಕಡೆ ಬಂದರು. ಪ್ಲಾಸ್ಟಿಕ್ ಚೀಲ, ಅದರೊಳಗೆ ಒಂದು ಜಾಕೆಟ್ ಇದೆ. ತಾವು ಗಮನಿಸಿರಬೇಕು, ಈ ಸಂಗೀತಗಾರರು ವಿಸ್ಮೇಲೆ ಶಹನಾಯಿ ಹೋಗ್ಬೇಕಾದ್ರೆ ಶೆರ್ವಾನಿ ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡಿರ್ತಾರೆ. ಆ ಜಾಕೆಟ್ ಹಾಕ್ಕೊಂಡು, ಆ ಜಾಕೆಟ್ ಇತ್ತು, ಒಂದು ಕಪ್ಪು ಬ್ರೌನ್ ಬಣ್ಣದೊಂದು ಜಾಕೆಟ್. ಅದು ಮಡಿಚಿ ಪ್ಲಾಸ್ಟಿಕ್ ಕವರ್ಲಿ ಹಾಕಿಟ್ಟಿದ್ದಾರೆ. ಅದನ್ನ ಹಿಡ್ಕೊಂಬಂದರು. ಹಿಡ್ಕೊಂಬಂದು ನಮಗೇನು ಜೀವನದ ಅವಿಸ್ಮರಣೀಯ ಘಟನೆ ಹೇಳಿದ್ರೆ ಇದನ್ನು ತೋರಿಸ್ತಾರಲ್ಲ ಜಾಕೆಟು ಅಂತ. ಜಾಕೆಟ್ ತೋರಿಸ್ಬಿಟ್ಟು ಹಿಂಗೆ ಕೈ ಇಡ್ತಾರೆ, ಬೆಳ್ಳೆಟ್ ತೋರಿಸಿದ್ರು. ಇದ್ರಿದೇಕೋ ಬಾಪೂಜಿ ಹಾತ್ರಕ್ಕೆತ್ತೆ, ಇಲ್ಲಿ ಇಲ್ಲೇ ನೋಡು ಬಾಪೂಜಿ ಕೈ ಇಟ್ಟಿದ್ದಾನೆ ಹೆಗಲ ಮೇಲೆ ಅಂತ. ಅದು ಎಷ್ಟು ವರ್ಷ ಹಿಂದೆ ಇಟ್ಟಿದ್ರು ಪುಣ್ಯಾತ್ಮರು, ಎಷ್ಟು ವರ್ಷದ ಹಿಂದೆ ಇಟ್ಟಿದ್ದು. ಆ ಮನುಷ್ಯ ಏನು ಮಾಡಿದ್ರು ಅಂತ ಹೇಳಿದ್ರು ಅವರು, ಬಾಪೂಜಿ ಶಹನಾಯಿ ನುಡಿಸಿದ್ಮೇಲೆ ಭಾಳ ಖುಷಿಯಾಗಿ ಹೆಗಲ್ಮಟ್ಟು ಬಹುತ್ ಹಚ್ಚ ಅಂದ್ರಂತೆ ಗಾಂಧೀಜಿ. ಬಹುತ್ ಹಚ್ಚ ಅಂದ ತಕ್ಷಣ ಇವ್ರು ಏನು ಮಾಡಿದ್ರು ಗೊತ್ತಾ? ಫಸ್ಟ್ ಜಾಕೆಟ್ ಬಿಚ್ಚಿದ್ರು, ಇನ್ನೊಬ್ಬರು ಆ ಜಾಗದಲ್ಲಿ ಕೈ ಇಟ್ಟರೆ ಅಪವಿತ್ರ ಆಗಿಬಿಡ್ತದೆ ಅನ್ನೋ ರೀತಿಯಲ್ಲಿ ಅದನ್ನು ಮಡಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಹಂಗೆ ಇಟ್ಟಿದ್ದಾರೆ ನೋಡಿ. ನಾ ಹೋದಾಗ ಹೇಳ್ತಿದ್ರು, ಇದ್ರಿ ಹಾತ್ರಕ್ಕೆತೆ ಬಾಪು, ಯಾವ ಮಟ್ಟಕ್ಕೆ ಇಟ್ಕೊಂಡಿರಬೇಕು ಬಿಸ್ಮಿಲ್ಲಾ ಖಾನ್ ಅಂತ. ಅಂದ್ರೆ ನಾನು ಬೇರೆ ಬೇರೆ ಜೀವನದ ಬೇರೆ ಬೇರೆ ಆಯಾಮಗಳಿದ್ದಂಥ ಜನರ ಹೆಸರು ಹೇಳ್ತಾ ಇದ್ದೀನಿ. ಬಿಸ್ಮಿಲ್ಲಾ ಖಾನ್ ಹೇಳಿದಂಥದ್ದು, ನಮ್ಮ ಎಚ್ ಎನ್ ನರಸಿಂಹಯ್ಯನವರು, ಅವ್ರ ರೂಮ್ನಲ್ಲಿ ಯಾವುದೂ ಫೋಟೋ ಇರಲಿಲ್ಲ, ಒಂದು ಮಾತ್ರ ಬಿಟ್ಟು. ತಾವು ನೋಡಿರಬೇಕು ಹಿಂದೂದಲ್ಲಿ ಬಂದಂಥ ಫೋಟೋ, ಬಾಲಕ ನರಸಿಂಹಯ್ಯ ನಡ್ಕೊಂಡು ಹೊರಟಿದ್ದಾರೆ, ಗಾಂಧೀಜಿ ಹೆಗಲ ಮೇಲೆ ಕೈಕಿದ್ದಾರೆ. ಅದು ಒಂದು ಬಿಟ್ಟರೆ ನರಸಿಂಹಯ್ಯನವ್ರು ಬೇರೆ ಫೋಟೋ ಬೇಕಾಗಿರಲಿಲ್ಲ. ಅಂದರೆ ಇವರು 10-11 ವರ್ಷ ಹುಡುಗ ಆಗಿದ್ದಾಗ ಗಾಂಧೀಜಿ ಕೈ ಇಟ್ಟಿದ್ದು ಆ ನೆನಪು ಇನ್ನೂ ಮಾಸಿರ್ಲಿಕ್ಕಿಲ್ಲ ನಮ್ಮ ನರಸಿಂಹಯ್ಯನವ್ರು 80 ವರ್ಷ ಆದಾಗ. ಅದು ಯಾವ ಶಕ್ತಿ ಇದ್ದಿದ್ದಿತ್ತಪ್ಪ ಅದು? ನನ್ನ ಹೆಗಲ ಮೇಲೆ 8,000 ಜನ ಕೈ ಇಟ್ಟಿದ್ದಾರೋ ಗೊತ್ತಿಲ್ಲ, ಒಬ್ಬರದು ನೆನಪಿಲ್ಲ ನನಗೆ. ಆದರೆ ಒಬ್ಬ ಮನುಷ್ಯ ಕೈ ಇಟ್ಟರೆ ತಕ್ಷಣ ಜಾಕೆಟ್ ಬಿಚ್ಚಿ ಮಡಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಮತ್ತೊಬ್ಬರು ಮುಟ್ಟಿದ್ರೆ ಅಪವಿತ್ರ ಆಗುವ ರೀತಿಯಲ್ಲಿ ನೋಡ್ಕೋತೀವಲ್ಲ, ಆ ಏನು ಗೌರವ ಇರಬೇಕು ಆ ಮನುಷ್ಯನ ಬಗ್ಗೆ?

ರಾಬಿನ್ ಐಲ್ಯಾಂಡ್ ಅಂತಿದೆ. ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ಗೆ ಹೋದರೆ, ಕೇಪ್ ಟೌನಿಂದ ಒಂದು 10 ನಿಮಿಷ ಸಮುದ್ರದ ಒಳಗೆ ಹೋದರೆ, ನಾನು ನೋಡಿ ಬಂದಿದ್ದೇನೆ ಅದನ್ನು, ಒಳಗಡೆ ಹೋದರೆ ಈ ನಮ್ಮ ಅಂದಮಾನ್ ನಿಕೋಬಾರ್ ಜೈಲ್ ಇದೆಯಲ್ಲ, ಆ ಥರದೊಂದು ಜೈಲ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರೂ ಬರೀ ಕರಿ ಕರಿ ಕರಿ ಸಮುದ್ರ ಕಾಣುತ್ತೆ, ಮತ್ತೆ ಏನೂ ಹುಚ್ಚಿ ಹೋಗ್ಬೇಕು. ಒಂದು ಸಣ್ಣ ಸೆಲ್ಯುಲರ್ ಜೈಲು, ಅದ್ರ 6.5 x 6.5 ಇರಬೇಕು ರೂಮ್, ಅದು ಕೋಣೆ ಜೈಲು. ಏನೂ ಕಾಣಿಸಲ್ಲ, ಸಮುದ್ರ, ಕರಿ ಸಮುದ್ರ ಮಾತ್ರ ಕಾಣುತ್ತೆ, ಏನೂ ಕಾಣಿಸಲ್ಲ. ಅಕಸ್ಮಾತ್ ಒಂದು ಹಡಗು ಕೂಡ ಬರಲ್ಲ ಅಲ್ಲಿ, ಆ ಥರ ಪರಿಸ್ಥಿತಿ. ಆ ಕಡೆ ಸಮುದ್ರ ಕಡೆ ಮುಖ ಮಾಡಿ ಒಂದು 6.5 x 6.5 ಜೈಲಲ್ಲಿ ನೆಲ್ಸನ್ ಮಂಡೇಲಾ 26 ವರ್ಷ ಇದ್ರು. ನಮಗೆ ಒಂದು ದಿವಸ ಮನೆಯಲ್ಲಿ ನಮ್ಮ ಸಂಬಂಧಿಕರು ಯಾರೂ ಇಲ್ಲದೆ ಹೋದ್ರೆ ಒಬ್ಬನೇ ಇದ್ರೆ ಹುಚ್ಚಿಡ್ದಂಗಾಗಲ್ಲ. ಅದು ಅವತ್ತು ಟಿ ವಿ ಬೇರೆ ಇಲ್ಲ ಅಂದ್ರೆ ಮುಗದೆ ಹೋಯ್ತಾ, ಟಿ ವಿನೇ ದೋಸ್ತಿಗೆ ನಮಗೆ, ಅದು ಇಲ್ಲಾಂದ್ರೆ ಅಂಥದ್ದು. ನೆಲ್ಸನ್ ಮಂಡೇಲಾ 6'3" ಎತ್ತರಿದ್ದಾರೆ. ಅವರು ಎಲ್ಲವನ್ನ ಅಲ್ಲೇ ಮಾಡ್ಕೋಬೇಕು ರೂಮಲ್ಲಿ, 6.5 x 6.5 ರೂಮಲ್ಲಿ 26 ವರ್ಷ ಇದ್ರಂತೆ. ಅಲ್ಲೇ ಕುತ್ಕೊಂಡು ಪುಸ್ತಕನೂ ಬರೆದ್ರು ಅವರು. ಆದರೆ ಒಳಗಿನ ಉತ್ಸಾಹ ಕುಗ್ಗಲಿಲ್ಲ. ಹೊರಗೆ ಬಂದ್ಮೇಲೆ ಯುದ್ಧ ಮಾಡಿದ್ರು, ಮಾಡಿದ್ರು, ಕೊನೆಗೆ ತಮಗೆ ಅಪಾರ್ಥಿಡಲ್ಲಿ ಗೆದ್ದು ಪ್ರೆಸಿಡೆಂಟ್ ಕೂಡ ಆದರು. ಕಲಾಂ ಹೋದ ತಕ್ಷಣ ಮಾತಾಡಿದಾಗ ನೆಲ್ಸನ್ ಮಂಡೇಲಾ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಬಂದವರು. ಕೈ ಕೂಲ್ಬೇಕಲ್ಲ, ಊರ್ಗೋಲ್ಬೇಕಲ್ಲ ಅವರಿಗೆ. ಇವ್ರು ಬಂದ ತಕ್ಷಣ ಊರ್ಗೋಲ್ ಹಿಂಗೆ ಬಿಸಾಕ್ಬಿಟ್ಟು ಇವ್ರು ಹೆಗಲ ಮೇಲೆ ಕೈ ಹಾಕಿ ನಡ್ಕೊಂಡು ಹೊರಟ್ರಂತೆ. ಕಲಾಂ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕಲಾಂ ಕೇಳಿದ್ರಂತೆ, 26 ವರ್ಷ ಜೈಲಲ್ಲಿ ಇದ್ರಲ್ಲ, ನೋಡಿ ಬಂದೆ ನಾನು ರಾಬಿನ್ ಐಲ್ಯಾಂಡ್ ಜೈಲ್ ನೋಡಿ ಬಂದೆ, ಈಗ ನನಗೆ 1/2 ಗಂಟೆ ನಿಂತರೆ ಗಾಬರಿ ಆಗಿಬಿಡುತ್ತೆ. 26 ವರ್ಷ ಇದ್ರಿ, ನಿಮ್ಮ ಉತ್ಸಾಹ ಕಮ್ಮಿ ಆಗಲಿಲ್ಲ, ನಿಮಗೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರಂತೆ. ಇನ್ಸ್ಟಂಟ್ಲಿ, ಒಂದು ಕ್ಷಣದಲ್ಲಿ ಕಲಾಂ ಬರೀತಾರೆ, ಇನ್ಸ್ಟಂಟ್ಲಿ ಡಾಕ್ಟರ್ ಮಂಡೇಲಾ ರಿಪ್ಲೈಡ್, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನನಗೆ ಸೌತ್ ಆಫ್ರಿಕಾದಲ್ಲಿ ಮಾದರಿ ಅವರು ಕಲಿಸಿದ್ರು ನಮಗೆ. ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನಮಗೆ ಅವರೇ ಸ್ಫೂರ್ತಿ ಕೊಟ್ಟವರು, 26 ವರ್ಷ ನೆನೆಸ್ಕೋತಾ ಇದ್ದೆ ಅವ್ರು ನಾನು ಅಂತ ಮಂಡೇಲಾ ಹೇಳ್ತಾರೆ. ಆಮೇಲೆ ಕೊನೆಗೊಂದು ತಮಾಷೆಗೆ ಮಾತು ಹೇಳಿದ್ರಂತೆ, ಬಟ್ ಯು ನೋ ಡಾಕ್ಟರ್ ಕಲಾಂ, ಯು ಸೆಂಟ್ ಅಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ವಿ ಸೆಂಟ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ ಹೇಳಿದ್ರಂತೆ. ನೀವು ನಮಗೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಕಳಿಸ್ಕೊಟ್ರಿ, ನಾನು ನಿಮಗೆ ಮಹಾತ್ಮ ಗಾಂಧಿ ಕಳಿಸ್ಕೊಟ್ಟಿ ವಾಪಸ್ಸು ಅಂತ ತಮಾಷೆ ಹೇಳಿದರು ಅಂತ ಕಲಾಂ ಬರೀತಾರೆ. ಕಲಾಂ ಅದು ಹೇಳ್ತಾರೆ, ಆಶ್ಚರ್ಯ ಅಲ್ವಾ, ನಮ್ಮ ದೇಶದಲ್ಲಿ ಜನ ಸ್ಫೂರ್ತಿ ಮಾಡೋದು ಅಂತ ಆಯ್ತು. ಇಲ್ಲೇ ಇದ್ರು ಕರ್ಮಕ್ಷೇತ್ರ, ಅದು ಅಲ್ಲಿ ಸ್ವಲ್ಪ ದಿವಸ ಇದ್ರಲ್ಲ, ಕೆಲಸ ಮಾಡಿದ್ದಾರೆ. ಆದರೆ ಆಗ ಮಂಡೇಲಾ ಇರಲಿಲ್ಲ. ಈಗ ಜೈಲಲ್ಲಿದ್ದಂಥ ಮಂಡೇಲಾಗೆ ಸ್ಫೂರ್ತಿ ಸಿಕ್ಕಿದ್ದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯಿಂದ. ಆತ ಹೇಳ್ತಾರೆ, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಮಂಡೇಲಾ ಹೇಳ್ತಾರೆ.

ಅವರು ಮಾಡಿದ್ದು ಹೇಳಿದ್ದು ಯಾವುದು ಆ ದಿನಗಳಿಗೆ ಸರಿಯಾಗಿತ್ತು ಅದು ಸಾರ್ವಕಾಲಿಕವಾಗಿದ್ದಿರ್ಲಿಕ್ಕಿಲ್ಲ. ಈ ಕ್ಷಣಕ್ಕೆ ಸರಿ ಅಂತ ಹೇಳಿರ್ತಾರೆ. ಯಾರೋ ಗಾಂಧೀಜಿ ಕೇಳ್ತಾರೆ, ಅಲ್ಲ ನೀವು 1929 ಹಿಂಗೆ ಹೇಳಿದ್ರಿ, 1942 ಹೀಗೆ ಹೇಳ್ತಿರಲ್ಲ ಅಂದ್ರಂತೆ. ಹೌದು, 29 ಅಷ್ಟೇ ತಿಳುವಳಿಕೆ ಇತ್ತು ನನಗೆ, ಮುಚ್ಚಿರುವಂತದ್ದಿಲ್ಲ. ಹೌದು, ಹಾಗೆ ಅನ್ಕೊಂಡಿದ್ದೆ ನಾನು. ಈಗ ನನ್ನ ಬೆಳವಣಿಗೆ ಆಗಿದೆಯಲ್ಲ, ನಾನು ಇಲ್ಲಿ ಬಂದಿದ್ದೇನೆ, ಈಗ ಇದು ಸರಿ ಅನ್ಸುತ್ತೆ ನನಗೆ. ತೆರೆದ ಮನಸ್ಸು. ಇದನ್ನ ಆಗ ಹೇಳಿದ್ದು ಆ ಕಾಲಕ್ಕೆ ಸಮರ್ಪಕವಾಗಿರಬಹುದು. ನಾವು ಈ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ನೋಡಿ ಗಾಂಧೀಜಿ ತಪ್ಪು ಹೇಳಿದ್ರು ಅದನ್ನ ಅಂತ ಹೇಳ್ತೀವಿ. ಇದು ಒಂದು ಕ್ರೂಡ್ ಎಕ್ಸಾಂಪಲ್ ಕೊಡೋದಾದ್ರೆ, ಕ್ರಿಕೆಟಲ್ಲಿ ಬಾಲು ಪ್ಯಾಡಿಗೆ ಬಿಡುತ್ತದೋ ಎಲ್ಲೋ ಬಡಿದು ಹೋಗ್ತದೆ, ಅಪೀಲ್ ಮಾಡ್ತಾರೆ, ಹೋ ಅಂತ ಕಿರ್ಚ್ಕೋತಾರೆ ಎಲ್ಲರೂ. ಅಲ್ಲಿ ಅಂಪೈರ್ ನಿಂತ್ಕೊಂಡು ಔಟು ಅಂತಾನೆ ಇಲ್ಲ ಅಂತ ಅಂತಾನೆ. ಇಲ್ಲಿ ಆರಾಮಾಗಿ ಏರ್ ಕಂಡೀಷನ್ ಬಾಕ್ಸಲ್ಲಿ ಕೂತಿದ್ದಾರೆ ನೋಡಿ ಕಾಮೆಂಟೇಟರು, ಅವ್ರಿಗೊಂದು ಅವಕಾಶ ಇದೆ. 6-7 ರಿಪ್ಲೇ ನೋಡಿ, ಅದು ಮ್ಯಾಗ್ನಿಫೈ ಮಾಡಿ, ಸ್ನಿಕೋಮೀಟ್ರು ಎಲ್ಲ ಮೀಟರ್ ಹಾಕಿ ಚೆಕ್ ಮಾಡಿ, ಓಹೋ ಅಂಪೈರ್ ಈಸ್ ರಾಂಗ್ ಅಂತ ಹೇಳ್ತಾರೆ ಇವರು. ಈ ಅವಕಾಶ ಪಾಪ ಅವನಿಗಿದೆಯಾ? ಆ ಕ್ಷಣದಲ್ಲಿ ಏನಾಗಬೇಕು ಅದು ಮಾಡಿದಾನೆ ಪಾಪ ಅವನು. ಆದ್ರಿಂದ ಅವರು ಹೇಳಿದ್ದು ಕೆಲವೊಂದು ಸಾರ್ವಕಾಲಿಕವಾಗಿರ್ಲಿಕ್ಕಿಲ್ಲ, ಆ ಕ್ಷಣಕ್ಕೆ ಮಾತ್ರ ಹೊಂದಿದಂಥದ್ದಾಗಿರ್ಬೇಕು. ಕೆಲವೊಂದು ವಿಷಯಗಳು ಅವರು ಬೆಳೆದ ರೀತಿಯಿಂದ ಬಂದಂಥದ್ದಾಗಿರ್ಬೇಕು. ಅವ್ರು ಬೆಳೆದಂಥ ಒಂದು ಪರಂಪರೆ ಇದೆಯಲ್ಲ, ವೈಷ್ಣವ ಪರಂಪರೆಯಲ್ಲಿ ಬೆಳೆದಂಥದ್ದು, ಆ ಸಾಮಾಜಿಕ ಬಂಧನ ಏನಿತ್ತು,

ನಮ್ಮ ಅಜ್ಜಂದ ಎಕ್ಸಾಂಪಲ್ ಹೇಳ್ಬೇಕು, ಮತ್ತೆ ನಾನು ಹೊರಗಿನವ್ರು ಹೇಳೋದು ಬೇಡ, ಎಲ್ಲರ ಮನೆಯಲ್ಲಿ ಆಗ್ತಿರುವಂಥದ್ದೇ ಇದು. ನಮ್ಮ ಅಜ್ಜ ಬಹಳ ಬಡತನದಲ್ಲಿ ಬೆಳೆದಂಥವನು. ನಮ್ಮ ತಂದೆಯನ್ನು ತುಂಬ ಚೆನ್ನಾಗಿ ಬೆಳೆಸಿದರು, ನಮ್ಮ ತಂದೆ ಬಡತನದ ಝಳ ತಟ್ಟದಂಗೆ ಬೆಳೆಸಿದರು. ನಮ್ಮ ಅಜ್ಜ ಮುಂದೆ ನೌಕರಿ ಸೇರಿಕೊಂಡಾಗ ಕೆಲಸಕ್ಕೆ ವಿತ್ ಹಿ ಲಿವ್ಡ್ ವಿತ್ ವೆಂಜೆನ್ಸ್, ಜೀವನವನ್ನು ಹಠಪಟ್ಟು ಚೆನ್ನಾಗಿ ಬದುಕಿದ. ಆಗಿನ ಕಾಲಕ್ಕೆ ಆ ಸೋಪೆ ಬರಬೇಕು, ಆ ಬಟ್ಟೆ ಇರಬೇಕು ಅಂಥೇಳಿ ಮಗನಿಗೇನು ಕೊಡಬೇಕೆಲ್ಲ ಕೊಟ್ಟು

ಬೆಳೆಸಿದಂಥ ಮನುಷ್ಯ. ಆದ್ರೆ ರಿಟೈರ್ಮೆಂಟ್ ಆದಮೇಲೆ ನಮ್ಮ ಅಜ್ಜನಿಗೆ 80 ವರ್ಷ ವಯಸ್ಸಾದಾಗ ನಮ್ಮ ತಂದೆ ಒಳ್ಳೆ ಅಧಿಕಾರದಲ್ಲಿದ್ದರು. ಅವ್ರು ಬಟ್ಟೆ ಬೇರೆ ಕೊಡೋದು ಏನೂ ಕಷ್ಟ ಇರಲಿಲ್ಲ. ಒಳ್ಳೆ ಶರ್ಟ್ ತಂದು ಕೊಟ್ಟರು ಕೂಡ ನಮ್ಮ ಅಜ್ಜ ಏನು ಮಾಡ್ತಿದ್ವಿ ಗೊತ್ತಾ, ಒಳ್ಳೆ ಶರ್ಟ್ ಟ್ರಂಕ್ ಅಲ್ಲಿರೋದು ಮತ್ತು ಹರಕಲ್ ಶರ್ಟೇ ಹಾಕ್ಕೊಳ್ಳೋದು. ಯಾಕಪ್ಪ ಹಳೆ ಶರ್ಟ್ ಹಾಕೋದು, ಇದು ಚೆನ್ನಾಗಿದೆಯಲ್ಲೋ, ನಾನೇನು ಮದುವೆ ಆಗೋದಿದೆಯಾ, ಹೊರಗೆ ಹೋಗೋದಿದೆಯಾ, ಎಲ್ಲಿ ಹೋಗೋದಿದೆ, ಮನೆಯಲ್ಲಿರ್ತೀನಿ ಸಾಕು ಅನ್ನೋದು. ಒಂದೊಂದ್ಸಲ ಕೋಪ ಬಂದ್ಬಿಡೋ ಅಷ್ಟು ಆಗ್ಬಿಡೋದು. ಇಲ್ಲಿ ಶರ್ಟ್ ಹರಿದು ಹೋಗಿರೋದು, ಅದನ್ನು ಹೊಲಿಗೆ ತಾನೇ ಹಾಕೋಬೇಕು, ಸರಿಯಾಗಿ ಹಾಕೊಳಕ್ ಬರಲ್ಲ. ಒಂದು ದಿವಸ ಅಂತೂ ಏನು ಮಾಡಿದ್ರು ಗೊತ್ತಾ, ಇಲ್ಲಿ ಹರಿದಿತ್ತಲ್ಲ, ಇಲ್ಲಿ ಹರಿದು ಹಾಫ್ ಶರ್ಟ್ ಮಾಡ್ಕೊಂಡ್ರು, ಫುಲ್ ಶರ್ಟ್ ಹರಿದು. ನಮಗೆಲ್ಲ ಅಕ್ವರ್ಡ್ ಅನ್ಸೋದು, ಏನು ಮಾಡ್ತಾರೆ ಇವರು, ಅವ್ರು ಯಾಕೆ ವೇಸ್ಟ್ ಮಾಡ್ತಿ, ಇಲ್ಲಿ ಹರಿದ್ರೆ ಶರ್ಟ್ ಹಾಳಾಯ್ತೇನೋ, ಇಲ್ಲೆಲ್ಲ ಚೆನ್ನಾಗಿದೆ, ಅಲ್ಲಿ ಇಷ್ಟೇ ಹೋಗಿದ್ರೆ ಏನಾಯ್ತು. ಹೊರಗಡೆ ನಾವು ಸಿಟ್ ಔಟ್ ಅಲ್ಲಿ ಲೈಟ್ ಹಾಕಿದ್ರೆ ಆರ್ಸ್ ಬರ್ತಿದ್ದ, ಯಾಕೆ ವೇಸ್ಟ್ ಮಾಡ್ತೀವಿ, ಲೈಟ್ ಲೈಟ್ ಆಫ್ ಮಾಡಿರೋದನ್ನ, ಸುಮ್ಮನೆ ಲೈಟ್ ಹಾಕಿಸ್ತಿರಲ್ಲ, ಅದು ಯಾರು ಇಲ್ಲಲ್ಲ, ಲೈಟ್ ಆಫ್ ಮಾಡು, ಇದೇ ಕೆಲಸ. ಯಾಕೆ ಅಂದ್ರೆ ಹಿ ಲಿವ್ಡ್ ಇನ್ ಪಾವರ್ಟಿ. ನೀವು ಹೇಗೆ ಮಕ್ಕಳಾಗಿದ್ದಾಗ ಬದುಕಿರ್ತೀರೋ ಹಾಗೆ ವಾಪಸ್ ಹಾಗೆ ಬರೋದು. ನಮ್ಮ ತಂದೆಗೆ ಬಡತನ ಬರಲಿಲ್ಲ ಸಣ್ಣವರಿದ್ದಾಗ, ಈಗೂ ಅವ್ರ ದುಡ್ಡಿನ ಬೆಲೆ ಗೊತ್ತಿಲ್ಲ, ಬರೋದಿಲ್ಲ ಅದು. ಬಾಲ್ಯದಲ್ಲಿ ಹೇಗಿರ್ತದೋ ಹಾಗೆ ಬರೋದು ಕೊನೆಗೆ. ಈಗ ನಾನು ಅದಕ್ಕೆ ಹೇಳ್ತಿರ್ತೀನಿ, ಇಫ್ ಯು ವಾಂಟ್ ಟು ನೋ ಹೌ ಯು ವಿಲ್ ಬಿ ಅಟ್ ದಿ ಏಜ್ ಆಫ್ 75, ರಿಕಲೆಕ್ಟ್ ಹೌ ಯು ವೇರ್ ಇನ್ ಯುವರ್ ಚೈಲ್ಡ್ಹುಡ್. ಗಾಂಧೀಜಿ ಕೆಲವು ನಿರ್ಧಾರಗಳು ಮುಂದೆ ಮಾಡಿದ್ದು ಕೂಡ ಅವರು ಬಾಲ್ಯದಲ್ಲಿ ಬೆಳೆದಂತಹ ಪರಿಸರ ಕೂಡ ಕಾರಣ ಆಗಿರುತ್ತೆ. ಕೆಲವೊಂದು ತುಂಬಾ ಹಠ ಅನಿಸ್ಬೋದು, ಕೆಲವೊಂದ್ಸಲ ಚಾರ್ಜ್ ಗಾಂಧೀಜಿ ಬಗ್ಗೆ ಇರೋದು ಬಹಳ ಹಠಮಾರಿಗಳು, ತಲೆ ಬಂದದ್ದು ಬಿಡ್ತಾನೆ ಇರಲಿಲ್ಲ ಅಂತ. ಬೆಳೆದದ್ದೇ ಆ ವಾತಾವರಣ, ಅವರು ಎಷ್ಟು ಬಿಗಿ ಇತ್ತು ಮನೇಲಿ ಬೆಳೆದಾಗ ಅಂತ ಹೇಳ್ತಾರೆ. ಮುಂದೆ ಬರ್ತೀನಿ, ಬಾಲ್ಯ ತಗೊಂಡಾಗ ಬರ್ತೀನಿ. ಹಾಗೆ ಯಾವುದು ಆ ಕಾಲಕ್ಕೆ ಮಾತ್ರ ಹೊಂದು ಅಂತದನ್ನು ಅದನ್ನು ಬಿಡೋಣ, ಯಾವುದು ಸಾರ್ವಕಾಲಿಕವೋ ಅದನ್ನು ಹಿಡ್ಕೊಳ್ಳೋಣ ನಾವು. ಅದನ್ನು ನಾವು ತಪ್ಪು ಮಾಡುವಂಥ ಕೆಲಸ ಗೊತ್ತಾ, ಅವ್ರು ಯಾವುದೋ ಒಂದು ತೀರ್ಮಾನ ತಗೊಂಡಿದ್ದಾರೆ ಆಗಿನ ಕಾಲಕ್ಕೆ ಅನ್ವಯ ಆಗುವಂಥದ್ದನ್ನು ಹಿಡ್ಕೊಂಡು ನೋಡಿ. ಗಾಂಧೀಜಿ ಹೇಳಿದ್ದಾರೆ ತಪ್ಪಿದು. ನಾನು ಹೇಳ್ತಾ ಇದ್ದೆ, ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಏನಾದರೂ ಬರೆದ್ರೆ ಈ ಕಾಲಕ್ಕೆ ಬರೆದಿರ್ತೀವಲ್ಲ, ಅದರ ಮುಂದಿನ ಕಾಲಕ್ಕೆ ಇಂಟರ್ಪ್ರಿಟ್ ಮಾಡೋಕೆ ಹೋಗಬೇಡಿ. ಕೆಲವೊಂದು ಸಾರ್ವಕಾಲಿಕ ಸತ್ಯಗಳು ಇರ್ತದೆ, ಕೆಲವೊಂದು ಆಗಿನ ಕಾಲಕ್ಕೆ ಒಂದು ಸತ್ಯಗಳು ಇರ್ತದೆ. ಆದರೆ ನನಗೇನಪ್ಪ ಅಂದರೆ, ನಮ್ಮ ಜೀವನಕ್ಕೆ ಆದರ್ಶವಾಗಬಹುದಾದಂಥದ್ದು, ಹಿರಿದಾದದ್ದು, ಸಂತೋಷ ಕೊಡುವಂಥದ್ದು ಏನಾದರೂ ಅವರ ಜೀವನದಲ್ಲಿ ಸಿಕ್ಕರೆ ಅದನ್ನು ತಗೊಳ್ಳೋಣ. ಅದನ್ನು ಪಡ್ಕೊಂಡ್ರೆ ಸಾರ್ಥಕತೆ ಇದೆ ಹೊರತಾಗಿ ಅದು ಏನಿಲ್ಲ ಅಂತ ಹುಡುಕಿ ಹುಡುಕಿ ದುಃಖ ಪಡೋದ್ರಲ್ಲಿ ಏನಿಲ್ಲ. ಬರೀ ತಪ್ಪುಗಳನ್ನು ಹುಡುಕ್ತಾ, ಆ ತಪ್ಪುಗಳನ್ನು ಹುಡುಕುವ ಆತರದಲ್ಲಿ ನಮಗೆ ದೊರೆಯಬಹುದಾದಂಥ ಪ್ರಯೋಜನಕಾರಿಯಾದ ಅಂಶಗಳನ್ನು ನಾವು ಮರೆತು ಬಿಡ್ತೀವೇನೋ ಅಂತನ್ನುವಂಥ ಭಯ ನನಗಿದೆ.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೋ. ಸುದ್ದಿಯ ಮುಖ್ಯ ಅಂಶಗಳು. ಭಾರತೀಯರ ರಕ್ಷಣೆಗೆ ಬದ್ಧ, ಮೋದಿಗೆ ಟ್ರಂಪ್ ಅಭಯ. ಇಂದು ಪರಿಷತ್ ಚುನಾವಣೆ. ಖಾಸಗಿ ಆಸ್ಪತ್ರೆ ನರ್ಸ್ಗಳ ಸ್ಥಿತಿಗತಿ ಅಧ್ಯಯನಕ್ಕೆ ಸಮಿತಿ, ಸಚಿವ ಖಾದರ್. ಮುಡುಪಿನಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆ, ಸಚಿವ ಖಾದರ್. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಸಂಸದ ಕ್ಯಾಪ್ಟನ್ ಚೌಟಾ ಭೇಟಿ, ಪ್ರಗತಿ ಪರಿಶೀಲನೆ. ಸುದ್ದಿಯ ವಿವರ. ಎಲ್ಲ ರೀತಿಯಲ್ಲೂ ಭಾರತೀಯರ ರಕ್ಷಣೆಗೆ ಅಮೆರಿಕ ಬದ್ಧವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ಮೋದಿಗೆ ಅಭಯ ನೀಡಿದ್ದಾರೆ. G7 ಶೃಂಗಸಭೆಯ ನೇಪಥ್ಯದಲ್ಲಿ ನಡೆದ ದ್ವಿಪಕ್ಷೀಯ ಮಾತುಕತೆಯ ಬಳಿಕ ಅವರು ಈ ಭರವಸೆ ನೀಡಿದ್ದಾರೆ. ದ್ವಿಪಕ್ಷೀಯ ಮಾತುಕತೆಯ ವೇಳೆ ಟ್ರಂಪ್ ಜೊತೆಗೆ ಭಾರತೀಯ ನಾವಿಕರ ಸುರಕ್ಷೆ ಕುರಿತು ಕಳವಳ ವ್ಯಕ್ತಪಡಿಸಿದ ಮೋದಿ, ಇರಾನ್ ಯುದ್ಧದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಭಾರತೀಯ ನಾವಿಕರನ್ನು ರಕ್ಷಿಸಬೇಕೆಂದು ಟ್ರಂಪ್ಗೆ ಒತ್ತಾಯಿಸಿದ್ದಾರೆ. ಸಾಗರಯಾನಕ್ಕೆ ಸ್ವಾತಂತ್ರ್ಯ ಇರಬೇಕು ಎಂದು ನಾವು ಪ್ರತಿಪಾದಿಸುತ್ತೇವೆ. ಸಾಗರ ವ್ಯಾಪಾರ ವಲಯದಲ್ಲಿ ಭಾರತ ಲಕ್ಷಾಂತರ ನಾವಿಕರು ದುಡಿತಾ ಇದ್ದಾರೆ ಎಂದು ಅವರು ಹೇಳಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ನರ್ಸ್ಗಳಿಗೆ ಸೂಕ್ತ ಉದ್ಯೋಗದ ವಾತಾವರಣ ಇದೆ ಎನ್ನುವುದು ಸಹಿತ ನರ್ಸ್ಗಳ ಯೋಗಕ್ಷೇಮ ಕುರಿತಾಗಿ ಅಧ್ಯಯನ ನಡೆಸಲು ಶೀಘ್ರವೇ ಸಮಿತಿಯೊಂದನ್ನು ರಚಿಸಲಾಗುತ್ತದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು, 3 ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ರಣತಂತ್ರ ಹೆಣೆದಿವೆ. ಇಂದು ರಾತ್ರಿ ವೇಳೆಗೆ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ. ಕಳೆದ 3 ತಿಂಗಳ ಅನಿಶ್ಚಿತತೆ ಬಳಿಕ ಮಧ್ಯಪ್ರಾಚ್ಯದ ಯುದ್ಧ ಸ್ಥಗಿತಗೊಂಡಿರುವುದು ಕರಾವಳಿಯ ಉದ್ಯಮ ವಲಯದಲ್ಲಿ ಆಶಾವಾದ ಮೂಡಿಸಿದೆ. 3 ತಿಂಗಳಲ್ಲಿ ಮುಖ್ಯವಾಗಿ ಕರಾವಳಿಯ ಪ್ರಮುಖ ಉದ್ಯಮಗಳಾದ ಗೋಡಂಬಿ ಪ್ಲಾಸ್ಟಿಕ್ ಘಟಕಗಳು ಮತ್ತು ಮೀನು ಸಂಸ್ಕರಣಾ ಘಟಕಗಳು ಸಾಕಷ್ಟು ಹಿನ್ನಡೆ ಕಂಡಿವೆ. ಈಗ ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ ಮುಂದಾಗಿರುವುದರಿಂದ ಇನ್ನೂ 2-3 ತಿಂಗಳುಗಳಲ್ಲಿ ಉದ್ಯಮಗಳು ಚೇತರಿಕೆ ಕಾಣುವ ನಿರೀಕ್ಷೆ ಉಂಟಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರ ಕಡಿಮೆಯಾಗಿದೆ. ಮಂಗಳೂರು ನಗರ ಸಹಿತ ಜಿಲ್ಲೆಯಲ್ಲಿ ನಿನ್ನೆ ಬೆಳಿಗ್ಗೆ ಸಾಧಾರಣ ಮಳೆಯಾಗಿದೆ. ಉಳಿದಂತೆ ಬಿಸಿಲಿನಿಂದ ಕೂಡಿದ ವಾತಾವರಣವಿತ್ತು. ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಮುಂದಿನ 2 ದಿನ ಕೆಲವು ಕಡೆ ಸಾಧಾರಣ ಮಳೆ ಸುರಿಯುವ ನಿರೀಕ್ಷೆ ಇದೆ. ಮಳೆ ಬಿಡುವು ನೀಡಿದ ಪರಿಣಾಮ ತಾಪಮಾನದಲ್ಲೂ ಏರಿಕೆ ಕಂಡಿದೆ. ಮಂಗಳೂರಿನಲ್ಲಿ 31.8 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 2.4 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಮತ್ತು 26.5 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿ ವಾಡಿಕೆಗಿಂತ 3.1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆ ಕಂಡಿದೆ. ರಾಜ್ಯ ಸರ್ಕಾರವು 2026-27 ಸಾಲಿನ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೂ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಪ್ರೀಮಿಯಂ ದರಗಳನ್ನು ನಿಗದಿ ಮಾಡಿ ಆದೇಶ ನೀಡಿದೆ. ಭಾರತದಲ್ಲಿ ಆ್ಯಪ್ಗೆ ನಿರ್ಬಂಧ, ಹೈಕೋರ್ಟ್ ಮೊರೆ ಹೋದ ಟೆಲಿಗ್ರಾಮ್. ನೀಟ್ UG 2026 ಮರುಪರೀಕ್ಷೆಗೆ ಮುನ್ನ ಭಾರತದಲ್ಲಿ ಅಪ್ಲಿಕೇಶನ್ಗೆ ತಾತ್ಕಾಲಿಕವಾಗಿ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಟೆಲಿಗ್ರಾಮ್ ದಿಲ್ಲಿ ಹೈಕೋರ್ಟ್ ಮೊರೆ ಹೋಗಿದೆ. ಈ ವಿಷಯವನ್ನು ನ್ಯಾಯಮೂರ್ತಿ ತೇಜಸ್ ಕರಿಯ ಅವರ ಮುಂದೆ ಪ್ರಸ್ತಾವಿಸಲಾಗಿದೆ. ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಒಂದೇ ದಿನದಲ್ಲಿ 11 ಮಂದಿ ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿ ಮೃತರ ಕುಟುಂಬಸ್ಥರು ನಿನ್ನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯಲ್ಲಿ ರಾತ್ರಿ ವೈದ್ಯರು ಇರುವುದಿಲ್ಲ, ನಮಗೆ ಸರಿಯಾದ ಮಾಹಿತಿಯೂ ನೀಡುವುದಿಲ್ಲ, ಅವರ ನಿರ್ಲಕ್ಷ್ಯದಿಂದಾಗಿ ರೋಗಿಗಳು ಮೃತಪಟ್ಟಿದ್ದಾರೆ ಎಂದು ಮೃತರ ಕುಟುಂಬದವರು ಆರೋಪಿಸಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡಿತ್ತು. ಬೆಳ್ತಂಗಡಿ ತಾಲೂಕಿನ ಉಜಿರೆಯಿಂದ ಬಿಟ್ಟು ಜಿಲ್ಲಾ ಮುಖ್ಯ ರಸ್ತೆಯಲ್ಲಿನ
ಒಂದು 10 ಕಿಲೋಮೀಟರ್ನಲ್ಲಿ ಬರುವ ಅಂಬಡಬೆಟ್ಟು ಎಂಬಲ್ಲಿ ಸೇತುವೆ ಪುನರ್ ನಿರ್ಮಾಣ ಕಾಮಗಾರಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ 2027 ಜನವರಿ 6ರವರೆಗೆ ಈ ಸೇತುವೆಯಲ್ಲಿ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿ ಮಾರ್ಗ ಬದಲಾವಣೆ ಮಾಡಿ ಸಂಚರಿಸಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ಆದೇಶಿಸಿದ್ದಾರೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದ್ದು ಆಹಾರ ಶೈಲಿಯ ಮೂಲಕ ರೋಗ ನಿಯಂತ್ರಣ ಸಾಧ್ಯ. ವಿವಿಧ ರೀತಿಯ ಸೇವೆ ನೀಡ್ತಾ ಇರುವ ಯನಪುಯ ಆಸ್ಪತ್ರೆ ಕಾರ್ಡ್ ಮೂಲಕ 90% ಉಚಿತ ಸೇವೆ ನೀಡುತ್ತಿರುವ ಏಕೈಕ ಸಂಸ್ಥೆಯಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆ ಮುಡಿಪಿನಲ್ಲಿ ನಿರ್ಮಿಸಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಭರವಸೆ ನೀಡಿದ್ದಾರೆ. ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಯನಪುಯ ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ಸಾಹಿತ್ಯ ಓದಿದರೆ ಜನರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ. ಕನ್ನಡ ವಿಭಾಗ ಸಾಮಾಜಿಕ ಮೌಲ್ಯಗಳನ್ನು ಬಿತ್ತುವ ಒಂದು ಪ್ರಮುಖ ಸ್ಥಳ. ಸೌಹಾರ್ದ ಕರ್ನಾಟಕವನ್ನು ಕಟ್ಟುವುದಕ್ಕೆ ಬರವಣಿಗೆಗಳು ಪ್ರೇರಣೆಯಾಗಲಿ ಎಂದು ಹಿರಿಯ ಸಾಮಾಜಿಕ ಚಿಂತಕ ವಾಸುದೇವ ಉಚ್ಚಿಲ್ ಅವರು ಹೇಳಿದ್ದಾರೆ. ಅವರು ಮಂಗಳೂರು ವಿವಿಯ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿನ್ನೆ 35ನೇ ವರ್ಷದ ಬಿತ್ತಿ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಗಂಜಿಮಠದಲ್ಲಿ ನಿರ್ಮಾಣ ಹಂತದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕ ಹಾಗೂ ಕೈಗಾರಿಕಾ ರಂಗಕ್ಕೆ ಹೊಸ ಶಕ್ತಿ ತುಂಬಲಿರುವ ಮಹತ್ವಾಕಾಂಕ್ಷೆಯ ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ವೇಳೆ ಸಂಸದರು ಪಾರ್ಕ್ನ ರಸ್ತೆ, ವಿದ್ಯುತ್, ನೀರು ಸರಬರಾಜು ಸೇರಿದಂತೆ ಪ್ರಮುಖ ಮೂಲ ಸೌಕರ್ಯ ಕಾಮಗಾರಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು. ಗ್ರಾಮೀಣ ಪ್ರದೇಶಗಳನ್ನು ಕಸಮುಕ್ತಗೊಳಿಸುವ ಉದ್ದೇಶದಿಂದ ಜೂನ್ 26ರವರೆಗೆ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳಲು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಅಧ್ಯಕ್ಷತೆಯಲ್ಲಿ ಕೆಲ ದಿನಗಳ ಹಿಂದೆ ನಡೆದ ವಿಡಿಯೋ ಸಂವಾದದಲ್ಲಿ ಸೂಚಿಸಿರುವಂತೆ ಇಲಾಖೆಯು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಒಳಗೊಂಡಂತೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ.

ಕೇಳುಗರೆ, ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ರಸ್ತೆ ಚರಂಡಿ ಸಮಸ್ಯೆ ಬಗ್ಗೆ ನಾಗರಿಕರು ಪಾಲಿಕೆಗೆ ದೂರು ನೀಡುವುದು ಸಾಮಾನ್ಯ. ಆದರೆ ನಗರದ ಮನ್ನಗುಡ್ಡೆ ಕಾಂತರಾಜ್ ಲೇನ್ ನಿವಾಸಿಗಳು ಮಂಗನ ವಿರುದ್ಧ ಪಾಲಿಕೆಗೆ ದೂರು ನೀಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕಾಂತರಾಜ್ ಲೇನ್ನಲ್ಲಿರುವ ಒಂಟಿಕೋತಿ ಮೀನು ಮಾಂಸದ ರುಚಿ ಹಿಡಿದಿದ್ದು ಅಲ್ಲೇ ನೆಲೆ ನಿಂತಿದೆ. ಮನೆ ಮಂದಿಗಳಿಗೆ ನಿರಂತರ ಕಾಟ ನೀಡ್ತಾ ಇದೆ. ಇದೀಗ ಮಂಗನಾಟಕ್ಕೆ ಲೇನ್ ನಿವಾಸಿಗಳು ರೋಸಿ ಹೋಗಿದ್ದು ಪಾಲಿಕೆ ಅರಣ್ಯ ಇಲಾಖೆ ಶಾಸಕರಿಗೆ ಪತ್ರ ಬರೆದಿದ್ದಾರೆ. ಮನೆಯ ಬಾಗಿಲು ತೆರೆದಿದ್ದಲ್ಲಿ ಮನೆಯೊಳಗೆ ಬರ್ತದೆ. ಬಟ್ಟೆ ಬರಿಗಳು, ಆಹಾರ ಪದಾರ್ಥ, ಸಿಕ್ಕ ಸಿಕ್ಕ ವಸ್ತುಗಳನ್ನು ಎತ್ತಿಕೊಂಡು ಮರೆ ಇರ್ತದೆ. ಓಣಿಯಂತಿರುವ ಜಾಗದಲ್ಲಿ ಹಲವು ಮನೆಗಳಿವೆ. ಅಲ್ಲದೆ 2 ಬದಿಗಳಲ್ಲಿ ಸಂಪರ್ಕ ರಸ್ತೆ ಇದೆ. ಮಧ್ಯದಲ್ಲಿ ಕೆಲವು ಮರಗಳಿದ್ದು ಅವುಗಳೇ ಕೋತಿಗೆ ಆಶ್ರಯ ತಾಣವಾಗಿದೆ. ಕೋತಿ ಮೀನು ಮಾಂಸ ತಿನ್ನುತ್ತದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ನಾನ್ ವೆಜ್ ರುಚಿ ಹಿಡಿದಿರುವ ಕೋತಿ ಇದೀಗ ಹಣ್ಣು ಹಂಪಲನ್ನು ಅಷ್ಟೊಂದು ಸೇವಿಸ್ತಾ ಇಲ್ಲ. ನಾನ್ ವೆಜ್ ಸೇವಿಸಲು ಸಿಗದೇ ಇರುವ ಕಾರಣ ಆ ಪ್ರದೇಶ ಬಿಟ್ಟು ಕೋತಿ ಹೋಗ್ತಾ ಇಲ್ಲ. ಅಲ್ಲಿನ ನಿವಾಸಿಗಳು ಹೊರಚಿಲ್ಲದ ಮಾಂಸಾಹಾರವನ್ನು ತಿನ್ನುತ್ತಾ ಮಂಗ ಈಗ ತನ್ನ ಬದುಕನ್ನು ನಡೆಸ್ತಾ ಇದೆ. ಪಳ್ನೀರ್ ನಗರದ ವಾಹನ ನಿಬಿಡ ಜಂಕ್ಷನ್ಗಳಲ್ಲಿ ಒಂದಾಗಿದೆ. ಜಂಕ್ಷನ್ ಪ್ರತಿ ಕ್ಷಣವೂ ಅಪಾಯಕಾರಿಯಾಗಿದೆ. 5 ದಿಕ್ಕುಗಳಿಂದ ಬರುವ ವಾಹನಗಳು ಇಲ್ಲಿ ಮುಖಾಮುಖಿಯಾಗುತ್ತವೆ. ಜಂಕ್ಷನ್ ಅಗಲವಿದ್ದರೂ ಯಾವ ವಾಹನ ಯಾವ ದಿಕ್ಕಿಗೆ ಮುನ್ನುಗ್ತದೆ ಎಂಬುದನ್ನು ಊಹಿಸುವುದು ಕಷ್ಟವಾಗಿ ಗೊಂದಲ ಉಂಟಾಗ್ತಾ ಇದೆ. ಪದೇ ಪದೇ ಬ್ಲಾಕ್ಗೂ ಇದು ಕಾರಣವಾಗ್ತಾ ಇದೆ. ಮಿಲಾಗಸ್ ಕಡೆಯಿಂದ, ಕಂಕನಾಡಿ ಕಡೆಯಿಂದ, ಅತ್ತವರ ಕಡೆಯಿಂದ, ಅಂಬೇಡ್ಕರ್ ವೃತ್ತದ ಕಡೆಯಿಂದ ಹಾಗೂ ಡಾನ್ ಬಾಸ್ಕೋ ಕಡೆಯಿಂದ ಬರುವ ವಾಹನಗಳು ಈ ಜಂಕ್ಷನ್ ಆಗಿ ಮುಂದುವರಿಯುತ್ತವೆ. ಪೊಲೀಸ್ ನಿರಂತರ ಕಣ್ಗಾವಲು, ಸೂಚನಾ ಫಲಕಗಳನ್ನು ಅಳವಡಿಕೆ, ನಿಯಮಗಳು ಪಾಲನೆಯಾಗಬೇಕು. ಪಾದಚಾರಿಗಳ ಸುರಕ್ಷೆಗೆ ಕ್ರಮ ಅಗತ್ಯ. ಸಾರ್ವಜನಿಕರ ಆಗ್ರಹವಾಗಿದೆ.

ಮಂಗಳೂರು ಮಹಾನಗರ ಪಾಲಿಕೆ ಉಪಾಯುಕ್ತ ಅಭಿವೃದ್ಧಿ ನರೇಶ್ ಪಿ ಚಿನೆಯವರು ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳೊಂದಿಗೆ ಪನಂಬೂರು ಪಂಪ್ಹೌಸ್ಗೆ ಭೇಟಿ ನೀಡಿ ಅಲ್ಲಿ ಪ್ರಗತಿಯಲ್ಲಿರುವ ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನು ಪರಿಶೀಲಿಸಿದರು.

0: ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾ ಶುಭಾರಂಭ, ಮೆಸ್ಸಿ ಹ್ಯಾಟ್ರಿಕ್ ಗೋಲು. ನಾಯಕ ಲಿಯೋನೆಲ್ ಮೆಸ್ಸಿ ಅವರ ಹ್ಯಾಟ್ರಿಕ್ ಗೋಲ್ ನಿರ್ವಹಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡವು ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ನಿನ್ನೆ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವನ್ನು 3-0 ಗೋಲುಗಳ ಅಂತರದಿಂದ ಮಣಿಸಿ ಶುಭಾರಂಭ ಮಾಡಿದೆ. ಅಫ್ಘಾನಿಸ್ತಾನ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಎ ಬಿ ವಾಜಪೇಯಿ ಸ್ಟೇಡಿಯಂನಲ್ಲಿ ನಿನ್ನೆ ಟಾಸ್ ಜಯಿಸಿದ ಅಫ್ಘಾನ್ ತಂಡವು ಭಾರತ ತಂಡವನ್ನು ಬ್ಯಾಟಿಂಗಿಗೆ ಇಳಿಸಿತು. ಭಾರತ ತಂಡವು 402 ರನ್ ಗಳಿಸಿತು. ಗೆಲ್ಲಲು ಕಠಿಣ ಗುರಿ ಬೆನ್ನಟ್ಟಿದ ಅಫ್ಘಾನ್ ತಂಡವು 44.3 ಓವರ್ಗಳಲ್ಲಿ 232 ರನ್ ಗಳಿಸಿ ಆಲ್ಔಟ್ ಆಯಿತು. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಅಡುಗೆ ಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಕೋಡ ಹಾಗೂ ಮಸಾಲ ಚಾಯ ಈ ಬಗ್ಗೆ ಅಡುಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ನಾಟಕ ಪಪ್ಪಚೆ ಪೇಮೆಂಟ್. 9:00 ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಹಾಡುಗಳು. 9:30 ಕನ್ನಡ ಕಾರ್ಯಕ್ರಮ, ಚಂದ್ರಶೇಖರ ದಾಮ್ಲೆ ಅವರಿಂದ ಭಾಷಣ. 10:00 ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರ ಗೇನದ ನಡೆ ಕಾರ್ಯಕ್ರಮ ಪ್ರಸಾರವಾಗುವುದು. 11:00 ಯಕ್ಷಗಾನ ಮೂಕಿದ ಓಲೆ ಭಾಗ 2. 11:30 ತುಳು ಕಾರ್ಯಕ್ರಮ, ತುಳುಕು ಪಗತಿನ ಕನಕದಾಸರು ಭಾಷಣ ಕೇಳುವಿರಿ. 12:00 ತುಳು ಹಾಡುಗಳು, 12:30 ಬಾಬಲಹರಿ, 1:00 ಜನಪದ ಹಾಡುಗಳ ಪ್ರಸಾರ, 1:30 ಅಡುಗೆ ಮನೆ, 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ, 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು, 4:00 ಸಮಾಜಮುಖಿ ಕಾರ್ಯಕ್ರಮ, 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕಾರ್ಯಕ್ರಮದ ಪ್ರಸಾರ, 6:00 ರೇಡಿಯೋ ಸಂಜೆ ನೇರ ಪ್ರಸಾರ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ ಮರುಪ್ರಸಾರ, 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗ್ರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಹೊರಗಡೆ ಜಿಟಿ ಜಿಟಿ ಮಳೆ ಹನಿತಾ ಇದೆ, ತಣ್ಣಗಿನ ಗಾಳಿ ಕೂಡ ಬೀಸ್ತಾ ಇದೆ. ಇಂತಹ ಟೈಮ್ನಲ್ಲಿ ಕಂಬಳಿ ಹೊದ್ದು ಮಲಗೋಕೆ ಎಷ್ಟು ಚಂದನೋ. ಕಿಟಕಿ ಹತ್ರ ಕೂತು ಬಿಸಿ ಬಿಸಿ ಖಾರ ಖಾರವಾಗಿ ಏನಾದರೂ ತಿಂತಾ ಇದ್ರೆ ಸಿಗೋ ಮಜಾನೇ ಬೇರೆ ಅಲ್ವಾ? ಇವತ್ತು ಸಂಜೆಯ ಮಳೆಗಾಲದ ಮೂಡನ್ನು ಡಬಲ್ ಮಾಡೋಕೆ ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ತಂದಿದ್ದೀನಿ ಸೂಪರ್ ಕಾಂಬಿನೇಷನ್ ಮಳೆಗಾಲದ ಸ್ಪೆಷಲ್ ಮಸಾಲ ಚಾಯ್ ಮತ್ತು ಗರಿ ಗರಿ ಈರುಳ್ಳಿ ಪಕೋಡ. ಮೊದಲು ಪಕೋಡ ಮಾಡೋಣ. ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಬರೋಕೆ ಒಂದು ಸಣ್ಣ ಸೀಕ್ರೆಟ್ ಟಿಪ್ ಇದೆ ಕೇಳಿ. ಬೇಕಾಗುವ ಸಾಮಗ್ರಿಗಳು: 2 ಕಪ್ 2 ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 1/2 ಚಮಚ ಅಜ್ವಾನ ಅಂದರೆ ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: 1 ಬೌಲ್ನಲ್ಲಿ ಹೆಚ್ಚಿದ ಈರುಳ್ಳಿ, ಉಪ್ಪು, ಖಾರದ ಪುಡಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಿ ಈರುಳ್ಳಿ ನೀರು ಬಿಡಬೇಕು, ಅಲ್ಲಿಯವರೆಗೆ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅಜ್ವಾನ ಹಾಕಿ ಮಿಕ್ಸ್ ಮಾಡಿ. ನೆನಪಿಡಿ, ನೀರು ಹಾಕಬೇಡಿ, ಈರುಳ್ಳಿ ಬಿಟ್ಟಿರೋ ನೀರೇ ಸಾಕು. ಹಿಟ್ಟು ಗಟ್ಟಿಯಾಗಿ ಈರುಳ್ಳಿಗೆ ಅಂಟಿಕೊಳ್ಳಬೇಕು. ಕೊನೆಯಲ್ಲಿ 1 ಚಮಚ ಕಾದ ಎಣ್ಣೆಯನ್ನು ಈ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ಕಾದ ಎಣ್ಣೆಯಲ್ಲಿ ಈ ಮಿಶ್ರಣವನ್ನು ಉಂಡೆ ಮಾಡದೆ ಬಿಡಿ ಬಿಡಿಯಾಗಿ ಪಕೋಡ ಶೇಪ್ನಲ್ಲಿ ಬಿಡಿ. ಮೀಡಿಯಂ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರೆದರೆ ಗರಿ ಗರಿ ಈರುಳ್ಳಿ ಪಕೋಡ ರೆಡಿ. ಪಕೋಡ ಅಂತೂ ರೆಡಿಯಾಯಿತು. ಇನ್ನು ಇದಕ್ಕೆ ಜೋಡಿಯಾಗಿ ಗಮಗಮಿಸೋ ಮಸಾಲ ಟೀ ಬೇಡುವೆ, ಬನ್ನಿ ಚಹಾ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ 1 ಕಪ್ ನೀರು 1 ಕಪ್ ಹಾಲು, 2 ಚಮಚ ಟೀ ಪುಡಿ, ರುಚಿಗೆ ತಕ್ಕಷ್ಟು ಸಕ್ಕರೆ. ಮಸಾಲಾಗೆ 1 ಇಂಚು ಶುಂಠಿ, 2 ಏಲಕ್ಕಿ, 2 ಲವಂಗ, 1 ಸಣ್ಣ ಪೀಸ್ ದಾಲ್ಚಿನ್ನಿ. ಮಾಡುವ ವಿಧಾನ: ಮೊದಲು ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆಯನ್ನು ಕಲ್ಲಿನಲ್ಲಿ ಕಚ್ಚಾ ಪಚ್ಚ ಅಂತ ಜಜ್ಜಿಕೊಳ್ಳಿ. 1 ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟು ಈ ಜಜ್ಜಿದ ಮಸಾಲೆಯನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಮಸಾಲೆಯ ಸಾರವೆಲ್ಲ ನೀರಿನಲ್ಲಿ ಇಳಿಬೇಕು. ಈಗ ಟೀ ಪುಡಿ ಹಾಕಿ 1 ನಿಮಿಷ ಕುದಿಸಿ. ಆಮೇಲೆ ಹಾಲು ಮತ್ತು ಸಕ್ಕರೆ ಸೇರಿಸಿ. ಟೀ ಚೆನ್ನಾಗಿ ಉಕ್ಕಿ ಬರುವಾಗ ಉರಿ ಕಡಿಮೆ ಮಾಡಿ 2 ನಿಮಿಷ ಸಿಮ್ಮರ್ನಲ್ಲಿ ಇಡಿ. ಆಹಾ, ಮನೆ ತುಂಬ ಮಸಾಲ ಚಹಾದ ಗಮ ಹರಡುತ್ತೆ. ಈಗ ಚಹಾವನ್ನು ಕಪ್ಪಿಗೆ ಸೋಸಿಕೊಂಡ್ರೆ ಮಸಾಲ ಚಾಯ ರೆಡಿ. ಇನ್ನೇಕೆ ತಡ ಕೇಳುಗ್ರೆ, ಬಿಸಿ ಬಿಸಿ ಪಕೋಡವನ್ನು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ 1 ಕಪ್ ಮಸಾಲ ಚಾಯ್ ಇಟ್ಕೊಂಡು ಕಿಟಕಿ ಹತ್ರ ಕೂತು ಮಳೆ ನೋಡ್ತಾ ಎಂಜಾಯ್ ಮಾಡಿ. ಈ ಮಳೆಗಾಲದ ಸಾಯಂಕಾಲ ನಿಮ್ಮದಾಗಲಿ. ಕೇಳುಗ್ರೆ, ಇನ್ನೊಂದು ರೆಸಿಪಿಯನ್ನು ಹೇಳ್ತೀನಿ. ಇಂತಹ ವೆದರ್ನಲ್ಲಿ ಮೈ ಬಿಸಿ ಮಾಡಿಕೊಳ್ಳೋಕೆ, ಮನಸ್ಸಿಗೆ ಖುಷಿ ಕೊಡೋಕೆ ಏನಾದರೂ ಬಿಸಿ ಬಿಸಿ ಹಾಗೂ ಹೆಲ್ದಿಯಾಗಿ ಕುಡಿಯೋಕೆ ಸಿಕ್ಕರೆ ಎಷ್ಟು ಚೆನ್ನ ಅಲ್ವಾ? ಮಳೆಗಾಲ ಅಂದ ತಕ್ಷಣ ನಮಗೆ ನೆನಪಾಗುವುದು ಜೋಳ ಅಥವಾ ಸ್ವೀಟ್ ಕಾರ್ನ್. ಅದಕ್ಕೆ ಈಗ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬಹುದಾದ ರೆಸ್ಟೋರೆಂಟ್ ಸ್ಟೈಲ್ ಕಾರ್ನ್ ಸೂಪ್ ಮತ್ತು ಚಟಪಟ ಮಸಾಲ ಕಾರ್ನ್ ರೆಸಿಪಿಯನ್ನು ಹೇಳ್ತೀನಿ. ಮೊದಲು ಬಿಸಿ ಬಿಸಿ ಕಾರ್ನ್ ಸೂಪ್ನ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಸಿಹಿ ಜೋಳ, 1 ಚಮಚ ಬೆಣ್ಣೆ, ತಲಾ 1 ಚಮಚ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಶುಂಠಿ, 1/2 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಮತ್ತು ಬೀನ್ಸ್, 1 ಚಮಚ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು, 1 ಚಮಚ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಮಾಡುವ ವಿಧಾನ: ಮೊದಲು ತಗೊಂಡಿರೋ 1 ಕಪ್ ಸ್ವೀಟ್ ಕಾರ್ನಲ್ಲಿ 1/2 ಕಪ್ ಕಾರ್ನನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಉಳಿದ 1/2 ಕಪ್ ಹಾಗೆ ಇರಲಿ. ಈಗ 1 ಪಾತ್ರೆಗೆ ಬೆಣ್ಣೆ ಹಾಕಿ ಅದು ಕರಗಿದಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಕ್ಯಾರೆಟ್, ಬೀನ್ಸ್ ಮತ್ತು ಉಳಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ 2 ನಿಮಿಷ ಬಾಡಿಸಿ. ಇದಕ್ಕೆ ನಾವು ಮಾಡಿಟ್ಟಿರೋ ಕಾರ್ನ್ ಪೇಸ್ಟ್ ಮತ್ತು 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಸೂಪ್ ಹೋಟೆಲ್ ತರಹ ದಪ್ಪಗೆ ಬರೋಕೆ 1 ಸಣ್ಣ ಬೌಲ್ನಲ್ಲಿ ಕಾರ್ನ್ ಫ್ಲೋರ್ ಹಾಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಆ ಮಿಶ್ರಣವನ್ನು ಕುದಿಯುತ್ತಿರುವ ಸೂಪಿಗೆ ಸುರಿದು ಕೈಯಾಡಿಸಿ. ಕೊನೆಯಲ್ಲಿ ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಕಾಳು ಮೆಣಸಿನ ಪುಡಿ ಉದುರಿಸಿದರೆ ಹಬೆ ಆಡುವ ಕಾರ್ನ್ ಸೂಪ್ ರೆಡಿ. ಹಾಗೆಯೇ ಚಟಪಟ ಮಸಾಲ ಕಾರ್ನ್, ಇದರ ರೆಸಿಪಿಯನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಮಯ 4 ನಿಮಿಷ. ಬೇಕಾಗುವ ಸಾಮಗ್ರಿಗಳು:
ಒಂದು ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳು, ಒಂದು ಚಮಚ ಬೆಣ್ಣೆ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದಾಗ ಬಿಸಿ ಬಿಸಿ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಪ್ಯಾನ್ ಬಿಸಿಗೆನೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಇದರ ಮೇಲೊಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಮಿಕ್ಸ್ ಮಾಡಿದರೆ ಚಟಪಟ ಅಂತ ಉಪ್ಪು ಖಾರ ಹುಳಿ ಇರೋ ಮಸಾಲ ಕಾರ್ನ್ ರೆಡಿ. ಮತ್ತೊಂದು ವಿಷಯ ಏನೆಂದರೆ, ಇವೆರಡಕ್ಕೂ ಜೋಳವನ್ನು ಒಟ್ಟಿಗೆ ಬೇಯಿಸಿ ಇಟ್ಟುಕೊಂಡ್ರೆ 10 ನಿಮಿಷದಲ್ಲಿ ಸೂಪ್ ಮತ್ತು ಮಸಾಲ ಕಾರ್ನ್ ಎರಡೂ ಕೂಡ ರೆಡಿಯಾಗಿಬಿಡುತ್ತೆ. ಇನ್ನೇಕೆ ತಡ? ಒಂದು ಕೈಯಲ್ಲಿ ಬಿಸಿ ಸೂಪ್ ಕಪ್, ಇನ್ನೊಂದು ಕೈಯಲ್ಲಿ ಮಸಾಲ ಕಾರ್ನ್ ಬೌಲ್ ಹಿಡ್ಕೊಂಡು ಮಳೆ ಬರ್ತಿರೋದನ್ನು ನೋಡ್ತಾ ಸಂಜೆಯನ್ನು ಎಂಜಾಯ್ ಮಾಡ್ಬೋದು. ಹೆಲ್ದಿಯಾಗೂ ಇರ್ಬೋದು, ಟೇಸ್ಟಿಯಾಗೂ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.GOV.IN.
1: ಹಾಯ್ ನಮಸ್ಕಾರ, ಯಾನ್ ನಿಕಲ್ ನ ಅರ್ಜುನ್ ಕಾಪಿ ಕಾರ್ಡ್.
2: ನಮಸ್ಕಾರ, ಯಾನ್ ನಿಕಲ್ ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತ್ರ ಒಂದಲ್ಲ.
3: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮೆ ತಂಡ ಕುಡ್ಲ.
4: ನಮಸ್ಕಾರ, ಯಾನ್ ನಿಕಲ್ ತೆಲಿಕದ ಬಳ್ಳಿ ದೇವದಾಸ್ ಕಾಪಿ ಕಾರ್ಡ್.
5: ನಮಸ್ಕಾರ, ಯಾನ್ ನಿಕಲ್ ತಿನ ಕುಸಂದರ ಸಿನ್ನ ವಿಂಡಿ ಪಡೀಲ್
6: ನಿಗರಿ ಕಿನೊಂದು ಪ್ಲೇ 107.8 FM ರಂಗ ರಂಗದ ಬದುಕು.

0: You're listening to Radio Sarang, 107.8 FM.
1: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನು ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ನಾನು ರಿಚರ್ಡ್ ಕ್ಯಾಸ್ಟಲಿನ, ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಯಾನ ಭಾಸ್ಕರ್ ರೈ ಕುಕ್ಕೊಳ್ಳಿ ಪಾತಿರೊಂದುಲ್ಲೆ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾಕೇನೊಂದುಲ್ಲೆ ನಿಖಿಲ್ಲಾಕೇನ್ಲಿ ರಂಗ ರಂಗದ

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ರೇಡಿಯೋ ಸಾರಂಗ್ 107.8 FM.
3: ನಿಕಲಿ ಹೈ ದಿಲ್ ಸೇ ಯೆ ದುಆ.
4: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
5: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
6: ಶಿಕ್ಷಣ ಕನ್ನಡ ಶಾಲೆಗಳ ವಾಸ್ತವ ಇಲ್ಲಿ ಈ ಟಾಪಿಕನ್ನು ನಿರ್ಧರಿಸಿ ನನ್ನನ್ನು ಕರೆದದ್ದಕ್ಕಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ. ಆದರೆ ಇಲ್ಲಿ ನಾನೊಂದು ಪ್ರಶ್ನೆ ಇದರಲ್ಲಿ ಕೇಳೋದಿಲ್ಲ. ಕೇಳಬಹುದಾದ ಪ್ರಶ್ನೆ ಅಂದರೆ, ನಿಮ್ಮ ಪೈಕಿ ಯಾರಾದರೂ ನಿಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಅಂತ ಕರೆಸಿದವರು ಇದ್ದರೆ ಕೈ ಎತ್ತಿ ಅಂತ ನಾನು ಹೇಳುವಂತಿದ್ದೆ, ಆದರೆ ಹೇಳ್ತಾ ಇಲ್ಲ. ಯಾಕೆಂದರೆ ಕೈಗಳು ಎತ್ತುವುದು ಕಡಿಮೆ ಆಗಿರಬಹುದು ಅಂತ ಪರಿಸ್ಥಿತಿ ಇವತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಸದಸ್ಯರು, ರಾಜ್ಯದಿಂದ ಹಿಡಿದು ಅಧ್ಯಕ್ಷರಾದ ಯಾದವರೆಲ್ಲರೂ ಸಹ ಅನೇಕರು ಅವರ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸ್ತಾರೆ. ಆದರೂ ಅವರು ಈ ಟಾಪಿಕನ್ನು ಇಟ್ಟಿದ್ದಾರೆ. ಆದ ಕಾರಣ ಅವರಿಗೆ ಬದ್ಧತೆ ಇದೆ ಅಂತ ನಾನು ಭ್ರಮಿಸ್ತಾ ಈ ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿ ಒಂದು ಡಿಸ್ಕ್ಲೈಮರ್ ಇದೆ, ನಾನು ಮಾತನಾಡುವಾಗ ರಾಜಕೀಯ ಸ್ವಲ್ಪ ಬರಬಹುದು, ಬರಲೇಬೇಕಾಗ್ತದೆ. ಯಾಕೆಂದರೆ ಇವತ್ತು ಶಿಕ್ಷಣ ರಾಜಕೀಯದವರ ಕೈಯಲ್ಲಿದೆ. ಆಮೇಲೆ ಕೆಲವೆಲ್ಲ ಸಂಘ ಸಂಸ್ಥೆಗಳ ಬಗ್ಗೆ, ಕೆಲವು ಸಾಹಿತಿಗಳ ಬಗ್ಗೆ ಕೂಡ ನಾನು ಹೇಳಬಹುದು. ಹಿಂದೂ ಮುಸ್ಲಿಂ ವಿಚಾರಗಳು ಬರಬಹುದು, ಆದರೆ ಇದಕ್ಕೆ ಯಾರೂ ಸಹ ತೀವ್ರವಾದ ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ. ಅದರ ವಾಸ್ತವ ಏನಂತ ತಿಳ್ಕೊಳ್ತಾ ಹೋದರೆ ನನಗೆ ತುಂಬ ಸಂತೋಷ. ಇವತ್ತಿನ ಜಗತ್ತಿನಲ್ಲಿ ಬಹಳ ಮುಖ್ಯವಾದಂಥ ಒಂದು ದೊಡ್ಡ ಅಪರಾಧಿ ಪ್ರಜ್ಞೆ ಇದೆ ಇಡೀ ಜಗತ್ತಿನಲ್ಲಿ. ಇಡೀ ಜಗತ್ತಿನ ನಾನು ಹೇಳಲಾರೆ, ಭಾರತದಲ್ಲಿ ಒಂದು, ಇಡೀ ಭಾರತದಲ್ಲಿ ಖಂಡಿತ ಒಂದು ದೊಡ್ಡ ಅಪರಾಧಿ ಪ್ರಜ್ಞೆ ಇದೆ. ಅದೇನು ಅಪರಾಧಿ ಪ್ರಜ್ಞೆ ಅಂದರೆ, ನಾನು ನನ್ನ ತಲೆಮಾರಿಗೆ ಏನಾದರೂ ಕೊಡದೆ ಅಪರಾಧ ಮಾಡ್ತಿದ್ದೇನೆಯೋ ಅಂತ. ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣ ಕೊಡದಿದ್ದರೆ ನಾವು ದೊಡ್ಡ ಅಪರಾಧ ಮಾಡ್ತೇವೋ ಎನ್ನುವಂಥ ಒಂದು ತಲೆಮಾರಿಗೆ ತೊಂದರೆ ಕೊಟ್ಟಂಥ ಅಪರಾಧಿ ಪ್ರಜ್ಞೆ ಇವತ್ತು ಬಾಲಿಸ್ತಾ ಇದೆ. ಹಾಗಾಗಿಯೇ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಯಾವ ಏರಿಯಾಗೆ ನೀವು ಹೋಗಿ ಎಲ್ಲ ಕಡೆ ಕೂಡ ಇಂಗ್ಲೀಷ್ ಮಾಧ್ಯಮದ ಗಾಳಿ ಎಷ್ಟು ಜೋರಾಗಿದೆ ಅಂತಂದರೆ ಇಂಗ್ಲೀಷ್ ಮಾಧ್ಯಮವೇ ಪರಿಹಾರ ಅಂತ ಆಗಿಬಿಟ್ಟಿದೆ. ಅಂಥ ಸ್ಥಿತಿಯಲ್ಲಿ ನಾವಿರುವಾಗ ಇವತ್ತು ನಮಗೆ ಮಾತಾಡಲಿಕ್ಕಿರೋ ವಿಷಯ ಕನ್ನಡ ಶಾಲೆಗಳ ಕನ್ನಡ ಮಾಧ್ಯಮದ ವಾಸ್ತವ ಮತ್ತು ಭವಿಷ್ಯ. ಒಂದು ಕೇಳಬೇಕಾದ ಪ್ರಶ್ನೆ ಅಂದರೆ, ಕನ್ನಡ ಶಾಲೆಗಳು ಈಗ ಇವೆಯಾ ಅಂತ. ನಾನು ಆಗಲೇ ಹೇಳಿದೆ, ಇದರಲ್ಲಿ ಒಂದು ಹಿಡನ್ 2 ಶಬ್ದಗಳಿವೆ. ಆರಂಭದಲ್ಲಿ ಸರಕಾರಿ ಅಂತ ಹೇಳಬೇಕಿತ್ತು, ಸರಕಾರಿ ಕನ್ನಡ ಮಾಧ್ಯಮ ಶಾಲೆಗಳಂತ ಹೇಳಬೇಕಿತ್ತು. ಯಾಕೆಂದರೆ ಬೇರೆ ಯಾರು ಕನ್ನಡ ಮಾಧ್ಯಮ ಶಾಲೆ ನಡೆಸೋದಿಲ್ಲ. ನಡೆಸದಿದ್ದರೆ ಸುಳ್ಯದಲ್ಲಿ ನಾನು ನಡೆಸ್ತಾ ಇದ್ದೇನೆ, ಪುತ್ತೂರಿನಲ್ಲಿ ವಿವೇಕಾನಂದವರು ನಡೆಸ್ತಾ ಇದ್ದಾರೆ, ಮೂಡಬಿದ್ರೆಯಲ್ಲಿ ಮೋಹನಾಳವರು ನಡೆಸ್ತಾ ಇದ್ದಾರೆ, ಉಡುಪಿಯಲ್ಲಿ ಪೇಜಾರು ಸ್ವಾಮಿಯವರು ನಡೆಸ್ತಾ ಇದ್ದಾರೆ, ಕೆಲವರೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ನಡೆಸ್ತಾ ಇದ್ದಾರೆ. ಆದರೆ ಎಲ್ಲರಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯೂ ಇದೆ, ಅವರೆಲ್ಲರಲ್ಲಿ ಸಹ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ. ನನ್ನ ಹತ್ರ ಇಲ್ಲ, ನನ್ನ ಹತ್ರ ಬರೀ ಕನ್ನಡ ಮಾಧ್ಯಮ ಶಾಲೆ, ಶುದ್ಧ ಕನ್ನಡ ನನ್ನ ಪ್ರಯತ್ನದಲ್ಲಿ ಇರುವಂಥದ್ದು. ಈ ಸಂದರ್ಭದಲ್ಲಿ ನಾನೊಂದು ಹೇಳಬೇಕಾದ ವಿಷಯ ಬಯಸ್ತೇನೆ. ಏನಂದರೆ, ನಾನು ಕನ್ನಡ ಮಾಧ್ಯಮ ಶಾಲೆ ಆರಂಭಿಸಿ 30 ವರ್ಷ ಆಯಿತು. ಯಾಕೆ ಇದನ್ನು ಆರಂಭಿಸಿದೆ ಅಂತ ಹೇಳಬೇಕಾಗ್ತದೆ. ಯಾಕೆಂದರೆ ಒಂದು ಖಾಸಗಿ ಶಾಲೆ ಒಬ್ಬರು ಆರಂಭಿಸಿದ್ದಾರೆ ಎಂಬುದರ ಅರ್ಥ ಏನೋ ಒಂದು ಲಾಭದ ದೃಷ್ಟಿ ಇಟ್ಟುಕೊಂಡೇ ಮಾಡಿದ್ದಾರೆ ಅಂತಲೇ ಅರ್ಥ. ನಮ್ಮದು ಖಂಡಿತ ಲಾಭದ ದೃಷ್ಟಿ ಇಟ್ಟುಕೊಂಡು ಮಾಡಿದಂಥ ಸಂಸ್ಥೆ ಅಲ್ಲ. ನಾನು ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದಾಗ ನಮ್ಮ ಕಾಲೇಜಿಗೆ ಸೇರ್ತಿದ್ದಂಥ ವಿದ್ಯಾರ್ಥಿಗಳು ಹೆಚ್ಚಿನವರೆಲ್ಲರೂ ಕನ್ನಡ ಮಾಧ್ಯಮದಿಂದಲೇ ಬರ್ತಿದ್ದವರು. ಅವರೆಲ್ಲರಿಗೆ ಒಳ್ಳೆಯ ಮಾರ್ಕ್ಗಳು ಇರ್ತಿತ್ತು, ಆದರೆ ಫಲಿತಾಂಶ, ಸಾಮರ್ಥ್ಯ ಯಾವುದರಲ್ಲಿ ಸಹ ಅವರು ಮುಂದೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತ ನೋಡಿದರೆ, ಪ್ರಾಥಮಿಕ ಶಿಕ್ಷಣದಲ್ಲಿರುವಂಥ ದೌರ್ಬಲ್ಯ. ಹಾಗಾಗಿ ನನಗನ್ನಿಸಿದ್ದು, ಪ್ರಾಥಮಿಕ ಶಿಕ್ಷಣದ ದೌರ್ಬಲ್ಯ ನಿವಾರಿಸುವಂಥ ಒಂದು ಪ್ರಯೋಗ ಮಾಡಬೇಕು. ಅಂಥ ಒಂದು ಪ್ರಯೋಗ ಮಾಡಬೇಕಿದ್ರೆ ಅದು ತುಂಬ ಸಾಹಸದ ಕೆಲಸ, ಖರ್ಚಿನ ಕೆಲಸ, ಶ್ರಮದಾಯಕವಾದ್ದು. ಆದರೂ ಅದನ್ನೇ ಮಾಡಬೇಕಾದ್ದು ಎಂಬ ಗುರಿ ಇಟ್ಟುಕೊಂಡು ನಾವು ಇದನ್ನು ಮಾಡಿದ್ದೇವೆ. ಮಾಡಿದಾಗ ಒಂದು ಬಹಳ ಮುಖ್ಯವಾದ ಒಂದು ಥಿಯರಿ ಇಟ್ಟುಕೊಂಡದ್ದು ಏನೆಂದರೆ ಶಿಕ್ಷಣ ಮತ್ತು ಪರಿಸರ. ಶಿಕ್ಷಣ ಮತ್ತು ಪರಿಸರ ಎಂಬಂಥ ಪರಸ್ಪರ ಪೂರಕವಾದದ್ದು ಎನ್ನುವಂಥ ಒಂದು ತಿಳುವಳಿಕೆಯಿಂದ ನಾವು ಸುಳ್ಳಿದಲ್ಲಿ ಈ ನಾವು ಒಂದು 7-8 ಜನ ಸೇರಿ ಸಮಾನ ಮನಸ್ಕರು ಸೇರಿ ಸ್ನೇಹಿತರು ಸೇರಿ ಮಾಡಿದ ಕಾರಣ ಇದಕ್ಕೆ ಸ್ನೇಹ ಶಾಲೆ ಅಂತ ಹೆಸರು.

ಸೂರ್ಯಾಲಯ ಅಂತ ಮಾಡಿದ್ದೇವೆ. ಸೂರ್ಯಾಲಯ ಅಂದರೆ ಸೂರ್ಯನ ದೇವಾಲಯ. ದೇವಾಲಯ ಹೇಳಿದ ತಕ್ಷಣ ಎಲ್ಲರಿಗೂ ತಲೆಗೆ ಹೋಗೋದು ಒಂದು ಗೋಡೆ, ಗೋಪುರ ಮತ್ತು ಗರ್ಭಗುಡಿ. ಇದು ಮೂರು ನಮ್ಮ ದೇವಾಲಯದಲ್ಲಿ ಇಲ್ಲ. ಗೋಡೆ ಇಲ್ಲ, ಗೋಪುರವೂ ಇಲ್ಲ, ಗರ್ಭಗುಡಿಯೂ ಇಲ್ಲ. ಎಲ್ಲ ಮಕ್ಕಳು ಹೋಗಿ ಸಮಾನತೆಯಿಂದ ಸೂರ್ಯದೇವರನ್ನು ಮುಟ್ಟಬಹುದು, ಮುಟ್ಟಿ ನಮಸ್ಕಾರ ಮಾಡಬಹುದು. ಅಂದರೆ ಇದು ಶಾಲೆಯಲ್ಲೇ ಸಮಾನತೆಯನ್ನು ಕಲಿಸುವ ಒಂದು ಪ್ರಯತ್ನ ನಾವು ಅದರ ಮೂಲಕ ಮಾಡಿದ್ದೇವೆ. ಅಲ್ಲದೆ ನೀವು ಬಂದು ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಸೂರ್ಯದೇವಾಲಯದಲ್ಲಿ ನಿಮಗೆ ಎಲ್ಲ ಸಂಕ್ರಾಂತಿಗಳ ಪರಿಚಯ ಆಗ್ತದೆ. ಸೂರ್ಯನ ಚಲನೆಯ ಮೂಲಕ ಯಾವ ರೀತಿ ನಮ್ಮ ವಾತಾವರಣದಲ್ಲಿ ಬದಲಾವಣೆಗಳು ಉಂಟಾಗ್ತವೆ ಎಂಬುದನ್ನು ಕಲಿಸೋದಕ್ಕೆ ಸಾಧ್ಯ ಆಗ್ತದೆ. ಅನೇಕ ಭೌತಿಕ ಸಿದ್ಧಾಂತಗಳ, ಐನ್ಸ್ಟೈನ್ ಸಿದ್ಧಾಂತಗಳನ್ನು ಕೂಡ ಅದರಲ್ಲಿ ಕಲಿಸಲಿಕ್ಕೆ ಆಗ್ತದೆ. ಆ ರೀತಿ ಒಂದು ಕಲಿಕೆಯ ಸೌಲಭ್ಯವಾಗಿ ನಾವು ಸೂರ್ಯದೇವಾಲಯವನ್ನು ಮಾಡಿದ್ದೇವೆ. ಇನ್ನು ನಮ್ಮ ಶಾಲೆಯಲ್ಲಿ ತುಂಬ ಕಲ್ಲುಗಳಿವೆ, ದೊಡ್ಡ ದೊಡ್ಡ ರಾಕ್ಗಳು, ಅವುಗಳನ್ನು ಬಳಸಿ ನಾವೊಂದು ಕಲಾಶಾಲೆ ಅಂತ ಮಾಡಿದ್ದೇವೆ. ಅಂದರೆ ಆ ಕಲ್ಲುಗಳನ್ನು ಸುಮ್ಮನೆ ಮುಗಿಸಿಬಿಡಬಾರದು ಎನ್ನುವ ಕಾರಣದಿಂದ ಕಲಾಶಾಲೆಯನ್ನು ಮಾಡಿ ಅಲ್ಲಿ ಮಕ್ಕಳು ಆ ಸ್ಥಳದಲ್ಲಿದ್ದು ಒಂದು ಕಲೆಯ ಆಸ್ವಾದನೆಯನ್ನು ಮಾಡ್ತಾರೆ. ಅಲ್ಲಿ ನಾವೊಂದು ಮಾತು ಬರೆದಿಟ್ಟಿದ್ದೇವೆ, ಕಲೆಯು ಹೃದಯ ಮತ್ತು ಮನಸ್ಸುಗಳನ್ನು ಅರಳಿಸ್ತದೆ ಅಂತ. ಕಲೆಯು ಹೃದಯ ಮತ್ತು ಮನಸ್ಸನ್ನು ಅರಳಿಸ್ತದೆ ಎನ್ನುವಂಥ ಒಂದು ಸಂದೇಶ ಅಲ್ಲಿ ಮಕ್ಕಳಿಗೆ ಸಿಗ್ತಾ ಇರ್ತದೆ. ಆಮೇಲೆ ನಾವೊಂದು ಬರಹದ ಮನೆ ಅಂತ ಮಾಡಿದ್ದೇವೆ. ಬರಹದ ಮನೆ ಅಂದರೆ ಒಂದು ನಿಜವಾಗಿ ಜೀವಂತವಾದಂತಹ ಮರದ ಸುತ್ತಲೂ ಗೋಡೆಯನ್ನು ಕಟ್ಟಿ ಮಾಡನ್ನು ಮಾಡಿ ಅದರೊಳಗೆ ಒಂದು ಮರಳನ್ನೇ ಹಾಕಿ ಇಡೀ ಒಂದು ಸುಮಾರು 20 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬರೀ ಮರಳಿದೆ. ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅದರ ಹಿಂದಿರುವ ಕಲ್ಪನೆ ಏನಂದರೆ, ಹಿಂದಿನ ಕಾಲದಲ್ಲಿ ಮರಳಿನಲ್ಲಿ ಬರೆದು ಅಕ್ಷರಗಳನ್ನು ಕಲಿಸ್ತಾ ಇದ್ರು. ಮರಳಿನಲ್ಲಿ ಬರೆದ್ರೆ ಆ ಬೆರಳು ಒಡ್ತದಲ್ಲ, ಆ ಓಡೋದ್ರ ಮೂಲಕ ಆ ಬೆರಳಿನ ಮೂಲಕ ಸಂವೇದನೆಗಳು ಮೆದುಳಿಗೆ ಕೂಡ ಹೋಗ್ತವೆ. ಇವತ್ತು ನೀವು ಆಧುನಿಕ ಮೊಂಟೆಸರಿಯಲ್ಲಿ ನೋಡ್ಬೋದು, ಮೊಂಟೆಸರಿಯಲ್ಲಿ ಕೆಲವು ರಚನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ತೋರಿಸಿಕೊಡ್ತಾರೆ, ನಿಮ್ಮ ಮಗುವಿಗೆ ಬೆರಳನ್ನು ಹೀಗೆ ಓಡಿಸ್ಲಿಕ್ಕೆ ಹೇಳಿ ಅಂತ. ಮತ್ತು ಆ ಅಕ್ಷರಗಳ ಮೇಲೆ ಮರಳನ್ನು ಹಾಕಿಟ್ಟಿದ್ದಾರೆ ಅವರು. ಅಂದರೆ ನಮ್ಮ ಪ್ರಾಚೀನ ಕಾಲದ ಮರಳಿನಲ್ಲಿ ಬರೆದು ಕಲಿಯುವ ಸಿದ್ಧಾಂತ ಇವತ್ತು ಮೊಂಟೆಸರಿಯಲ್ಲಿ ಸಾಕಷ್ಟು ಹಣ ಕೊಟ್ಟು ಹೊಸ ರೀತಿಯಲ್ಲಿ ಬರ್ತಾ ಇದೆ. ಈ ರೀತಿಯ ಒಂದು ಸ್ಥಿತಿ ಇದೆ. ಅಂಥ ಒಂದು ಮರಳಿನಲ್ಲಿ ಬರೆಯುವ ಶಾಲೆಯಲ್ಲಿ ಮಕ್ಕಳು ಟೀಮ್ ವರ್ಕ್ ಮಾಡಿಕೊಂಡು, ದಯವಿಟ್ಟು ಕೇಳಿ, ಟೀಮ್ ವರ್ಕ್ ಮಾಡಿಕೊಂಡು, ಒಬ್ಬೊಬ್ಬರೇ ಅಲ್ಲ, ಟೀಮ್ ವರ್ಕ್ ಮಾಡಿಕೊಂಡು ಅನೇಕ ಆಟಗಳನ್ನು ಮಾಡ್ತಾರೆ. ಗುಡ್ಡ ಮಾಡ್ತಾರೆ, ಗುಹೆ ಮಾಡ್ತಾರೆ, ಕಾಲುವೆ ಮಾಡ್ತಾರೆ, ರಸ್ತೆ ಮಾಡ್ತಾರೆ, ಅಣೆಕಟ್ಟು ಮಾಡ್ತಾರೆ. ಎಲ್ಲ ಪರಿಕಲ್ಪನೆಗಳು ಮಕ್ಕಳ ತಲೆಯಲ್ಲಿ ಬಂದಿರ್ತವೆ. ಇವೆಲ್ಲ ಸೃಜನಶೀಲ ಕಲಿಕೆಯ ಒಂದು ಒಳ್ಳೆಯ ಸೌಲಭ್ಯ ಅದು, ಬರಹದ ಮನೆ ಎನ್ನುವಂಥದ್ದು. ಆಮೇಲೆ ನಾವು ಗುಡ್ಡದ ಮೇಲೆ ಒಂದು ದೊಡ್ಡ ಎತ್ತರವಾದ ಮರ ಇದೆ, ಬಹಳ ಎತ್ತರವಾದ ಮರ. ಆ ಎತ್ತರವಾದ ಮರವನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಲ್ಲಿ ಮಾತಾಡಿ ಅವರ ಒಪ್ಪಿಗೆಯನ್ನು ಪಡೆದು ಆ ಮರವನ್ನು ಉಳಿಸಿಕೊಂಡಿದ್ದೇವೆ. ಆ ಮರದ ಬುಡದಲ್ಲಿ ಒಂದು ಗುಡಿಸಲು ಮಾಡಿದ್ದೇವೆ. ಆ ಗುಡಿಸಲು ಅಂದರೆ ಗುರುಕುಲ ಅಂತ. ಅಲ್ಲಿ ಗುರುಗಳು ಕೂತ್ಕೊಳ್ಳೋದು, ಎದುರಿಗೆ ವಿದ್ಯಾರ್ಥಿಗಳು ಕೂತ್ಕೊಳ್ತಾರೆ. ವಿದ್ಯಾರ್ಥಿಗಳು ಗುರುಗಳ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ಭಾರತೀಯ ಪರಂಪರೆಯ ಶಿಕ್ಷಣದಲ್ಲಿ ಈ ರೀತಿಯ ವ್ಯವಸ್ಥೆ ಇತ್ತು. ಹೇಗಿತ್ತು ಅಂದರೆ, ಗುರುಗಳ ಹತ್ತಿರ ಮಕ್ಕಳು ಕೂತು ಪ್ರಶ್ನೆಗಳನ್ನು ಕೇಳಬೇಕು. ಉಪನಿಷತ್ತು ಅಂದರೆ ಹಾಗೆ. ನಾನು ಅದನ್ನು ಅನುಭವಿಸಿ ಕೂಡ ನೋಡಿದ್ದೇನೆ. ಮಕ್ಕಳು ಹತ್ತಿರ ಕೂತು ಪ್ರಶ್ನೆಗಳನ್ನು ಕೇಳುವುದು ಮತ್ತು ಆ ರೀತಿ ಗುರುಗಳು ಅದಕ್ಕೆ ಉತ್ತರ ಕೊಡುವುದು. ನಾನು ಈ ವಿಷಯ ಯಾಕೆ ಹೇಳ್ತೇನೆ ಅಂದರೆ, ಇವತ್ತಿನ ಈ ವೇದಿಕೆಯಲ್ಲಿ ನಾನು ಒಂದು ಭರತನಾಟ್ಯ ನೋಡಿದೆ. ಆ ಭರತನಾಟ್ಯ ನೋಡ್ತಾ ಇದ್ದ ಹಾಗೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿದ್ದೇನೆಂದರೆ, ಇವರಿಗೆ ಕಲಿಸಿದವರು ಯಾರು ಅಂತ, ಈ ಮಕ್ಕಳಿಗೆ ಕಲಿಸಿದವರು ಯಾರು ಅಂತ ಪ್ರಶ್ನೆ ಮೂಡಿತ್ತು. ಯಾವಾಗಲೂ ಸಮಾಜ ಹೇಗಿರಬೇಕಂದರೆ, ಒಬ್ಬ ಬೆಳೆಯುತ್ತಿರುವ ವಿದ್ಯಾರ್ಥಿಯನ್ನು ಕಂಡಾಗ, ಅವ ಮಾಡುವ ಕೆಲಸಗಳನ್ನು ನೋಡಿದಾಗ, ಅವನ ವರ್ತನೆಗಳನ್ನು ಗಮನಿಸಿದಾಗ, ಇವನ ಗುರುಗಳು ಯಾರು ಅಂತ ಕೇಳಬೇಕು. ತಾಯಿ ಯಾರು ಅಂತ ಕೇಳಿ ಹೋಗ್ತೇವೆ. ತಾಯಿ ನಿಜವಾಗಿ ಮನೆಯಲ್ಲಿ ಮೊದಲ ಗುರುವೇ, ಆದರೂ ಶಾಲೆಯಲ್ಲಿ ಗುರು ಯಾರು ಅಂತ ಕೇಳಬೇಕಾಗ್ತದೆ. ಆದರೆ ಇವತ್ತಿನ ದಿವಸಗಳಲ್ಲಿ ನೀವು ಸಾಕಷ್ಟು ಮಾಧ್ಯಮಗಳಲ್ಲಿ ಬರುವ ವಾರ್ತೆಗಳನ್ನು ಕೇಳಿ, ಆ ವಾರ್ತೆಗಳನ್ನು ಕೇಳಿದಾಗ ನಮಗೆ ಇವರಿಗೆ ಕಲಿಸಿದವರು ಯಾರು ಅಂತ ಬರ್ತದೆ ಪ್ರಶ್ನೆ. ಇವರಿಗೆ ಕುಡಿದಿಕ್ಕೆ ಕಲಿಸಿದವರು ಯಾರು, ಈ ಇದೆಲ್ಲ ಬೇಡದ್ದೆಲ್ಲ ಸೇವಿಸ್ಲಿಕ್ಕೆ ಕಲಿಸಿದವರು ಯಾರು, ಮಾರ್ಗದಲ್ಲಿ ನಿಲ್ಲಿಸಿ ಕಡಿಲಿಕ್ಕೆ ಕಲಿಸಿದವರು ಯಾರು, ಕೊಲ್ಲಿಕ್ಕೆ ಕಲಿಸಿದವರು ಯಾರು ಅಂತ ಪ್ರಶ್ನೆ ಬರ್ತದೆ. ಅಂದರೆ ಆ ರೀತಿಯ ಪರಿಣಾಮದಲ್ಲಿ ಶಿಕ್ಷಣ ಎಷ್ಟು ವಿಧ್ವಂಸವಾಗಿದೆ ಅಂದರೆ ಅದಕ್ಕೆ ಉತ್ತರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಇರುವಂಥ ಇದರಲ್ಲಿ ಒಂದು ಪ್ರಶ್ನೆ ಸರ್ಕಾರಿ ಶಾಲೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಇಲ್ಲ. ಆ ಸರ್ಕಾರಿ ಶಾಲೆಗಳಲ್ಲಿ ಒತ್ತಾಯಪೂರ್ವಕವಾಗಿ ಬೈಲಿಂಗ್ವಲ್ ಹಾಕಿದ್ದಾರೆ. ಬೈಲಿಂಗ್ವಲ್ ಅಂದರೆ ಕನ್ನಡದಲ್ಲಿಯೂ ಕಲಿಸ್ಲಿಕ್ಕುಂಟು, ಇಂಗ್ಲೀಷಲ್ಲಿಯೂ ಕಲಿಸ್ಲಿಕ್ಕುಂಟು. ನೀವು ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳಿದರೆ ಟೀಚರ್ಸ್ ಹೇಳ್ತಾರೆ, ಇಲ್ಲ ಸರ್ ನಮ್ಮಲ್ಲಿ ಕನ್ನಡವೂ ಉಂಟು. ನೀವು ಕನ್ನಡ ಮೀಡಿಯಮ್ ಅಂತ ಕೇಳಿದರೆ, ಇಲ್ಲ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಬೇಕಾದಷ್ಟು ಬರ್ಬೋದು ಅಂತ ಹೇಳ್ತಾರೆ. ಒಂದು ಬೈಲಿಂಗ್ವಲ್ ಅಂತ ಪರ್ಮಿಷನ್ ಸಿಕ್ಕಿಸಿಕೊಳ್ಳೋದು

0: ಪಡೆದುಕೊಳ್ಳುವುದಕ್ಕೆ ಊರಿನವರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಊರಿನವರು ಬೆಂಬಲ ಇದೆ. ಬೈಲಿಂಗ್ವಲ್ ಬಂದರೆ, ಪರ್ಮಿಷನ್ ಸಿಕ್ಕಿತು ಅಂತೇಳಿ ಆದರೆ, ಆ ನಂತರ ಆ ಶಾಲೆ ಖಂಡಿತ ಕನ್ನಡ ಶಾಲೆಯಾಗಿ ಉಳಿದಕ್ಕೆ ಸಾಧ್ಯ ಇಲ್ಲ. ನಿಮಗೆ ನಾನು ಒಂದೆರಡು ಸ್ಯಾಂಪಲ್ಗಳನ್ನು ಹೇಳಬೇಕಿದ್ರೆ, ಮಕ್ಕಳಿಗೆ ಸರಿಯಾಗಿ ಕನ್ನಡ ಮಾತಾಡಲಿಕ್ಕೂ ಬರುವುದಿಲ್ಲ, ಬರೆಯುವುದಕ್ಕೆ ಬರುವುದಿಲ್ಲ. ನಾನೊಂದು ಮಾತು ಹೇಳ್ತೇನೆ, ಅದು ನೀವು ಏನಂತ ನನಗೆ ವಾಪಸ್ ಹೇಳಬೇಕು. ನಿನ್ನ ಅಯೋಗ್ಯ ಹೇಗಿದ್ದೆ
1: ಅಂತ ಕೇಳ್ತಾನೆ ಮಗು. ಕೇಳ್ತಾನೆ ಅಂದರೆ ಅವನು ಓದುವುದು, ಅದರಲ್ಲಿ ಓದುವ ಕೆಪಾಸಿಟಿ ಅದು. ಅವ ನಿಜವಾಗಿ ಅಲ್ಲಿ ಓದಿದ್ದೇನೆಂದರೆ ನಿನ್ನ ಆರೋಗ್ಯ ಹೇಗಿದೆ ಅಂತ. ಅವನು ಕೆಪ್ಯಾಸಿಟಿ, ಅವನು ಓದುವ ಕೆಪ್ಯಾಸಿಟಿ, ನಿನ್ನ ಅಯೋಗ್ಯ ಹೇಗಿದ್ದೆ ಅಂತ. ಹಿಂದೆ ಎಜುಕೇಷನ್ ಮಿನಿಸ್ಟರ್ ಕಿರ್ಮನ್ ರತ್ನಾಕರ್ ಅವರು ಭಾಷಣದಲ್ಲಿ ಎರಡು ಮೂರು ಕಡೆ ಹೇಳಿದ್ದಾರೆ, ಆಸ್ಪತ್ರೆ ಎಂಬ ಶಬ್ದ ಮಕ್ಕಳಿಗೆ ಡಿಕ್ಟೇಷನ್ ಕೊಟ್ಟಾಗ ಬರೀಲಿಕ್ಕೆ ಬರಲಿಲ್ಲಂತೆ, ಮಕ್ಕಳು ಅಪ್ಪ ಸತ್ತರೆ ಅಂತ ಬರೆದ್ರಂತೆ. ಇದು ಅವರೇ ಭಾಷಣಗಳಲ್ಲಿ ಹೇಳಿದ ಕಾರಣ ನನಗೆ ಬೇರೆ ದಾಖಲೆ ಬೇಡ. ಆದರೆ ಇದಲ್ಲ, ಇನ್ನೊಂದೆರಡು ಅವರು ಹೇಳಿದ್ದಾರೆ. ಆದರೆ ಯಾಕೆ ಮಕ್ಕಳು ಅಪ್ಪ ಸತ್ತರೆ ಅಂತ ಬರೆದ್ರು ಎನ್ನುವ ಪ್ರಶ್ನೆ ಮುಖ್ಯ ಅಲ್ವಾ? ಅಲ್ಲಿ ಶಿಕ್ಷಕರು ಏನು ಕಲಿಸಿದ್ದಾರೆ ಎನ್ನುವುದು ಮುಖ್ಯ ಅಲ್ವಾ? ಹಾಗಿದ್ರೆ ನಮ್ಮ ಶಿಕ್ಷಣ ಹೇಗಿದೆ ಎನ್ನುವುದಕ್ಕೆ ಸಾಕಷ್ಟು ಇದು ಸಿಗ್ತವೆ, ಎಕ್ಸಾಂಪಲ್ಗಳು ಸಿಗ್ತವೆ. ನನ್ನ ಬೆಗ್ಗನೆ ಬಲುತ್ತೇನೆ ಅಂತ ಒಬ್ಬ ವಿದ್ಯಾರ್ಥಿ ಉಚ್ಚರಿಸ್ತಾನೆ, ಬರೆದಿರ್ತಾನೆ. ನಿಜವಾಗಿ ಏನಂತ ನೋಡಿದರೆ, ನಾನು ಬೇಗನೆ ಬರುತ್ತೇನೆ ಅಂತ. ನಾನು ಬೇಗನೆ ಬರುತ್ತೇನೆ ಎಂದು ಯಾಕೆ ಮಗು ಒತ್ತಕ್ಷರಗಳನ್ನು ಹಾಕಿ ಹೇಳ್ತದೆ? ನಾನು ಎನ್ನುವುದನ್ನು ನನ್ನು, ನೀನು ಎನ್ನುವುದನ್ನು ನಿನ್ನು ಅಂತ ಯಾಕೆ ಹೇಳ್ತದೆ ಮಗು? ಈ ಪ್ರಶ್ನೆಗಳಿಗೆ ಶಿಕ್ಷಕರು ಉತ್ತರ ಕಂಡುಕೊಂಡ್ರೆ ಆಗ ಸಮಸ್ಯೆ ಪರಿಹಾರ ಆಗ್ತದೆ. ಆದರೆ ನಮ್ಮ ಶಿಕ್ಷಣದಲ್ಲಿ ಹಾಗೆ ಆಗ್ತಾ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ
0: ಅಂತ ಹೇಳಿದಾಗ ನಾವು ತಲೆಗೆ ಹೋಗದೆ ಯಕ್ಷಗಾನ ಏನು ಹಾಗೆಗಳು ಯಾರೂ ಇಲ್ಲ ಅಂತ ದುರ್ಯೋಧನನಿಗೆ ಯಾರಾದರೂ ಹೇಳ್ತಾರಂತ. ಹಾಗಲ್ಲ, ಇದು ನಿನ್ನ ಹಾಗೆ ಯಾರೂ ಇಲ್ಲ ಅಂತ ಹೇಳೋದು. ನಿನ್ನ ಹಾಗೆ ಯಾರೂ ಇಲ್ಲ ಅಂತ ಈ ಥರದ ಮೂಲ ವಾಕ್ಯಗಳೇ ಬೇರೆ. ನಾನು ಸ್ಯಾಂಪಲಾಗಿ ಇದನ್ನೆಲ್ಲ ಮಾಡಿ ನೋಡಿದ್ದು, ನಾನು ಸುಮ್ಮನೆ ಕ್ರಿಯೇಟ್ ಮಾಡಿದ್ದಲ್ಲ. ನಾನಿನ್ನೂ ಊಟ ಮಾಡಲಿಲ್ಲ ಅಂತ ನಾನು ಹೇಳಬೇಕಿತ್ತು. ನಾನಿನ್ನೂ ಊಟ ಮಾಡಿಲ್ಲ ಅಂತ ನೀನು ಬರೀ ಅಂತ ಹೇಳಿದರೆ, ನನ್ನ ಊಟ ಮಾಡಿದ್ದಿಲ್ಲ ಅಂತ ಬರೆದಿರ್ತಾನೆ. ಯಾಕೆ ಒಬ್ಬ ಹುಡುಗ ಹೀಗೆ ಬರೀತಾನೆ? ನನ್ನನ್ನು ಊಟ ಮಾಡಲಿಲ್ಲ ಎನ್ನುವುದನ್ನು ಮಡಿಲ್ಲ ಅಂತ ಮಾಡಿಬಿಡ್ತಾನೆ. ನಾನು ಇನ್ನೂ ಊಟ ಮಾಡಲು ಇಲ್ಲ. ಈ ರೀತಿ ಮಕ್ಕಳು ಬರೀತಾರಾದರೆ, ಎರಡು ಮೂರು ವಿದ್ಯಾರ್ಥಿಗಳು, ಆಗ ನಾವು ನಮ್ಮ ಶಿಕ್ಷಣದ ಪರಿಸ್ಥಿತಿ ಹೇಗಿದೆ ಅಂತ ನೋಡಬೇಕು. ಈ ಪರಿಸ್ಥಿತಿಯಲ್ಲಿ ನಮಗೆ ಇಂಗ್ಲೀಷ್ ಆಗ್ಬೋದು ಅಂತ ಕಾಣ್ತದೆ. ಯಾಕೆಂದರೆ ಇಂಗ್ಲೀಷಲ್ಲಿ ಹೇಗೆ ಬರೆದು ನಡೀತದೆ, ಹೇಗೆ ಹೇಳಿದರೂ ನಡೀತದೆ. ನಾನೀಗ ವಾಸ್ತವ್ಯ ಒಂದು ಸಂಗತಿಯನ್ನು ಹೇಳೋದಕ್ಕೆ ಬಯಸ್ತೇನೆ. ಗೌರವಾನ್ವಿತ ರಮಾತ್ರೇಯಗಳು ಇಲ್ಲಿ ಇರೋದರಿಂದ ಇನ್ನು ನೀವು ನನ್ನ ಭಾಷಣ ಕೇಳಬೇಕು, ಅವರ ಯಾರಲ್ಲಿ ಮಾತಾಡಬೇಡಿ ಸರ್. ಯಾಕೆಂದರೆ ನಿಮ್ಮಲ್ಲಿ ಮಾತಾಡಿಸೋರು ತುಂಬ ಜನ ಬರ್ಬೋದು. ಯಾಕೆಂದರೆ 1970ರ ದಶಕದಲ್ಲಿ ಇದ್ದಂಥ MLAಗಳು ಪ್ರಾಯಶಃ ಆಗ ನೀವು ಆಗಿದ್ದರೆ, ಹೆಚ್ಚಿನವರಿಗೆ ಒಂದು ಗಮನ ಇದ್ದದ್ದು ಏನಂದರೆ, ನಾವು ಶಾಲೆಗಳನ್ನು ಆರಂಭಿಸಬೇಕು. ಊರೊಳ್ಳೆದಾಗಬೇಕಿದ್ರೆ ಶಾಲೆಗಳನ್ನು ಆರಂಭಿಸಬೇಕು. ಅಲ್ಲಲ್ಲಿ ಶಾಲೆಗಳಾದವು, ಎಲ್ಲ ಸರ್ಕಾರಿ ಶಾಲೆಗಳಾದವು. ಒಂದು ವೇಳೆ ಕಟ್ಟಡ ಇಲ್ಲದಿದ್ದರು, ಜಾಗ ಇಲ್ಲದಿದ್ದರು, ಒಮ್ಮೆ ಶಾಲೆ ಆರಂಭಿಸಿಬಿಟ್ರು. ಶಾಲೆ ಆರಂಭಿಸಿಬಿಟ್ಟ ಮೇಲೆ ಅದಕ್ಕೆ ಜಾಗ ಕಂಡು ಹುಡುಕಿದರು, ಕಟ್ಟಡ ಕಟ್ಟಿದರು, ಹೀಗೆಲ್ಲ ನಡೆಯಿತು. ಹೀಗೆ ಬೆಳೆದಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉದಾಹರಣೆಗೆ, ಹಿಂದೆ ಬಹಳ ಹಿಂದೆ ಮುಳಹಳ್ಳಿ ಶಿವರಾಯರ ಕಾಲದಲ್ಲಿ ಆದಂಥ ಬೆಳವಣಿಗೆ, ನಂತರದ ಬೆಳವಣಿಗೆ ಈ ಅನೇಕ MLAಗಳು ಮಾಡಿದಂಥ ಸಾಧನೆ. ಆದರೆ 1990ರ ನಂತರ ಹೆಚ್ಚಿನ MLAಗಳು ಸ್ವಂತ ಇಂಗ್ಲೀಷ್ ಮೀಡಿಯಂ ಶಾಲೆ ಆರಂಭಿಸುವುದರ ಕಡೆಗೆ ನೋಡಿದರು. ಅವರು ಆಲೋಚನೆ ಮಾಡಿದರು. ಯಾಕೆಂದರೆ ಅಲ್ಲಿವರೆಗಿನ ಅವರ ಸೇವಾ ಮನೋಭಾವನೆಯ ಚಿಂತನೆ ಕೂಡ ಬದಲಾಗಿತ್ತು. ನಾನೀಗ ವಾಸ್ತವವನ್ನು ಹೇಳಬೇಕಿದ್ರೆ ಏನಾಗ್ತದೆ ಅಂದರೆ, ಒಂದು ವಾಸ್ತವ ತೋರಿಸ್ತೇನೆ ನಿಮಗೆ. ಒಂದು 100,000 ಕೋಳಿ ಮರಿಗಳು ಹೋಗ್ತಾ ಇವೆ ಅಂತ ಇಟ್ಕೊಳ್ಳಿ. 100,000 ಕೋಳಿ ಮರಿಗಳು ಹೋಗ್ತಾ ಇವೆ. ಆ ಕೋಳಿ ಮರಗಳ ಹಿಂದೆ ತಿನ್ನುವ ಪ್ರಾಣಿಗಳು, ಆ ಪ್ರಾಣಿಗಳು ಯಾರಂತ ಬೇಕಿದ್ರೆ ನೀವು ಯಾರನ್ನು ಹೇಳ್ಬೋದು. ನರಿಗಳಿರ್ಬೋದು, ನಾಯಿಗಳಿರ್ಬೋದು, ತೋಳಗಳಿರ್ಬೋದು, ಯಾರು ಸಹ. ಇವುಗಳೆಲ್ಲ ಆ ಮರಿಗಳನ್ನು ತಿಂತಾ ಹೋಗ್ತವೆ. ಮುಂದೆ ಹೋಗುವ ಕೋಳಿ ಮರಿಗಳಿಗೆ ಅದು ಗೊತ್ತಾಗುವುದಿಲ್ಲ. ಇವತ್ತಿನ ನಮ್ಮ ವಾಸ್ತವ ಸ್ಥಿತಿ ಆಗಿದೆ. ಪ್ರಾಥಮಿಕ ಶಾಲೆಗಳೆಲ್ಲ ಕೋಳಿ ಮರಿಗಳು, ತಿನ್ನುವರು ಯಾರು ಅಂತ ನೀವು ಆಲೋಚನೆ ಮಾಡಿ ಹೇಳೋದು ಬೇಡ. ಇನ್ನು ಈ ಸಂದರ್ಭದಲ್ಲಿ ಕಂಕುಳಲ್ಲಿ ಒಂದು ಕೋಳಿ ಇಟ್ಟುಕೊಂಡು ನೋಡುವವರು ಇರ್ತಾರೆ. ಅವರು ಯಾರಂದರೆ ಖಾಸಗಿ ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿದವರು. ಅವರು ಅದನ್ನು ನೋಡ್ತಾ ಇರ್ತಾರೆ. ಇದು ವಾಸ್ತವ ಪರಿಸ್ಥಿತಿ. ಈಗ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸೋದ್ರ ಮೂಲಕ ನಾವು ಗೆಲ್ತೇವೆ ಅಂತ ಯೋಚನೆ ಮಾಡಿದವರು ತುಂಬ ಮಂದಿ ಇದ್ದಾರೆ. ನಮ್ಮ ಶಾಲೆಯಲ್ಲಿ ನನ್ನ ಹಿರಿಯ ಮಗನನ್ನು ನಾನು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಗೆ ಕಳಿಸಿದ್ದು. ಆ ರೀತಿ ನಾನು ಮನೆ ಭಾಷೆ
1: ಕನ್ನಡ ಅಲ್ಲ ನಂದು, ನನ್ನ ಮನೆ ಭಾಷೆ ಮರಾಠಿ. ಆದರೂ ನಾನು ಕನ್ನಡದ ಕರ್ನಾಟಕದಲ್ಲಿ ಕನ್ನಡವೇ ಅಗತ್ಯ ಎಂಬ ದೃಷ್ಟಿಯಿಂದ ಇದನ್ನು ಮಾಡಿದ್ದೇನೆ. ದೊಡ್ಡ ಮಗನನ್ನು ಹಾಗೆ ಕಲಿಸಿದೆ, ಎರಡನೇ ಮಗನಿಗೆ ನಮ್ಮ ಶಾಲೆಯಲ್ಲಿ ಕಲಿಸಿದೆ. ಅವನು ಇವತ್ತು ಸೈಕಾಲಜಿಸ್ಟ್ ಆಗಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ, ತುಳುವಿನಲ್ಲಿ, ಸ್ವಲ್ಪ ಸ್ವಲ್ಪ ಮಲಯಾಳದಲ್ಲಿ, ಸ್ವಲ್ಪ ಸ್ವಲ್ಪ ತಮಿಳಿನಲ್ಲಿ ಕೌನ್ಸೆಲಿಂಗ್ ಮಾಡ್ತಾನೆ. ಅನೇಕರ ಮಾನಸಿಕ ಸಮಸ್ಯೆಗಳನ್ನು ಪರಿಹರಿಸ್ತಾನೆ. ಇದು ಎಲ್ಲಿಂದ ಈ ಕೆಪಾಸಿಟಿ ಬಂತು? ಕನ್ನಡ ಮಾಧ್ಯಮದಲ್ಲಿ ಕಲಿತ ಕಾರಣ ಬಂತು. ನಮ್ಮ ಇನ್ನೊಬ್ಬ ಹುಡುಗನ ಬಗ್ಗೆ ಹೇಳ್ತೇನೆ. ಪುತ್ತೂರಿನಲ್ಲಿ ಒಬ್ಬ ಇದ್ದಾನೆ ಆಡಿಟರ್, ಅವನು ನಮ್ಮ ಶಾಲೆಯಲ್ಲಿ ಕಲಿತ ಹುಡುಗ, ಬಹಳ ಪೋಕ್ರಿ ಇದ್ದ ಅವ ವಿದ್ಯಾರ್ಥಿ ಆಗಿದ್ದಾಗ. ಅವ ಒಂದು ದಿವಸ ಬಂದು ನನಗೆ ಇನ್ವಿಟೇಷನ್ ಕೊಟ್ಟ, ಸರ್ ನಾಳೆ ನಾನೊಂದು ಆಫೀಸ್ ಓಪನ್ ಮಾಡ್ತೇನೆ ಪುತ್ತೂರಿನಲ್ಲಿ, ನೀವು ಬಂದು ಉದ್ಘಾಟನೆ ಮಾಡಿಕೊಡಬೇಕು ಅಂತ. ಅವನು ಆಫೀಸ್ ಉದ್ಘಾಟನೆ ಮಾಡಲಿಕ್ಕೆ ಯಾವ ರಾಜಕೀಯದವರ ಹತ್ರ ಹೋಗಲಿಲ್ಲ, ಅವನ ಗುರುಗಳ ಹತ್ರ ಬಂದ. ಆಮೇಲೆ ನೋಡಿದರೆ ಅವನು ಸಿ ಎ ಪರೀಕ್ಷೆಯನ್ನು ಫಸ್ಟ್ ಅಟೆಂಪ್ಟಲ್ಲಿ ಪಾಸಾಗಿದ್ದಾನೆ. ಫಸ್ಟ್ ಅಟೆಂಪ್ಟಲ್ಲಿ ಸಿ ಎ ಪರೀಕ್ಷೆಯನ್ನು ಪಾಸಾಗಿ ಅವನು ಆಫೀಸ್ ಓಪನ್ ಮಾಡಿದ್ದಾನೆ. ನಾವು ಹೋಗಿದ್ದೆವು, ನಮಗೆ ಒಳ್ಳೆ ಸನ್ಮಾನ ಮಾಡಿದ, ಆಫೀಸ್ ಓಪನ್ ಆಯಿತು. 5 ವರ್ಷ ಕಳೆಯಿತು. 5 ವರ್ಷ ಕಳೆದ ಟೈಮ್ನಲ್ಲಿ ಒಮ್ಮೆ ಹೋಗಿದ್ದೆ ಅವನ ಆಫೀಸಿಗೆ. ಹೋಗಿದ್ದಾಗ ಕೇಳಿದೆ, ನೀನು ಯಾಕೆ ಮಾರೆ ಕೆಲಸಕ್ಕೆ ಜಾಯಿನ್ ಆಗಲಿಲ್ಲ ಎಲ್ಲಿಯಾದರೂ? ತುಂಬ ಸಂಬಳ ಸಿಗ್ತದಂತಲ್ಲ ನಿಮ್ಮ ಹಾಗೆ ಪಾಸಾದವರಿಗೆ ಅಂತ ಕೇಳಿದೆ. ಆಗ ಅವನು ಹೇಳಿದ, ಸರ್ ನಾನೊಂದು ಆಫೀಸ್ ಓಪನ್ ಮಾಡಬೇಕಂತಲೇ ಇದ್ದೆ. ನಾನೊಂದು 2 ವರ್ಷ ಇನ್ನೊಬ್ಬರ ಕೈಗಳೇ ಕೆಲಸ ಮಾಡಿದರೆ ಅವರು ನನಗೆ 1.5 ಲಕ್ಷ ತಿಂಗಳಿಗೆ 2 ಲಕ್ಷ ಸಂಬಳ ಕೊಟ್ಟರು. ಆಮೇಲೆ ನನಗೇನಾಗ್ತದೆ ಅಂದರೆ ಈ ಸೆಕ್ಯೂರ್ಡ್ ಸ್ಟೇಟಸ್ನಿಂದ 0 ಸ್ಟೇಟಸ್ಗೆ ಅವರಿಗೆ ಧೈರ್ಯ ಬರೋದಿಲ್ಲ. ಒಬ್ಬ ಆಫೀಸ್ ಓಪನ್ ಮಾಡೋದಂದರೆ 0 ಸ್ಟೇಟಸ್ನಿಂದ ಶುರು ಮಾಡಬೇಕು. ಆದ ಕಾರಣ ನಾನು ಹೀಗೆ ಮಾಡಿದೆ. ಒಂದು ಸಾಹಸಕ್ಕೆ ಇಳಿದ ಮೇಲೆ ಈಗ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಅವನ ಕೈ ಕೆಳಗೆ 1.5 ಲಕ್ಷ ಸಂಬಳ ಪಡೆಯುವ ಸಿ ಎ ಕಂಪ್ಲೀಟ್ ಮಾಡಿದ ಇಬ್ಬರು ಇದ್ದಾರೆ, ಕೆಲಸ ಮಾಡ್ತಾರೆ. 15 ಜನರು ಆಫೀಸ್ ಓಪನ್ ಮಾಡಿದ್ದಾನೆ. 1-8 ಕಂಪ್ಯೂಟರ್ ಅವನ ಕೈಯಲ್ಲಿದೆ. ಇಂಥದ್ದೆಲ್ಲ ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆಗಿರುವಂಥದ್ದು. ಒಬ್ಬ ಹುಡುಗ ನಮ್ಮ ಯೂಸುಗೌಡರು ಅಂತ ಮಾಸ್ಟರು ಅವರ ಮಗ, ಅವನು ಬಹಳ ಎಷ್ಟು ಜಾಣ ಅಂದರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಡಿಸೈನ್ ಎಂಜಿನಿಯರಿಂಗಿಗೆ ಇದ್ದ ಪರೀಕ್ಷೆಯಲ್ಲಿ ಆಯ್ಕೆಯಾದ 15 ಮಂದಿಯಲ್ಲಿ 6ನೇ ಸ್ಥಾನ ಪಡೆದಿದ್ದ ಅವನು. ಆಲ್ ಇಂಡಿಯಾ ಲೆವೆಲ್ನಲ್ಲಿ 6ನೇ ಸ್ಥಾನ ಪಡೆದವನು. ಆಮೇಲೆ ಒಂದು ಒಳ್ಳೆಯ ಫೆಲೋಶಿಪ್ ಸಿಕ್ಕಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದ. ಸ್ಟೂಡೆಂಟ್ ಆಗಿದ್ದಾಗಲೇ ಒಂದು ದಿವಸ ನಮ್ಮ ಕಾಲೇಜಿಗೆ ಬಂದವನು ನನ್ನ ಹತ್ರ ಹೇಳಿದ, ಎಂತ ಮಾಡೋದು ಸರ್ ದುಡ್ಡು ಅಂತ. ಏನು ಕೇಳಿದೆ, ನನಗೆ 65,000 ಸ್ಟೈಪೆಂಡ್ ಸಿಗ್ತಾ ಉಂಟು, ತಿಂಗಳಿಗೆ 65,000 ಕೊಡ್ತಾ ಇದ್ದಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅಂತ. ಅಂದರೆ ಚೆನ್ನಾಗಿ ವಿದ್ಯೆ ಕಲಿತರೆ ಒಳ್ಳೆಯ ದುಡ್ಡು ಬಂದೇ ಬರ್ತದೆ ಎನ್ನುವುದಕ್ಕೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು, ನನಗೆ ಸಾಕಷ್ಟು ಉದಾಹರಣೆಗಳಿವೆ. ಒಬ್ಬ ಹಾಂಗ್ಕಾಂಗ್ನಲ್ಲಿ ಕೆಲಸ ಮಾಡ್ತಿದ್ದ, 10 ವರ್ಷಗಳ ಹಿಂದಿನ ಕತೆ ಇದು. ಅವನು ಆಗಲೇ ತಿಂಗಳಿಗೆ 2.5 ಲಕ್ಷ ಸಂಬಳ ತೆಗೊಳ್ತಾ ಇದ್ದ. ಈಗ ಅವನ ಸಂಬಳ ತಿಂಗಳಿಗೆ 7-7.5 ಲಕ್ಷ ಇರ್ಬೋದು. ನಮ್ಮ ಶಾಲೆಯಲ್ಲಿ ಸಾಧಾರಣ ವಿದ್ಯಾರ್ಥಿ BBM ಮಾಡಿ ಪಡೆದಂಥ ಒಂದು ಸಾಧನೆ. ಆದ್ದರಿಂದ ಇಲ್ಲಿ ಕೂತ ಎಲ್ಲರಿಗೂ ನಾನು ಹೇಳ್ತೇನೆ, ದಯವಿಟ್ಟು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸಿ, ಬೆಳೆಸಿ, ಅವರ ಶಿಕ್ಷಣ ಸರಿಯಾಗಿ ಆಗ್ತಾ ಇಲ್ವಂತ ನೋಡಿ. ಅವರ ಶಿಕ್ಷಣ ಸರಿಯಾಗಿ ಆಗದಿರಲಿಕ್ಕೆ ಕಾರಣ ಏನು? ಒಂದು ಶಿಕ್ಷಣ ಸಂಸ್ಕೃತಿಯನ್ನು ಭಂಜಿಸಬೇಕಿದ್ರೆ ಮಾಡಬೇಕಾದ ಒಂದೇ ಕೆಲಸ ಏನೆಂದರೆ ಅಲ್ಲಿ ಶಿಕ್ಷಕರನ್ನು ಕೊಡಬಾರದು. ಶಿಕ್ಷಕರನ್ನು ಕೊಡದಿರುವ ಮಹಾ ತಪ್ಪು ನಡೆದಿದೆ ನಮ್ಮ ದೇಶದಲ್ಲಿ. ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಸರ್ಕಾರಗಳಲ್ಲಿ, ಯಾವ ಒಂದು ನಿರ್ದಿಷ್ಟ ಪಕ್ಷದ ಸರ್ಕಾರದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪಕ್ಷವೂ ಕೂಡ ನಾನು ಉಲ್ಲೇಖಿಸಿ ಹೇಳಬೇಕು, ಇಲ್ಲಿ ಉಲ್ಲೇಖಿಸಿ ಹೇಳೋದು ಬೇಡ, ಗೊತ್ತಲ್ಲ ನಿಮಗೆ ಯಾವ ಪಕ್ಷಗಳಿಂದ ಆಳ್ವಿಕೆ ನಡೆದಿದೆ. ಯಾವ ಪಕ್ಷ ಕೂಡ ಶಿಕ್ಷಕರನ್ನು ಕೊಡುವ ಬಗ್ಗೆ ಪ್ರಯತ್ನ ಮಾಡಲಿಲ್ಲ. ನಾವು ಯಾರ ಬಗ್ಗೆ ಭರವಸೆ ಇಟ್ಟುಕೊಂಡು ನಾನು ರಾಜಕೀಯದವರಲ್ಲಿ ಸಂಸರ್ಗ ಮಾಡಿದ್ದೇನೋ ಅವರೊಟ್ಟಿಗೆ, ಯಾರಲ್ಲಿ ಮಾತಾಡಿದರು ಅವರಿಂದ ಶಿಕ್ಷಕರನ್ನು ಕೊಡಲಿಕ್ಕೆ ಆಗೋದಿಲ್ಲ. ಶಿಕ್ಷಕರನ್ನು ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ? ಯಾಕೆ ಆಗೋದಿಲ್ಲ ಅಂದರೆ ಮನಸ್ಸಿಲ್ಲ. ಶಿಕ್ಷಕರನ್ನು ಕೊಡೋದ್ರ ಮೂಲಕ ಶಾಲೆಯನ್ನು ಬೆಳೆಸಬೇಕೆಂಬ ಮನಸ್ಸಿಲ್ಲ. ಪರಿಸ್ಥಿತಿ ಏನು ನಡೆದಿದೆ ಅಂದರೆ, ಒಂದು ಕಡೆಯಿಂದ ಸರ್ಕಾರಿ ಶಾಲೆಗಳು ಸಣ್ಣದಾಗ್ತಾ ಇದೆ, 450 ಮಕ್ಕಳಿಂದ 45 ಆಗಿದೆ. ಆಮೇಲೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಅಷ್ಟೇ ಹೆಚ್ಚಿದೆ. ಮುಖ್ಯಮಂತ್ರಿ ಚಂದ್ರೂರವರು ಇದೇ ಬಂಟ್ವಾಳ ಬಿಸಿ ರೋಡ್ನಲ್ಲಿ ಅವರೊಂದು ಮೆರವಣಿಗೆ ಮಾಡಿದರು, ನಾನು ಆ ದಿವಸ ನೋಡಲಿಕ್ಕೆ ಬಂದಿದ್ದೆ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕ ಮಾಡಿದಾಗ ಗೊತ್ತಾಯಿತು, 2002 ವರ್ಷದಿಂದ 1998 ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ 48% ಮಕ್ಕಳಿದ್ದರು, ಕನ್ನಡ ಮೀಡಿಯಂ ಶಾಲೆಗಳಲ್ಲಿ 52% ಮಕ್ಕಳಿದ್ದರು. 4 ವರ್ಷಗಳ ಕಳೆದಾಗ ಅದೇ ಸ್ಟ್ಯಾಟಿಸ್ಟಿಕ್ಸ್ನ ಲೆಕ್ಕಾಚಾರ ಪ್ರಕಾರ ಇಂಗ್ಲೀಷ್ ಮಾಧ್ಯಮ ಶಾಲೆಗಳ ಸಂಖ್ಯೆಯಲ್ಲಿ ಬರುವ ಮಕ್ಕಳ ಸಂಖ್ಯೆ 52 ಆಗಿದೆ, ಇದು 48 ಆಗಿದೆ. ಅಲ್ಲದೆ ಈ ಸಂಖ್ಯೆ ಕಡಿಮೆ ಶಾಲೆಗಳಲ್ಲಿ ಹೆಚ್ಚು ಮಕ್ಕಳು, ಇಂಗ್ಲೀಷ್ ಮೀಡಿಯಂ ಅಂದರೆ ಕಡಿಮೆ ನಂಬರ್ ಶಾಲೆಗಳು, ಕನ್ನಡ ಮೀಡಿಯಂನ ಶಾಲೆಗಳ ಸಂಖ್ಯೆ ಹೆಚ್ಚಿದೆ ಆದರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ. ಈ ರೀತಿಯ ಒಂದು ವಿರೋಧಾಭಾಸ ನಮ್ಮ ನಾಡಿನಲ್ಲಿ ಇರುವುದನ್ನು ಹೋಗಲಾಡಿಸಬೇಕಿದ್ರೆ, ಈ ಪರಿಸ್ಥಿತಿಯನ್ನು ಬದಲಾಯಿಸಬೇಕಿದ್ರೆ ನನಗೆ ಕಾಣೋದು ಒಂದೇ ಸಾಧ್ಯತೆ, ಅದು ಯಾವುದಂದರೆ ಭಾರತೀಯ ಮೊದಲ ಆರಂಭದ ಪದ್ಧತಿಯನ್ನು ಅನುಸರಿಸಬೇಕು. ಪ್ರತಿಯೊಂದು ಶಾಲೆಯನ್ನು ಕೂಡ ಒಂದು ಇಂಡಿವಿಜುವಲ್ ಸೆಂಟರ್ ಆಗಿ ಮಾಡಬೇಕು. ಪ್ರತಿಯೊಂದು ಶಾಲೆ ಕೂಡ ಇಂಡಿವಿಜುವಲ್ ಸೆಂಟರ್, ಅಲ್ಲೇ ಒಬ್ಬರು ಮುಖ್ಯೋಪಾಧ್ಯಾಯರು, ಆ ಮುಖ್ಯೋಪಾಧ್ಯಾಯರು ರೆಸ್ಪಾನ್ಸಿಬಲ್, ಅದೇ ಶಾಲೆಯ ಗೌರವಕ್ಕೆ ಎಲ್ಲದಕ್ಕೂ ಅವರೇ ರೆಸ್ಪಾನ್ಸಿಬಲ್. ಅವರ ಶಾಲೆಗೆ ಹೆಚ್ಚು ಮಕ್ಕಳು ಬರಬೇಕು ಅಂತಿದ್ದರೆ ಅವರ ಕೆಪಾಸಿಟಿಯಿಂದ ಬರಬೇಕು. ಈಗ ಹಾಗಿಲ್ಲ, ಈಗ ಯಾರ ಕೆಪಾಸಿಟಿಯಿಂದಲೂ ಮಕ್ಕಳುಗಳು ಬರ್ತಾ ಇಲ್ಲ, ಆ ರೀತಿಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಸದ್ಯಕ್ಕೆ ನಮಗೆ ಒಂದು ಸ್ಯಾಂಪಲ್ ಸಿಕ್ಕುವುದು ಕಾಡಸಿದ್ದೇಶ್ವರ ಸ್ವಾಮಿಗಳಿದ್ದು. ಕಾಡಸಿದ್ದೇಶ್ವರ ಸ್ವಾಮಿಗಳು ಒಳ್ಳೆಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅವರೇನು ಹೇಳ್ತಾರಂದರೆ, ಇಲ್ಲಿ ಬಂದು ಸೇರಬೇಕು, ಸೇರಿದ ಮೇಲೆ 12 ವರ್ಷ ಇರಬೇಕು. ಅವರಿಗೆ ನಾವು ವಸತಿಯನ್ನು ಕೊಡ್ತೇವೆ, ವಿದ್ಯೆಯನ್ನು ಕೊಡ್ತೇವೆ ಉಚಿತವಾಗಿ. ಉಚಿತವಾಗಿ ವಿದ್ಯೆ ಕೊಟ್ಟ ಮೇಲೆ ಕೊನೆಗೆ ಅವರಿಗೆ 5 ಲಕ್ಷ ಕ್ಯಾಶ್ ಅಮೌಂಟ್ ಕೊಡ್ತೇವೆ. 5 ಲಕ್ಷ ಕ್ಯಾಶ್ ಅಮೌಂಟ್ ಯಾಕೆಂದರೆ ಒಂದು ಸ್ಟಾರ್ಟ್, ಒಂದು ಏನಾದರೂ ಉದ್ಯೋಗಪತಿ ಆಗಲಿಕ್ಕೆ. ಅವ್ರು ಹೇಳ್ತಾರೆ ಉದ್ಯೋಗಪತಿ ಆಗಲಿಕ್ಕೆ ಎಜುಕೇಷನ್ ಬೇಡ, ಉದ್ಯೋಗಪತಿ ಆಗಲಿಕ್ಕೆ ನಿಮಗೆ ಅಂಬಾನಿಗೆ ಎಜುಕೇಷನ್ ಬೇಡ, ಎಜುಕೇಷನ್ ಬೇಕಾದ್ದು ಅಂಬಾನಿ ಯಾರನ್ನು ಅಪಾಯಿಂಟ್ ಮಾಡ್ತಾರೋ ಅವರಿಗೆ. ಹಾಗಾಗಿ ಆ ರೀತಿಯ ಒಂದು ಶಾಲೆಗಳ ಹೊಸ ಸರಣಿ ಓಪನ್ ಆಗಬೇಕಾಗಿದೆ. ನಾನು ಅಂಥ ದೃಷ್ಟಿಯಿಂದ ಮುಂದಿನ ನನ್ನ ಪ್ರಯತ್ನಗಳನ್ನು ಮಾಡ್ತೇನೆ. ಒಂದು ಅನುಭವ ಹೇಳಿಬಿಡ್ತೇನೆ, ದಯವಿಟ್ಟು ಕೇಳಿ. ಇತ್ತೀಚೆಗೆ ನನಗೊಂದು ಫೋನ್ ಬಂತು ಬೆಂಗಳೂರಿನಿಂದ. ಕಾಂತರಾಜ್ ಎನ್ನುವರು, ಅವರು ದೀನಬಂಧು, ಚಾಮರಾಜನಗರದ ದೀನಬಂಧು ಸಂಸ್ಥೆಯಲ್ಲಿ ಕೆಲಸ ಮಾಡುವವರು. ಅವರು ಫೋನ್ ಮಾಡಿದರು, ದಾಮಲೆಯವರೇ, ನಾನು ನಿಮ್ಮ ಹೆಸರನ್ನು ಒಬ್ಬರಿಗೆ ಸೂಚನೆ ಕೊಟ್ಟಿದ್ದೇನೆ, ಅವರಿಂದ ನಿಮಗೆ ಫೋನ್ ಬರ್ಬೋದು. ಏನಂದರೆ ಅವರು ತುಂಬ ಸ್ಕಾಲರ್ಶಿಪ್ಗಳನ್ನು ವಿತರಣೆ ಮಾಡ್ತಾರೆ. ಆ ಸ್ಕಾಲರ್ಶಿಪ್ಗಳಿಗೆ ಸೂಕ್ತವಾದ ವಿದ್ಯಾರ್ಥಿಗಳು ಯಾರು, ಆ ವಿದ್ಯಾರ್ಥಿಗಳ ಕಾಂಟ್ಯಾಕ್ಟ್ ಮಾಡಿಕೊಡಬೇಕು ಅಂತ. ಮತ್ತು ಅವರು ಹೇಳಿದರು ಏನಂದರೆ, ನಿಮ್ಮನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನೀವು ಒಂದು ಪ್ರಾಮಾಣಿಕವಾಗಿ, ಆಮೇಲೆ ಯಾವ ಲಾಭವನ್ನು ಇಟ್ಟುಕೊಳ್ಳುವ ದೃಷ್ಟಿ ಇಲ್ಲದೆ ಅದನ್ನು ಮಾಡ್ತೀರಿ ಎಂಬ ವಿಶ್ವಾಸದಿಂದ ಕಳಿಸ್ತಾ ಇದ್ದೇನೆ ಅಂತ ಹೇಳಿದರು. ನನಗೆ ಆ ಫೋನ್ ಬಂತು ಮುಂಬೈಯಿಂದ, ಸ್ಕಾಲರ್ಲಿ ಫೈ ಎಂಬ ಸಂಸ್ಥೆ, ಅದು ಎನ್ ಜಿ ಒ. ಸ್ಕಾಲರ್ಲಿ ಫೈ ಎಂಬ ಸಂಸ್ಥೆಯ ಒಬ್ಬಳು ಲೇಡಿ ದೇಶಪಾಂಡೆ, ಸ್ವಪ್ನ ದೇಶಪಾಂಡೆ ಎನ್ನುವರು ಫೋನ್ ಮಾಡಿದರು. ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದರು, ನೀವು ಇದನ್ನು ಕರ್ನಾಟಕದ ಜವಾಬ್ದಾರಿ ನೀವು ತಗೊಳ್ಬೇಕು, ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮೂರೇ ರಾಜ್ಯಗಳಿಗೆ ಇದರ ವ್ಯವಸ್ಥೆ ಇರೋದು. ಏನು ವ್ಯವಸ್ಥೆ ಅಂದರೆ, ಹೆಣ್ಣು ಮಕ್ಕಳು ಒಳ್ಳೆಯ ಕಲಿತಾ ಇರುವವರು ಹಣಕಾಸಿನ ತೊಂದರೆಯಿಂದ ವಿದ್ಯಾಭ್ಯಾಸ ನಿಲ್ಲಿಸಬಾರದು. ಇದು ಅರ್ಥ ಆಗ್ತದೆ ಅವರಿಗೆ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿರುವ ಹೆಣ್ಣು ಮಕ್ಕಳು ಹಣಕಾಸಿನ ಸಮಸ್ಯೆಯಿಂದ ವಿದ್ಯಾಭ್ಯಾಸ ನಿಲ್ಲಿಸಬಾರದು, ಅದಕ್ಕಾಗಿ ಒಂದು ಸ್ಕಾಲರ್ಶಿಪ್ ಕೊಡ್ತೇವೆ ಅಂತ. ಎಷ್ಟು ಸ್ಕಾಲರ್ಶಿಪ್ ಕೊಡ್ತೀರಿ ಕೇಳಿದರು. ಕೇಳಿದೆ, ನಾವು ಹೈಸ್ಕೂಲ್ ಮಕ್ಕಳಿಗೆ ಆದರೆ 20,000 ಕೊಡ್ತೇವೆ, ಪಿ ಯು ಕಲಿತವರಿಗೆ ಆದರೆ 30,000 ಕೊಡ್ತೇವೆ ಹೇಳಿದರು. ಆಗಲೇ ನನಗೂ ಬಡಿದೋಯಿತು, 20,000 ಕೊಡ್ತಾರೆ ಮತ್ತು 30,000 ಕೊಡೋ ಸಣ್ಣ ಅಮೌಂಟ್ ಏನೂ ಅಲ್ಲ. ಆಮೇಲೆ ನಾನೇನು ಮಾಡಿದೆ, ಬೇಡ ನನಗೆ ಇದೊಂದು ಸುಮ್ಮನಿದ್ದೆ. ಮತ್ತೆ 2 ದಿವಸ ಕಳೆದು ಪುನಃ ಫೋನ್ ಮಾಡಿದರು. ಆಗ ನಾನು ಖಂಡಿತ ಒಂದು 4 ಕೆಲವು ಬಡ ಹುಡುಗಿಯರಿಗೆ ಸಹಾಯ ಆಗೋದಾದ್ರೆ, ನನ್ನಿಂದ ನಾನು ಇರುವಿಕೆಯಿಂದ ಒಂದು ಸಹಾಯ ಆಗೋದಾದ್ರೆ ಮಾಡಿಬಿಡುವ ಅಂಥೇಳಿ ನಾನು ನನಗೆ ಪರಿಚಯ ಇರುವ ಸರ್ಕಾರಿ ಶಾಲೆಯ ಶಿಕ್ಷಕಿಯರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅವರೆಲ್ಲರೂ ಸಹ ಅವರವರೊಳಗೆ ಇದನ್ನು ಹಂಚಿಕೊಂಡು ಅಪ್ಲೈ ಮಾಡಿದರು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಾನು ಸ್ಟ್ಯಾಟಿಸ್ಟಿಕ್ಸ್ ಇದ್ದು ಹೇಳ್ತೇನೆ, ಕ್ಯಾಶ್ ಇದೆ ಅದು. 22 ಹುಡುಗಿಯರಿಗೆ, ಎಲ್ಲ ಹಳ್ಳಿಗಾಡಿನವರು, ಸರ್ಕಾರಿ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವವರು, 22 ಹುಡುಗಿಯರಿಗೆ 20,000 ಪ್ರಕಾರ ಹಣ ಬಂದಿದೆ ಮತ್ತು 8 ಹುಡುಗಿಯರಿಗೆ 30,000 ಪ್ರಕಾರ ಹಣ ಬಂದಿದೆ. ಯಾಕೆ ಚಪ್ಪಾಳೆ ತಟ್ಟೋದಿಲ್ಲ ನನಗೆಲ್ಲ, ಆ ಹುಡುಗಿಯರಿಗೆ ಚಪ್ಪಾಳೆ ತಟ್ಟಿ, ಅವರ ಸಾಧನೆಗೆ ಯೋಗ್ಯತೆ ಬಂದಿದೆ ಅವರಿಗೆ. ಅವರಿಗೆ ಸ್ಕಾಚ್ ಬ್ರೈಟ್ ಎಂಬ ಸಂಸ್ಥೆಯವರು ಕೊಟ್ಟಿದ್ದಾರೆ. ಹೀಗೆ 6 ಲಕ್ಷದಷ್ಟು ಹಣ ಕ್ಯಾಶ್ ಈಗ ನಮ್ಮ ಸುಳ್ಯಕ್ಕೆ 30 ಮಂದಿ ವಿದ್ಯಾರ್ಥಿನಿಯರಿಗೆ ಬಂದಿದೆ. ಇದಕ್ಕೆ ಕಾರಣ ನನ್ನ ವ್ಯಕ್ತಿತ್ವ ಅಂತ ನಾನು ಇವತ್ತು ಹೇಳ್ಬೋದು, ನನ್ನ ವ್ಯಕ್ತಿತ್ವಕ್ಕೆ ಕೊಟ್ಟಂಥ ಬೆಲೆ. ಇನ್ನೊಂದು ನಿಮಗೆ ಹೇಳಬೇಕಾದ ಸಾಕ್ಷಿ ಅಂದರೆ, ಇವತ್ತು ಬೆಳಿಗ್ಗೆ ನಾನು ಇಲ್ಲಿಗೆ ಹೊರಡುವಾಗ ಒಬ್ಬ ವಿದ್ಯಾರ್ಥಿ ಬಂದು ಹೇಳಿದ, ಸರ್ ನಿನ್ನೆ ಫೋನ್ ಬಂತು ಮತ್ತು ಅಕೌಂಟಿಗೆ ಹಣವೂ ಬಂತು ಅಂತ ಹೇಳಿದ. ಇನ್ನೊಂದು ಜಿಂಗ್ಯಾ ಉಡಾನ್ ಎಂಬ ಇನ್ನೊಂದು ಸಂಸ್ಥೆ ಇದೆ, ಅವರು ಈ ಥರ ಹಣ ಕೊಡ್ತಾರೆ. ಅದು ಕೂಡ ಸ್ಕಾಲರ್ಲಿ ಫೈ ಅವರ ಮೂಲಕವೇ ಬರೋದು. ನಾನೊಂದು 20-30,000 ಅಂತ ಗ್ರಹಿಸ್ಕೊಂಡು ಕೇಳಿದೆ ಎಷ್ಟು ಬಂತ ಅಂತ. 50,000 ಬಂತು ಹೇಳಿದ್ರು. ಇಮ್ಯಾಜಿನ್ ಮಾಡಿ, 50,000 ಇದ್ದಲ್ಲಿಗೆ ಒಂದು ಸಹಾಯ ಬಂದುಬಿಟ್ರೆ ಆ ವಿದ್ಯಾರ್ಥಿಗಳಿಗೆ ಎಷ್ಟು ದೊಡ್ಡ ಸಹಾಯ ಆಯಿತು. ಆ ಸಹಾಯ ಬರಲಿಕ್ಕೆ ನಾನು ಒಂದು ನೆಪ ಆದರೂ ಸಹ ನನಗೆ ಅದ್ರ ಬಗ್ಗೆ ಅಭಿಮಾನ ಇದೆ. ಆ ರೀತಿಯಿಂದ ಕೆಲಸಗಳು ಪ್ರಾಮಾಣಿಕತೆ ಇದ್ದಲ್ಲಿ, ನಿಷ್ಠೆ ಇದ್ದಲ್ಲಿ ಖಂಡಿತ ಕೆಲಸಗಳಾಗ್ತವೆ. ಶಾಲೆಗಳ ಅಭಿವೃದ್ಧಿ ಆಗಬೇಕಿದ್ದರೆ ಈಗಿನ ಪರಿಸ್ಥಿತಿ ಬದಲಾಗಬೇಕು. ಈ ಅವಕಾಶಕ್ಕಾಗಿ ನಾನಿವತ್ತು ಮಾತಾಡಿದ್ರಿಂದ ಏನೂ ಆಗೋದಿಲ್ಲ ಅಂತ ಖಂಡಿತ ನಂಗೆ ಗೊತ್ತುಂಟು, ಪ್ರಯೋಜನ ಇಲ್ಲ ಇದು ನಂಗೆ ಗೊತ್ತುಂಟು. ಗೊತ್ತಿಲ್ಲದಿದ್ದರೂ ಸಹ ಕೆಲವು ಇಂಥದ್ದೆಲ್ಲ ಮಾಡಬೇಕಾಗ್ತದೆ, ಕೆಲವು ಪೂಜೆಗಳನ್ನೆಲ್ಲ ಮಾಡೋದು ಅಷ್ಟಕ್ಕೆ ಅಲ್ವ. ಯಾಕೆಂದರೆ ಏನಾದರೂ ಒಂದು ಪ್ರಯೋಜನ ಇರ್ಬೋದು, ಆ್ಯಡ್ ಮಾಡ್ತಾ ಹೋಗೋದು. ಸೊ ಇದೊಂದು ಆ್ಯಡ್ ಆಗಲಿ, ಈ ಎಡಿಷನ್ನ ಮೂಲಕ ನಮ್ಮ ಶಾಲೆಗಳು ಒಳ್ಳೆಯದಾಗೋದಾದ್ರೆ ಆಗಲಿ, ಮತ್ತು ನಮ್ಮ ಸ್ನೇಹ ಶಾಲೆಗೆ ಸ್ನೇಹಶಾಲೆಗೆ ನೋಡಲಿಕ್ಕೆ ಬರಬೇಕಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ ದಯವಿಟ್ಟು ನೀವು ಬರಬಹುದು. ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಸ್ನೇಹಶಾಲೆ ನೋಡಿದ ನಮ್ಮ ಸುಳ್ಯದ ಕನ್ನಡ ಸಾಹಿತ್ಯ ಪರಿಷತ್ನವರು ಇದ್ದಾರೆ, ಜೀವನರಾಮ್ ಇದ್ದಾರೆ, ಅವರಿಗೆಲ್ಲ ನಮ್ಮ ಶಾಲೆಯ ಪರಿಚಯ ಇದೆ. ದಯವಿಟ್ಟು ನಿಮ್ಮ ಆಸಕ್ತಿ ಇದ್ದಾಗ ಬನ್ನಿ. ವಂದನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ.
2: ಇಷ್ಟವರೆಗೆ ಡಾಕ್ಟರ್ ಚಂದ್ರಶೇಖರ ದಾಂಬ್ಲೆ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ಕೇನಂದುಲ್ಲಾರ ರೇಡಿಯೋ ಸಾರಂಗ್ ನಾಟ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮನ ಕೇನಂದುಲ್ಲಾರ ತುಳುಚಾವಡಿ ಪನ್ನಗ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಪರಪೋಕುದ ನೆಂಪುಲಿಂಚ ಬೆತಬೇತ ಮರ್ಗಿಲ್ಡ್ ನಮ್ಮ ಪಾತಿರನುಪ್ಪ ಅಂಚಾದುಪ್ಪುನಗ ಈ ನಮ್ಮ ಇತ್ತ ನಮ್ಮ ಮರಿಯಲದ ಒಂಜಿ ಪೊಡ್ತುಡುಲ್ಲ ಅಂಚಾದುಪ್ಪುನಗ ಮರಿಯಲ ಪನ್ನಗ ನಿಕ್ಲೆಗ್ ನಿಕ್ಲನ ದುಂಬುದ ಒಂಜಾತ ಮರಿಯಲದ ದಿನಕ್ಕೆ ನೆಂಪು ಮಲ್ಪುಲಿ ಅಂಚನೆ ಈ ವರ್ಷದ ಬಡ್ಸ ಸುರು ಆತ್ನ ಪಂದ್ಯಾನಿ ಎನ್ನೊಂದಿ ಚಾಂಡಲ್ಲ ಮರಿಯಲ್ಲ ಅಂದೆ ನಮ್ಮ ಪನ್ಪುನಿ ಎಂಚ ಉಂಡು ಒಂದು ಪಂದ್ಲ ಪನೊಲಿ ದುಂಬುದ ಬಿನ್ನೆರುಲ್ಲೆರಿಯರ್ ಪಂತೋಕ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ.
1: ಕಿನ್ನಿ
0: ಗೋಲಿ ಹಿಡ್ದು ನೀರಜ ಮಸ್ತ್ ಅಪರೂಪ ಇರ್ನ ಸ್ವರಕೇನ್ಯಾರ ತುಳುಚಾವಡಿಗೆ ಮಸ್ತ್ ಕಮ್ಮಿ ಅತಿ ಇರ್ಲಿ ಎಪ್ಪು ಕೊಡ್ತೀನಿ. ಪಲ್ಲೆ
1: ಅಂದೆ
0: ಸೌಖ್ಯ. ಪಲ್ಲೆ ನೀರಜಕ್ಕ ದಾದ ಪನ್ಪರ್
1: ಬರ್ತೇರು ತಾರ್ ಕೂಡ ತಾತ ಕೈತಲೆ ಪೋಪಿನ ಕ್ಲಿಯರ್ ಲಜ್ಜಿತ್ತೆ ಇಲ್ಲದೆಲ್ಲ ಎದ್ದೆ ಮೀಪೇರ್ ಅವು ನೀರು ಬಾರಿ ಎದ್ದಿತ್ತು ಪರತನ್ ಪೋಪಿನ ನೀರ್ ಅತಿ ನೀರ್ ಕುಂಟಾರ್ದ್ರೆ ತಲ ಇಟ್ಟು ತೊಂದ್ರೆ ಎಜ್ಜಿ
0: ಅದ್ರದಿಂದ
1: ಬುಕ ದುಮ್ರಗ ಮರಿಯಲೋಡು ಈ ಅಪ್ಪಳ ಉದ್ರ ಪಾರ್ದು ಮರಿಯಲ ಬನ್ನಗ ಇಂದೆತ್ತು ತಿಂತಿನ ಬರ ಬಾರಿ ಖುಷಿ ಹಾಕೊಂಡು ಕುಂಟಲ ಬಂದು ಅವು ಒಂದು ಪೇಜಿನ ಪೆಜ್ಜರೆ ಪೋತೀನಿ ಲಾಡು ಮರ ಗುಡ್ಡೆ ಪುರದಲ್ಲಿ ತೋಜಿಜ್ಜಿ ಇಲ್ಲು ಕಟ್ಟುವನ ಬಿಲ್ಡಿಂಗ್ ಅವೇ ಜೋಕ್ಲೆ ಕುಂಟಲ ಬಂದು ಬಂದು ಇನ್ನೊಂದು ಪುರ ಗೊತ್ತು ಪೂಜೆ ಕಾರ್ದ ಕೆಲವು ಬಂದು
0: ಖಂಡಿತ
1: ಅಂದ್ರೆ ಕೆಲವು ಬಗ್ಗೆ ತಿಕ್ಕೊಂಡು ಕಾಡ್ಲೇ ಒಂದು ಒಂದು ಪಾಡಿದಲ್ಲಿ ಕಾಂತಿಪುರ ಒತ್ತು ತಂದೆ ಪುಲ್ಲಿ ಕುಂಟಲ ಬಂದು ಮುಳ್ಳ ಬಂದು ಮುಳ್ಳ ಬಂದು ಮರಿಯಲೋಡು ರಜತಾನಿ ಗುಡ್ಡೆ ಪೆತ್ತಲು ಪೆತ್ತಲು ತಾಂಕುನು ಬಾರಿ ಮಸ್ತ್ ಕಡಿಮೆ ಮರಿಯಲ್ ನೆನಪು
0: ಕೈತಲೆ ಬೋಡ ಪೆತ್ತಪ್ಪನ ಜೋಕುಲಕ್ಕ ಜೋಕುಲ
1: ದೊಂಬುಗು ಪಗತ್ ಕಟ್ಟಣ ಆಯ್ತು ಜನ ಬೋಡು ಇಲ್ಲಾಡು ಕುಟುಂಬ ಬಂದಿತ್ತೆ ಉಪ್ಪುನೇ ರಡ್ಡು ಜನ ಮೂಜಿ ಜನ ನಾಲ್ಕು ಜನ ಆತೆ ಲೆಕ್ಕ ರಡ್ಡು ಜೋಕುಲ್ಲ ಪೆಲ ಮೇಲ ದುಂಬು ಫ್ಯಾಮಿಲಿ ಪೂರ ಒಟ್ಟು ಉಪ್ಪು ಇರು ದುಂಬದ ಕಾಲ ಬದಲಾತನತೆ ಇತ್ತೆ ದುಂಬು ಬರ್ತ ಬಂದಾಗ ರೈನ್ ಕೋಟ್ ಪುರ ಪಾಡು ಒಂದು ಶಾಲೆ ಬಂದು ಇತ್ತೆ ರೈನ್ ಕೋಟ್
0: ನೀರಜಕ್ಕ ಮಸ್ತ್ ಖುಷಿ ಅನ್ನಿರು ಪಾತಿರ್ದು ಇಂಚನೆ ಲೆಪ್ಪು ಕೊರೊಂದು ಉಪ್ಪಲೆ ಚಾವಾಡಿಗಲ ಸಲ್ಮೇಲೆ ಸಲ್ಮೇಲೆ ಒಂದು ಕಿನ್ನಿಗೋಳ ಹಿಡ್ದು ನೀರಜ ಲೆಪ್ಪು ಕೊಡ್ದು ಪಾತಿರಿಯರು ಪಂಡೆರು ದುಂಬುದ ಒಂಜಾತ ಮರಿಯಲದ ದಿನಕುಲೇನುಪರ ನೆಂಪು ಮಲ್ತಿರು ನಿಕ್ಲೆಗಿಲ್ಲ ಆರು ಪಾತಿರಂದುಪ್ಪನಾಗ ಒಂಜಾತ ನೆನಪುಲು ನೆಂಪಾ ಒಂದುಪ್ಪು ಒಲ್ಲಿ ನೆಂಪಾ ಒಂದಿತ್ತನ ಲೆಪ್ಪು ಕೊಡ್ದು ಪಾತಿರ್ಲೆ ದುಂಬುದ ಬಿನ್ನೆರುಲ್ಲೆ ರೇರ್ ಪಂತೂಕ. ಹಲೋ ನಮಸ್ತೆ.
2: ನಮಸ್ತೆ.
0: ನಾರಾಯಣ್ ಕುಲಾಲ್ ಕದ್ರಿ ಕಾರ್ಯಕ್ರಮ ಎದ್ಕೊಂಡಿಲ್ಲ ಪನ್ಲೆ ಅಣ್ಣ
2: ಶಾಲೆ ಫೋನಾಗ ಸರಿ ಕುಂಕುದ ಬ್ಯಾಗ್ ಚಂಡಿ ಎಂತಿಲ್ಲ ಚಂಡಿ ಕೊಡೆ ಕೊಡೆ ಬಂಡ ಮರತ ಕೋಲ್
0: ಬಾರಿ ಗಟ್ಟಿ
2: ಅದೇ 1960 ಅಲ್ಲಿಗೆ ಬೋನ ಗುಡ್ಡ ಹಿಡಬರಪ್ಪ
0: ಉಪ್ಪು ಪಾಡ್ದ ಬೇಯಿಪಾದ ನುಂಗವನು ಅನುಭವ ಖಂಡಿತ ಖಂಡಿತ ಸೊಲ್ಮೇಲೆ ಲೆಪ್ಪಕೊರ್ನೇಕ ಓಕೆ ಸೊಲ್ಮೇಲೆ ಸೊಲ್ಮೇಲೆ ಒಂದು ಕದ್ರಿಡ್ದು ನಾರಾಯಣ್ ಕುಲಾಲ್ ಲೆಪ್ಪು ಕೊರ್ದು ಪಾತಿರಿಯರು ಒಂಜಾತ ನೆಂಪುಲೇನು ಪುರ ಪಟ್ಟೊಂಡಿರು ಇಂಚ ಇತ್ತನರ್ನ ಒಂಜಾತ ಮರಿಯಲದ ದಿನಕ್ಕುಲು ಪಂದು ಆರು ಪಾತಿರೊಂದು ಪುನಃ ನಿಕ್ಲೆಗಿಲ್ಲ ಒಂಜಾತ ಇಂಚಿನ ನೆನಪುಲು ಪುರ ನೆಂಪ ಒಂದು ಪು ಮರಿಯಲದ ನೆಂಪುನು ಇಂತ ಈ ಕಾರ್ಯಕ್ರಮಡು ಪಟ್ಟೊನಡು ಬಂದಿತ್ತಂಡ ಲೆಪ್ಪು ಕೊರಡಾಯಿನಂಚಿನ ಸಂಖ್ಯೆ ಆಜಿ ಮೋಜಿ ಆಜಿ ನಾಲ್ ರೆಡ್ಡು ಸೊನ್ನೆ ನಾಲ್ಕು ಒರಂಬ ನಾಲ್ಕು ಒರಂಬ ಈ ಒಂದು ಸಂಖ್ಯೆಗೆ ಅಂಚನ ದುಂಬದ ಬಿನ್ನಿರುಲ್ಲೇರು ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಸತೀಶ್ ಅಣ್ಣ ಕೈಯಾರ ಕಾರ್ಯಕ್ರಮ ಗೆದ್ಕೊಂಡಿಲ್ಲ ಸತೀಶ್ ಅಣ್ಣ ಪನ್ಲೆ
3: ಕೆಲವೊಂದು ದಿನವರದ ಭಕ್ತ ತಿಂಗಳ ಭಕ್ತನೇ ಇರೋ ಸೇವಾಡಿಗೆ ಬರೋದಿಲ್ಲ ಅಂತ ನಿಮ್ಗೆ ಮತ್ತು ತುಳುಚಾವಡ್ಡ ಪಾತ್ರ ಮತ್ತು ಸಮಯ ನೀರಡ
0: ತುಳುಚಾವಡ್ಡ ಒಂದು ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರ ಒಂದು ಸುರುತ ತುಳುಚಾವಡಿ ಅಂಡ್ ಕರಿನ ತುಳುಚಾವಡ್ಡ ಡಾಕ್ಟರ್ ಗಣೇಶ ಮೀನ್ ಸಂಗಮಾರ್ನೊಟ್ಟಿಗೂ ನಾವು ಪಾತ್ರ ಕತೆ ಮಲ್ತಿತ್ತ
3: ಕಾರ್ಯಕ್ರಮ ಬಾರಿ ಕೊಡ್ಲಿಕ್ಕೆತ್ತೊಂದು ಆರು ಬಾರಿ ಕೊಡ್ಲು ಕಾರ್ಯಕ್ರಮ ನಡಪ
0: ನಮ್ಮ
3: ತಿಳುಚಾವಡಿದ ಕೊಲ್ಸದ ಮಾಜಿರ ಬುಟ್ಟಿಗೆ ಬಾರಿ ದಿನ ರೆಂಡು ಮಾತಲ್ಲ ತಂದು ಬರ್ತದೆ ಕಾರ್ಯಕ್ರಮ ಕೊಡ್ಲು
0: ಮಾತಾಡ್ತೇವೆ
3: ಇಂತ ದಿನ ಬರ್ತ ಮಸ್ತ್ ಇತ್ತು ಬೊಳ್ಳ ಬರ್ತನ ಅದಿಪ್ಪು ಬರ ಜಾರಿ ಒಂದಿನ ಆ ಒಂದು ಸಂದರ್ಭ ಅಂಚಿನ ಆ ಒಂದು ರೀತಿಯ ತೊಂದರೆ ನಮಕ್ ಆ ಒಂದು ಒಂಚೂರು ಒಂದ್ ಎರಡು ವಾರ ಮೂರು ವಾರ ಬರ್ತಾ ಜೋರು ಬರ್ತೀನಿ ನಿಮ್ಮ ಅಂದ್ರೆ ಒಂದಾಗ್ತದೆ ಜೀವಲ ಅಪಾಯ ಅಪಾಯ ಒಂದೊಂದು ಒಂದೇ ತೊಂದರೆಗಳು ಮಾತ್ರ ಆವೊಂದು ಬೆಳಕತ್ತೀವಿ ಕಾಪಾಡ್ದು
0: ಸಂತೋಷ ಉಂಡೆ ಖುಷಿ ಉಂಡೆ
3: ಬರ್ಕೊಂಡ್ರೆ ಶಾಲೆಗೆ ರಜೆ ಕೊಡ್ತೇವೆ ದುಂಬ ದಾಟ ಮೇಲೆ ತೊಂದರೆ ಇಳಿತೈತಿ ಕೆಲವೊಂದು ಕಡೆ ಇಡ್ತಿದ್ದ ಮಾತ ಸ್ಕೂಲ್ ಬಸ್ ಇಲ್ಲದ ಜಾಲ ಬರ್ತದೆ ಬೋಕ್ನಬ್ರೆ ದುಂಬ ದಾಟ ನಡೆಸಿದ್ರು ಬೋಕ್ನ ಬಾರಿ ಕಡಿಮೆ ಆಗ್ತದೆ ಅಂಚಿನ ತೊಂದರೆ ಇಚ್ಚಿನಕ್ಕಳಿಗೆ ಉಂಟೋಳಿ ಶಾಲೆಗೆ ಹೋಗಿ ಉಂಟೋಳಿ ಮಂಡ ಇತ್ತೆ ಇತ್ತೆ ಶಾಲೆಗೆ ರಜೆ ಕೊರತೆ ನೀಡಿದ ಅವರ ಜೋರು ಬರ್ಸ ಬರ್ತೀನಿ ಹಿಡಿದು ರಜೆ ಕೊರತೆ ನೀಡಿದ ಅವರೆಲ್ಲ ಜೋಕಳಿಗೆ ಒಂದಷ್ಟು ತೊಂದರೆಗಳು ಅವನು ದಾರಿ ಬಂದ ಶಾಲೆಗೆ ಶಾಲೆಯ ಕ್ಲಾಸ್ ಮಾಡ್ತೇನೆ ಅಂದ್ರೆ ಜೋಕಳಿ ಶಾಲೆಗೆ ಹೋದಾನ ಒಂದು ಆರಾಮ ರಜೆ ಕೊರತೆ ಜೋಕಳು ಜೋಕಳಿ ಜೋಕಳು ಸೇರಿದ್ದು ಒಂದು ಬೊಲ್ಲ ಕೇರೆ ಬೋಕ್ನಾದಿತ್ತು ಇಂಚಿನ ಮಾತ್ರ ಹೋದ ಒಂದೇ ಅಪಾಯಗಳು ಹಾಕೊಂಡು ಉಂಟು ಅವರ ಶಾಲೆಗೆ ಮತ್ತೆ ರಜೆ ಕೊಟ್ಟಿರಲ್ಲಿ ಹಾಕೊಂಡು ಶಾಲೆಗೆ ಹೋಗಿ ಶಾಲೆ ಹತ್ತಿರೋದು ಒಂದೇ ಕಲ್ಪನೆ ಇಟ್ಲ ತೊಂದರೆಗಳು ಹಾಕೊಂಡು ಅಂತ ಮಾತ್ರ ಇಂದು ಮಾತ್ರ ಎಲ್ಲಿದ್ದೆ ಇಲ್ಲಾಡ್ಕೊಳ್ಳೋದು ಉಪ್ಪಡ ಬರ್ತೀರ ಅದಕ್ಕೂ ಕೆಲಸ ಇದೆ ರಾಂಪಣೆ ಅದಕ್ಕೂ ಕಟ್ಟೆ ಬರ ಬರುತ್ತದೆ ಇಲ್ಲದೂ ಲೈಟಿಂಗ್ ಹೊಂದಿದ್ದೀರಿ ನಮ್ಮ ಸೊಪ್ಪು ತರಕಾರಿ ಮಾತಿಕೊಂಡಿದ್ದೀನಿ ನಮ್ಮ ಇಲ್ಲ ಸುತ್ತಮುತ್ತಲ್ಲ ನಮ್ಮ ಆರೋಗ್ಯ ಎಲ್ಲ ಇದೆ ರಕ್ಷಣೆ ಮಾಡ್ಕೊಂಡಿದ್ದೀನಿ ಈಗಿನ ಒಂದು ದಿನಕ್ಕೂ ದುಂಬದ
0: ಕುಂಕುಮಗೆ ತಾರೆ ಮಿಕ್ಸ್
3: ಪೇಪರ್ ಬರ್ತದೆ ಅದಕ್ಕೆ ಕಾರ್ಯದಿಂದ ಮಿಕ್ಸ್ ಮಾಡ್ತದೆ ಐನು ಮಟ್ಟ ಅನ್ನಲ್ಲ ಅವು ಕಡಿಮೆ
0: ಮಸ್ತ್ ವಿಷಯ ತೆರಿಪಾರಿ ಸತೀಶ್ ಅಣ್ಣ ಮಸ್ತ್ ಖುಷಿ ಅಂಡಿಲ್ಲ ಪಾತೆ ಅದು
3: ಸರಿ
0: ಸ್ವಲ್ಪ ಮೇಲೆ ಒಂದು ಸತೀಶನ್ನೇ ಕೈಯಾರಿಡ್ದು ಲೆಪ್ಪು ಕೊಡ್ದು ಪಾತಿರೀರು ಒಂಜಾತ್ ಮರಿಯಲ್ದ ನೆಂಪುನ ನೆಂಪು ಮಲ್ಪನೇತ ಒಟ್ಟು ಒಂಜಾತ್ ಕಾಳಜಿನ ತೂಪಾಯಿರು ಪಂದು ಪನೋಲಿ ಸದುಪ್ಪನಗವೇತ ಒಟ್ಟುಗು ಒಂಜಾತ್ ಮರ್ದಲ್ನ ಪನ್ಪುರಂಚಿನ ಪ್ರಯತ್ನ ಮಲ್ತದೇರು ದುಂಬದ ಭಿನ್ನರುಲ್ಲ ರೇರ್ ಪಂತೂಕ ಹಲೋ ನಮಸ್ತೆ
4: ಹಲೋ ನಮಸ್ತೆ
0: ಕುಸುಮಾಕರಣ್ಣ ಕಾರ್ಯಕ್ರಮ
4: ಪರಣಿ ಫೋನ್ ಮಲ್ತು ತಿಕ್ಕದಿನಿ ಕಡೆ ಅಂದೆ
0: ಮರಣಿ ಹೆಚ್ಚಿನ ತಿಕ್ಕದಿಜಿ ತಿಕ್ಕಂಡಲ್ಲ ಸಮಯದ ಅವಕಾಶ ಇಜ್ಜನ್ ಮಸ್ತ್ ಕಮ್ಮಿ
4: ಅಂತ ಬೊಟ್ಟು ಜಾಸ್ತಿ ಮಲ್ತಿತ್ತೆ ಬೊಕ್ಕ ಹೆಂಗೆ ಡೈಜಿ ಮಲ್ಪರ ಲೇಟ್ ಬೊಕ್ಕ ಉಡಿಯ ಬಂಡೇರೆ ಮತ ಇಟ್ಟೆ ಬರ್ಸಿಂದ ದುಮ್ಮದ ಎಲ್ಲ ಇಟ್ಟೆಲ್ಲ ಮರಿಯಲ್ಲ ತುಂಬಾ ಪರಾಕೊಂಡು ದುಮ್ಮು ಅಲ್ಲಿ ಎಂಕುಲ್ಪುರ ಗಿರಿಕೆ ಕಟ್ಟು ದುಮ್ಮು ಬರ್ಸವನ್ನ ಅಲ್ಲಿ ಇಡು ಇಟ್ಟೆ ಓಲು ಅಂಚಿನ ಎಲ್ಲ ಬರ್ಪು ಯಾರಲ್ಲಿ ಬೀಜು ಜಿಂತೆ ಅಂಚಿನ ಅಬ್ಬರದ ಬರ್ತಾನೆ ದುಂಬು ದಾಲವು ಮೋಡವನ್ನ ಕೊಂಚ ಬರ್ಪಿನ ದಾನೆ ಬಾನ ಕಬ್ಬೆ ಬುರುಣ ಅಂದು ಕೋಡಿ ಅಂತೀರ ಆ ನಮ್ನೆ ಅಲ್ಲಿ ತಗೊಳ್ತಾನೆ ಇತ್ತೆ ಅವನಿ ಕಪ್ಪೆ ಬಲಿ ಪುನಲಕೇನು ಜಿ ದಾಲಜ್ಜಿ ಅವನ್ ಮರಿಯಲ್ಲ ಬಾರಿ ಖುಷಿ ಅತ್ತೆ ಅವನಿ ಈ ಮುಗಲ ಅದು ಒಂದು ಕುಪುಲು ಬುಲಿಪುಂಡ ಅವು ಬರ್ತಂಡ ಜೋರು ಬರ್ಸಾರು ಪುಂಡ ಲೆಕ್ಕ ಅವು ಕುಪುಲ್ದ ಶಬ್ದ ನಿಜ್ಜಿ ಒಲುಂಡ ಅಲ್ಲಿ ಡೋಲು ತಿಕ್ಕುಣದ ಅನ್ನ ಅಂಚ ಬೊಕ್ಕ ಶಾಲೆ ಹೋನಾಗ ಹೆಂಗ್ ಬರ್ಸ ಬನ್ನ ಕಾತು ಅಂತ ಏಪ ಬರ್ತಾರು ಪುಂಡು ಹೊರದ ಕೊಡೆ ಬೋಡು ಬುಡ್ದು ಹೋಗಿನಿ ಅವ್ ಏನಲ್ಲ ಒರಿ ಚಂಡಿ ಅಂದ್ ಬರ್ತೇಡ ಹೆಂಗಲೇ ಖುಷಿ ಆಗಿ ಚಂಡಿ ಅಂದ್ ಬೋಡು
0: ಚಂಡಿ
4: ಬೊಲ್ಲ ಬರ್ರೆ ಕಾತೋ ನಿತ್ತನು ಎಂಗಲೇ ಬೊಲ್ಲ ದಿಕ್ಕುಜಿ ಅಲ್ಲ ಬರ್ಪಿನಾಕುಲು ಎಂಗಲೇ ಇದ್ದ ಆಮೇಕ ಬೊಲ್ಲ ಬರ್ಪುನು ಅಡೆ ಮುಟ್ಟ ಅಲ್ಪ ಬತ್ತ ಜೇಡ ಸಾಲೆ ರಜೆ ತಿಕ್ಕುಣತ್ತೆ ಈಗ ಬೊಲ್ಲ ಬರ್ರೆ ಕೈ ಮುಗಿ ಅಂತನು ಅಂಚ ಇತ್ತ ಇತ್ತ ಜನಕುಲೇಗ ಹೋಗಿತ್ತಲ್ಲ ಉನ್ನತೆ ಅವೇ ಯಾರ ಬಲ್ನ್ಯಾಕ ಸ್ಕೂಲ್ ನೆಟ್ ಶಾಲೆಯಲ್ಲಿ ತೋಪೇರು ಬರ್ತೇರು ಏನಿನ ಅದಲ್ಲ ಗೊತ್ತಾಗ ಜನಕ್ಕೆ ಮರಿಯಲ್ಲವು ಉಂದವು ದುಂಬು ಅಂಚೆನೆ ಇತ್ತನು ಶಾಲೆ ಎಲ್ಲ ಕೆಲವು ಕಂಡಿ ಬಾಕಿಲ್ ಅರಲ್ ಬೀಜು ನಾವು ಒಂದು ಇತ್ತೆ ಪುರ ಫ್ಯಾಷನ್ ಆತನು ಇಂಗ್ಲಿಷ್ ಮೀಡಿಯಂ ಎಡ್ಡೆಡ್ಡೆ ಶಾಲೆ ಬರ್ತದೆ ನರವನೆ ಗೊತ್ತಾಗುಜಿ ಮರಿಯಲ್ಲವು ಅಂತ ಆತನು
0: ಸರಿ
4: ಸರಿ
0: ಇಂದು ಕೊಟ್ಟಾರದ ಕುಸುಮಾಕರಣ್ಣ ಲೆಪ್ಪು ಕೊಡ್ದು ಪಾತಿರರೆ ದೊಂಬದೊಂಜಾತ ದಿನಕ್ಕೂ ಇತ್ತದ ದಿನಕ್ಕೂ ತುಲಿತು ತೂಪುನಿ ಬಂದಿದ್ದು ನಮಸ್ತ ವ್ಯತ್ಯಾಸಲು ಉಂಡು ಪನ್ಪ್ರಂಚಿನ ವಿಷಯ ಪಂಡಿರು ನಿಖಿಲ ಲೆಪ್ಪು ಕೊರಲಿ ಪಾತಿರಲಿ ಅನ್ಸನೆ ಪ್ರತಿ ತುಳುಚಾವಡಿ ಕಾರ್ಯಕ್ರಮದ ಡಾಕ್ಟರ್ ಗಣೇಶ ಮಿನ್ ಸಂಕಮಾರನ್ನ ಪಾತಿರನ್ನ ನಮಕ್ಕೇನೊಂದುಪ್ಪ ನಮ್ಮ ಬೇತೆ ಬೇತೆ ವಿಷಯಕ್ಕೆ ಸಂಬಂಧಪಟ್ಟದ್ದು ಪಾತಿರೊಂದುಪ್ಪಿರು ನಮ್ಮ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಅದನ್ನ ಒಂಜಾತ ನಂಬೊಲಿಕೆಲು ಒಂದು ಬಗ್ಗೆಟ್ಟು ಪೂರ ಪಾತಿರುವಿರು ಇನ್ನಿತ ತುಳುಚಾವಡ್ಡು ಆ ವಿಷಯದ ಬಗ್ಗೆಟ್ಟು ಪಾತಿರೊಂದಲ್ಲಿರು ಪಾಂಡ ಮರಿಯಲ ಓಲುಂಡು ಪ್ರಂಚನ ವಿಚಾರದ ಬಗ್ಗೆ ಪ್ರಶ್ನೆ ದೀವೊಂದಿರು ಈ ಮರಿಯಲ್ಲ ಓಲುಂಡು ಬಂದು ಅರ್ನ ಪಾತ್ರಡಕ್ಕೆ ಏನೊಂದು ಬರ್ಕ ಒಂದು ರೇಡಿಯೋ ಸಾರಂಗ್ 107.8 FM ರಂಗ್ ರಂಗದ ಬದುಕು.

ಮರಿಯಲವೋಲುಂಡು ಬೇಷಪೋದು ಕಾರ್ತೆಲ್ಡು ಮೂಜಿಪೋಂಡು ದುಂಬುದ ಕಾಲೊಡು ಬೇಷಡು ಸುರುಟ್ಟೇ ಬೊಲ್ಲಬತದು ಪರಪಸೆತ್ತ ನೇಜಿದ ಕಂಡ ಪುಡಿಯಾತಿನಲ ಉಂಡು ಅಂಡ ಇನಿ ಮರಿಯಲ ಬೈದಿನನೇ ತೆರೆಯೊಂದುಜ್ಜಿ ಮರಿಸೊರ್ಕು ಮರಿಯಲೊಡು ನಕ್ಕುರು ಮರಿಟ್ಟ ಪೊಣ್ಣುಕೇನರೆ ಪೋತಿನ ಕತೆ ಸುರುತ್ತ ಬರ್ಸದ ನೀರಿಗೆ ಬೀಲನ ಬೀಲನ ತುಚೊಂದು ಮುಗುಡು ಮೊಡೆಂಜಿ ಕಿಜನ್ ಬೊಲ್ಯೆಟ್ಟಿ ಮೊಕುಲು ಮಾತ ದಿಬ್ಬಣ ಪೋದು ತುದೆಡ್ದು ಬೊಟ್ಟು ಕಂಡ ಮುಟ್ಟಲ ಉಬರುಮಿತರೊಂದು ಕಂಡೊಡ್ದು ಕಂಡ ಲಾಗಿಯೊಂದು ಪೋವೊಂದಿತ್ತಿ ಕತೆ ಕೇನ್ನಗ ಇನಿ ನಂಕೇ ನಂಬರೆ ಅಪುಚಿ ಕಂಡೆ ಉದಾಯನದ ಸಂತೆಡ್ದು ಕೊರಂಬು ಉರಬಡು ಬಟ್ಟಿ ಪುಡೈ ನುಗನಾಯಿರು ಕನತೊಂದಿತ್ತಿನ ಆನಿದ ಸಾಗೊಳಿದ ಅಟ್ಟಣೆ ಕಾಯಿರ್ದ ಮದಕಡಿ ನಾಯಿರು ತುಂಬೊಂದು ಬತದು ಜನ್ನಾಚಾರಿಡ ಗೂರಾದು ತಾರಿದ ಪಠ್ಯದ ಮುನೆಕ್ಕು ಮಾಕಲಿ ಕಡ್ಪಾದು ಮೂಂಡು ದೀದು ಪುಡ್ಕೈ ಕುಲ್ಲಾವುನ ಪೊರ್ಲು ಬಾಜಿಡು ಕೆತ್ತಿನ ಬಾವೊಲಿದ ರೆಂಕೆದಂಚಿನ ಕೆತ್ತೆನು ಅಮ್ಮ ಕುರುವೆಡು ದಿಂಜಾದು ದಿಕ್ಕೆದ ಮಿತ್ತು ಬುಡುಪಾದು ನುಂಗೆಲು ಕೆತ್ತೆನು ದಿಕ್ಕೆಲುಗು ಬೇರ್ನಗ ಕಾಯಿರ್ದ ಮರತ್ತ ಕಮ್ಮೆನ ವಾಮದ ಪುಗೆತ್ತಂಚ ಮೂಂಕುಗು ಹಾಕೊಂದಿತ್ತಂಡು ಹೊಸ ನಾಯರು ಗೂರುದು ತಯಾರಾನಗ ಅಮ್ಮ ಕಾತೊಂದುಪ್ಪುಡು ಗುದ್ದಲು ನಾಯರು ಏಪತಿಕ್ಕುಂಡು ಉಂದು ದಾಯೆ ಪನೋರು ಕದೆದಿನ ಗುದ್ದಲು ನಾಯರು ಉಡ್ಕೈದೊಟ್ಟುಗೇ ನುಪ್ಪು ಬೇಪಿನ ದಿಕ್ಕೆಲುಗೆ ಪೋವೊಂದಿತ್ತಂಡು ಇಡೀ ನಾಯರು ಪೆರ್ಮರಿ ನಾಯಿಂದ ಕಿನ್ನಿನ ಬಾಯಿಡು ದಿಂಗೊಂದು ದಿಂಗೊಂದು ಉಲಾಯಿ ಉಲಾಯಿ ಪೋಪಿನಂಚ ದಿಕ್ಕೆಲ್ದ ಉಲಾಯಿ ನಾಯರು ಪೋಪಿನ ಪುರ್ಲುಡು ಅಮ್ಮ ಅಮ್ಮೆರಡ ಎತೋ ಸರ್ತಿ ನೆರಡ ತಿಂತಿನಲಾ ಉಂಡು ಅವಂಚ ಉಪ್ಪಡು ಮರನಿ ಸಂಕ್ರಾಂತಿದ ದುಮಿನಾನಿ ಒಂಜಿಮುಡಿ ಕಂಡ ಬಿತ್ತದೆ ಐಡ್ದು ಬೊಕ್ಕ ಕಾಯುನ ದೊಂಬುಗು ಇಡೀ ಕಂಡದ ನೀರು ಬೆಂದಿರಾ ಒಂದುಂಡು ಬಿದೆ ಕಡ್ತಂಡ ನಟ್ಟಿದ ಕಂಡೋಗು ದುಂಬುದ ಕಾಲೋಡು ನಿರೆಪತದು ಪೊಂಜೋವು ಜತ್ತಿನಂಚ ನವಿಲುಲು ಜತ್ತದು ಸಾಲುಗು ಖರ್ಚಿ ಮಲ್ತದು ಬಿತದಿನಂಚಿನ ಬಿತ್ತನು ಪೆಜೊಂದು ಪಾಪ ದಾದ ಮಲ್ಪುನು ಸುತ್ತಮುತ್ತ ಕಂಡ ಪಡಿಲುಪ್ಪುನಗ ಪಂಜಿ ಕಾಡಕೋರಿ ನವಿಲು ಜತ್ತದು ಹಾಳು ಮಲ್ಪಂದೆ ಕುಲ್ಲುಂಡ ವೈಕಾತ್ರ ಬೆನ್ನಿ ಮಲ್ಪೋಡು ದುಂಬುದ ಗಾದೆ ನೆಂಪಾಪುಂಡು ಬೇಸಾಯಗಾರ ಬೇಗತ ಸಾಯಲಾರ ಅಂಡ ಇನಿ ಬೇಗ ಸೈಪಿನ ಬೇರೋಡುಂಡು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ದುಂಬುದ ಗಾದೆ ಅವು ಆಂಡ ಇನಿ ಅವು ಕೃಷಿತೋ ಜಾಸ್ತಿ ದುರ್ಭಿಕ್ಷಂ ಪಡೆದಾತಡು ದುಂಬು ಸುಬ್ರಹ್ಮಣ್ಯದ ಎರ್ಲೆ ಸಂತೆಗೆ ಪೋದು ಕಂಜಿಲೇನು ಪತಿ ಮಲ್ತದು ಅಲ್ತಿಡ್ದು ದೇರೊಂದೇ ಬತದು ತುದೆ ಕಡತೊಂದು ನೀಂದೊಂದು ಎರುಕನ ದಿನ ಕುಡುಬೇಪಾದು ಕೊಪ್ಪರ ತುಂಡು ಮಲ್ತದು ಮೆತ್ತದು ತಾಂಕು ದಿನ ಕುಡುತ್ತ ನೀರಿಗೆ ಕೆಂಪು ಮುಂಚಿ ಒಗ್ಗರಣೆ ಪಾಡ್ದು ಬಟ್ಟಲ್ ನಿಲ್ಕೆ ಉಂತಿನ ನೆಂಪನಗ ಬಾಯಿಡು ನೀರು ಬರ್ಪುಂಡು ಅಂಚೇನೆ ಆ ಬದುಕು ಎನ್ನುನಗ ಕಡೆ ಕಣ್ಣು ಚಂಡ್ಯಾಪುಂಡು ಬೇಷದ ತೆಡಿಲಿಜ್ಜಿ ತುದೆಟ್ಟು ಕಲಂಕು ನೀರು ಪೋಪುಜಿ ಉಬರ್ಮಿತರು ನ ಮೀನು ನನ ತೂವರೆ ತಿಕ್ಕಂದು ಆಜಿ ತಿಂಗೋಲ್ದ ಪಿರವು ಮೋರ್ಚರ್ಡು ದೀತಿನ ಪುನತ್ತಂಚ ನುಂಗೇಲು ಮೀನುದಂಚಿನ ಮೀನನ್ನು ಕಂತದು ತಿಂತಿನ ಗತಿಕೆಟ್ಟು ನಂಕಾತಂಡು ಮರಿಯಲ ಅರೆಗಲ ದಾದಂದು ಇನಿತ್ತಕಲೆಗೆ ಅರ್ಥನೇ ಅವಂದಿನ ಕಾಲ ಧರ್ಮಗುತಿಕಿನ ಅರಿನ್ಲಾ ಉನರೆ ಮನಸ್ಸದಂತೆ ಪಡಿಲು ಕಂಡೋಲೇನ್ಲಾ ಬೆನರೆ ಮನಸ್ಸದಂತೆ ಓರೋಗರ ಬಿ ಪಿ ಶುಗರ್ ಚಕ್ಕ ಮಲ್ತೊಂದು ಪುಂಡಿ ಪುಂಡಿ ಮಾತ್ರ ತಿಂದೊಂದು ಕಿಡ್ನಿ ದರೀದು ಪಡಿಕೆ ಪೋವಂದೆ ಡಯಾಲಿಸಿಸ್ ಮಲ್ತದೇ ಜೀವ ಉರಿಪುನ ಈ ಕಾಲೋಡು ಆನಿದ ಕುಕ್ಕುದ ಚಟ್ನಿ ಪೆಜಕಾಯಿದ ಚಟ್ನಿ ಕುಕ್ಕು ಪೆಜಕಾಯಿ ಉಪ್ಪಡ ಚಿರ್ಡು ಗಂಜಿ ಉಂತಿನ ತೊಗಸು ಕುಡುತ್ತ ನೀರಿದ ಕಮ್ಮೆನ ಆಟಿದ ಅಮಾಸೆದಾನಿ ಕಜ ಕಜಂಬುಲೆಲ್ಲೆಡು ಮೀನು ಗೋರುದು ಅಟ್ಟೆ ತರು ಎಟ್ಟಿದ ಪುಡಿ ಕಂತದು ಮೀನ ಪುಲಿ ಮಲ್ತದು ಸೈತಿನ ಕಲೆಗೆ ಅಗೆಲು ಬಲಸದು ಪಂತೆ ಪಾಡ್ದು ಉಂತಿನ ನೆಂಪು ಎಂಚ ಆವುಡು ಋಷಿ ಬದುಕು ಕೃಷಿ ಬದುಕು
ನಮ್ಮ ಹಿರಿಯರ ಕಾಲದ ಬಂಗಾರದ ಬದುಕು, ಇನಿ ಅವು ನುಸಿ ಬದುಕಾತಂಡು, ಉಮಿಲ್ದ ಬದುಕಾತಂಡು, ಅವು ಬಡವುದ ಬದುಕು, ಆನಿದ ಬೆಗರದ ಬದುಕು, ಮರಿಯಲದ ಚಂಡಿ ಚಲಿ, ಅರೆಗಾಲದ ದುಂಬ ಉರಿ, ಉಂದೆತ್ತ ನಡುಟ್ಟು ಬರ್ಪಿನ ಆ ಚಳಿಕಾಲ ಉಂದು ನಂಕು ಆನೆ ಆರೋಗ್ಯ ಕೊರ್ತುಂಡು. ಪೊರ್ತು ಪೊರ್ತುಗೂ ಬಡವ ಒಂದಿತ್ತುಂಡು, ಪೊರ್ತು ಪೊರ್ತುಗೂ ಬರ್ಸ ಬರೊಂದಿತ್ತುಂಡು. ಇನಿ ಮರಿಯಲನೇ ಇಜ್ಜಿಂದಾಂಡ, ಭೂಮಿಡು ಬುಲೆ ಆಯಿಜಿಂದಾಂಡ, ತುದೆ ದಿಂಜಿದು ಕಡಲುಗು ಕಲಂಕ ನೀರು ಪೋಯಿಜಿಂದಾಂಡ. ಕತೆದಾದ ಆವು ಬದುಕು ಒರಿವಾ, ಅತ್ತು ಕುರಿವಾ, ನರಮಾನ್ಯ ಮನಸ್ಸು ಕುರಿಯೊಂದು ಪುನಗ ಬರ್ಸ ಬರ್ಪಿನಾಂಡಲ ಎಂಚ, ಮರಿಯಲ ತೂಪಿನಾಂಡಲ ಎಂಚ. ಆನೆ ಅಮ್ಮೆರು ಕಾಲೇ ಬೊಲ್ಲಗು ಗಿಡಾದು, ಐಕ್ಲೇನು ಗೊಬ್ಬಾದು, ಕಂಡುಡು ದಪ್ಪುನಗ ಪನೊಂದಿತ್ತಿನ ಉರಲು ನೆಂಪಾಪುಂಡು. ಓ ಗಾಳಿಗಪ್ಪ ಪೋಪುಂಡೋ ಗೋಳಿದಾಗೆಲ್ಲ

0: ಹೊತ್ತು ಸರಿಯಾದ 10:40 ನಿಕ್ಲಿಕ್ಕೆ ಏನೊಂದಪ್ಪನ ರೇಡಿಯೋ ಸಾರಂಗ 107.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಏನಂದ್ರೆ ಮರ್ಯಾಲದ ಬಗ್ಗೆ ಪಾತ್ರೊಂದಿತ್ತೆ. ಮರ್ಯಾಲ ಪನ್ನಾಗ ನಿಕ್ಲ ಏನೇನಪ್ಪ ಅಂದ್ಪುನಂಚಿನ ನೆನಪುಲದಾದ ಮರ್ಯಾಲದ ನೆನಪುಲಿನ ಬಗ್ಗೆ ಏನೊಂದಿತ್ತೆ ಲೆಪ್ಪು ಕೊರತು ಪಾತ್ರಲಿ ಆಜಿ ಮೋಜಿ ಆಜಿ 4240449 ಈ ಒಂದು ಸಂಖ್ಯೆಗೆ ನಿಕ್ಲೆನ ದುಂಬುದ ದಿನೊಕ್ಲೇನ ಪರ ನೆಂಪು ಮಲ್ತು ಪಾತ್ರಲಿ ಮರ್ಯಾಲದ ನೆಂಪು ಎಂಚ ಇತ್ತು ಬಂದು ಯಾಕಡೆ ಒಂಜಾತು ಬೆನ್ನೇರ್ ನಕ್ಲು ಲೆಪ್ಪು ಕೊರ್ದು ಪಾತಿರಿಯರು ಮರಿಯಲಡೆ ಎಂಚಪುರ ಈ ಒಂಜಿ ಶಾಲೆಗೆ ಪೋಂತು ನಂಚಿನ ಪುರ್ತಾದಿಪು ಅದನ್ನು ಇಲ್ಲಲೆ ಉಪ್ಪುನಾಗ ವಾವಾ ರೀತಿದ ಚಟುವಟಿಕೆಗಳು ಪುರ ಇತ್ತೊಂದಿತ್ತಂಡು ಅವಿನ ಪುರ ನಿತ್ಯ ಕಾರ್ಯಕ್ರಮದ ಪನ್ನೊಂದಿತ್ತೇರು ಅಂಚನೆ ನಿಕ್ಲೆಗೆಲ್ಲ ನೆನಪಾವು ಮರಿಯಲ್ಲದು ಮಿಂಚೆ ಇತ್ತಂಡು ಈತ ಒಂಜಾದು ಬದಲಾತಂಡು ಯಾಕಡೆ ಅನ್ ಪನ್ನೊಂದಿತ್ತೆ ದುಂಬುಲ ಬರ್ಸ ಇತ್ತನು ಜೋ ಜೋರು ಬರ್ಸ ಬರೋಂದಿತ್ತನು ಒಂಜಾತು ಅವಗಡಲು ಪುರ ಆ ಒಂದಿತ್ತನು ಅಣ್ಣ ಇತ್ತದಾದಾತನು ಪಡಂಡ ಮಾತ ಅವಗಡಲ್ಲ ಕೃತಕ ಅವಗಡ ಪನ್ಪುನವು ಆದು ಪೋತನು ಬಟ್ ನಮನೇ ಮಲ್ತೊಂದನ ನಮನೇ ಸೃಷ್ಟಿ ಮಲ್ತೊಂದನ ಅಂಚಿನ ಒಂಜಾತ ಅವಗಡಲು ಪುರ ಆ ಒಂದುಂಡು ದಾದನೆ ಅವಡು ಮರಿಯಲ ಪನ್ನಗ ಆ ಒಂಜಿ ಮರಿಯಲದ ದಿನಕ್ಕೂ ಬಸ್ ಪೊರ್ಲು ನಿಜವಾದ ತೂಪುನಿ ಬಂದಿತ್ತಂಡ ಅರೆಗಲಡ್ದಲ್ಲ ಮರಿಯಲ ಭಾರಿ ಪೊರ್ಲು ತುಯ್ಯರೆ ಪಚ್ಚೆ ಪಚ್ಚೆ ಪಜಿರ್ ಪುರ ಬುಲೆದು ಪೂರ ದೈಕುಲು ಪೂ ಪುರ ಪೋದು ಅಂಚನೆ ಒಂಜಾತ್ ಪಚ್ಚೆ ಪಚ್ಚೆ ಪಜಿರ್ ತೂರಾಗ ಭಾರಿ ಶೋಕಾಪುನು ಮಾತಾ ಪ್ರಾಣಿ ಪಕ್ಕಿಲೆಗುಲ ಒಂಜಿ ಖುಷಿತ ತಿಂಗೋಲ್ ಒಂದು ಪಂಡ ತಿಂಗೋಲ್ ಪಂಡ ಮರಿಯಲ ಬಂದು ಪನೊಲಿ ಅಂಚ ಅದುಪ್ಪನಾಗ ನಿಕ್ಲ ನೆಂಪು ಮಲ್ಪುಲಿ ನಿಕ್ಲನ ಇನಿತೆ ಕಾರ್ಯಕ್ರಮದ ಒಂಜಾತ್ ವಿಷಯ ತೆರಿಪಾಡು ಬಂದಿತ್ತನ ಲೆಪ್ಪು ಕೊರಡಾಯನಂಚಿನ ಸಂಖ್ಯೆ ಆಜಿ ಮೂಜಿ ಆಜಿ 4240449 ಈ ಒಂದು ಸಂಖ್ಯೆಗೆ ದುಂಬುದ ಬಿನ್ನೆರುಲ್ಲ ರೇರ್ಪಂತೂಕ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ.

0: ಪೂರ್ಣಿಮಾ ಸಾಲತ್ತರದು
1: ಸಾಲತ್ತೂರುರ್ದು ಪೂರ್ಣಿಮಾ ಅಕ್ಕ ಕಾರ್ಯಕ್ರಮ ತಿದ್ದುಕೊರೊಂದಿಲ್ಲ ಪನ್ನೆ ಪೂರ್ಣಿಮಾ ಅಕ್ಕ
0: ಸೌಮ್ಯ ಮೇಡಮ್ ಎಂಚಲ್ಲಾರ
1: ಯಾನ್ ಸೌಖ್ಯ ಇರನ್
0: ಮಸ್ತ್
1: ಚಲ್ಲಾರ
0: ಸಮಯ ಅಂಡತೆ ಬಾತೆರಂದು
1: ಅಂದಂದಂದು
0: ಅಂದು ಅಂಬಕ ಇನ್ನಿತ್ತ ವಿಷಯ ಬಂಡ ಬರ್ಸದಾಗೆ ಬಂಡರು
1: ಅಂದು
0: ಇತ್ತೆದ ಬರ್ಸದ ದುಮ್ಮದ ಉಳಿಕೆ ಮಲ್ತಂಡ ಇತ್ತೆದ ಬರ್ಸದ ಅದು ರೈತರಿಗೆ ಮಸ್ತ್ ಬಂಗ ಒಂದುಂಡು ಪಂಡ ಟೈಮ್ ಬರ್ಸ ಬರೋಂದಿಜ್ಜಿ ಬಂಡ ದುಂಬು ಪೂರ ಬೇಸಾಡ್ ಬೆನ್ನಿ ಶುರು ಆಪುನ ಒಂದು ಬಣ್ಣಗ ಅಪಗ ನೇಜಿ ಪಾಡ್ ನಾವು ಪೂರ ಅಕ್ಲ ಎಂಚ ಒಂದುಂಡು ಪೂರ ಬಿತ್ತ ದೀಪು ನಾವು ಪೂರ ಶುರು ಮಲ್ತೊಂದು ಇತ್ತಿರ ಆಯ ಕಾಲಗ ಅಂಡ ಇತ್ತೆ ಬಿತ್ತ ದೀದ ನಗ ಅಂಚ ಇತ್ತೆ ದೀದ ಅಂಚ ಕಾಪ್ಯರ ಸಾಧ್ಯನೇ ಇಲ್ಲ ದಯ ಬಂಡ ಕಣ್ಣ ನೀರ್ ದೆಪ್ಪೋಡಾತೆ ಬುಕ್ಕ ದಾಲ ಅಂತಾರೆ ಬಂಡ ಮುರಾಣಿ ಎರಡು ದಿನ ಬರ್ಸ ಬತ್ತಂಡ್ ಚೂರು ಬೆನ್ನಿದ ಅಂದಾಜ್ ಮಲ್ಪೋಡ್ ಬಣ್ಣ ದೊಂಬು ಸುರಾಂಡ್ ನಮ್ಮ ಊರುಡೆ ಅಂತ ಮಲ್ ಆಯಿನಕ್ಲು ಉಳ್ಳೇರು ಹಾ ನೇಜಿ ದೀದ್ ಬರ್ಸ ಬರಂದಿರ್ತಾರ ಅಪ್ಪನ್ನೇ ಬರ್ಸ ಬತ್ತ ಜಂಡ ದಪ್ಪ್ಯಾರ ಪೂಜಿ ಅಂಚ ಪುರ ಭಂಗ ಬರೋಂದು ಉಳ್ಳೇರು ದುಂಬದ ಕಾಲಡ್ ಪುರ ಇಂಗು ಗುಂಡಿದ ಪುರ ಅವಶ್ಯಕತೆ ಇಜ್ಜಾಂಡ್ ಬೇ ಪಂಡ ಪಗ ಮರತ್ತ ನೀರು ಪುರ ನೀರು ಹೋಯ್ತದೆ ಭೂಮಿಗೆ ಸೇರ್ಸ ಒಂದಿತ್ತದೆ ಅಂತೆ ನೀ ಇಂಚಿನ ಬೊಳ್ಳ ಪುರ ಬರೋಂದು ಇಜ್ಜಾಂಡ್ ಇತ್ತೆ ಒಂಜಿ ಬರ್ತ ಬತ್ತಂಡ ಬೊಳ್ಳ ಬತ್ತಂಡ ರಜೆ ತಿಕ್ಕಂಡ ಶಾಲೆಗೆ ಶಾಲೆದ ಜೋಕ್ ಲಂಚನೆ ಅಪ್ಪ ರೆಡ್ ಅಲರ್ಟ್ ಕೊರ್ಪೇರಿಂದ ಕಾಪು ಏರಿತ್ತೆ ತುಂಬ ಊರಂಚ ಇತ್ತು ಎಂಚಿನ ಬರ್ಸ ಇತ್ತನೆಲ್ಲ ಶಾಲೆ ಹೋಗಿತ್ತಂದ್ರೆ
1: ನಿಜವಾದ್ಲ
0: ಹಾ
1: ಇತ್ತೆ ಬದಲಾತದ ಮಸ್ತ್ ಅದೇ
0: ಅಂದ್ ಇತ್ತ ದುಂಬ ಪುರ ಇಂಚ ಬಂಡ ಬರ್ಸ ಇಂಚ ಈ ಟೈಮ್ ಶುರು ಬೆನ್ನಿ ಬೇಸಾಯ ಶುರು ಹಾಕೊಂಡು ಬಂದಾಗ ಒಲೇ ತುಂಡಲ ಪಚ್ಚೆ ಪಜೀರ್ ತೂಯಾರ್ಲ ಒಂದು ಸೋಕಿತ್ತುಂಡು ಇತ್ತ ಇಂಚ ಆತನ ಬಂಡ ಅವ್ಲ ಅವ್ಲ ಅವ್ಲು ಪ್ಲಾಸ್ಟಿಕ್ ದ ರಾಶಿ ತಿಕ್ಕೊಂಡು ಇತ್ತಿನ ಅಲ್ಪ ಪುರ ಕಟ್ಟುವನೇ ರೋಜುಂಡು ಕಾಡ್ ಇಜ್ಜಿಂದು ದಾಲ ಇಜ್ಜಂದೆ ಪೂರ ಹೋದಾತ್ ಇತ್ತೆದ ಒಂದಿ ವಿಶೇಷ ಅದು ಪನ್ಪುನ ಅಂಡ ಇತ್ತೆ ಪ್ರತಿ ಅರಿಯೆಲ್ಲ ಇತ್ತೆ ಪುಟ್ಟನ ಅರ್ಭ ಮಲ್ಪೇರು ಆ ದಿನ ತಾನೆ ಒಂಜಿ ದೈ ನಡ್ಪುನ ಒಂಜಿ ಸಂಕಲ್ಪ ಮಲ್ತದ ಒಂಜಿ ಪರಿಸರ ಎಲ್ಲ ಒರಿಪ್ಪಾವನ ಇಂದು ಮಲ್ತಂಡ ತುಂಬುದ ಕಾಲ ಒಂಚೂರು ತುಯರ ಸಿಕ್ಕುವುದು ಒಂಜಿ ಎನ್ನ ಅಭಿಪ್ರಾಯ
1: ಅಭಿಪ್ರಾಯ ಮತ್ತೆ
0: ಅಂದ್ರೆ
1: ಖಂಡಿತ ಖಂಡಿತ
0: ಪಂಡನ ಸರಿ ಅಂಡ ಗೊತ್ತಿದ್ಯ ಒಂದು ಅಂದಾಜಿ ಪಂಡ ಅಂತ
1: ಖಂಡಿತ ಖಂಡಿತ ಇದು ಪನ್ಪುನ ವಿಷಯ ಸತ್ಯ
0: ಅಂದ್ರೆ
1: ಮತ್ತೆ ನಮ್ಮ
0: ಅಂದ
1: ಕಾಡು ಬುಲೆ ಪೌಡು ಒಂಚೂರು ಪುರ ಮಲ್ತಿಂದ ಬರ್ಸ ಬರ್ಪುಂಡು ಒಂಚೂರು
0: ಪಂಡ ಈ ತೆಗೆ ಪುರ ಕಾರಣ ಆಗ್ಬೇಕು ಕಾಡಿಜ್ಜ ಅಂದ
1: ಕಾಡಿ
0: ನೀತ
1: ಚೆನ್ನ ಕಾಡು ನಾಶ ಮಲ್ತ ನಾವು
0: ಅಂದಂದು
1: ಹಂಚ
0: ಅಂದ ಬುಕ ರೈತರಿಗೆ ಇಂಚ ಕಷ್ಟ ಬತ್ತಂಡ ತಿನ್ಯಾರ ಬಂಜಿಗ್ ಪುರ
1: ಅಂದ
0: ಅಟ್ಲೆ ಬೇತ ನಮ್ಮ ವಾ ಎಂದು ಬತ್ತಂಡಲ್ಲ ಸೌಕರ್ಯ ಬತ್ತಂಡಲ್ಲ ಬಂಜಿಗ್ ತಿನ್ಯಾರ ಅಂಡ ನಮ್ಮ ಬುಳಿಯೋದೇ ಆವಡತಿ
1: ಒಳ್ಳೇದೇ ಆವಡು ಒಳ್ಳೇದಿಲ್ಲ ಬರ್ಪುಜಿ ಮತ್ತೆ
0: ಅಂದಂದು
1: ನಿಜವಾದ್ಲ ಎಡ್ಡ ಪಾತ್ರ ಪಂಡರ್ ಪೂರ್ಣಿಮಾ ಅಕ್ಕ
0: ಹಾ ಮೇಡಮ್
1: ಸೊಲ್ಮೇಲ
0: ಸೊಲ್ಮೇಲ
1: ಲೇಖಕರ್ನಿಕ ಸೊಲ್ಮೇಲವು ಒಂದು ಸಾಲತ್ತೂರುಡ್ದು ಪೂರ್ಣಿಮಾ ಲೆತ್ತು ಲೆಪ್ಪುಕೊಡ್ದು ಪಾತಿರ ಪನ್ಪನಂಚಿನ ಪಾತಿರ ಅಂದು ರೈತರಿಗೆ ಪುರ ಭಂಗ ದಾಯಪಣ್ಣ ಸರಿಯಾದ ಬರ್ಸ ಪುರ ಬತ್ತು ಜೀಪನ್ನಿತ್ತನ್ನ ಬುಲೆ ಪುರ ಮಲ್ಪರ ಮಸ್ತು ಬಂಗೊಂಡು ಅಂಚನೆ ನಮ್ಮ ಎಂಚಿನೇ ಸವಲತ್ತುಪ್ಪಡು ಏತೆ ಸೌಕರ್ಯ ದುಂಬರಿ ದುಪ್ಪಡು ಅಂಡ ಬಂಜಿಗೆ ಬೋಡಾಯಿನಿ ನುಪ್ಪು ಅಂಚ ಅದು ಆ ಬುಲೆಪ್ಪನಂಚಿನ ಬಂಜಿಗೆ ಬೋಡಾಯಿನಂಚಿನ ಸೊತ್ತುಲು ದಾದೊಂಡ ಅವು ಭೂಮಿಡೇ ಆವಡು ಬೇತೆ ಓಲ್ಲ ಮಲ್ಪರ ಸಾಧ್ಯ ಇಜ್ಜಿ ಅಂಚ ಅದುಪ್ಪುನಾಗ ಬರ್ಸ ಬತ್ತಂಡ ಅದನ್ನ ಕಾಲಕಾಲ ಗೋ ಆವಡ ಅವು ಆ ಉಂಡನೇ ಬಾರಿ ಪೊರ್ಲು ಪನ್ಪನಂಚಿನ ಪಾತ್ರನ ಖಂಡಿತ ಈ ಪೊರ್ತುಡು ಪನೊಲಿ ನಿಖಿಲ ಲೆಪ್ಪು ಕೊರ್ಲೆ ಪಾತ್ರಲೆ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ಕು ಒಂಬ ಈ ಒಂದು ಸಂಖ್ಯೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ರಂಗ್ ರಂಗ್ದ ಬದುಕು.

0: നിക്കളിക്കാനൊന്ന് പിന്നെ റേഡിയോ സാരം ഗ്രൗണ്ട് 7.8 FM ഒന്ന് തുളിച്ചാവടി നേരപ്രസാര കാര്യക്രമം നിൽക്കുന്നുള്ള നേരപ്രസാര കാര്യക്രമം പാത്രം ഒപ്പിനെ വിഷയത പണ്ട മര്യാദ ബഗിട്ട് പാത്രം ഞെത്തെ തുമ്പ ബിന്നിരുള്ള ഏർപ്പം തൂക്ക. ഹലോ നമസ്തേ.
1: ಶ್ರೀ ಗುರು ಗೌರಂಗ ಗದಾಧಾರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ನಮಸ್ಕಾರ. ರಾಧೆ ರಾಧೆ ನಮಸ್ಕಾರ. ಯಾನ ಪ್ರೇಮ್ ಪ್ರದೀಪ್ ದಾಸ್ ಪಾತ್ರನ ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದಿಮನೋ ಸ್ವಾಮಿ ಕಾತೇನೆ ಮಂಗಳಾಂಬಿಕೆ ಮಂಗಳೂರುದ್ದ ಪಾತ್ರನ ತುಳುಚಾವಡಿ ತುಳುಚಾವಡಿದ ಗುರ್ಕಾರ್ದಿ ಅಯ್ಯ ವಿಂಧ್ಯಾಕುಲಾಲ್ದಿ ಅಪ್ಪೆಗೆ ಮಾತಾಜಿಗೆ ನಮಸ್ಕಾರ. ಮಸ್ತ್ ಸಮಯದ ಬೊಕ್ಕ ಬರೋಲ್ಲ ಸ್ವಾಗತ ಸುಸ್ವಾಗತ. ಮಾತಾಜಿ ಅವೆ ಇದ ಈ ಮರ ಮರ್ಯಾಲದ ಪಾತ್ರನ ಇತ್ತಾರತೆ ಮರ್ಯಾಲ ವೈಕು ಹೋಲಿಕೆ ಮಲ್ದೇರ್ ಬಂಡ ಇತ ಒಂಜಿ ಮಲ್ಲ ಗುರ್ಕಾರ ತಣ ಒಂಜಿ ಅರಸುಲು ಎಂತ ಕರ ವಸೂಲಿ ಮಲ್ತದೆ ಮಾತ ಕಡೆದ್ದೆ ಅಯ್ಯ ಬೋಡಿತನಕ್ಲೆಗೆ ಮಾತ ದಾನ ಧರ್ಮ ಪಟ್ಟು ಬೇರತ ಐಕು ಹೋಲಿಕೆ ಮಲ್ದೇರ್ ಈ ಸಮುದ್ರದ ಎಂಚ ನೀರು ಮತ್ತೆ ದೆತ್ತೊಂದು ಒಂದು ಮೋಡಲು ಮಾತ ಕಡೆಗೆ ಪಟ್ಟು ಬಾಗೆ ಅಂಚ ಬೃಂದಾವನದ ಭಾಗವತಡು 10ನೇ ಸ್ಕಂದಡು ಕೃಷ್ಣಲೀಲೆ ಪುಸ್ತಕಡು ಐನ್ ಮತ್ತೆ ಬರೀತೇವೆ ಬಾರಿ ಪೊರ್ಲೂರೆ ಅಂಚನೆ ಎಂಕಲೆ ಇಲ್ಲಪ್ಪನಾಗ ಮೂಲು ಎಂಕಲೆಗೆ ಬಂಡ ಎಂಕಲೆ ಅಂತ ಗುಡ್ಡೆ ದೀತನ ಇದ್ದವರ ನಾಲ್ಕಡೆ ಪಚ್ಚೆ ಪಚ್ಚೆ ಪಚ್ಚೆ ಮರಿಯಲ ಬತ್ತನ ಮಣ್ಣುಂಡ ಇಡೀ ಕುಡ್ಲ ತೋಜನ್ ಇತ್ತು ಎಂಕಲೆಗೆ ತೋಜನ್ ನಂತೂರು ಎಂಕಲ ಗುಡ್ಡೆಡೆ ಕಿನ್ನಿ ಪದ ಒಂದು ಎಂಕಲ ಅಂಚ ಇಡೀ ಅವು ಒಂಜಿ ತಾರೆ ತೋಟನೇ ತಾರೆ ತೋಟ ಇಡೀ ಅವಲ ಮರಿಯಲಡು ಬಾರಿ ಪೊರ್ಲು ತೋಜನ್ ಇತ್ತು ಅಂಚಿದ್ ಜೋರು ಬಿರುಗಾಳಿ ಬಂದಾಗ ಬಸ್ಸದ ಒಂದು ರಭಸಲ ಇಂಚಿ ಮರಳಿದ ಅಂಚಿ ಪೂರ್ತಿ ಪಚ್ಚೆ ಪಚ್ಚೆ ಅಯ್ಯ ಮರಿಯಲದ ನಿಜವಾಗಿನ ವೈಭವ ಎಂಕಲೆಗೆ ಗೊತ್ತಾವಳಂಡ ಎಂಕಲೆ ಕೆರವಾಸಿ ಅಂದ ಎಂಕಲ ಮೂಲ ಎಂಕಲ ಅವು ಬೇರೆ ಒಂದು ಮೂಡರ ಅರಂತಡೇನು ಉಂಟು ಕೆರವಾಸಿಯಡೆ ಅವು ಬೇರೆವರ ಅರಮನೆ ಎಂಕಲೆಗೆ ಬಳವಳಿ ಅದು ಬೈದನ ಅಲ್ಲೇ ಎಂಕೆ ಬಂಡ ಅವು ಪಶ್ಚಿಮ ಘಟ್ಟದ ತಿರ್ತಿಪ್ಪುನ ಅಲ್ಪದ್ದು ಬಾರಿ ಅವು ಕಾಡು ಅಲ್ಪದ್ದು ಬರಿದ್ದೆ ಕಾಟಿ ಮತ ಬರ್ಕೊಂಡು ಅಲ್ಪ ಮರಿಯಲಡು ಕಂಡ ಬಟ್ಟೆ ಅಜ್ಜಿ ಕುಂಜಾನ ನಿಮ್ಮಲ್ಲ ಪರ್ವತ ಐತೆ ಪಶ್ಚಿಮ ಘಟ್ಟದ ಎದುರೆ ತೋಜನು ಐತೆ ಇಡೀ ಪಜೀರ್ತಾವು ಇಡೀ ಗುಡ್ಡೆ ಉಣದೆ ಕಂಡ ಬಟ್ಟೆ ಮಲ್ಲ ಪರ್ವತವು ಅವು ಬಾರಿ ಬಾರಿ ಒಂದು ಅಲ್ಪ ಬಂಡ ಅಡೆ ಪೋಡಂಡಲ್ಲ ನಾಲೈನ ತುದೆ ಮತ ದಾಂಟದ ಬೋಡು ಮರಿಯಲಡೆ ಪೋಪುನೇ ಬಾರಿ ದುಮ್ಮು ಸಾಹಸದ ಕೆಲಸ ಬರೋದಿತ್ತೇರಿ ಅವಳ ಐತೆ ಮಧ್ಯಡೆ ತೆಲ್ಲಾರು ಸುದೆ ಮತ ಬರ್ಕೊಂಡು ಕಾರ್ಕಲಡು ಅಲ್ಪ ಅವು ಸುದೆ ಉರುಕುದು ಅವು ಈ ಸಂಕಟ ಮಿತ್ತು ಬೂರ್ದು ತಾರ ಈ ಮಲ್ಲ ಮಲ್ಲ ಕಾಳ ಮಿತ್ತದ್ದು ಗಟ್ಟದ್ದು ಒಂದು ಬರ್ಕೊಂಡು ಎಂಜಿನ ಮರತ್ತ ದಿನ್ನೆ ಮತ ಅವೇನು ಮತ ಪತ್ತಾರ ಬಾರಿ ಜನ ಉಂತು ಸಂಕಟ ಮಿತ್ತ ಇದ್ದು ಅವು ತುವಾರ ಜೋಕ್ಲೆಗೆ ಮತ ಬಾರಿ ಆಯ್ತಾ ಸಂಕಟ ಮಿತ್ತು ನೀರು ಬೂರ್ನಾಗ ಅವು ಬೊಲ್ಲವನ್ನಾಗ ತುವಾರ ಬಾರಿ ಒಂಜಿ ವೈಭವ ಮಗ ಕಾರ್ಕಳಡು ಎಂಚ ಬಂಡ ಈ ಆನೆಕೆರೆ ರಾಮ ಸಮುದ್ರ ಅವು ಉರ್ಕುದು ಒಂದು ಕಟ್ಟ ದಾಂಟದ ಒಂದು ಕಡಿಯೊಂದು ಮತ ಪೋಪುಡು ಅವು ತುವಾರ ಬಾರಿ ಒಂಜಿ ಬಾರಿ ಪೊರ್ಲು ಗೊಮಟ ಬೆಟ್ಟದ್ದು ಮಿನಿ ತೂಂಡ ಮಿನಿ ಅಂಚ ಅಲ್ಪದ ಕಾರ್ಕಳಡು ನಿಜವಾದ ವೈಭವ ಬಂಡ ಅಲ್ಪ ಬಾರಿ ಬೊಲ್ಲದ ತುವಾರ ಬಾರಿ ಪೊರ್ಲು ಅಲ್ಲಿ ಅಂಚ ಮತ ಮರಿಯಲಡ ಅಲ್ಲಿ ಅಂಚ ಮತ ಪಂಪುನ ಕೇಂದ್ರನೆ ಎಂಕಲ ತೂತ ಇಲ್ಲೇ ಪುನಗ ಇತ್ತೆ ತುಂಡು ಗೊತ್ತಿಗೆ ಅಂಚ ಮಾತ ಮಸ್ತ್ ಮರಿಯಲತ ಮತ್ತ ವೃಂದಾವನದ ನೆನಪಾಪುಣ ಕೃಷ್ಣ ಲೀಲೇತ ಮತ ಅಲ್ಪ ಅಂಚನೆ ಬಾರಿ ಪೊರ್ಲು ಅಂತ ಮತ ಕೇಂದ್ರ ಹರೇ ಕೃಷ್ಣ ರಾಧೆ ರಾಧೆ ಹರೇ ಕೃಷ್ಣ.
0: ಒಂದು ಪ್ರೇಮ್ ಪ್ರದೀಪ್ ದಾಸ್ ಲೆಪ್ಪು ಕೊಡ್ದು ಪಾತಿರೇರು ಒಂಜಾತ ಮರಿಯಲದ ಪೊರ್ಲುನು ಪುರ ಪಂಡೆರು ಎಂಚ ಓಲೋಲು ವಾವಾ ರೀತಿಡು ತುಯರ ಪೊರ್ಲು ಮರಿಯಲ ಪನ್ಪುನಂಚಿನ ವಿಷಯಕ್ಕೆ ಸಂಬಂಧಪಟ್ಟದು. ನಿಖಿಲ್ಲ ಇನಿತೆ ಕಾರ್ಯಕ್ರಮದ ಲೆಪ್ಪು ಕೊರಿಯರು ಪಾತಿರಿಯರು ಕಾರ್ಯಕ್ರಮನ ಮುಗಿಪುನಂಚಿನ ಪೊರ್ತುಲ ಒಂದು ಬರೋನುಂಡು ತುಳುಚಾವಡ್ಡು ಮರಿಯಲದ ಬಗ್ಗೆ ಪಾತ್ರ ನಿಂತ ಅಂಚಿನ ಡಾಕ್ಟರ್ ಗಣೇಶ ಮಿನ್ಸಂಗಮಾರ್ಲ ಮರಿಯಲದ ಒಂಜಾತ ಪೊರ್ಲುನು ಪುರ ಪಂಡೆರು ಆಯ್ನಾತ ಬರ್ಸ ಬರಡು ಬರ್ಸ ಬತ್ತಿಂಡನೆ ನಮಕ್ ಭೂಮಿಡು ಬದುಕೆರ ಸಾಧ್ಯ ನಮಕಂದತ್ ಮಾತೆಗ್ಲ ಪ್ರತಿ ಜೀವಜಂತುಗ್ಲ ನೀರು ಬೋಡು ಬರ್ಸ ಬೋಡು ಮಾತಲ ಬೋಡು ಅಂಚಾದಪ್ಪುನಾಗ ಆಯ್ನಾತ್ ಬರ್ಸ ಬರಡು ಬತ್ತದು ಭೂಮಿ ತಂಪಾವಡು ಅಂಚನೆ ಒವೇ ರೀತಿದ ಅವಗಡಲು ಬರ ಆ ಒಂದೆ ಉಪ್ಪಡು ಬಂದು ಪನಂದು ಇನಿತೆ ಈ ತುಳುಚಾವಡಿ ಕಾರ್ಯಕ್ರಮದ ಪಿದಡ್ ನಂಚಿನ ಪೊರ್ತು ನನ್ನ ದುಂಬುದ ತುಳುಚಾವಡಿ ಕಾರ್ಯಕ್ರಮದ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗು 7.8 FM ಒಂದು ರಂಗ್ ರಂಗದ ಬದುಕು
2: ಕರಾವಳಿ ಉತ್ಸವ

0: ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 2ನೇ ಕಂತು.
1: ಬೈಕ್ ಓಡೆ ಬೈಯನೇ ಬರ್ಪುಲೆ ಅಂಡ ಇದಕ್ಕೆ ಸಮಜ್ಜಿ ಗೊತ್ತಾನ ಸಮಜ್ಜಿ ದಯಪಂಡ ಗಡಿ ಗಡಿ ಗಡಿ ಗಡಿ ಜಗಳನ್ನು ಪೋರೆ
2: ಅಂಜಪ್ಪರು ಸಭೆ ಬನ್ನಿಯರ ಬಲ್ಲಿ
1: ಅವತ್ತು ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಒಟ್ಟಿಗೆ ಆನಾಗ ಈಗ ಏನ್ ಬಂದ ವಿಷಯ ಅರ್ಥ ಒಂದು ಬಂದಿದೆ ಅನ್ನ ಕಾಂಡೆಲ್ಲ ಹಾಕೊಂಡು ಬರ್ತೀನಿ ಆಣೆ ಪುಲ್ಯ ಕಾಂಡೆಲ್ಲ ಹಾಕದು ಗಂಜಿ ಸಂಜನ ಬೆಚ್ಚ ಬೆಚ್ಚ ಸಂಜನ ಒಂದುದು 5 ಪಕ್ಕ ಕೂಲಿ ದಕ್ಕದು ಮೀದು ಪೊಕ್ಕೆ ಬಟ್ಟು
2: ಬರ್ತೀನಿ ಈ ಮೀತಿ ಮೀನೇನು ಪೂರ ಮನೆಯರ ಈ ದಿನ ಬಂದೇನೆ
1: ಬನ್ನಿ ಧರ್ಮಗ ತಿಂದ್ರೆ ಬಲ್ಲಿ ಎಂದು ಅದು ಬರ್ತೇನಾ ಕಂಚ ಇಮೇಟೆ ಬಂದಾಗ ನಮ್ಮೊಂದು ಕೋಣೆ ಇದ್ದ
2: ಆ ಕೋಣೆ
1: ಗುಪ್ತಾ ಸಮಾಲೋಚನೆ ಕೋಣೆ
2: ಅವಂಜಿ ನಮ್ಮ ಅರಸೊತ್ತಿದೆಗಳು ಅರಸೊತ್ತಿಗೆ ತಗಲು ಹೋದ್ದು
1: ಹುಟ್ಟಿಡ
2: ಪಾತ್ರ ಪಾತ್ರ
1: ಬರ್ತೇನೆ ಗುಸು ಗುಸು ಗುಸು ಗುಸು ಗುಸು ಗುಸು ಪಾತ್ರ
2: ಈ ಗುಪ್ತ ಸಮಾಲೋಚನದ ಉದ್ದೇಶ
1: ಗೊತ್ತಾರುಸು
2: ಗುಸು ಮಾತಾಡ ತಪ್ಪೆಂಚಿನ
1: ತಪ್ಪತ್ತೆ ಮೂಜಿ ಮುಟ್ಟು
2: ಮೂಜಿ ಮೂಜಿ ಮುಟ್ಟ ಕಾರ್ದ ಮುಟ್ಟ
1: ಪಾದರಕ್ಷ
2: ಅವು ಇಪ್ಪಟ್ಟಿಯ ನಿಕ್ಕದೇ ಗೌಪರ
1: ಒಂಜಿ ಮಲ್ಲ ಬಕ್ಕಂಜಿ ಮೇರ್ಲ ಮಂದಿರ್ಲನ ಮಂದಿರ್ಲನ ಬಕ್ಕಂಜಿ ಪ್ರೇತರನ
2: ಪ್ರೇತನ ಮೂರು ಜನ
1: ಅರಸಲ್ಲ
2: ಅರಸಲ್ಲ ಚಪ್ಪಲಿಗೆ ಗೊತ್ತುಂಟು ನೀವು ಅರಸಲ್ಲ
1: ಪಾದರಕ್ಷೆ ಮಲ್ಲ ದಯಪಂಡ ಕಾರ್ ಮಾತ್ರ ತುಂಬ ಪಾದರಕ್ಷೆ ಮಾತ್ರ ತುಂಬ
2: ಸಮಾಗ ನಮಸ್ಕಾರ
1: ಇಂಚನೆ ನನ್ನ ಬಲತಕ್ಕೆ ಬಿರುಗೋಡಿ ಕೊರಿಯ
2: ಹೌದೇ ಬಲತ್ತ ಕೊರಿಯ
1: ಒಂದು ಒಂಜಿನಂತೆ ಕೇಂದ್ರಪ್ಪ
2: ಎಡತ್ತಗೆ ನಿಜ ಇದೆ ಬೈದಲ್ಲ ಯಾನ್ ಬಂದಲ್ಲ ನೀವು ಕೇಳ್ಬಿಡತ್ತ
1: ಸಮಾ ಕಿದಿಗೋರ್ದು ಕೇಂದಾಗ ಇನ್ನ ಅಮ್ಮೇರ್ ಬಂದಿನಂಚಿನ ವಿಷಯ ನಮ್ಮ ಊರಡು ಒಂದು ಎಟ್ಟೆ ಕಾರ್ಯ ಅವರು
2: ಅಮ್ಮೇರು
1: ಬಂದ್ಬಿಡಿ
2: ಅಮ್ಮೇರು ಬಂದ
1: ನಮ್ಮ ಊರಡು ಎಟ್ಟೆ ಬೇಲೆ ಅವಳು ಒಂದು ಒಂದು ಮದುವೆ ಅವಳು ಒಂದು
2: ಎಲ್ಲ ಅಮ್ಮೇರಿಗೆ ಇಟ್ಟಲ್ಲ ಬುದ್ಧಿ ಬರ್ತದೆ ಈತ ಬೊಳೆಯನ ಮಗೆ ಉಳ್ಳೆ ಈತ ಪ್ರಾಯದ ಮರ್ತೆ ಉಳ್ಳೆ ಎಂಕೊಂಜಿ ಮದುವೆ ಕಲ್ಕೊಂಡು ನೋಡ್ಬೋದು ಬುದ್ಧಿ ಇದ್ದಲ್ಲ ಬತ್ತನ ತಾರಿಗೆ
1: ಮಣಿ ಪಂದ್ಯ ಕುಳ್ಳಿ ಇರ್ನ ಬುದರೆ ವೈದ್ಯಲ್ ಈಗ ಬದರ
2: ಎಂಕತ್ತ
1: ಈಗ ಮದುವೆ
2: ಏರೆಗಿಯ
1: ಮುನು ಸುರೂಕು ಒಂಜಿ ಇಲ್ಲ ಮದುವೆ ಅವಡನ್ನ ಏರೆಗೆ ಅವಡು
2: ಸುರೂಕು ಪ್ರಾಯದ ಬತ್ತನ ಪೊಂಜನಲ್ಲಿ ಪೊಣ್ಣು ಇದ್ದಲ್ಲ
1: ಈರ್ನ ಮೆದ್ದಿ ಸೀಸೋಡ ಅಪ್ಪ ಸೀಸೋಡ
2: ಸೀಸೋಡ
1: 15 ವರ್ಷದ
2: ಸೀಸೋಡ ಹತ್ತು ಬೇವು
1: ಆಲೋಚನೆ
2: ತೀರ್ಮಾನ ಬಂದು ಬಂತ
1: ಅರಸಲು ಮಂದಿರಲು ಬರೇ ತೇರು ಪೂರ ಸೇರ್ದು ಎರೆಗೆ ಕೊಡ್ಕೊಂಡ ನಮ್ಮ ನಮ್ಮಂದು ಬರ್ಬೇಕು ಹಂಚಿನ ಮೂಲೋ ಕೂಡ ದೇವರಿಂದ ಪುಗರತೆ ಪಡತೀನ ಹಂಚಿನ ಕೃಷ್ಣ ದೇವರಿಗೆ

0: ಬಿಟ್ಟು ಬೋಯ್.
1: ಮಗನೇ ಭಕ್ತ, ಏರಿನ ನಾಡು ನುಳ್ಳನ ಯಾವ ಮನೆ ಮಂಚೋಡು. ಎಲೆ ಆತೆ ಎಲೆ ಆತೆ ಎಲೆ ಆತೆ.
0: ಈ ಮೂರು ಫೋಟ ನೀಲ ಪುಣ್ಯ ಏನ ಹೋಗ್ಬಿಟ್ಟಿದ್ರ ಅದೇ ಮುಸಿ ಅಲ್ಲಬ್ಬ. ನೀನ ಏನ ಅಮ್ಮೆಂದೇ ಗ್ರಹಿತಿದ್ದೆ ಯಾನ ದಕ್ಕಣಿ
1: ಕೊಂಚ ಯೋಗ
0: ಬನೋ
1: ಪೂರ್ವ ಜನ್ಮದ ಸುಪ್ರಿಂಡ ಬಲ್ಲ ಬನೋ ಕೊಂಚ ಅಮ್ಮೆ ಅಪ್ಪನ ಯೋಗ ನಿಕ್ಕಣತ್ತ.
0: ಏನಿದೆ ಎಂತ ಈ ಅಮ್ಮೆನ
1: ದಕ್ಕಿನಿ ಅದನ್ನ ಇಲ್ಲ ಅಮ್ಮರ ದಕ್ಕಿನತ್ತ
0: ಬೆಚ್ಚಾಡು
1: ಬೆಚ್ಚೋಡು
2: ಕೊಂಚ ಬೇಳೆ ಅಂತ ಕೊಡಪನ ದಿಂಜ ನೀರ್ ದಿಂಜ ಅವರು ಕೊಡಪನದು ಮಂಡ್ಯ ವಾಡು
0: ಹೌದು
1: ಅವಾಗ ಮಂಡ್ಯ ವೆಚ್ಚ ಹೋಗು
0: ಮಂಡ್ಯ ವೆಚ್ಚ ಅದು ಮಂಡ ಉಂಟ ಈ ಪನ್ನ ಶಬ್ದ ಹೆಂಚಿನ ಏರಿಗೆ ಕೊರ್ಪೆಂದು ಬಂದಿನಿ
1: ಕೃಷ್ಣ
3: ಕೃಷ್ಣ ಪಾಠ
0: ಕೈಕಾಂಜಿ ಮೇಲ್ಪಣೆ ಆಗಿ ಕೈಟ್ಟು ಓಂಟೆ ಹತ್ತದು ಉಂಟತ್ತ ಮಂಟೆತ್ತಲ್ಲಿ ಈ ಬಂದ ಯಾನು ಓಂಟೇನೆ
3: ಓಟೆ ಬಂದದು
0: ಪುರು ಪುರು ಪುರು ಅಂತ ಉರಿಪ್ಪೆ ತಲ್ಲು
1: ಪುರು ಪುರು ಬಂತು
0: ಈಗ ಅವನು ಮದ್ದೋಜ ಆ ಕೃಷ್ಣ ಆ ಕೈಕಾಂಜಿ ಮೇಪದ ಆ
1: ಕೈಕಾಂಜಿ ಮೇಪ ಬಾವಿ ರಾಪಿನಿಂಚಿನ
0: ನಾನು ತುಂಬ ಆಯ್ನ ಬಾವಿಯನ್ನು ಬಂದಂಡ ಜಾಗ್ರತೆ ಆಯ್ ಬಾವೆತ್ತು ಆಯ್ ನಿರ್ಭಾವೆ ಕೃಷ್ಣಗೂ ಕೊರ್ಪೆ ಎಂದು ತೀರ್ಮಾನವಾಗಲ್ಲ
1: ಅಣ್ಣ
0: ಏನು ಬಂದ
1: ಸೇರಿದ್ರೆ ಪೂರ್ವ ಕೇಳಿರ್ತಾರೆ
0: ಸತ್ಯ ಅಂದ್ರೆ ಒಂದಿ ವೇಳೆ ಎಷ್ಟು ದಾನಲ್ಲ ಎಷ್ಟೋ ಸಹಿತನ ಅಂತ ನಿಮ್ಮ ತಲೆ ರಟ್ಟು
1: ಇನ್ನಿಟ್ಟು ಎತ್ತ ಸಾವು ಎನ್ನಿಟ್ಟು ಎತ್ತ ಸಾವು
0: ಹೊತ್ತೇನೆ ಈ ಮೂಳೆ ಪೋಡು ಈ ನಾನೂರಕ್ಕೆ ಬೋಧೆ ನಾನೂರಕ್ಕೆ ಬೋಡು ನಾನಾವೇ
3: ಅಮ್ಮ

0: భక్తుడు భజన మాత్రం నిపుణగ దాని భక్త
1: Yeah.

0: ಕೊಟ್ಟನು. ಅಣ್ಣ ಹೆಚ್ಚಿಗೆ ನಿಂತಿದ ಸಲುಗೆ ಕೊರಿ ನಿಂತ ಮಾತ್ರ ಅಯ್ಯ.
1: ಅಮ್ಮ ಹಾ ಇದ ವಿಚಾರಣ ಪಂಡಾತಿ ನಾನು ಕೇಳಿ ನೀನು ಮತ್ತೆ ಪಂಡಿ
0: ಎರಡು ಕಾರಣಿ ಎರಡು ಕಾರಣಿ ಇನ್ನ ಮದುವೆಗೆ ನಿಗಂಟು ಮಾಡ್ತೀನಿ ಎನ್ನ ಅಮ್ಮೇರು ಅವಳ ಏರಿಗೆ ಮಾಡು ಬಂದು ನಿಗಂಟು ಮಾಡ್ತೀನಿ ಎನ್ನ ಆರಾಧ್ಯ ದೇವಿಯರು ಎನ್ನ ಉಡಲ್ಲಿ ಅನ್ನ ಪೂಜೆ ಮಾಡ್ಕೊಂತೀವಿ ಕೃಷ್ಣ ಪರಮಾತ್ಮ ಎನ್ನ ಈ ಜೀವನ ಅರ್ಪಿತ ಮಾಡ್ತಿರ್ತೇವೆ ಅರಿಗೆ ಕೊರ್ಪೇರು ಮಾಡ್ಕೊಂತೀವಿ ವಿಶ್ವಾಸ ಇಟ್ಕೊಳಕ ಎನ್ನ ಅನ್ನಿ ರುಕ್ಮೆ ಆಯಿತು ಮತ್ತೆ ಮದ್ದು ಕೊರ್ಕೊಂಡು ಬಂದೇನಾ
1: ಶಿವಾಲಕ್ಕೆ
0: ಒಂದಿನ ಪರ ಒಲಿ ಅಂದು ಆನ ಬಗ್ಗೆ ಎನ್ನೇ ದೊಡ್ಡ ತಪ್ಪು ಕಾರಣ ಶಿಶುಪಾಲನ್ ಎನ್ನ ದೇವರೇ ದೊಡ್ಡ ಆಯ ದೂಡುಗು ಸಮ ಅಂಚಿತ್ತ ನಾನು ಎನ್ನ ದೊಡ್ಡ ಬರ್ತೀನಿ ಈ ಪುಗಾರ ಅಂದ್ರಲ್ಲ ಹ್ಮ್

0: Pancho Godina
1: Krista
0: Polini.

ಈಗ ಕಣಿಕರದ ಅಂತೆ ಪೈದ್ರಲ್ಲ ದೇವರೇ, ನಮ್ಮ ಆಸೆ ಇರಗ ತೀರ್ಪೇರ ಹಾವುದೆ ಪೈದ್ರಲ್ಲ ದೇವರೇ. ಮಾತಿನ ಕಷ್ಟದಲ್ಲಿ ಪುನಗ ಅಕ್ಕಲ ಬೆರಿ ಪತ್ತಕ್ಕಲ ಕಷ್ಟ ದೂರ ಮಲ್ಪಂಚಿನ ಸಾಹ ಈರು ದೇವಿರಂದ್ರೆ ಏನು ಪೂಜೆ ಮಲ್ಕೊಂಡ್ರು. ಇನ್ನು ಕನಗ ನಿನ್ನ ಮನಸ್ಸದ ಭಾವನೆ ಹೆಚ್ಚಿನ ಪಂದಿರಿಗೆ ಅರ್ಥ ಒಂದೆ ಪೈದ್ರಿಂಡ ಇಟ್ಟಿ ಹೀರೆಗೂ ಬೋಡ ದೇಹ ಕಾತಂದ್ರೆ

0: കേൾക്കുന്നുണ്ടല്ലേ റേഡിയോ സാരംഗ് ഗുണോട്ട് 7.8 FM. ഇന്നത്തെ തുളു കാര്യക്രമ ഗുണിക്കലെ മാത്രികള മോക്കിതിന്റെ സൊല്ലിലോ. ഇന്നത്തെ ഈ കാര്യക്രമട് ഇഞ്ചിപ്പ കർണാടക തുളു സാഹിത്യ അക്കാദമി തുളു ഭാഷക്ക് അനുവാദമൽത്തന കനകദാസ്യർന കാവ്യ കീർത്തനദ തിരുളു ബൊക്ക പൊർലു പാത്തരക്കത്തെ കാവ്യവാചന ഈ കാര്യക്രമന് ഉദിപ്പനമൽത്ത് പാത്തിയർന്ന പ്രൊഫസർ എ വി നാവട തുളു ആവൃത്തി സമ്പാദകർ അർണ പാത്തരന് കേന്ദ് വർക്ക
1: പ്രൊഫസർ എ വി നാവടന ബഗെട്ട് ബഹുശ തെരിയന്നിനക്കുലു ഏർലൈച്ചി അണ്ട ഈ പൊർത്തുകു ഒഞ്ചെല്ലിയ പൊലബുന സഭത്ത ദുമ്പു ദീപുന ഇന്ന ജവാബ്ദാരി പന്തിയെന്നൊണ്ടു ഭണ്ഡാർക്കസ് കോളേജിട്ട് 24 വർഷ പ്രാധ്യാപകരാത് വിഭാഗ മുഖ്യസ്ഥരാത് ബെന്നി ബെന്തിനാറ് 1994 ബൊക്ക കന്നഡ വിശ്വവിദ്യാനിലയദ ഹസ്തപ്രതിശാസ്ത്ര വിഭാഗോട് മുഖ്യസ്ഥരാത് പ്രാധ്യാപകരാത് പ്രസാരംഗദ നിർദ്ദേശകരാത് ഉഡുപി MGM കോളേജ്ദ ജാനപദ രംഗകല അധ്യയന കേന്ദ്രദ സംശോധകരാത് ഗോവിന്ദപൈ സംശോധനാ കേന്ദ്രദ തുളുനു ഗണ്ട യോജനദ മുഖ്യ സംവാദകരാത് ബെന്നി ബെന്തിനാറ് ബഹുശ ഇനി നമ്മ പാത്തര കഥെ മൽപ്പുന മൂജി ബൂക്കുലേദ സംപാദകരാതില മുജി മല്ല ജബദാരിന് നിർവഹിച്ചതേരു സാർ ഈ പൊർത്തുഗു ഇരന ഉദീപനദ പാത്തര
2: മാതരകളു ഇത് ഭാര പ്രാകൃത വേലെങ്കിൽ 13 വർഷം തുമ്പു കാത ചിക്കണ്ണ കനക അധ്യയന പീഠോടു ഇത് സുരുമൽത്തിനെ ಪಕ್ಕದ ಭಾವಾರ್ ರಾಜಕೀಯ ಕಾರಣನೋ ಗೊತ್ತು ಜಿಂಕು ಅವು ಇತ್ತ ಕರಿ ತಿಂಗಳು ಬಿಡುಗಡೆ ಆಂಡು ಇದು ಅದು ಬಹಳ ಒಂಜಿ ಮಹತ್ವದ ಸಂಗತಿ ಇಂದು ಏನು ಪಣಪ ಈ ಪಗತೆ ಭಾರಿ ಅಡ್ಡೆ ಒಂಜಿ ಪದ ಪಗತೆ ಇತ್ತೆ ಅವು ಜಾರದು ಪೋಯಿನ ಪದಕ್ಕಳು ಗೋವಿಂದ ಪೈನಕ್ಕಳು ಇಂಚಿನ ಜಾರದು ಪೋಯಿನ ಪದಕ್ಕಳೇನು ತನ್ನ ಕಾವ್ಯಳು ಆರು ಕೊಣದಿತ್ತರು ಅಂಚನೆ ಈ ఇంట్ల కనక ఈ కావ్య సంపుటుడు ఆయన ఇంట్లో జారదు పోయినా మరెత్తు పోయినా పదకులైన మాత నేను బలకి మలపడు ఉంది అని పండితే అంచ మలితే ఆయన పూర యాను మలితిన కెలస పూర ఉంది సమగ్ర ఇజాండ అవు పర్ఫెక్ట్ ఉంది యాను పనాయి అందులో నన్న దుంబు దక్కులు నన్న సిరిందే కనకరైన కావ్యను నన్నలా ఏరి బేతకులు మలపొలి ಅಪ್ಪಗ ಅವು ನನ್ನಲ್ಲ ಎಡ್ಡೆ ಆಪುಂಡು ತೋಜುಣ್ಣ ಎಡ್ಡೆ ಆವು ಅವು ಏಪಲ್ಲ ಆಂಚಿನ ಆಪುಂಡವು ಆವಡು ಭಾರಿ ಎಡ್ಡೆ ಬೆಂದಿನ ಆಜಿ ಏಳು ಜನ ಭಾರಿ ಕಷ್ಟಪಡ್ತಿರು ಒಂಜಿ ಸತ್ತಿ ಹತ್ತು ರೆಡ್ಡು ಸತ್ತಿ ಮೂಜಿ ಸತ್ತಿ ಬೊಕ್ಕ ಎಂಕ್ಳು ಕುಳ್ಳು ಇಂಚಮಲ್ ಪುಳಿ ಅಂಚಮಲ್ ಪುಳಿ ಅಂದು ಪದ ಆ ಪದ ಪಾಡ್ಕನ ಈ ಪದ ಪಾಡ್ಕನ ಅಂದು ಫೋನ್ ಡೇ ಎಂಕ್ಳು ಚರ್ಚೆ ಮಲ್ತೊಂದು ಮಲ್ತದ ಅಂಡ ಅಂಚಾದು ಅವು ಒಂಜಿ ಮಟ್ಟಡು ಬೈದುಂಡು ಅಂದು ಒಂಜಿ ಮಟ್ಟಡು ಎಡ್ಡೆ ಅದು ಬೈದುಂಡು ಅಂತ ಎಂಕ್ ತೋಜುಂಡು ಇದೆ ಯಾನು ಇತ್ತೆ ಇನಿ ಪಾತ್ರರೊಂದು ಉಪ್ಪುನ ವಿಷಯ ಕನಕದಾಸರನ ಈ ಕಾವ್ಯ 5 ಮೂಜಿ ಸಂಪುಟಲ 14 ಭಾಷೆಗೆ ಎತ್ತಿಂಡು ಎಂಕ್ಲಿನ ಕನ್ನಡದ ಒಂಜಿ ಕಾವ್ಯ ಒಂಜಿ ಐನು ಕಾವ್ಯ ತುಳು ಜನತ ನಡುಟು ಪರಿಪುಣವು ಮಲ್ಲ ಸಂಗತಿಯವು ಅವು ಪಂಡಗ ರಡ್ಡು ಭಾಷೆಗಳ ಐಡಿದ ಲಾಭ ಉಂಡು ಐಡಿದ ಹೆಚ್ಚ ಲಾಭ ತುಳುಕು ತುಳುಕು ದಾನ ಹಾಕೊಂಡು ಪಂಡಗ ಆ ಭಾಷೆದ ಒಂಜಿ ಪೊಲಬು ಆ ಭಾಷೆದ ಒಂಜಿ ಶಕ್ತಿ ಆ ಭಾಷೆದ ಒಂಜಿ ಕೊಲ್ಪು ಅವು ಗೊತ್ತಾಪನೆಯಿಂದ ಭಾಷಾಂತರ ಆಂಡ ಈ ಭಾಷಾಂತರ ಕೆಲಸ ಭಾರಿ ಭಾಳ ಮಹತ್ವದ ಒಂದು ಎಂದು ತೋಜುಂಡು ಈ ಭಾಷಾಂತರ ಎಂಬ ಪದ ಯಾನಿತ್ತ ಬಳಕೆ ಆತುಂಡು ಆಂಡ ನನ್ನ ಆಯ್ನಾತ್ ದೇಸೀ ಪದಲೇನು ಬಳಕೆ ಮಲ್ಪಡು ಪಣಪುನಾಯಿ ಆ ಈ ತುಳುಟು ಎಂಕ್ಲು ಎಂಚ ನಮ್ಮ ಕೆಲಸ ಕನ್ನಡ ತುಳಿ 1910 ಇಸುವಿಡು ಧಾರವಾಡು BM ಶ್ರೀಕಂಠಯ್ಯರು ಮಲ್ಲ ಒಂದು ಮೂಜಿ ಗಂಟೆದ ಒಂದು ಭಾಷಣ ಮಲ್ತೀರು ಕನ್ನಡ ತಲೆಯತ್ವ ಬಗೆ ಹೇಗೆ ಅವು ಬುಕ್ಕ ಬೂಕ್ಲ ಆಂಡು ಅಂಚನೆ ಯಾನು ಏಪಲ ಪಣಪ ತುಳು ತೆರೆದೆರ್ಪುನೆ ಎಂಚ ತುಳು ದೆರ್ಪಾವುನೆ ಎಂಚ ಅಂತ ಎನ್ನ ಒಂದು ಆಲೋಚನೆ ಅದಕ್ಕೆ ಬೇತಿ ಬೇತಿ ಯಾನು ಅಭಿಪ್ರಾಯ ಪಣಂದುಳ್ಳೆ ಈತ ಎನ್ನ ಒಂಜಿ ಮುಖ್ಯವಾದ ಇನಿತ ವಿಷಯಡು ಏನು ಪಣಪನೆ ತುಳು ಈ ಪಗತ್ಯದ ಪಗಪ್ಪುನ ಕೆಲಸ ಒಂಜಿ ಭಾಷೆದು ಇನ್ನೊಂದು ಕಾಲೇಜು ತರ್ಜುಮೆ ಆಪುನ ಕೆಲಸ ಬಹಳ ಮುಖ್ಯವಾಯಿನೆ ದಯಪಣಕ ಕನ್ನಡ ಲಂಚನೆ ಕನ್ನಡ ಸಂಸ್ಕೃತದ ಕಾವ್ಯಲು ಮಾತಾ ಒಂಜಿ ಅನುಸೃಷ್ಟಿದ ರೂಪಳು ಎಂಕು ಪದ ಸಂಸ್ಕೃತ ಪದನೇ ಬರ್ಪುಂಡು ಆಯ್ನಾತ್ ಕಮ್ಮಿ ಮಲ್ಪಡು ಮಲ್ಪಡು ಏನು ಪಣಂದೇವಳೆ ಅಣ್ಣ ಎನ್ನ ಬಾಯಿಟ ಸಂಸ್ಕೃತ ಶಬ್ದನೇ ಬರ್ಪುಡು ಅನುಸೃಷ್ಟಿ ಮಲ್ತೇರು ಕುಮಾರ ವ್ಯಾಸ ಭಾರತ ಬರ್ತುಂಡು ವಿಕ್ರಮಾರ್ಜುನ ವಿಜಯ ಪಂಪನ ಬರ್ತುಂಡು ಆ ಒಂಜಿ ರೀತಿ ಒಂಜಿ ಮಟ್ಟಿಡಾಂಡು ಇತ್ತೆ ಎಂಕ್ಲು ಆ ರೀತಿದ ಬೇತ ಬೇತ ರೀತಿದ ಟ್ರಾನ್ಸ್ ಭಾಷಾಂತರ ಪಗಪು ಪಗಪ್ಪನ ಭಾಷೆ ಉಂಟು ಕೆಲಸ ಉಂಡು ಆಂಡ ಇತ್ತೆ ತುಳುಟು ಎಂಚ ಆವಡು ಅಂದು ಪಡ್ಪುಣ ಎಂಕು ಭಾರಿ ಮುಖ್ಯ ಆವದು ಒಂಜಿ ಬೇತ ಬೇತ ಸೃಜು ಹೆಚ್ಚಿನ ಸೃಜನಶೀಲ ಕ್ರಿಯೇಟಿವ್ ಇತ್ತೆ ತಿರ್ಲು ದಿಪ್ಪು

ಗಡ್ಡೆ ಮಿತ್ತು ಬರೋಣಂಡ ಅವು ಭಾಷಾಂತರ ಈಜಂಡ ಈತನ ಪಗತ್ಯದ ಕೆಲಸ ಆವಡು ಐಕದ ಹಿಂಗ ನೆನಪಾಪುಂಡು ಸಂಪತ್ತ ನಾಲನೇ ಇಸುಬಿಡು ಕನ್ನಡ ವಿಶ್ವವಿದ್ಯಾಲಯ ಹಂಪಿಡ ಅವಂದು ಕಂಬಾರ್ ವೈಸ್ ಚಾನ್ಸಲರ್ ಅದಪ್ಪನ ಆರು ಭಾರಿ ಭಾರಿ ಪ್ರಯೋಗ ಮಾತು ಮಾಡ್ತೊಂದಿದ್ದೇವೆ ಪೊಂಜಿ ಸರ್ತಿ ಪೂರ ಒಂದು ದ್ರಾವಿಡ ಭಾಷೆನಲ್ಲೇ ಮಾತ ಕವಿಕ್ಲೇನ ಮಾತ ಇಡೀ ಬರ್ತದೆ ಕನ್ನಡದ ಮಲ್ಲ ಮಲ್ಲ ಜನಕುಲಿನ ಮಾತಲ್ಲಿ ಎಪ್ಪಡಾದು ಆರು ಒಂಜೊಂಜು ವಾರದ ಒಂಜು ಕಜ್ಜೆ ಕೊಟ್ಟಿ ಮಲ್ತೇರು ಎತ್ತು ಭಾಷೆಲಿ ಪೂರ ಅವು ಯಾನ ಅಪಗಾರ ಪಂಡೆ ಸರಿ ಇರು ಮಲ್ಪರು ತುಳುಕುಲ ಒಂದೆಲ್ಲ ಮಲ್ಪೊಳೆ ತಾಂದು ಆಂಡ ಅವ್ರು ಒಂಟಿದ್ದಾನೆ ಅದುಕೊಂಡು ಒರಿಯೇನೆ ಆಂಡ ಅವೇ ಕಂಬರು ಬೊಕ್ಕ ಮಾತ ತುಳುಕು ಇಂಕ್ಲೆ ಬೆಂಬಲ ಕೊಡ್ತೇರು ತುಳುತ ಚರ್ಚೆಲ್ಲ ಮಲ್ಪೇರು ಅನುಕೂಲ ಮಲ್ತು ಕೊಡ್ತೇರು ರಾಮಕ್ಕ ಮುಗ್ಗಿರ್ತಿನ ಸಿರಿಪಾಡ್ದನ್ನೆಲ್ಲ ಮಲ್ತೇರು ಅಂತ ಮಲ್ತೇರು ಆಂಡ ಆಪಗ ಏತು ಅಯ್ಯನ ಪೂರ ಪುಸ್ತಕ ಮಲ್ತೊಂದಿತ್ತೇರು ತಮಿಳು ಕವಿತೆಗಳು ಕನ್ನಡದ ಕವಿತೆಗಳೆಲ್ಲ ತಮಿಳಿಗು ತೆಲುಗುಗು ಮಲಯಾಳಂಗೂ ಟ್ರಾನ್ಸ್ಲೇಷನ್ ಮಲ್ಪನ ಒಂಜಿ ಕೆಲಸ ಆರು ಮಲ್ತೇರು ಅಂಜನೆ ಇಂಥ ಅಕಾಡೆಮಿಡು ತುಂಬೊಂದು ಸತಿ ಆತನಂದು ನೆನಪು ಈಗ ಸರಿ ನೆನಪಾಪುಜಿ ಅವು ಇಂಚಿನ ಈ ಜೋಕ್ಲೆಗು ಎಲಿಮೆಂಟ್ರಿ ಶಾಲೆ ಹೈಸ್ಕೂಲ್ದ ಜೋಕ್ಲೆಗೆ ಇತ್ತೇನ ಗುರುಕರ್ ಪುಸ್ತಕ ಮತ್ತು ಓದಿ ಓದೋಡು ಐಕ್ ಮಾತ ಇದು ಬೆಲೆ ಮತ್ತು ಮಲ್ತೇರಿ ಏನು ತೂಯೆ ಇನ್ವಿಟೇಷನ್ ಮತ್ತು ತೂತೆ ಹೆಂಕ್ ಇಟ್ಲ ಪಾಲು ಪಡೆಯರ ಆಯ್ಜಿ ಹೆಂಗ ಆರೋಗ್ಯ ಹಿಡ್ದದು ಇತ್ತೆ ಹೆಂಕ್ಲಿನ ಕನ್ನಡ ಬೆಳೆಯುತ್ತೇನೆಲ್ಲ ಇಂಚಿನ ಭಾಷಾಂತರದ ಮೂಲಕನೇ ಇಂತೆ ಆ ತುಳುಕ್ಲ ಇಂಚಿನ ಭಾಷಾಂತರ ಮಸ್ತ್ ಆತಳು ಆಂಡ್ರೆ ಹೆಂಗು ಒಂದು ಆಶ್ಚರ್ಯ ತೋಜೋನೆ ಎಳ್ಪ ಎಣ್ಮ ಸೊಣ್ಪ ಈ ಮೂಜಿ ಮುಪ್ಪ ವರ್ಷಡು ತುಳುತ್ತು ಭಾಷಾಂತರದ ಕೆಲಸಡು ಆಯ್ನಾತಿ ಕೆಲಸ ಇತ್ತೆ ಆಯ್ ದಾಲ ಆಪುಜ್ಜ ತಾನು ಒಂದು ಮನಸ್ಸಲ್ಲಿ ಒಂದು ದಾಯಗಾತು ಆಯ್ತು ಅಂಬೇರು ಕೆದಂಬಾಡಿನ ಮರ ಪೆರಸ ತುಳುನು ಮಿತ್ತುಕೊಂಡು ಬರ್ತೇನೆ ಆಯ್ಕೊಂಜು ಶಕ್ತಿನೂ ಜಿಂಜಾಯಿನೆ ಕೆದಂಬಾಡಿಯರು ಆ ಕೆದಂಬಾಡಿಯರು ಏತು ಪುಸ್ತಕ ಬೇಟೆದ ನೆಂಪು ಕನ್ನಡ ಬರೆಯಿರು ಒಬ್ಬ ತುಳುಕಾಂಡು ಒಬ್ಬ ಆರೇನ ಕೆಲಸ ಪಂಡ ಹೆಂಕ ಆಶ್ಚರ್ಯ ತೋಜುಂಡು ಆರೇನ ಒಂಜಿ ಘಟನೆ ಒಂಜಿ ಪಣಪೆ ಯಾನ ತುಳುನ ನಿಘಂಟುಡು ಉಪ್ಪುನಾಗ ಒಂದು ಸರ್ತಿ ಆರೇನ ಚೋಮನ ದುಡಿ ಶಿವರಾಮ ಕಾರಂತಲ್ಲಿ ಚೋಮನ ದುಡಿ ಬರ್ತಾನೆ ಅಪ್ಪಕ ಪಕ್ಕ ಉಪಾಧ್ಯಾಯರು ಬಂಡೇರು ಹಿಂದೆ ಹಿಂಗೆ ಓದು ಉದಾಹರಣೆ ಓದಲೇ ಯಾನ ಹಿಂದೆಟ್ಟು ಪದ ಪೆಜ್ಜುವೆ ಪದ ಬೇಡ ಓಡಾಯ ತುಳು ನಿಘಂಟು ಓಡಾಯಂತ ಪದಗಳು ಮುಳುಪು ಉಂಡು ಅಂದ್ಕೊಂಡೇರು ಅಂಚ ಅವು ಮಲ್ತದ ತುಳು ನಿಘಂಟಿದು ಈ ಹಿಂದೆಡ್ದ ಪದ ಅದೇ ಇರ್ತದ ಅಪ್ಪಕ ಪಂಚ ಸುದ್ದಿ ಕೇಳಿ ಶಿವರಾಮ ಕಾರಂತ ಆರೇನ ಬಿಡದಿ ಲೀಲಾ ಕಾರಂತೇರು ಒಂದ್ಸತಿ ಪಂಡೇರು ಗೇಮ್ ಸುದ್ದಿ ಹೆಂಗಿದಾಲ ಅಧಿಕೃತವಾದ ಗೊತ್ತು ಈರನ ಚೋಮ ನಡ್ದು ಕೆದಂಬಾಡಿ ಅನ್ನೋ ಚೋಮ ಸರ್ ಸರ್ ಅಂತೇಳಿ ಆರೇ ನಡು ಭಾಷಾಂತರ ಭಾರಿ ಲಾಯಕ್ ಆಯ್ತು ಆರಿಗೆ ಒಂಚೂರು ಮನಸ್ಸು ಆರು ಪಾತ್ರ ಜರಿಗೆ ಅಪ್ಪ ಇತ್ತಿನಾರು ಯಾನ ಹೆಂಗು ಪಂಡಿನ ಆರು ಕಾರಂತರಿಗೆ ಉತ್ತರ ಕೊರಿಜೇರು ಆಂಡ ಆತು ಯಾನ ಪಕ್ಕ ತೂನಗ ಏತು ಲಾಯಕ ಆತಂಡ ಅವ್ರ ಟ್ರಾನ್ಸ್ಲೇಷನ್ ಇಷ್ಟೆಲ್ಲ ಒಂದು ತುಳು ಸಂಸ್ಕೃತಿದ ಒಂದು ತೆರಳು ಓಡು ನನ್ನ ಇಂಕ್ಲಿ ಕೆದಂಬಾಡಿ ಅನ್ನೋ ಬುಕ್ನು ಓದು ಒಳ್ಪ ತಿಕ್ಕೊಂಡು ಕೆದಂಬಾಡಿ ಅನ್ನೋ ಬುಕ್ ವಾಲ ಇದ್ದೆ ಮಾರಾಟಕ್ಕೆ ತಿಕ್ಕೊಂಡು ಹೆಂಗು ಗೊತ್ತಿಜ್ಜಿ ಅಂಚನೆ ಪ್ರಾಕ್ಟ್ ಒಂದು 10-5 ವರ್ಷದ ತುಂಬಲ ತುಳುತೇರಂಬಳ ತ್ಯಾಂಪಾನಿ ಶೆಟ್ರು ಬಡಕ ಬೈಲು ಪರಮೇಶ್ವರ ಮಕ್ಕ ಕೆದಂಬಾಡಿನ ತುಳು ಒಬ್ಬ ಮುದ್ದಣನ ರಾಮಾಶ್ರಮದ ಭಾಷಾಂತರ ಎಲ್ಲ ಭಾರಿ ಲಾಯಕ ನಾವು ಯಾನು ಓದಿದೆ ಇಂಚ ನಿರಂಜನದ ಚಿರಸ್ಮರಣೆ ಅವು ಮದಪಂದಿ ನೆನಪು ನೆಂಪುಲು ಇಂಚ ಮಾತು ಆತಂಡು ಆಂಡ್ಲ ಇತ್ತೆ ಎಂಕಲ್ಲಿ ಜವಳಿರಿ ಯಾನು ಏಪಲ ಪಣಪುನೆ ಏಪಲ ತಿಕ್ಕುನೆ ಎಲ್ಲ ಅಂಚಾದಿ ಯಾನು ಪಣಪುನೆ ಎನ್ನ ಇದು ಇಳಿಕಿದು ಆರೇನು ಯಾನು ಏಪಲ ಪೋಂಡು ಈ ರೀತಿ ಲಕ್ಕ ಅವನು ಆರಿಗೆ ಪ್ರತಿಭೆ ಉಂಡು ಸಾಮರ್ಥ್ಯ ಉಂಡು ಪೂರ ಉಂಡು ಆಂಡ್ ಅರುವತ್ತು ನಿಧಾನ ಅಂಚನೆ ಆರಿಗೆ ಅನ್ಕೊಂಡು ಈ ಕನ್ನಡದ ಗೆಡ್ಡೆ ಕೃತಿಗಳೇ ತುಳುಕು ಮಲ್ಪುಲೆ ತುಳುಕು ಮಲ್ಪುಲೆ ಅಂಚ ಯಾರು ಬೇರೆ ಪೇಜಾವರ ಸದಾಶಿವರ ಏನ ಪೂಜೆ ಕಥೆಗಳೇನು ಮಲ್ತಿದ್ರು ಭಾರಿ ಲಾಯಕ್ ಆಗ್ತಂಡ ಭಾಷಾಂತರ ಅಂಚನೆ ಒಂಜಿ ಭಾಷಾಂತರದ ಬಗ್ಗೆ ಒಂಜಿ ಮನಸ್ಸಲ್ಲಿ ಬರೋಡು ತುಳುವೇ ಭಾಷಾಂತರ ಆವಡು ಆವಡು ಆವಡು ಒಂದು ಭಾವನೆ ಬರೋಡು ಅಂಚ ಬರ್ತಂಡೆ ಕನ್ನಡದ ಮಲ್ಲಮಲ್ಲ ಕೃತಿಗಳು ಇಂಗ್ಲೀಷಿನ ಕೆಲವು ಕಾವ್ಯಗಳೇನು ಇಂಗ್ಲೀಷಿನ ಕಥೆಗಳೇನು ತುಳುಕು ಭಾಷಾಂತರ ಮಲ್ಪಡು ಅವನ ಚಾಂಡ ತುಳು ತರೆ ತೆರ್ಕೊಂಡು ಖಂಡಿತ ತೋಜೋಣ ಅಂಚಾನ ಈ ತುಳುತ ಕನಕದಾಸರನ ಕೃತಿ ತುಳುಕ ಆಯ್ದವು ಅವು ಒಂಜಿ ನನಲ ಅಂದಿದ್ದ ಕೊಡಿ ಬಿಡಿ ಹೆಚ್ಚಾಯರೆ ಒಂಜಿ ಕಾರಣ ಆವುದು ಒಂದು ಬೊಕ್ಕ ಒಂಜಿ ವಿಷಯ ಅನ್ಕೊಂಡ ಪಾತ್ರವೇ ತುಳು ಬುಳೆವಡ ಅಂಡ ನನ್ನ ಮಕ್ಕೊಂಜಿ ಆವಡಾಯನ ಕೆಲಸ ಕೊಂಡ ಇತ್ತೆ ಯಾನ್ ತೋಜು ಹೆಂಕ್ ತೋಜುನ ತುಳು ಕಾವ್ಯ ಕತೆ ಸಣ್ಣ ಕತೆ ಕಾದಂಬರಿ ಮಾತವು ಕನ್ನಡದ ನಿರಳದೇ ಬರೋದು ಉಂಟು ಆ ತುಳುತನ ಅಂದ್ರೆ ಬರೋಡು ಅವು ಬರೋಡ ಹೆಂಚಿನ

ಈತನೇಟ ಇಂಚಿಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ತುಳು ಭಾಷೆಗ ಅನುವಾದ ಮಲ್ತಿನ ಕನಕದಾಸಿರ್ನ ಕಾವ್ಯ ಕೀರ್ತನದ ತಿರ್ಲು ಬೊಕ್ಕ ಪೊರ್ಲು ಪಾತ್ರ ಕತೆ ಕಾವ್ಯ ವಾಚನ ಈ ಲೇಸಿನ ಉದಿಪನ ಮಲ್ತು ಪಾತ್ರನ ಪ್ರೊಫೆಸರ್ ಎ ವಿ ನಾವಡ ತುಳು ಆವೃತ್ತಿ ಸಂಪಾದಕರು ಅರ್ನ ಪಾತ್ರನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು

0: ಈತನೇಟ ಕೆಲವೊಂಜಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಹೊರಗಡೆ ಜಿಟಿ ಜಿಟಿ ಮಳೆ ಹಣಿತಾ ಇದೆ, ತಣ್ಣಗಿನ ಗಾಳಿ ಕೂಡ ಬೀಸ್ತಾ ಇದೆ. ಇಂತಹ ಟೈಮ್ನಲ್ಲಿ ಕಂಬಳಿ ಹೊದ್ದು ಮಲಗೋಕೆ ಎಷ್ಟು ಚಂದನೋ. ಕಿಟಕಿ ಹತ್ರ ಕೂತು ಬಿಸಿ ಬಿಸಿ ಖಾರ ಖಾರವಾಗಿ ಏನಾದರೂ ತಿಂತಾ ಇದ್ರೆ ಸಿಗೋ ಮಜಾನೇ ಬೇರೆ ಅಲ್ವಾ? ಇವತ್ತು ಸಂಜೆಯ ಮಳೆಗಾಲದ ಮೂಡನ್ನು ಡಬಲ್ ಮಾಡೋಕೆ ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ತಂದಿದ್ದೀನಿ ಸೂಪರ್ ಕಾಂಬಿನೇಷನ್ ಮಳೆಗಾಲದ ಸ್ಪೆಷಲ್ ಮಸಾಲ ಚಾಯ್ ಮತ್ತು ಗರಿ ಗರಿ ಈರುಳ್ಳಿ ಪಕೋಡ. ಮೊದಲು ಪಕೋಡ ಮಾಡೋಣ. ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಬರೋಕೆ ಒಂದು ಸಣ್ಣ ಸೀಕ್ರೆಟ್ ಟಿಪ್ ಇದೆ ಕೇಳಿ. ಬೇಕಾಗುವ ಸಾಮಗ್ರಿಗಳು: 2 ಕಪ್ 2 ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 1/2 ಚಮಚ ಅಜ್ವಾನ ಅಂದರೆ ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: 1 ಬೌಲ್ನಲ್ಲಿ ಹೆಚ್ಚಿದ ಈರುಳ್ಳಿ, ಉಪ್ಪು, ಖಾರದ ಪುಡಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಿ ಈರುಳ್ಳಿ ನೀರು ಬಿಡಬೇಕು, ಅಲ್ಲಿಯವರೆಗೆ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅಜ್ವಾನ ಹಾಕಿ ಮಿಕ್ಸ್ ಮಾಡಿ. ನೆನಪಿಡಿ, ನೀರು ಹಾಕಬೇಡಿ, ಈರುಳ್ಳಿ ಬಿಟ್ಟಿರೋ ನೀರೇ ಸಾಕು. ಹಿಟ್ಟು ಗಟ್ಟಿಯಾಗಿ ಈರುಳ್ಳಿಗೆ ಅಂಟಿಕೊಳ್ಳಬೇಕು. ಕೊನೆಯಲ್ಲಿ 1 ಚಮಚ ಕಾದ ಎಣ್ಣೆಯನ್ನು ಈ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ಕಾದ ಎಣ್ಣೆಯಲ್ಲಿ ಈ ಮಿಶ್ರಣವನ್ನು ಉಂಡೆ ಮಾಡದೆ ಬಿಡಿ ಬಿಡಿಯಾಗಿ ಪಕೋಡ ಶೇಪ್ನಲ್ಲಿ ಬಿಡಿ. ಮೀಡಿಯಂ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರೆದರೆ ಗರಿ ಗರಿ ಈರುಳ್ಳಿ ಪಕೋಡ ರೆಡಿ.

ಪಕೋಡ ಅಂತೂ ರೆಡಿ ಆಯಿತು. ಇನ್ನು ಇದಕ್ಕೆ ಜೋಡಿಯಾಗಿ ಗಮಗಮಿಸೋ ಮಸಾಲಾ ಟೀ ಬೇಡುವೆ, ಬನ್ನಿ ಚಹಾ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ 1 ನೀರು, 1 ಕಪ್ 1 ಹಾಲು, 2 ಚಮಚ ಟೀ ಪುಡಿ, ರುಚಿಗೆ ತಕ್ಕಷ್ಟು ಸಕ್ಕರೆ. ಮಸಾಲಾಗೆ 1 ಇಂಚು ಶುಂಠಿ, 2 ಏಲಕ್ಕಿ, 2 ಲವಂಗ, 1 ಸಣ್ಣ ಪೀಸ್ ದಾಲ್ಚಿನ್ನಿ. ಮಾಡುವ ವಿಧಾನ: ಮೊದಲು ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆಯನ್ನು ಕಲ್ಲಿನಲ್ಲಿ ಕಚ್ಚಾಪಚ್ಚ ಅಂತ ಜಜ್ಜಿಕೊಳ್ಳಿ. 1 ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟು ಈ ಜಜ್ಜಿದ ಮಸಾಲೆಯನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಮಸಾಲೆಯ ಸಾರವೆಲ್ಲ ನೀರಿನಲ್ಲಿ ಇಳಿಬೇಕು. ಈಗ ಟೀ ಪುಡಿ ಹಾಕಿ 1 ನಿಮಿಷ ಕುದಿಸಿ. ಆಮೇಲೆ ಹಾಲು ಮತ್ತು ಸಕ್ಕರೆ ಸೇರಿಸಿ. ಟೀ ಚೆನ್ನಾಗಿ ಉಕ್ಕಿ ಬರುವಾಗ ಉರಿ ಕಡಿಮೆ ಮಾಡಿ 2 ನಿಮಿಷ ಸಿಮ್ಮರ್ನಲ್ಲಿ ಇಡಿ. ಆಹಾ, ಮನೆ ತುಂಬ ಮಸಾಲಾ ಚಹಾದ ಗಮ ಹರಡುತ್ತೆ. ಈಗ ಚಹಾವನ್ನು ಕಪ್ಪಿಗೆ ಸೋಸಿಕೊಂಡ್ರೆ ಮಸಾಲಾ ಚಾಯ ರೆಡಿ. ಇನ್ನೇಕೆ ತಡ ಕೇಳುಗ್ರೆ, ಬಿಸಿ ಬಿಸಿ ಪಕೋಡವನ್ನು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ 1 ಕಪ್ ಮಸಾಲಾ ಚಾಯ್ ಇಟ್ಕೊಂಡು ಕಿಟಕಿ ಹತ್ತಿರ ಕೂತು ಮಳೆ ನೋಡ್ತಾ ಎಂಜಾಯ್ ಮಾಡಿ. ಈ ಮಳೆಗಾಲದ ಸಾಯಂಕಾಲ ನಿಮ್ಮದಾಗಲಿ. ಕೇಳುಗ್ರೆ, ಇನ್ನೊಂದು ರೆಸಿಪಿಯನ್ನು ಹೇಳ್ತೀನಿ. ಇಂತಹ ವೆದರ್ನಲ್ಲಿ ಮೈ ಬಿಸಿ ಮಾಡಿಕೊಳ್ಳೋಕೆ, ಮನಸ್ಸಿಗೆ ಖುಷಿ ಕೊಡೋಕೆ ಏನಾದರೂ ಬಿಸಿ ಬಿಸಿ ಹಾಗೂ ಹೆಲ್ದಿಯಾಗಿ ಕುಡಿಯೋಕೆ ಸಿಕ್ಕರೆ ಎಷ್ಟು ಚೆನ್ನ ಅಲ್ವಾ? ಮಳೆಗಾಲ ಅಂದ ತಕ್ಷಣ ನಮಗೆ ನೆನಪಾಗುವುದು ಜೋಳ ಅಥವಾ ಸ್ವೀಟ್ ಕಾರ್ನ್. ಅದಕ್ಕೆ ಈಗ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬಹುದಾದ ರೆಸ್ಟೋರೆಂಟ್ ಸ್ಟೈಲ್ ಕಾರ್ನ್ ಸೂಪ್ ಮತ್ತು ಚಟಪಟ ಮಸಾಲ ಕಾರ್ನ್ ರೆಸಿಪಿಯನ್ನು ಹೇಳ್ತೀನಿ. ಮೊದಲು ಬಿಸಿ ಬಿಸಿ ಕಾರ್ನ್ ಸೂಪ್ನ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್, ಸಿಹಿ ಜೋಳ, 1 ಚಮಚ ಬೆಣ್ಣೆ, ತಲಾ 1 ಚಮಚ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಶುಂಠಿ, 1/2 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಮತ್ತು ಬೀನ್ಸ್, 1 ಚಮಚ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು, 1 ಚಮಚ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಮಾಡುವ ವಿಧಾನ: ಮೊದಲು ತಗೊಂಡಿರೋ 1 ಕಪ್ ಸ್ವೀಟ್ ಕಾರ್ನಲ್ಲಿ 1/2 ಕಪ್ ಕಾರ್ನನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಉಳಿದ 1/2 ಕಪ್ ಹಾಗೆ ಇರಲಿ. ಈಗ 1 ಪಾತ್ರೆಗೆ ಬೆಣ್ಣೆ ಹಾಕಿ ಅದು ಕರಗಿದಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಕ್ಯಾರೆಟ್, ಬೀನ್ಸ್ ಮತ್ತು ಉಳಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ 2 ನಿಮಿಷ ಬಾಡಿಸಿ. ಇದಕ್ಕೆ ನಾವು ಮಾಡಿಟ್ಟಿರೋ ಕಾರ್ನ್ ಪೇಸ್ಟ್ ಮತ್ತು 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಸೂಪ್ ಹೋಟೆಲ್ ತರಹ ದಪ್ಪಗೆ ಬರೋಕೆ 1 ಸಣ್ಣ ಬೌಲ್ನಲ್ಲಿ ಕಾರ್ನ್ ಫ್ಲೋರ್ ಹಾಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ಕುದಿಯುತ್ತಿರುವ ಸೂಪಿಗೆ ಸುರಿದು ಕೈಯಾಡಿಸಿ. ಕೊನೆಯಲ್ಲಿ ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಕಾಳು ಮೆಣಸಿನ ಪುಡಿ ಉದುರಿಸಿದರೆ ಹಬೆ ಆಡುವ ಕಾರ್ನ್ ಸೂಪ್ ರೆಡಿ. ಹಾಗೆಯೇ ಚಟಪಟ ಮಸಾಲಾ ಕಾರ್ನ್, ಇದರ ರೆಸಿಪಿಯನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಮಯ 4 ನಿಮಿಷ. ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳು, 1 ಚಮಚ ಬೆಣ್ಣೆ, 1/2 ಚಮಚ ಅಚ್ಚ ಖಾರದ ಪುಡಿ, 1/2 ಚಮಚ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಮಾಡುವ ವಿಧಾನ: 1 ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದಾಗ ಬಿಸಿ ಬಿಸಿ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ 1 ನಿಮಿಷ ಮಿಕ್ಸ್ ಮಾಡಿ. ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಪ್ಯಾನ್ ಬಿಸಿಗೆನೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಇದರ ಮೇಲೊಂದು 1/2 ಹೋಳು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಮಿಕ್ಸ್ ಮಾಡಿದರೆ ಚಟಪಟ ಅಂತ ಉಪ್ಪು, ಖಾರ, ಹುಳಿ ಇರೋ ಮಸಾಲಾ ಕಾರ್ನ್ ರೆಡಿ. ಮತ್ತೊಂದು ವಿಷಯ ಏನೆಂದರೆ, ಇವೆರಡಕ್ಕೂ ಜೋಳವನ್ನು ಒಟ್ಟಿಗೆ ಬೇಯಿಸಿ ಇಟ್ಟುಕೊಂಡ್ರೆ 10 ನಿಮಿಷದಲ್ಲಿ ಸೂಪ್ ಮತ್ತು ಮಸಾಲಾ ಕಾರ್ನ್ ಎರಡೂ ಕೂಡ ರೆಡಿಯಾಗಿ ಬಿಡುತ್ತೆ. ಇನ್ನೇಕೆ ತಡ, 1 ಕೈಯಲ್ಲಿ ಬಿಸಿ ಸೂಪ್ ಕಪ್, ಇನ್ನೊಂದು ಕೈಯಲ್ಲಿ ಮಸಾಲಾ ಕಾರ್ನ್ ಬೌಲ್ ಹಿಡ್ಕೊಂಡು ಮಳೆ ಬರ್ತಿರೋದನ್ನು ನೋಡ್ತಾ ಸಂಜೆಯನ್ನು ಎಂಜಾಯ್ ಮಾಡ್ಬೋದು. ಹೆಲ್ದಿಯಾಗೂ ಇರ್ಬೋದು, ಟೇಸ್ಟಿಯಾಗೂ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್
4: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
5: ಕೇಟುಂಟುಲಾರಿದೆ ರೇಡಿಯೋ ಸಾರಂಗ್ 107.8 FM. ಇದೆ ರಂಗ ರಂಗರ ಜೀವನ ಇಂಡತ ಮೊಯ್ಲಂಜಿ ಬ್ಯಾರಿ ಕಾರ್ಯಕ್ರಮದಗೆ ಎಲ್ಲರಿಗೂ ಕಲ್ಬುನೊರ್ಜು ಸ್ವಾಗತ. ಇಂಡತ ಮೊಯ್ಲಂಜಿ ಬ್ಯಾರಿ ಕಾರ್ಯಕ್ರಮದಲ್ಲಿ ಕೊರಿಯ ಬ್ಯಾರಿ ಪಾಟಿನಲ್ಲಿ ಕೇಟೊಂಡು ಬರುವ

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
7: ಹಾ, ಬಂದೆ ಅಮ್ಮ.
6: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
7: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
6: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
7: ಆಯ್ತಮ್ಮ.
8: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನ್ಲಿ ಸ್ನೇಹಿತೆ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಕರೆ ಮಾಡಿ ಮಾತಾಡಿ 6364 2094 ಮತ್ತು ಈ ಸಂಖ್ಯೆ. ಸೊ ಕೇಳುಗರೆ, ಪ್ರತಿದಿನ ಪ್ರತಿ ಕ್ಷಣ ಎಂಬಂತೆ ನಾವೆಲ್ಲರೂ ಹಾಡುಗಳ ಜೊತೆಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇರ್ತೇವೆ. ಸೊ ಈ ಒಂದು ಹಾಡುಗಳು ನಮಗೆ ಯಾವತ್ತೂ ಕೂಡ ಸಂತೋಷದ ಸಂಭ್ರಮದ ವಾತಾವರಣವನ್ನು ಕೊಡ್ತದೆ ಅಂತ ಹೇಳುವಾಗ ಒಬ್ಬರು ಕಾಲರ್ ಇದ್ದಾರೆ. ನಮಸ್ತೆ
1: ಜಾನ್, ಭಜನೆಯಿಂದ
0: ಜಾನ್ ಹೇಳಿ, ಯಾವ ಹಾಡು ಕೊಡ್ಲಿ?
1: ತುಳು ಅಮ್ಮ ಅಮ್ಮನ ಬಗ್ಗೆ ಒಂದು ಹಾಡು ಉಂಟಲ್ಲ.
0: ಯಾವ್ದು ಬಗ್ಗೆ?
1: ಅಮ್ಮ ಅಮ್ಮ
0: ಅಮ್ಮನ ಬಗ್ಗೆ. ಓಕೆ, ತುಳು ಹಾಡೊಂದನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ಅಮ್ಮನ ಬಗ್ಗೆ ಇರುವಂತ ಒಂದು ಹಾಡನ್ನು ಅವರು ಕೇಳಿದ್ದು. ಸೊ ಅವರಿಗೋಸ್ಕರ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ತುಳು ಹಾಡನ್ನು ಜಾನ್ ಅವರು ಕೇಳಿದ್ದಾರೆ. ಸೊ ಜಾನ್ ಅವರಿಗೆ ಧನ್ಯವಾದಗಳು, ಇದೇ ರೀತಿ ಕರೆ ಮಾಡ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ ಹಾಡಂತೂ ಅಮ್ಮನ ಬಗ್ಗೆ ಇರುವಂತಹ ಒಂದು ಹಾಡನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ಬಹುಶಃ ವಿಲ್ಪಿಯವರ ಹಾಡಾಗಿರಬೇಕದು. ಸೊ ತುಳು ಹಾಡನ್ನು ನಾನು ಇವತ್ತು ಕೊಡ್ತಾ ಇದ್ದೇನೆ. ಸೊ ಕರೆ ಮಾಡಿ ಮಾತಾಡಿ 6364 2094 ಈ ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಮತ್ತೊಮ್ಮೆ ಉಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲರ್ ಜೊತೆ ಮಾತಾಡ್ತೇನೆ.
3: ಹಲೋ,
2: ನಮಸ್ತೆ. ನಮಸ್ಕಾರ, ಪಾತ್ರ ಹೆಸರು ವಾಪದನ್ ಕೊರಡೇನಿ. ತುಳುವೆರೆಂಕುಲು ಈ ಒಂದು ಹಾಡನ್ನು ಅವರು ಕೇಳಿದ್ದಾರೆ. ಸೊ ಈ ಒಂದು ಹಾಡನ್ನು ಅವರಿಗೋಸ್ಕರ ನಾನು ಕೆಲ ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ. ಸೊ ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಎಸ್ ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8. ಹಲೋ, ನಮಸ್ತೆ. ನಮಸ್ತೆ.
1: ನಮಸ್ತೆ ಸರ್. ನಮಸ್ತೆ.
0: ನಿಮ್ಮ ಹೆಸರು?
1: ಕಾಸರಗೋಡಿಂದ ಸರ್. ಯಶೋಧ.
0: ಹೇಳಿ ಯಶೋಧ ಅವರೇ, ಯಾವ ಹಾಡು ಕೊಡ್ಲಿ ಇವತ್ತು?
1: ಬಂಧನ ಸಿನಿಮಾದು ಈ ಬಂಧನ, ಅದು ಹೇಳ್ತೀರಾ ಸರ್?
0: ಇರ್ಬೋದಾ? ಈ ಹಾಡು ಕೊಡ್ಬೋದು ಮ್ಯಾಮ್.
1: ಓಕೆ ಸರ್. ಓಕೆ,
0: ಧನ್ಯವಾದಗಳು. ಇದರದೇ ಕರೆ ಮಾಡ್ತಾ ಇದ್ದೀನಿ.
1: ಓಕೆ, ನಮಸ್ತೆ.
0: ಬಂಧನ ಚಿತ್ರದಿಂದ ಈ ಬಂಧನ, ಈ ಒಂದು ಸುಂದರವಾದ ಹಾಡನ್ನು ಯಶೋಧ ಅವರು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಸ್ವಾಗತಿನ ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ ಸಂಬಂಧಿನ ಒಂದು ಹಾಡನ್ನು ಕೇಳಿಕೊಂಡು ಬರುವಂಥ ಹೊತ್ತು. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಿಮ್ಮ ಸುಂದರವಾದ ಇಷ್ಟದ ಹಾಡುಗಳಿಗೋಸ್ಕರ ಕರೆ ಮಾಡಿ ಈ ಒಂದು ಹಾಡಿನ ಬಳಿಕ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಎಸ್ ಮಧುಮಗಳುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದರಲ್ಲಿ ಸರಗೋನೂರು ಸೆವೆನ್ ಪಾಯಿಂಟ್ ಏಟ್ ಎಫ್ಎಂ ಬಣ್ಣ ಬಣ್ಣದ ಬದುಕು ಮುಂದಿನ ಕಾಲರ್. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಸತೀಶ್ ಅವರು ಯಾವ ಹಾಡು ಕೊಡ್ಲಿ?
2: ಜೋಗದ ಸಿರಿ ಬೆಳಕಿನಲ್ಲಿ.
1: ಜೋಗದ ಸಿರಿ ಬೆಳಕಿನಲ್ಲಿ, ಓಕೆ ಸರ್, ಟ್ರೈ ಮಾಡೋಣ ಈ ಒಂದು ಹಾಡು ಕೊಡಲಿಕ್ಕೆ. ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ ನೀವು ಕೂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ. ಸೊ ಒಂದು ಬ್ಯೂಟಿಫುಲ್ ಆದ ಹಾಡು. ಅದೇ ರೀತಿ ನಾವು ನೋಡಿರ್ಬೋದು ಈ ಒಂದು ಹಾಡನ್ನು ನಮ್ಮ ಒಂದು ಶಾಲಾ ದಿನಗಳಲ್ಲಿ ಕೂಡ ನಾವು ಕಲ್ತಿದ್ದೇವೆ. ಹಾಡೆನ್ನುವುದಕ್ಕಿಂತಲೂ KS ನಿಸಾರ್ ಅಹಮದ್ ಅವರ ಅತ್ಯದ್ಭುತವಾದ ಸಾಹಿತ್ಯ ಇದಾಗಿದೆ. ಸೊ ಈ ಒಂದು ಸಾಹಿತ್ಯವನ್ನು ಮನನ ಮಾಡುವಾಗಲೇ ತುಂಬ ಖುಷಿಯಾಗುತ್ತೆ. ಸೊ ಸಂತೋಷ ಸಿಗುತ್ತೆ. ಮೈಸೂರು ಅನಂತ ಸ್ವಾಮಿ ಅವರ ಸಂಗೀತ, ರವಿ ಮೂರೂರು, ವಿನಯ್ ಕುಮಾರ್, ಉದಯಂಕೋಲ, ಸುಪ್ರಿಯ ಆಚಾರ್ಯ, ಮಂಗಳ ರವಿ ಅವರ ಗಾಯನ ಕೂಡ ಈ ಒಂದು ಹಾಡಲ್ಲಿ ಅತ್ಯುತ್ತಮ ಮಟ್ಟದಲ್ಲಿದೆ. ಸೊ ನಾವು ನೋಡ್ತೇವೆ ನಮ್ಮ ಒಂದು ಉತ್ತಮವಾದ ಕವಿ ನಿಸಾರ್ ಅಹಮದ್ ಅವರು, KS ನಿಸಾರ್ ಅಹಮದ್ ಅವರು ಈ ಒಂದು ರಚನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಹಾಡನ್ನು ಕೂಡ ಕೇಳುವಂತಹ ಭಾಗ್ಯ ನಮ್ಮದು ಈಗ. ಸೊ ಕೇಳಿಕೊಂಡು ಬರೋಣ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೇತನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗನ ನಿಲುಕಿನಲ್ಲಿ ಒಂದು ಸುಂದರವಾದ ಹಾಡನ್ನು. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
1: ಎಸ್, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ 3:28. ಈಗಾಗಲೇ 4 ಸುಂದರವಾದ ಹಾಡುಗಳನ್ನು ಕೇಳಿಕೊಂಡು ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಸ್ನೇಹಿತರೆ ನೀವಂತೂ ಕರೆ ಮಾಡಿ ಮಾತಾಡಬಹುದು. 6364420949 ಈ ಸಂಖ್ಯೆಗೆ. ಸೊ ಹಾಡುಗಳನ್ನು ಕೇಳುವಂಥ ಹೊತ್ತು, ಸುಂದರವಾದ ಹಾಡುಗಳನ್ನು ಖುಷಿಪಡುವಂಥ ಹೊತ್ತು. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ.
2: ನಮಸ್ತೆ
1: ರತ್ನ ಶೆಟ್ಟಿ ಅವರೇ, ಹೇಳಿ ಯಾವ ಹಾಡು ಕೊಡಲಿ? ಯಾವುದು? ತಾಯವ ಚಿತ್ರ. ಓಕೆ, ಅದರಿಂದ ಯಾವುದು? ಓಕೆ, ವಲ್ಲಭ ಮಯೂರಿ ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸೊ ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಸ್ನೇಹಿತರೆ ನೀವು ಕೂಡ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ. ಸೊ ಬ್ಯೂಟಿಫುಲ್ ಆದ ಹಾಡುಗಳೊಂದಿಗೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನನ್ನ ತಮ್ಮ ಇದ್ದಾನಲ್ಲ ತುಂಬ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಹಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಮುಂದಿನ ಕಾಲರ್ ಜೊತೆ ಮಾತಾಡೋಣ. ನಮಸ್ತೆ.
1: ಹಲೋ. ನಮಸ್ತೆ.
0: ನಮಸ್ತೆ. ನಿಮ್ಮ ಹೆಸರು?
1: ನಾನು ಸದಾನಂದ ನಾಯಕ್, ಬಂಟಕಲ್ಲಿಂದ.
0: ಹೇಳಿ ಸದಾನಂದ. ಹೇಳಿ, ಯಾವ ಹಾಡು ಕೊಡ್ಲಿ?
1: ನನ್ಗೆ ಮಲ್ಲಿಗೆ ಹೂವೆ ಚಿತ್ರದಿಂದ ಮಲೆನಾಡ ಮೇಲೆ ಮುಗಿಲ ಮಾಲೆ.
0: ಮಲ್ಲಿಗೆ
1: ಮಲ್ಲಿಗೆ ಹೂವೆ ಚಿತ್ರ.
0: ಮಲ್ಲಿಗೆ ಹೂವೆ ಚಿತ್ರ,
1: ಹೌದು.
0: ಅದರಿಂದ
1: ಮಲೆನಾಡ ಮೇಲೆ ಮುಗಿಲ ಮಾಲೆ ಅಂತ ಹೇಳಿ.
0: ಮಲೆನಾಡ ಮೇಲೆ ಮುಗಿಲ ಮಾಲೆ. ಓಕೆ ಸರ್, ಟ್ರೈ
1: ಮಾಡೋಣ. ನಮ್ ಕಡೆ ಮುಗಿಲ ಉಪ್ಪಾರಿತಾ ಉಂಟು, ಮಳೆ ಬರ್ತಾ ಇಲ್ಲ.
0: ಮಲೆನಾಡ ಮೇಲೆ ಅಲ್ವಾ?
1: ಮಲೆನಾಡ ಮೇಲೆ ಅಲ್ಲ,
0: ಕರಾವಳಿ ಮೇಲೆ.
1: ಕರಾವಳಿ
0: ಮೇಲೆ ಮುಗಿಲು ವಿಸ್ತರಿಸ್ತಾ ಇದೆ. ಬಂಟಕಲ್ಲಿಂದ ಕಾಲ್ ಮಾಡಿದೆ ಅಲ್ವಾ ಸರ್?
1: ಹೌದು, ಬಂಟಕಲ್. ನಮ್ದು ಕಾಪು ಹತ್ತಿರಲ್ಲ, ಕಾಪು ತಾಲೂಕು.
0: ಖಂಡಿತ ಆಗಲಿ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಒಂದು ಸುಂದರವಾದ ಹಾಡನ್ನು ನಿನ್ನ ಕೆಲವು ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ಇತ್ತಿನ ಕಾರ್ಯಕ್ರಮದಲ್ಲಿ ಕೆಳಗರೆ ನೀವಂತೂ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುಂದರವಾದ ಹಾಡನ್ನು ಕೇಳುವಂಥ ಹೊತ್ತು ಕೂಡ ಆಗಿದೆ. ಸೊ ಒಂದೇ ಒಂದೇ ಕಾಲನ್ನು ನಾನು ಪಿಕ್ ಮಾಡ್ತಾ ಇದ್ದೇನೆ. ಸೊ ಕೆಳಗರಲ್ಲಿ ಏನಂತೆ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ನಾನು ಕೊಡ್ತಾ ಇಲ್ಲ. ಸೊ ಹೆಚ್ಚಿನವಾಗಿ ತುಂಬ ಕೆಳಗರು ಹೇಳುವಂಥ ಮಾತಿದೆ, ನಮಗೆ ಸಿಗ್ತಾ ಇಲ್ಲ, ಸಿಕ್ಕವರಿಗೇ ನೀವು ಹಾಡುಗಳನ್ನು ಕೊಡ್ತೀರಾ, ಅವರೇ ಮಾತಾಡ್ತಾರೆ, ಅವರನ್ನೇ ವಾಯ್ಸ್ ಬರ್ತಾ ಇದೆ ಅಂತ ಕೆಲವು ಸಲ ಸರಕ ಸಂಗಮದಲ್ಲಿ ನೀವು ಹೇಳಿದ್ದೀರಿ. ಸೊ ಹಾಗಾಗಿ ಖಂಡಿತವಾಗಿ ನಾವು ಹೊಸ ಕೆಳಗರಿಗಂತೂ ಅವಕಾಶ ಕೊಡ್ತಾ ಇರ್ತೇವೆ. ಆದರೆ ಕೆಲವೊಂದು ಸಲ ಅದೇ ಕೇಳುಗರ ಲೈನ್ಸ್ಗಳನ್ನು ನಾವು ರಿಸೀವ್ ಮಾಡ್ತಾಯಿರ್ತೇವೆ. ಸೊ ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳುಗರೆ ನೀವಂತೂ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ. ಸೊ ಮಲೆನಾಡ ಒಂದು ಸುಂದರವಾದ ಹಾಡನ್ನು ಕೇಳಿದ್ದಾರೆ ಸ್ನೇಹಿತರು. ಸೊ ಅವರಿಗೋಸ್ಕರ ಒಂದು ಸುಂದರವಾದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಒಂದು ಸುಂದರವಾದ ಹಾಡನ್ನು ಕೇಳ್ಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?

0: ಸೊ ಇವತ್ತಿನ ಹೊಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ರೋಷನ್ ಗುಲ್ಶೇಖರ, ತುಂಬ ಬಾನಲ್ಲಿ ಸ್ನೇಹಿತ. ಸೊ ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನೆಕ್ಸ್ಟ್ ಕಾಲ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ನಮಸ್ತೆ.
1: ಹಲೋ, ನಮಸ್ತೆ.
0: ಹೇಳಿದ ಮಧುರಣ್ಣ, ಹೇಗಿದ್ದೀರಿ?
1: ನಮಸ್ತೆ ರೋಷನ್ ಅವ್ರು, ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ ಸರ್?
1: ನಾನು ಚೆನ್ನಾಗಿದ್ದೇನೆ.
0: ಯಾವ ಹಾಡು ಕೊಡ್ಲಿ? ತುಂಬಾ ದಿನ ಆಯ್ತು ಸರ್ ಮಾತಾಡದೆ.
1: ಹೌದು, ಮಾತಾಡಿ. ನಾನು ಒಂದು ಕೆಲಸಕ್ಕೆ ಬೆಂಗಳೂರಿಗೆ ಬಂದಿದ್ದೇನೆ.
0: ಓಕೆ ಸರ್, ಹೇಳಿ, ಯಾವ ಹಾಡು ಕೊಡ್ಲಿ ಇವತ್ತು?
1: ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೆ, ನನಗೆ ಅದು ಪಟ್ಟದಾಯಕ ನಟನ ಸಿಕ್ಕಿ.
0: ಬೆಂಗಳೂರಿಗೆ ಬಂದಿದ್ದೀರಿ ಅಲ್ವಾ ಸರ್, ಹೇಗಿದೆ ಬೆಂಗಳೂರು?
1: ಬಂದು
0: ಎಷ್ಟು ದಿನ ಆಯ್ತು?
1: 4 ತಿಂಗಳಾಯ್ತು.
0: 4 ತಿಂಗಳಿಂದ ಬೆಂಗಳೂರಲ್ಲಿ ಇದ್ದೀರಾ ಸರ್?
1: ಹೌದೌದಾ?
0: ಅಲ್ಲಿ ಕೇಳ್ತೀರಾ ರೇಡಿಯೋ ಸಾರ?
1: ಕೇಳ್ತಾ ಇದ್ದೇನೆ, ನನ್ನ ಫ್ರೆಂಡ್ ಅವರು ಕೇಳಿಸ್ತಾರೆ. ಹಾಗೆ ಕೇಳ್ತಾ ಇದ್ದೇನೆ. ತಾರಂಗನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ.
0: ಬೆಂಗಳೂರಿಂದ ಇವತ್ತು ಫಸ್ಟ್ ಟೈಮ್ ಕಾಲ್ ಮಾಡಿದ್ದೆ ತುಂಬಾ ದಿನ ನಂತರ.
1: ಹೌದೌದು, ನಿನ್ನೆ ಸಹ ಮಾಡಿದ್ದೇನೆ, ಇವತ್ತು ಸಹ ಮಾಡುವುದು.
0: ಪಟ್ಟದಾಯಕ್ಲೆ ನಟನ ಸ್ಥಿತಿ ಬರುವಂತ ಒಂದು ಸುಂದರ ಹಾಡನ್ನು
1: ಕೇಳಿ ಪ್ರಸಾರ ಮಾಡಿ. ಪ್ರಸಾರ ಎಲ್ಲರಿಗೋಸ್ಕರ. ಎಲ್ಲ ಅರ್ಜುನ್ ಅವರು ಚೆನ್ನಾಗಿದ್ದಾರಾ?
0: ಎಲ್ಲ ಚೆನ್ನಾಗಿದ್ದಾರೆ.
1: ಎಲ್ಲರನ್ನ ಕೇಳಿದ್ದೀನಿ ಅಂತ ಹೇಳಿ.
0: ಯಾವ ಲೊಕೇಶನ್ ಅಲ್ಲಿ ಇದ್ದೀರಿ ಬೆಂಗಳೂರಲ್ಲಿ ಸರ್?
1: ಕ್ಯಾಪ್ಟನ್ ಅಟ್ ಗ್ಲೋಬಲ್ ಫೌಂಡೇಶನ್, ಬೆಳಕಳ್ಳಿ.
0: ಬೆಳಕಳ್ಳಿ ಇದ್ದೀರಾ?
1: ಬೆಳಕಳ್ಳಿ.
0: ಖಂಡಿತವಾಗಿ ಸರ್, ಖಂಡಿತವಾಗಿ. ಧನ್ಯವಾದ.
1: ಧನ್ಯವಾದ. ಸರಿ ಸರಿ, ಓಕೆ ಓಕೆ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
1: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ
2: ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ.
1: ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ.
2: ಈ ಬಾರಿ ನಾನು ಅಳವಡಿಸಲೇಬೇಕು.
1: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?
2: ನೀವು ಸಹ ಅಳವಡಿಸಿಕೊಳ್ಳಿ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
3: ಸೂರ್ಯಘರ್. ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
4: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಎಸ್, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯ ಕೇಳುಗರ ಜೊತೆಗಿಂತ ಮಾತಾಡ್ತಾ ಇದ್ದೇನೆ. ಹಲೋ, ನಮಸ್ತೆ.
8: ಹಲೋ, ನಮಸ್ತೆ.
7: ನಮಸ್ತೆ ಸರ್.
8: ಮಾತಾಡ್ಕೊಟ್ಟಾರೆ,
7: ಯಾವ ಹಾಡು ಕೊಡ್ಲಿ?
8: ನನಗೆ ರಾಜಬಾಬು ಚಿತ್ರದ್ದು, ವಿನೋದ್ ರಾಠೋಡ್ ಅವ್ರ ಮತ್ತು ಸಂಗಡಿಗರ ಹಾಡಿದ್ದು. ಪಕ್ಕ ಚಿಕ್ಕ ಪಕ್ಕ ರಾಜಬಾಬು ಚೆಲ್ಗಯ ಕೊಯ್ಜಾದ್.
7: ಪಕ್ಕ ಚಿಕ್ಕ ಪಕ್ಕ ರಾಜಬಾಬು.
8: ಪಕ್ಕ ಚಿಕ್ಕ ಪಕ್ಕ ರಾಜ ಬಾಬು ಚಲ್ ಗಯ ಕೋಯಿ ಜಾದು, ಆ ರಹಾ ಹೇ ದಿಲ್ ಬೇಕಾಬು ಕ್ಯಾ ಕರ್ ಗಯಿ ಹಸೀನಾ. ಹಾಗೆ ಉಂಟು
7: ಪಕ್ಕ ಚಿಕ್ಕ ಪಕ್ಕ ರಾಜ ಬಾಬು ಅಲ್ವಾ?
8: ಹೌದೌದೌದು.
7: ಓಕೆ ಸರ್, ಖಂಡಿತ ಕೊಡೋಣ ಸರ್ ಈ ಒಂದು ಹಾಡು.
8: ಥ್ಯಾಂಕ್ ಯು ಸರ್,
7: ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಮ್ಮ ಒಂದು ಕುಸುಮಾಕರ್ ಕೊಟ್ಟಾರ ಅವರೊಂದು ಸುಂದರವಾದ ಹಾಡನ್ನು ಕೇಳಿದಾಗ, ರಾಜಬಾಬು ಚಿತ್ರದ ಹಾಡು. ಗೋವಿಂದ ಮತ್ತು ಶಕ್ತಿ ಕಪೂರ್ ಆ ಚಿತ್ರದಲ್ಲಿದ್ದಾರೆ, ಸೊ ಅಭಿನಯಿಸಿದ್ದಾರೆ. ಒಂದು ಸುಂದರವಾದ ಹಾಡು ಕೂಡ, ಈ ಒಂದು ಹಾಡನ್ನು ಕೇಳುವಂತ ಹೊತ್ತು ಇದಾಗಿದೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. 6364249499 ಈ ಸಂಖ್ಯೆಗೆ. ಸೊ ಸುಂದರವಾದ ಹಾಡುಗಳನ್ನು ಕೇಳೋಣ, ಖುಷಿ ಪಡೋಣ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮದಲ್ಲಿ ಮುಂದಿನೊಂದು ಹಾಡನ್ನು ಕೇಳುವಂಥ ಹೊತ್ತು. ಕೇಳುಗರೆ, ನೀವಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. 6364249499 ಈ ಸಂಖ್ಯೆಗೆ. ಇವತ್ತಿನ ಕಾರ್ಯಕ್ರಮದ ಮುಂದಿನ ಇನ್ನೆರಡು ಹಾಡುಗಳನ್ನು ಕೇಳುವಂತಹ ಹೊತ್ತನ್ನು ನಾವು ಈಗ ಮೂಡಿದೆ. ಸೊ ಇವತ್ತಿನ ಕಾರ್ಯಕ್ರಮದ ಲಾಸ್ಟ್ ಬಟ್ ಒನ್ ಕೇಳುಗರು ಕೇಳಿದಂಥ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸಮಯ 3:55. ಜೊತೆ ನಾವು ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು ಕೂಡ ಹೌದು ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯ ಕೇಳುಗರ ಜೊತೆ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಒಂದು ಕೊನೆಯ ಕೇಳುಗರ ಜೊತೆ ಮಾತಾಡಿ ಒಂದಿಷ್ಟದ ಹಾಡನ್ನು ರಿಕ್ವೆಸ್ಟ್ ಅವರು ಮಾಡ್ತಾರೆ. ಸೊ ಆ ಒಂದು ಹಾಡನ್ನು ಕೊಡುವಂಥದ್ದು. ಸೊ ಸಮಯದ ಅಭಾವ ಇರುವುದರಿಂದಾಗಿ ಸ್ನೇಹಿತರೆ, ಸೊ ಕರೆ ಅಂತೂ ಬರ್ತಾ ಇಲ್ಲ. ಎಲ್ಲ ಕೇಳುಗರಿಗೋಸ್ಕರ ಒಂದು ಸುಂದರವಾದ ಹಾಡನ್ನು ನಾವಂತೂ ಪ್ಲೇ ಮಾಡ್ತಾ ಇದ್ದೇವೆ. ಸೊ ನೀನೆಲ್ಲಿ ನಡೆವೆ ದೂರ, ಒಂದೇ ಬಳ್ಳಿಯ ಹೂಗಳು ಚಿತ್ರದ ಒಂದು ಸುಂದರವಾದ ಹಾಡು ಇವತ್ತಿನ ಕಾರ್ಯಕ್ರಮದ ಒಂದು ಕೊನೆಯ ಹಾಡಾಗಿ ಪ್ಲೇ ಆಗ್ತಾ ಇದೆ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇವತ್ತಿನ ಈ ಹೊತ್ತಿನ ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ಆರ್ಜಿ ಅಭಿಷೇಕ್. ಪ್ರತಿ ವಾರ ಯಾರಾದ್ರೊಬ್ರು ಸಮಾಜಮುಖಿಯಾದಂಥ ವ್ಯಕ್ತಿತ್ವ, ಅವರ ಜೀವನದ ಪ್ರಯಾಣ, ಅವರು ಕಂಡುಕೊಂಡಂಥ ಒಂದಿಷ್ಟು ಅನುಭವಗಳು, ಸೊ ಎಲ್ಲವನ್ನು ಕೂಡ ಅವ್ರ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂಥ ಸಮಾಜಮುಖಿ ವ್ಯಕ್ತಿತ್ವ ಅದು ಶ್ರೀ ರಶೀದ್ ವಿಟ್ಲ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸರ್ ನಮಸ್ಕಾರ.
1: ನಮಸ್ತೆ.
0: ರಶೀದ್ ವಿಟ್ಲ ಅವರ ಬಗೆಗೆ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಅವರ ಬಗೆಗಿನ ಬೇರೆ ಬೇರೆ ಸಮಾಜಮುಖಿ ಚಟುವಟಿಕೆಗಳ ಬಗೆಗಿನ ಒಂದು ಸಣ್ಣ ಇಂಟ್ರೋ ನಿಮಗೋಸ್ಕರ ಬರ್ತಾ ಇದೆ, ಕೇಳ್ತಾ ಬನ್ನಿ. ಅದಾದ ನಂತರ ಮಾತುಕತೆಯನ್ನು ಮುಂದುವರಿಸೋಣ. ಬರಹಗಾರ, ಸಮಾಜ ಸೇವಕ ರಶೀದ್ ವಿಟ್ಲ ಕರಾವಳಿಯ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವ ರಶೀದ್ ವಿಟ್ಲ ಓರ್ವ ಬರಹಗಾರರು. ಈ ಹಿಂದೆ ಪತ್ರಕರ್ತರೂ ಆಗಿದ್ದರು. ಇವರು ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಸೆರಂತಿ ಮಠದವರು. ರಶೀದ್ ವಿಟ್ಲ ಅವರ ಬಾಲ್ಯ ಜೀವನ ಹೂಹಾಸಿನ ನಡಿಗೆಯಾಗಿರಲಿಲ್ಲ. ಅನೇಕ ಕಷ್ಟ ಕಾರ್ಪಣ್ಯ ಸವಾಲುಗಳ ಜೊತೆಗೆ ಈಜಿ ಬಂದವರು. ಪೆಟ್ಟಿಗೆ ಹೆಗಲಿಗೆ ಏರಿಸಿ ಗಲ್ಲಿಗಲ್ಲಿಯಲ್ಲಿ ಐಸ್ ಕ್ಯಾಂಡಿ ಮಾರುವುದರಿಂದ ಹಿಡಿದು ಸೈಜುಗಲ್ಲುಗಳನ್ನು ಹೊತ್ತು ಲಾರಿಗೆ ಲೋಡ್ ಮಾಡುವ ತನಕ, ತನ್ನ 14ನೇ ವಯಸ್ಸಿನಿಂದ 22ರ ವಯಸ್ಸಿನವರೆಗೆ ಇವೆಲ್ಲದರ ಜೊತೆಗೆ ಬದುಕು ಸವೆಸಿದವರು. 2001ರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾಗಿ ಪತ್ರಿಕಾ ರಂಗ ಪ್ರವೇಶಿಸಿದರು. ಈ ಸಂದರ್ಭ ಇವರ ಹಲವಾರು ತನಿಖಾ ವರದಿಗಳು, ವಿಶೇಷ ಲೇಖನಗಳು ಪತ್ರಿಕೆಯ ಮುಖಪುಟದಲ್ಲಿ ಲೀಡಿಂಗ್ ಸುದ್ದಿಯಾಗಿ ಪ್ರಕಟವಾಗಿದೆ. ಕಾಲಕ್ರಮೇಣ ಮಾನವೀಯತೆಯ ವರದಿಗಳು, ಇತರರಿಗೆ ಸಹಾಯ ನೀಡುವ ಬರಹಗಳ ಮೂಲಕ ಹಲವಾರು ಬಡವರಿಗೆ, ಅಶಕ್ತರಿಗೆ ಬದುಕು ಕಟ್ಟಿಕೊಟ್ಟಿದೆ. ಸಮಾಜದ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ರಶೀದ್. 2013ರಲ್ಲಿ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪಿಸಿ ರಶೀದ್ ವಿಟ್ಲ ಅವರು ಇದರ ಸ್ಥಾಪಕಾಧ್ಯಕ್ಷರಾಗಿದ್ದರು. ತನ್ನ ಬಳಗದ ಸಮಾನ ಮನಸ್ಕರನ್ನು ಎಂ ಫ್ರೆಂಡ್ಸ್ಗೆ ಸೇರಿಸಿ ಅವರು ಇದು ಪ್ರಸ್ತುತ 64 ಸದಸ್ಯರ ತಂಡವಾಗಿ ಬೆಳೆದಿದೆ. ಪ್ರಾರಂಭದಲ್ಲಿ ವಾಟ್ಸಪ್ ಗ್ರೂಪ್ ಆಗಿದ್ದಂಥ ಎಂ ಫ್ರೆಂಡ್ಸ್ ಇಂದು ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದ ಚಾರಿಟಿ ಸಂಸ್ಥೆಯಾಗಿ ಬೆಳೆದಿದೆ. ಬಡವರಿಗೆ ಆರೋಗ್ಯ, ಮೂಲಭೂತ ಸೌಕರ್ಯ, ವಿದ್ಯಾಭ್ಯಾಸದಿಂದ ತೊಡಗಿಸಿಕೊಂಡು ಕಳೆದ 6.5 ವರ್ಷಗಳಿಂದ ದಾನಿಗಳ ಸಹಕಾರದೊಂದಿಗೆ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಕಾರುಣ್ಯ ಯೋಜನೆಯಡಿ ಉಚಿತ ಊಟ ನೀಡುತ್ತಿದೆ. ದಿನನಿತ್ಯ 500 ಮಂದಿ ಇದರ ಪ್ರಯೋಜನ ಪಡೆಯುತ್ತಾ ಇದ್ದಾರೆ. ಕ್ಲಾಸ್ ಆನ್ ವೀಲ್ಸ್ ಎಂಬ ವಿನೂತನ ಕಂಪ್ಯೂಟರ್ ಬಸ್, ಎಂ ಫ್ರೆಂಡ್ಸ್ ದಶಮಾನೋತ್ಸವದ ಕೊಡುಗೆ. ಹಲವು ವರ್ಷಗಳಿಂದ ಕಾಣೆಯಾದ ಮಹಿಳೆಯನ್ನು ಕುಟುಂಬದ ಜೊತೆ ಒಗ್ಗೂಡಿಸಿ ದೇಶ ವಿದೇಶದಲ್ಲಿ ಜೈಲಿನಲ್ಲಿದ್ದ ಸಂತ್ರಸ್ತರನ್ನು ಬಿಡುಗಡೆಗೊಳಿಸುವಲ್ಲಿ ರಶೀದ್ ಎಂ ಫ್ರೆಂಡ್ಸ್ ಮೂಲಕ ಪ್ರಮುಖ ಪಾತ್ರ ವಹಿಸಿದರು. ಒಟ್ಟಿನಲ್ಲಿ ಈ ತನಕ ಎಂ ಫ್ರೆಂಡ್ಸ್ ಸುಮಾರು 5 ಕೋಟಿಯವರೆಗೆ ತನ್ನ ಚಾರಿಟಿ ಕೆಲಸವನ್ನು ಮಾಡಿದೆ. ಈ ಸಂಸ್ಥೆಯಲ್ಲಿ 64 ಸದಸ್ಯರ ಸಹಕಾರ, ದಾನಿಗಳ ಕೊಡುಗೆ ಅಪಾರವಾಗಿದ್ದರು. ಇಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ ಹೆಗ್ಗಳಿಕೆ ರಶೀದ್ ವಿಟ್ಲ ಅವರಿಗೆ ಸಲ್ಲುತ್ತದೆ. ಇವೆಲ್ಲವನ್ನು ಗಮನಿಸಿ ಅನೇಕ ಸಂಘ ಸಂಸ್ಥೆಗಳು, ಮಾಧ್ಯಮಗಳು ರಶೀದ್ ಅವರನ್ನು ಗುರುತಿಸಿದೆ. ರಶೀದ್ ಅವರ ಬರವಣಿಗೆಯಿಂದ ಹಲವಾರು ಮನೆಗಳು ಬೆಳಗಿವೆ, ಹಲವಾರು ಜೀವಗಳು ಉಳಿದಿವೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿವೆ. ಜೀವಕಾರುಣ್ಯ ಕಾರ್ಯದಲ್ಲಿ ಸದಾ ತೊಡಗಿಸಿಕೊಂಡಿರುವ ರಶೀದ್ ವಿಟ್ಲ ಜಾತಿ, ಧರ್ಮ, ಭಾಷೆಯ ಸಂಕೋಲೆಯನ್ನು ಭೇದಿಸಿ ಎಲ್ಲರೂ ನಮ್ಮವರೆಂಬ ಭಾವನೆಯೊಂದಿಗೆ ಸಮಾಜದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಸಮಾಜಮುಖಿ ವ್ಯಕ್ತಿತ್ವ ಶ್ರೀ ರಶೀದ್ ವಿಟ್ಲ ಅವರು ಇಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಬನ್ನಿ, ರಶೀದ್ ವಿಟ್ಲ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರ ಬದುಕಿನ ಪಯಣದ ಅಧ್ಯಾಯಗಳಿಗೆ ಕಿವಿಯಾಗೋಣ. ಎಸ್ ಕೇಳುಗರೆ, ರಶೀದ್ ವಿಟ್ಲ ಅವರ ಬಗ್ಗೆ ಅವರ ಜೀವನದ ಪ್ರಯಾಣವನ್ನು ಕೇಳ್ತಾ ಬಂದ್ರಿ. ರಶೀದ್ ಸರ್, ಹೇಗಿದ್ದೀರಿ ಮತ್ತೆ?
1: ಆರಾಮ ಸರ್.
0: ಆರಾಮ. ಬ್ಯಾಂಗ್ಳೂರ್ನಲ್ಲಿ ಇದ್ರಿ ಅನಿಸ್ತದೆ.
1: ಹೌದು.
0: ರಶೀದ್ ಸರ್, ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನಿಮ್ಮ ಒಂದಿಷ್ಟು ಬಗೆಗೆ ನಾನು ಕೇಳಿದ್ದೇನೆ, ನಿಮ್ಮ ಜೀವನದ ಪಯಣವನ್ನು ಒಂದಿಷ್ಟು ಕಡೆಗಳಲ್ಲಿ ಓದಿದ್ದೇನೆ. ಒಮ್ಮೆ ನಿಮ್ಮ ಬಾಲ್ಯವನ್ನು ಮೆಲುಕು ಹಾಕೋದಾದರೆ, ಇವತ್ತಿನ ರಶೀದ್ಗೂ ಅವತ್ತಿನ ರಶೀದ್ಗೂ, ಆಗ ಅಬ್ದುಲ್ ರಶೀದ್ ಆಗಿದ್ದವರು ಈಗ ರಶೀದ್ ವಿಟ್ಲಾ ಅಂತ ಹೇಳಿ ಎಲ್ಲರಿಗೂ ಕೂಡ ಪರಿಚಿತರು, ಒಮ್ಮೆ ನೆನಪು ಮಾಡಿಕೊಳ್ಳೋದಾದ್ರೆ ಏನು ಹೇಳ್ತೀರಿ ಸರ್?
1: ಅದೇ, ನಾನು ಸಾಧಾರಣ ಈ ಸಮಾಜದ ಒಂದು ಸಮಾಜ ಸೇವೆಯಲ್ಲಿ ಅಥವಾ ಸಾಮಾಜಿಕ ಬದುಕಿಗೆ ನನ್ನ 18ನೇ ವರ್ಷದಲ್ಲಿ ಕಾಲಿಟ್ಟಿದ್ದೆ. ನನಗೆ ಅದಕ್ಕೆ ಮುಖ್ಯ ಪ್ರೇರಣೆ ಅಂತ ಹೇಳುವಂಥದ್ದು ನನ್ನ ಮುಖ್ಯವಾಗಿ ನನ್ನ ತಂದೆಯವರು. ತಂದೆಯವರಿಗೆ ಜವಳಿ ಅಂಗಡಿ ಇತ್ತು ವಿಟ್ಲದಲ್ಲಿ, ಬಶೀರ್ ಕ್ಲೋತ್ ಸ್ಟೋರ್ ಅಂತ ಹೇಳುವಂಥದ್ದು. ಆವಾಗ ಆ ಅಂಗಡಿಗೆ ತುಂಬ ಜನ ಹೆಲ್ಪ್ ಕೇಳಿ ಬರ್ತದೆ ಬೇರೆ ಬೇರೆ ರೀತಿಯಲ್ಲಿ, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿ. ತಂದೆಯವರು ಅವರನ್ನು ಸತ್ಕರಿಸುವುದು, ಅವರಿಗೆ ಹೋಟೆಲಿಂದ ಟೀ ಕೊಟ್ಟು ಅಂಗಡಿಯಲ್ಲಿ ಕುಳ್ಳಿರಿಸುವುದು, ಅದೊಂದು ವ್ಯಾಪಾರ ಕೇಂದ್ರವಾಗಿದ್ದರು. ಅದೊಂದು ಸಮಾಜ ಸೇವೆಗೆ ಹೆಸರುವಾಸಿಯಾದಂಥ ಒಂದು ಕೇಂದ್ರ ಕೂಡ ಆಗಿತ್ತು. ಅಂದರೆ ವಿಟ್ಲ ಆಸುಪಾಸಿನ ಗ್ರಾಮೀಣ ಪ್ರದೇಶದ ಜನರು ಅಲ್ಲಿ ಬಂದು ಕೂತ್ಕೊಳ್ಳೋದು, ತುಂಬ ಹೊತ್ತು ಮಾತಾಡೋದು, ಅದು ಒಂದು ರೀತಿಯ ನಮಗೆ ಸಣ್ಣದರಲ್ಲಿ ಪ್ರೇರಣೆ. ಆದರೆ ಬೇರೆ ರೀತಿಯಲ್ಲಿ ಅಂದರೆ ನನಗೆ ನನ್ನ ಅಣ್ಣ ಮಹಮೂದ್ ಅಂತ ಹೇಳುವರು, ಅವರು ಆವಾಗ ಸೌದಿ ಅರೇಬಿಯಾ ಮತ್ತು ದುಬೈಯಲ್ಲಿ ಎಲ್ಲ ಇದ್ದರು, ವರ್ಕ್ ಮಾಡ್ತಾ ಇದ್ರು. ಅವರು ಕೂಡ ಹಾಗೆ ಖಾಸಗಿಯಾಗಿ ಅವರು ಸಮಾಜದಲ್ಲಿ ತುಂಬ ಬಡವರನ್ನು ಗುರುತಿಸಿ ಅವರಿಗೆ ಯಾರಿಗೂ ಗೊತ್ತಾಗದಂತೆ, ಒಂದು ಕೈಯಲ್ಲಿ ಕೊಟ್ಟದ್ದು ಇನ್ನೊಂದು ಕೈ ಗೊತ್ತಾಗದಂತೆ ಹೆಲ್ಪ್ ಮಾಡುವಂತಹ ಒಂದು ಅವರ ಒಂದು ನೇಚರ್. ಅದೇ ರೀತಿಯಲ್ಲಿ ನಮ್ಮ ಕುಟುಂಬ, ನನ್ನ ತಾಯಿಯ ಕುಟುಂಬ, ನನ್ನ ತಾಯಿ ನಾನು ನೋಡಿಲ್ಲ ಅವರನ್ನು, ಯಾಕಂದರೆ ನಾನು ಒಂದು ವರ್ಷ ನಾಲ್ಕು ತಿಂಗಳು ಇರುವಾಗ ತಾಯಿಯವರು ಇನ್ನೊಂದು ಹೆರಿಗೆಯಲ್ಲಿ ಆ ತಾಯಿ ಮತ್ತು ಮಗು ತೀರಿಕೊಂಡರು. ಹಾಗೆ ತಾಯಿಯವರು ತುಂಬ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ರು ಅಂತ ಹೇಳುವಂಥದ್ದನ್ನು ಇತರರಲ್ಲಿ ಕೇಳಿ ತಿಳ್ಕೊಂಡಿದ್ದೇನೆ. ಹಾಗೆ ಅವರದ್ದೆಲ್ಲ ಪ್ರೇರಣೆಯಿಂದ ನಾವು ಏನಾದರೂ ಒಂದು ಅದೇ ಒಂದು ಇದರಲ್ಲಿ ರಕ್ತ ಸಂಬಂಧದಲ್ಲಿ ಬಂದದ್ದು ಏನೋ ಗೊತ್ತಿಲ್ಲ, ನಮ್ಮಿಂದ ಏನಾದರೂ ಸಮಾಜಕ್ಕೆ ಒಂದು ಕಿಂಚಿತ್ ಸಹಕಾರ ನೀಡುವಂತಹ ಒಂದು ಪ್ರೇರಣೆ ಸಿಕ್ಕಿತ್ತು. ಇದು ಬಾಲ್ಯದಲ್ಲಿ ಆದಂತಹ ಒಂದು ಕೆಲವೊಂದು ಘಟನೆ, ನೀವು ಈಗಾಗಲೇ ನಿಮ್ಮ ಪರಿಚಯದಲ್ಲಿ ಹೇಳಿದ್ದೀರಿ ಬಾಲ್ಯದಲ್ಲಿ ಆದಂತಹ ಸಿಹಿ ಕೈ ಘಟನೆಗಳು. ಬಾಲ್ಯದಲ್ಲಿ ನಾನು ಕೆಲ ವರ್ಷ ತಂದೆ ಜೊತೆಗಿದ್ರು, ತಂದೆ ಮನೆಯಲ್ಲಿದ್ದರೂ, ಇನ್ನೊಂದಿಷ್ಟು ವರ್ಷ ನಾನು ನನ್ನ ಅಜ್ಜಿ ಮನೆಯಲ್ಲಿದ್ದೆ. ಅಲ್ಲಿ ಆದಂತಹ ಅನುಭವ ಆಗಿರ್ಬೋದು, ಎಲ್ಲ ಕಡೆ ಅಂದರೆ ಸಿಹಿ ಕಹಿ ಅನುಭವ ಸೇರಿಕೊಂಡು ನಮ್ಮನ್ನು ಆ ಒಂದು ತಳಮಟ್ಟದಲ್ಲಿ ಆ ರೀತಿ ಬೆಳೆದುದರಿಂದ ಮುಂದಕ್ಕೆ ಇದು ಪ್ರೇರಣೆಯಾಗಿತ್ತು ಅಂತ ಹೇಳ್ಬೋದು.
2: ಬಾಲ್ಯದಲ್ಲಿ ಅನೇಕ ಕಡೆಗಳಲ್ಲಿ ನೀವು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ.
1: ಹೌದು, ಅಂದರೆ ಕೆಲಸ ಅಂದರೆ ನನಗೆ ನನ್ನ ತಂದೆಯವರಿಗೆ ಜವಳಿ ಅಂಗಡಿ ಇತ್ತು, ನಾನು ಜವಳಿ ಅಂಗಡಿಯಲ್ಲಿದ್ದೆ. ಅದಕ್ಕೆ ಆ ಜವಳಿ ಅಂಗಡಿಯಲ್ಲಿ ಇರುವುದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಕಡೆ ಕೆಲಸ ಮಾಡಿದ್ದೇನೆ. ಅದೇ ನೀವು ಈಗ ಹೇಳಿದ ಹಾಗೆ ಗಲ್ಲಿ ಗಲ್ಲಿಗಳಲ್ಲಿ ಪೆಟ್ಟಿಗೆ ತುಂಬಿ ಐಸ್ ಕ್ಯಾಂಡಿಯನ್ನು ಮಾರಿದ್ದೇನೆ. ಕಟ್ಟೆ ಒಂದು ಮರದಡಿಯಲ್ಲಿ ಕಟ್ಟೆಯಲ್ಲಿ ಕೂತು ಅಲ್ಲಿ ಮೀನು ವ್ಯಾಪಾರವೂ ಮಾಡಿದ್ದೇನೆ, ಹಸಿ ಮೀನು ವ್ಯಾಪಾರ. ಅದೇ ರೀತಿಯಲ್ಲಿ ಈ ಗೇರು ಬೀಜ ವ್ಯಾಪಾರ ಇದೆಯಲ್ಲ, ಎಲ್ಲ ಅಂಗಡಿಗಳಿಂದ ಗೇರು ಬೀಜಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಕಾರಲ್ಲಿ ಅಂಬಾಸಿಡರ್ ಕಾರು ಅದರಲ್ಲಿ ತುಂಬಿಸಿ ಹತ್ತಿರದ ಪೇಟೆಗೆ ಕೊಂಡೋಗಿ ಸೇಲ್ ಮಾಡಿ ಅದರಲ್ಲಿ ಒಂದು ಕೆಜಿಯಲ್ಲಿ ನನಗೆ 10-15 ಪೈಸೆ ಸಿಗ್ತಾ ಇತ್ತು. ಒಮ್ಮೆ ಕೊಂಡೋಗುವಾಗ 2 ಕ್ವಿಂಟಲ್ ಗೇರು ಬೀಜ ಎಲ್ಲ ಕೊಂಡೋಗ್ತಾ ಇದ್ದೆ. ಅದರಲ್ಲಿ ಸಿಕ್ಕಿದ ಲಾಭದಲ್ಲಿ ಏನಾದರೂ ಮನೆ ಖರ್ಚಿಗೆಲ್ಲ ಆಗ್ತಾ ಇತ್ತು. ಅಂತ ಒಂದು ಸಂದರ್ಭ ಇತ್ತು. ಆದರೆ ನನ್ನ ತಂದೆಯವರು ಜವಳಿ ವ್ಯಾಪಾರಿಯಾಗಿದ್ದರು, ಅವರು ಮನೆಯನ್ನೆಲ್ಲ ನಿಭಾಯಿಸ್ತಿದ್ರು. ಆದರೆ ನಮ್ಮ ಕೆಲವೊಂದು ಖಾಸಗಿ ಖರ್ಚು ವೆಚ್ಚಗಳಾಗಿರ್ಬೋದು, ಇತರ ರೀತಿಗೆಲ್ಲ ಈ ರೀತಿ ಮಾಡ್ತಾ ಇದ್ದೆ. ಮತ್ತು ಮಾವನವರಿಗೆ ಕೊರೆ ಇತ್ತು, ಅದರಲ್ಲಿ ನಾನು ರೈಟರಾಗಿ ತುಂಬ ವರ್ಷ ಕೆಲಸ ಮಾಡಿದ್ದೆ. ಆ ಬಿಸಿಲಲ್ಲಿ ಕೂಡ ನಿಂತು ಅಲ್ಲಿ ಕೆಲಸ ಮಾಡಿ ಲಾರಿಗೆ ಸೈಜ್ ಕಲ್ಲನ್ನು, ಈಗ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತದೆ, ಆವಾಗೆಲ್ಲ ಸೈಜ್ ಕಲ್ಲನ್ನು ತುಂಬಿ ಕಿವಿಯಲ್ಲಿ ರಕ್ತ ಬರ್ತಾ ಇತ್ತು. ಒಂದು ಲೋಡ್ ಲಾರಿಗೆ ಒಂದು ಲೋಡ್ ಕಲ್ಲಂದ್ರೆ 350 ಕಲ್ಲು ಆಗ್ತಾ ಇದ್ದೇವೆ. ನಾನು ಒಬ್ಬನೇ ಲೋಡ್ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ. ಮತ್ತೆ ಈ 1/2 ಇಂಚು 1/4 ಇಂಚು ಜಲ್ಲಿಯನ್ನು ಲೋಡ್ ಮಾಡ್ತಾ ಇದ್ದೆ. ಇಂಥದ್ದೆಲ್ಲ ಮಾಡಿ ಮಾಡಿ ಮಾಡಿ
2: ಆ ಟೈಮಲ್ಲಿ ಅದು ಕಷ್ಟ ಅಂತ ಅನಿಸಿದ್ರು ಕೂಡ ಈಗ ಅದನ್ನ ನೆನಪು ಮಾಡಿಕೊಂಡಾಗ ಅದು ಒಂದು ಒಳ್ಳೆ ಅನುಭವ ಅಂತ.
1: ಒಳ್ಳೆ ಅನುಭವ, ಖಂಡಿತ ಖಂಡಿತ.
2: ಅದಕ್ಕೆ ಸೇಡಿಯಾಬು ಕೃಷ್ಣ ಭಟ್ ಒಂದು ಕಡೆಯಲ್ಲಿ ಮಾತು ಹೇಳ್ತಾರೆ, ಅನುಭವವು ಸವಿಯಲ್ಲ ಅನುಭವದ ನೆನಪೇ ಸವಿ ಅಂತ. ನೆನಪು ಮಾಡಿಕೊಳ್ಳೋದೇ ಬಹಳ ಸ್ವೀಟ್ ಅಂತ. ಸೊ ನಂತರ ನೀವು ಬರಹಗಾರರಾಗ್ತೀರಿ, ಅನೇಕ ಬರಹಗಳನ್ನ ಬಾಲ್ಯದಿಂದಲೇ ಬರೆಯೋದು ಅಂತ ಹೇಳಿದ್ರೆ ನಿಮ್ಗೆ ಬಹಳ ಇಷ್ಟ ಆಗುತ್ತೆ. ಆದ್ರೆ ನಿಮ್ಮ ಬರಹಗಳು ಬಹಳ ಸಮಾಜದಲ್ಲಿ ಪರಿವರ್ತನೆಗಳನ್ನು ತಂದಿದೆ ಅಂತ ಅಲ್ವಾ ಸರ್? ಬರಹದ ಬಗ್ಗೆ ಹೇಳೋದಾದ್ರೆ ಹೇಗೆ ಬರೆಯುವ ಹವ್ಯಾಸ ಹುಟ್ಟಿಕೊಂಡಿತ್ತು ಅಂತ?
1: ಬರೆಯುವಾಗ ಸಣ್ಣದ್ರಲ್ಲಿ ನನಗೆ ಅಂದ್ರೆ ಈ ನಮ್ಮಲ್ಲಿ ಒಂದು ಧಾರ್ಮಿಕ ಪತ್ರಿಕೆ ಅಲ್ಲನ್ಸಾರ್ ಅಂತ ಇತ್ತು, ಮತ್ತೆ ಮಂಗಳ ವಾರ ಪತ್ರಿಕೆ ಅಂತ ಇತ್ತು, ಇದಕ್ಕೆ ಎಲ್ಲ ನಾನು ಬರೀತಿದ್ದೆ. ಮತ್ತೆ ಸಂಜೆ ಪತ್ರಿಕೆ, ಆವಾಗ ಮಂಗಳೂರು ಮಿತ್ರ, ಇದಕ್ಕೆಲ್ಲ ನಾನು ಕೆಲವೊಂದು ಒಪಿನಿಯನ್ಸ್ ಎಲ್ಲ ಬರೀತಾ ಇದ್ದೆ. ಸಣ್ಣ ಸಣ್ಣ ಒಂದು 3-4 ಲೈನ್ ಬರೀತಾ ಇದ್ದೆ.
2: ಮಂಗಳದಲ್ಲಿ ನಿಮ್ಮ ಇದನ್ನು ನೋಡ್ತಾ ಇದ್ದೆ.
1: ಹೌದು,
2: ರಶೀದ್ ವಿಟ್ಲ ಅಂತ ಬಂದು.
1: ಹೌದೌದು, ಇವರಲ್ಲಿ ನರಸಿಂಹಮೂರ್ತಿಯವರ ಪ್ರಶ್ನೋತ್ತರ ಆಗಿರ್ಬೋದು, ಕೆಲವೊಮ್ಮೆ ಅಭಿಪ್ರಾಯಗಳಾಗಿರ್ಬೋದು, ಈಗ ಮಂಗಳ ಇಲ್ಲ, ಆವಾಗ ಬರೀತಾ ಇದ್ದೆ. ಹೆಚ್ಚಾಗಿ ಏನಲ್ಲ, ಒಂದಷ್ಟು ಬರೀತಾ ಇದ್ದೆ. ಮತ್ತೆ ಮತ್ತೆ ಹೀಗೆ ಹೋಗ್ತಾ ಹೋಗ್ತಾ ಮತ್ತೆ ಜನವಾಹಿನಿ ಪತ್ರಿಕೆ ಬಂತು. ಅದರಲ್ಲಿ ನನ್ನ ವರದಿಗಳೆಲ್ಲ ಸ್ಟೋರಿಗಳೆಲ್ಲ ಬರಲಿಕ್ಕೆ ಇಷ್ಟ. ನಾನು ಕೆಲವೊಂದು ನಮ್ಮ ಊರಿನ ಸಮಸ್ಯೆಗಳನ್ನೆಲ್ಲ ಬರೀತಾ ಇದ್ದೆ. ಹೋಗ್ತಾ ಹೋಗ್ತಾ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ವರದಿಗಾರನಾಗಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದರಲ್ಲಿ ವರದಿ ಮಾಡ್ತೇವೆ. ಒಂದು 5 ವರ್ಷ ಅದರಲ್ಲಿ ಕೆಲಸ ಮಾಡಿದ್ದೇನೆ. ಆವಾಗ ವಿಜಯ ಸಂಕೇಶ್ವರ ಅವರು ಸ್ಟಾರ್ಟ್ ಮಾಡಿದ್ದು. ನಾನು ಸೇರುವಾಗ ಈಶ್ವರ ದೈತೋಟ ಅವರು ಸಂಪಾದಕರಾಗಿದ್ದರು, ಆನಂತರ ವಿಶ್ವೇಶ್ವರ ಭಟ್ರು ಇದ್ದರು. ಸೊ ಅದರಲ್ಲಿ ಕೆಲಸ ಮಾಡ್ತಾ ಅದರಲ್ಲಿ ವರದಿ ಮಾಡ್ತಾ ಅದರಲ್ಲಿ ತುಂಬ ಅನುಭವಗಳು ಸಿಕ್ಕಿತ್ತು. ತುಂಬ ಅದರಲ್ಲೂ ಸಿಹಿ ಕೈ, ಪಾಸಿಟಿವ್ ನೆಗೆಟಿವ್ ಅನುಭವಗಳು ಕೂಡ ಸಿಕ್ಕಿತ್ತು. ಅದರಿಂದಾಗಿ ನನಗೆ ಬಹಳಷ್ಟು ಬರವಣಿಗೆಯಲ್ಲಿ ಹಿಡಿತ ಸಿಕ್ಕಿತ್ತು. ಬರೀತಾ ಹೋದೆ ಪತ್ರಿಕೆಯಲ್ಲಿ. ವಿಜಯ ಕರ್ನಾಟಕದಲ್ಲಿ ಕೂಡ ತುಂಬ ಲೀಡಿಂಗ್ ವರದಿಗಳು ರಾಜ್ಯ ಮಟ್ಟದಲ್ಲಿ ನನ್ನದು ಪ್ರಕಟ ಆಗಿದೆ. ಅದು ಫ್ರಂಟ್ ಪೇಜಲ್ಲಿ ಲೀಡಿಂಗ್ ವರದಿ. ಅದು ಅಂದರೆ ತುಂಬ ಸಮಸ್ಯೆಗಳಾಗಿರ್ಬೋದು, ಕೆಲವೊಂದು ವಿಚಾರಗಳನ್ನೆಲ್ಲ ಬರೀತಾ ಇದೆ. ಆವಾಗೊಂದು ಥರ ನಮ್ಮಲ್ಲಿ ವರದಿಗಾರರಲ್ಲೇ ಒಂಥರ ಕಾಂಪಿಟಿಷನ್ ಇತ್ತು. ನಮ್ಮ ನಾನೀಗ ಬಂಟ್ವಾಳ ಕಡೆ ವರದಿ ಮಾಡ್ತಾ ಇದ್ರೆ ಬೆಳ್ತಂಗಡಿ ಕಡೆ ಇರ್ಬೋದು ಅಥವಾ ಮಂಗಳೂರು ಕಡೆ ಸುಳ್ಯ ಕಡೆ ವರದಿಗಾರ, ಅವರಿಗೂ ನಮಗೆ ಒಂದು ಏನಂದ್ರೆ ಒಂದು ಪಾಸಿಟಿವ್ ಆದಂತಹ ಒಂದು ಸ್ಪರ್ಧೆ ನಡೀತಾ ಇತ್ತು. ಅಂದ್ರೆ ಯಾರು ಹೆಚ್ಚು ನ್ಯೂಸ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ನಮಗೆ ಪ್ರತಿ ತಿಂಗಳು ಮೀಟಿಂಗ್ ಎಲ್ಲ ನಡೀತಾ ಇತ್ತು. ಅದರಲ್ಲೆಲ್ಲ ನಮ್ಮನ್ನು ಎಪ್ರಿಸಿಯೇಟ್ ಮಾಡ್ತಾ ಇದ್ರು. ಅವಾಗೆಲ್ಲ ಖುಷಿ ಆಗ್ತಾ ಇತ್ತು, ಮತ್ತೆ ಮತ್ತೆ ಬರೀಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ಅಂತ ಹೇಳ್ಬೋದು.
2: ಓಕೆ ಓಕೆ. ಸೊ ಅದಾದ ನಂತರ ರಶೀದ್ ವಿಟ್ಲ ಅವರ ಸಮಾಜಮುಖಿ ಕೆಲಸಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆರಂಭ ಆಗ್ತದೆ. ಅದರಲ್ಲೂ ಕೂಡ ಎಂ ಫ್ರೆಂಡ್ಸ್ ಅನ್ನುವಂಥದ್ದು ಒಂದು ಸಂಸ್ಥೆಯನ್ನು ನೀವು ಕಟ್ತೀರಿ, ಅದರ ಸ್ಥಾಪಕ ಅಧ್ಯಕ್ಷ ಆಗ್ತೀರಿ. ನಮ್ಮ ವೆಲ್ನಾಕ್ ಆಸ್ಪತ್ರೆಗೆ ಇವತ್ತು ಕೂಡ ಪ್ರತಿದಿನ ಊಟದ ವ್ಯವಸ್ಥೆ
1: 8 ವರ್ಷದಿಂದ
2: ಕೊಡ್ತಾ ಇದ್ದೀರಿ. ನಮಗೆ ಒಂದು ಸಂತೋಷ ಏನು ಅಂತ ಹೇಳಿದರೆ, ಹಲೋ ವೆಲ್ನಾಕ್ ಜೊತೆ ರೇಡಿಯೋ ಸಾರಂಗ್ ಕೂಡ ನಮ್ಮದೊಂದು ಸಹಯೋಗದಲ್ಲಿ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಒಬ್ಬರು ವೈದ್ಯರು ವೆಲ್ನಾಕಿಂದ ಬರ್ತಾರೆ. ನಾಳೆ 200ನೇ ಸಂಚಿಕೆ ನಮ್ಮ ಕಾರ್ಯಕ್ರಮ. ಒಂದಿಷ್ಟವರೆಗೆ 100ಕ್ಕಿಂತಲೂ ಹೆಚ್ಚು ವೈದ್ಯರು ಬಂದಿದ್ದಾರೆ. ಸಂದರ್ಭದಲ್ಲಿ ಯಾರಾದರೂ ಅಲ್ಲಿ ಅಧೀಕ್ಷಕರೆಲ್ಲ ಬಂದಾಗ ಎಂ ಫ್ರೆಂಡ್ಸ್ನ ಹೆಸರನ್ನು ಒಂದಿಲ್ಲಿ ಕೂತು ಹೇಳ್ತಾರೆ. ಸೊ ನಾನು ಹೇಳೋದಂದರೆ ಆಗಲೇ ನಾನು ಹೇಳ್ತಾ ಇದ್ದೆ ಎಂ ಫ್ರೆಂಡ್ಸ್ ಇಂಥ ಕೆಲಸವನ್ನು ಒಳ್ಳೆ ಮಾಡ್ತಾ ಇದೆ ಅಂತ. ಸೊ ಏನು ಸರ್ ಇದು ಹುಟ್ಟಿದ ಬಗ್ಗೆ ಹೇಗೆ? ಎಂ ಫ್ರೆಂಡ್ಸ್
1: ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ 2013ರಲ್ಲಿ ಎಂ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಆಗಿ ಪ್ರಾರಂಭ ಆಗ್ತದೆ. ನಂದು ಸಮಾಜಮುಖಿಯಾದಂಥ ಒಂದು ಜರ್ನಿ ಹೇಗೆ ಅಂದರೆ, ನಾನು ಪ್ರಾರಂಭದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಅಧೀನದ ಲಿಯೋ ಕ್ಲಬ್ ಅಂತ ಹೇಳುವಂಥ ಸಂಸ್ಥೆಯಲ್ಲಿ ಗುರುತಿಸಿಕೊಂಡು, ಆವಾಗೆಲ್ಲ ನನಗೆ ಒಂದು ಎಲ್ಲದರಲ್ಲಿ ಒಂದು ಸಮಾಜದಲ್ಲಿ ಹೇಗೆ ಇದು ಮಾಡಬೇಕು ಅಂತ ಹೇಳೋದರ ಬಗ್ಗೆ ಎಲ್ಲ ಅದರಲ್ಲಿ ಕೂಡ ತುಂಬ ಮಾರ್ಗದರ್ಶನ ಸಿಗುತ್ತೆ. ಆನಂತರ ಜೂನಿಯರ್ ಚೇಂಬರ್ ಅಂತ ಇದೆ, JC, ಅದರಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥ ಹಲವಾರು ಕಾರ್ಯಕ್ರಮಗಳು, ಅದರಲ್ಲಿ ಅಧ್ಯಕ್ಷನಾಗುವಂಥ ಒಂದು ಅವಕಾಶ ಕೂಡ ಸಿಗುತ್ತೆ. ಆ ನಂತರದ ದಿನಗಳಲ್ಲಿ ರೋಟರಿ ಕ್ಲಬ್ ಅಂತ ಹೇಳುವಂಥ ಸಂಸ್ಥೆ ಕೂಡ ಸೇರಿಕೊಂಡೆ. ಇದರ ಮಧ್ಯೆ ಜಮಿಯತುಲ್ ಫಲಾ ಅಂತ ಹೇಳುವಂಥ ಒಂದು ಸಂಸ್ಥೆ ಇದೆ. 38 ವರ್ಷದಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಶೈಕ್ಷಣಿಕವಾಗಿ ತುಂಬ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ. ಆ ಸಂಸ್ಥೆಯಲ್ಲಿ ನನ್ನನ್ನು ಸೇರಿಸಿದ್ದು ನನ್ನನ್ನು ನನ್ನ ಅನೀಫಾಜಿ ಕುಲ್ತಮಜಲ್ ಅಂತ ಹೇಳುವವರು. ಅವರು ನಮ್ಮಲ್ಲಿ ಒಳ್ಳೆ ಬಾಂಧವ್ಯವನ್ನು ಇಟ್ಟುಕೊಂಡವರು. ಅವರು ಕೂಡ ತುಂಬ ಸಂಘ ಸಂಸ್ಥೆಗಳಲ್ಲಿದ್ದಾರೆ. ಹಾಗೆಯೇ ಸೇರಿಕೊಂಡು ಆನಂತರ ನಾವು ಈ ಜಮಿಯತ್ತುಲ್ ಫಲಾನಂತ ಹಲವಾರು ಇದು ಮನೆಗಳಿಗೆ ಭೇಟಿ ನೀಡುವಂಥದ್ದು, ಮನೆಗಳು ಕಟ್ಟಿಸಿಕೊಡುವಂಥದ್ದು ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ, ಆವಾಗ ಈ ವಾಟ್ಸಪ್ ಅಂತ ಹೇಳುವಂಥ ಆ್ಯಪ್ ಯಾರಿಗೂ ಪರಿಚಯ ಇರಲಿಲ್ಲ. ಆವಾಗ ಈಗ ನಾವು ಡಿಸ್ಕಷನ್ ಮಾಡೋ ವಾಟ್ಸಪ್ ಅಂತ ಇದೆ, ಅದರಲ್ಲಿ ನಮಗೆ ಮೆಸೇಜ್ ಕಳಿಸ್ಲಿಕ್ಕಾಗ್ತದೆ, ಫೋಟೋ ಕಳಿಸ್ಲಿಕ್ಕಾಗ್ತದೆ, ಇಲ್ಲಾದ್ರೆ ನಮಗೆ ಮೇಲಲ್ಲಿ ಮಾತ್ರ ಫೋಟೋ ಕಳಿಸ್ಲಿಕ್ಕೆ, ಹೀಗೆಲ್ಲ ಬಂತು. ಆ ಸಂದರ್ಭದಲ್ಲಿ ನಾನು ವಾಟ್ಸಪ್ಪನ್ನು ನನ್ನ ಸ್ಮಾರ್ಟ್ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡೆ. ಡೌನ್ಲೋಡ್ ಮಾಡಿ ಅವತ್ತೇ ಅದರಲ್ಲಿ ಆಪ್ಷನ್ಸ್ ಎಲ್ಲ ನೋಡುವಾಗ ಗ್ರೂಪ್ ಮಾಡಲಿಕ್ಕೆ ಆಯಿತು ಅಂತ ಆಯಿತು. ನನ್ನ ಕಾಂಟ್ಯಾಕ್ಟ್ಸಲ್ಲಿ ಸಾಧಾರಣ ಒಂದು 2000 ಮಂದಿ ಇದ್ರು ಆವಾಗಲೇ. ಅದರಲ್ಲಿ ವಾಟ್ಸಪ್ ಡೌನ್ಲೋಡ್ ಮಾಡಿದವರು 4-5 ಮಂದಿ ಏನಾಯ್ತು, ಅವರನ್ನೆಲ್ಲ ಸೇರಿಸಿಕೊಂಡು ನಾನೊಂದು ಗ್ರೂಪ್ ಮಾಡಿದೆ. ಅದಕ್ಕೆ ಆವಾಗಲೇ ಹೆಸರು ಮರ್ಸಿ ಫ್ರೆಂಡ್ಸ್ ಅಂತ ಇಟ್ಟೆ, ಎಂ ಫ್ರೆಂಡ್ಸ್ ಅಂತ. ಎಂ ಅಂದರೆ ನಾವು ಮರ್ಸಿ ಅಂತ ಹೇಳುವಂಥದ್ದು, ಮರ್ಸಿ ಫ್ರೆಂಡ್ಸ್ ಅಂತ. ಆವಾಗ 4-5 ಮಂದಿ ಇದ್ದಂತಹ ಒಂದು ಗ್ರೂಪ್. ಆವಾಗ ಈ ಅನೀಫಾಜಿ ಕೂಡ ಇದ್ರು. ನಾವೆಲ್ಲ ತುಂಬ ಡಿಸ್ಕಷನ್ ಮಾಡ್ತಾ ಇದ್ದೆವು, ಚರ್ಚೆ ಮಾಡ್ತಾ ಇದ್ದೆವು. ಆವಾಗ ಇದರಲ್ಲಿ ನಾವು ಕೇವಲ ಚರ್ಚೆಗಿಡೋದು ಬೇಡ, ಈ ಎಂ ಫ್ರೆಂಡ್ಸ್ ಅಂತ ಹೇಳುವಂಥ ಗ್ರೂಪನ್ನು ಒಂದು ಸಮಾಜಮುಖಿಯಾಗಿ ಪರಿವರ್ತನೆ ಮಾಡುವ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ಏನು ಮಾಡಿದ್ದೇವೆಂದರೆ, ಆರೋಗ್ಯ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡುವ ಅಂತ ಹೇಳಿ ಬಡವರು ಆಸ್ಪತ್ರೆಯಲ್ಲಿ ಏನಾದರೂ ಚಿಕಿತ್ಸೆಗೆ ಬೇಕು. ಆವಾಗ ಈ ಆಯುಷ್ಮಾನ್ ಅಂತ ಹೇಳುವಂಥ ಸ್ಕೀಮ್ ಎಲ್ಲ ಇರಲಿಲ್ಲ. ಆವಾಗ ಏನಾದರೂ ಚಿಕಿತ್ಸೆಗೆಲ್ಲ ಸಹಾಯ ಮಾಡುವಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಆ ಗ್ರೂಪನ್ನು ಸಮಾಜಮುಖಿಯಾಗಿ ಪರಿವರ್ತನೆ ಮಾಡಿದೆವು. ಇವಾಗ ಆ ಗ್ರೂಪಲ್ಲಿ 62 ಮಂದಿ ಸದಸ್ಯರಿದ್ದಾರೆ. ಈ ಸದಸ್ಯರು ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಬಹುತೇಕ ಸದಸ್ಯರು. ಅದರಲ್ಲಿ ಒಂದು 25 ಮಂದಿ NRI ಸದಸ್ಯರಿದ್ದಾರೆ. ಈ 62 ಮಂದಿ ಸದಸ್ಯರು ಕೂಡ ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿ ಪತ್ರಕರ್ತರು ಇದ್ದಾರೆ, ವಕೀಲರುಗಳಿದ್ದಾರೆ, ವೈದ್ಯರುಗಳಿದ್ದಾರೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ, NRI ಒಳ್ಳೊಳ್ಳೆ ಡೋನರ್ಸ್ ಎಲ್ಲ ಇದ್ದಾರೆ. ಇವರನ್ನೆಲ್ಲ ಸೇರಿಸಿಕೊಂಡು ಬೇರೆ ಬೇರೆ ಕ್ಷೇತ್ರ ಜನರನ್ನು ಸೇರಿಸಿಕೊಂಡು ಇವನ್ನು ಗ್ರೂಪನ್ನು ರಚಿಸಿದೆವು. ಇವತ್ತು ಎಲ್ಲರೂ ಸಮಾನ ಮನಸ್ಕರು, ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡಿಕೊಂಡು ಸಾಧಾರಣ ಒಂದು 12 ವರ್ಷದಿಂದ ಒಳ್ಳೆ ರೀತಿಯಲ್ಲಿ ಮುಂದುವರಿತೇವೆ. ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನೀವು ಈಗ ಒಂದು ವಿಷಯ ಪ್ರಸ್ತಾವ ಮಾಡಿದ್ರೆ, ವೆನ್ಲಾಕ್ ಆಸ್ಪತ್ರೆ ವೈದ್ಯರುಗಳು ಇಲ್ಲಿಗೆ ಬರ್ತಾರೆ, ನಾವು ಪ್ರತಿ ವಾರ ಕಾರ್ಯಕ್ರಮ 200ನೇ ಸಂಚಿಕೆ ಮಾಡ್ತೇವೆ, ಒಳ್ಳೆ ವಿಷಯ. ನಾವು ವೆನ್ಲಾಕ್ ಹಾಸ್ಪಿಟಲಲ್ಲಿ ಕೂಡ ಆ ಸಂದರ್ಭದಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ, ಯಾರು ರೋಗಿಗಳಿಗೆ ಏನಾದರೂ ಹೆಲ್ಪ್ ಬೇಕು ಅಂತ ಅಂದರೆ ಎಲ್ಲ ವಿಸಿಟ್. ಆವಾಗ ನಾವು ಕಂಡಂತಹ ಅಲ್ಲಿ ಒಂದು ದೃಶ್ಯ ಏನಂದರೆ, ಈ ಆಸ್ಪತ್ರೆ ಸರ್ಕಾರದಿಂದ ಒಂದು ಅನ್ನ ಕೊಡ್ತಾರೆ, ಅದು ಆಸ್ಪತ್ರೆಯ ರೋಗಿಗಳಿಗೆ ಮಾತ್ರ. ರೋಗಿಗಳ ಯಾರು ಜೊತೆಗಿರ್ತಾರೆ, ಜೊತೆಗಾರರಿರ್ತಾರೆ, ಅವರು ಏನು ಮಾಡ್ತಾರೆ ಅಂದರೆ ರೋಗಿಗಳಿಗೆ ಸಿಕ್ಕಿರುವಂಥ ಅನ್ನವನ್ನು ಅರ್ಧ ಇದು ಪಾಲು ಮಾಡಿಕೊಂಡು ಅರ್ಧ ಅನ್ನ ಇವರು ತಿನ್ನೋದು, ಅರ್ಧ ಅನ್ನ ಅವರು ತಿನ್ನುವಂತಹ ಒಂದು ಪರಿಸ್ಥಿತಿ ಇತ್ತು. ಅದರ ಜೊತೆಗೆ ಕೆಲವರೆಲ್ಲ ರೈಲ್ವೆ ಸ್ಟೇಷನ್ ಹತ್ತಿರ ಇದೆ, ಅಲ್ಲಿ ಹೋಗಿ ಬೇಡುವಂಥದ್ದು, ಹಂಪನಕಟ್ಟ ಅಂತ ಹೇಳುವಂತಹ ಮಾರ್ಕೆಟ್ ಅಲ್ಲಿ ಬೇಡುವಂತಹ ಪರಿಸ್ಥಿತಿ. ಯಾಕಂದ್ರೆ ಈ ವೆನ್ಲಾಕ್ ಆಸ್ಪತ್ರೆ ನೀವೆಲ್ಲ ನಿಮಗೆ ಗೊತ್ತಿರಬಹುದು, ವೆನ್ಲಾಕ್ ಆಸ್ಪತ್ರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜಿಲ್ಲೆಯ ರೋಗಿಗಳೆಲ್ಲ ಹೆಚ್ಚಾಗಿ ಬರೋದು ದೂರ ದೂರದ ಜಿಲ್ಲೆಗಳಿಂದ. ಯಾಕಂದ್ರೆ ಇಲ್ಲಿಗೆ ಒಳ್ಳೆ ಹೆಸರಿದೆ ಇಲ್ಲಿಯ ಜಿಲ್ಲಾಸ್ಪತ್ರೆಗೆ, ಈಗ 10 ಜಿಲ್ಲೆಯಿಂದ ಬರ್ತಾರೆ, ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಬಿಜಾಪುರ, ದಾವಣಗೆರೆ, ಹಾವೇರಿ, ಹೀಗೆ ಶಿವಮೊಗ್ಗ, ಈ ಕಡೆಯಿಂದೆಲ್ಲ ಬರ್ತಾರೆ ಜನ. ಅವರೆಲ್ಲ ಆರ್ಥಿಕವಾಗಿ ಅಷ್ಟು ಸಬಲರಲ್ಲ, ಅವರೇನೋ ಎಮರ್ಜೆನ್ಸಿಯಾಗಿ ಮಂಗಳೂರು ಆಸ್ಪತ್ರೆ ಬಂದರೆ ಅವರಿಗೆ ಒಂದು ಆ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಿಕೊಂಡು ಎಂಫ್ರೆಂಡ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ 3 ತಿಂಗಳಿಗೆ ಬೇಕಾಗುವ ಅಮೌಂಟನ್ನು ನಾವೇ ಕಲೆಕ್ಟ್ ಮಾಡಿಕೊಂಡು ನಮ್ಮೊಳಗೆ ನಾವು ಮಾಡಿಕೊಂಡು ಅವತ್ತು ಸ್ಟಾರ್ಟ್ ಮಾಡಿದ್ದು 8 ವರ್ಷದ ಹಿಂದೆ. ದೇವರ ದಯೆಯಿಂದ ಏನೋ ಅನ್ನ ನಾವು ಕೊಡ್ತಾ ಇದ್ದೇವೆ. ನಾವು 3 ತಿಂಗಳಿಗೆ ಪ್ರಾರಂಭ ಆದ್ದು ಅವತ್ತು ನಿಲ್ಬಹುದು ಅಂತ ಗ್ರಹಿಸಿದ್ವಿ, ಆದ್ರೆ ದೇವರು ನಿಲ್ಲಿಸಿಲ್ಲ, ಅನ್ನದಾನ ಅಲ್ವೇ. ಅದ ಕಾರಣ ಇಷ್ಟವರೆಗೆ 8 ವರ್ಷದ ತನಕ ಮುಂದುವರಿತು, ಒಂದು ದಿವಸ ಕೂಡ ನಿಲ್ಲಿಸಿಲ್ಲ. ಯಾಕಂದ್ರೆ ಕೆಲವರೆಲ್ಲ ಅನ್ನದಾನ ಮಾಡುವವರು ಕೋವಿಡ್ ಸಂದರ್ಭದಲ್ಲಿ ಕೂಡ ನಿಲ್ಲಿಸಿದ್ರು. ಮತ್ತೆ ಕೆಲವೊಮ್ಮೆ ಇಲ್ಲಿ ನಿಮಗೆ ಗೊತ್ತು, ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಏನಾದ್ರೂ ಬಂದ್ಗಳು ಅದರದೆಲ್ಲ ಕೆಲವೊಮ್ಮೆ ಆಗುವ ಸಂದರ್ಭದಲ್ಲಿ ಕೂಡ ನಾವು ಒಂದು ದಿವಸ ಅನ್ನ ನಿಲ್ಲಿಸಿಲ್ಲ, ನಿರಂತರವಾಗಿ ಕೊಡ್ತಾ ಇದ್ದೇವೆ. ಅದು ಕೂಡ ಕೋವಿಡ್ ಸಂದರ್ಭದಲ್ಲಿ 4-5 ಆಸ್ಪತ್ರೆಗಳಿಗೆ ಕೂಡ ವಿಸ್ತರಿಸಿದ್ದೇವೆ.
2: ಇದು
1: ನಮ್ದೇ ಆದಂತ ಒಂದು ಕಿಚನ್ ಇದೆ. ನಾವು ಪ್ರಾರಂಭದಲ್ಲಿ ಒಬ್ಬರಿಗೆ ನಾವು ಕ್ಯಾಟ್ರಿಂಗ್ ವ್ಯವಸ್ಥೆ ಕೊಡ್ತೇವೆ. ಈಗ ನಮ್ದು ಕಿಚನ್ ಇದೆ, ನಮಗೆ ಕಿಚನ್ ಐಟಮ್ಸ್ ಎಲ್ಲ ಲಯನ್ಸ್ ಸಂಸ್ಥೆಯವರು ಸ್ಪಾನ್ಸರ್ ಮಾಡಿದ್ದಾರೆ, ನಮಗೊಂದು ವೆಹಿಕಲ್ ಸ್ಪಾನ್ಸರ್ ಮಾಡಿದ್ದಾರೆ. ಕಿಚನ್ನ ಮಿಷಿನರಿ ಎಲ್ಲ ಲಯನ್ಸ್ ಗವರ್ನರ್ ವಸಂತ್ ಶೆಟ್ಟಿ ಅಂತ ಅವರು ಗವರ್ನರ್ ಆಗಿದ್ದರು, ಅವರು ನಮಗೆ ಲಯನ್ಸ್ ಇಂಟರ್ನ್ಯಾಷನಲಿಂದ ಒಂದು 15 ಲಕ್ಷದ ಒಂದು ಪ್ರಾಜೆಕ್ಟನ್ನು ಸ್ಪಾನ್ಸರ್ ಮಾಡಿದ್ದರು. ನಮ್ಮದೇ ಆದಂಥ ಸ್ವಂತ ಬೋಳಾರದಲ್ಲಿ ಒಂದು ಕಿಚನ್ ಇದೆ, ಅಲ್ಲಿ ಆಹಾರ ಎಲ್ಲ ತಯಾರಾಗ್ತದೆ. ಪ್ರತಿನಿತ್ಯ ಚಪಾತಿ ಗಸಿ ಅಥವಾ ಇಡ್ಲಿ ತೋವೆ ಹೀಗೆ ಕೊಡ್ತೇವೆ. ಸ್ಪೆಷಲ್ ದಿನಗಳು ಈಗ ಸ್ವಾತಂತ್ರ್ಯೋತ್ಸವ ಇರ್ಬೋದು ಅಥವಾ ಈದ್ ಇರ್ಬೋದು, ದೀಪಾವಳಿ, ಕ್ರಿಸ್ಮಸ್, ಇಂಥ ಸಂದರ್ಭಗಳಲ್ಲಿ ಏನೋ ಸ್ಪೆಷಲ್ ಒಕೇಶನ್ ಇದೆ ಅವತ್ತೊಂದು ನಾವು ಸ್ಪೆಷಲ್ ವೆಜ್ ಬಿರಿಯಾನಿ, ಅಲ್ಲಿ ನಾನ್ ವೆಜ್ ಕೊಡುವಾಗಿಲ್ಲ ನಾವು ಹಾಸ್ಪಿಟಲ್, ಒಳ್ಳೆ ಒಂದು ಫುಡ್ ನಾವು ಕೊಡ್ತೇವೆ, ಪಾಯಸ ಇಂಥದನ್ನೆಲ್ಲ.
2: ಎಷ್ಟು ಅಗತ್ಯ ಇದೆ ಅಂತ ಹೇಳಿದ್ರೆ, ನಾನು ಕೂಡ ಅಲ್ಲಿ ಒಮ್ಮೆ ಹೋಗುವಾಗ ರೀಸೆಂಟ್ ಆಗಿ ಆ ಗಾಡಿ ಬರುವಂತ ಟೈಮಲ್ಲಿ ಅಲ್ಲಿ ಒಂದು ಬಂದು ಕ್ಯೂ ನಿಲ್ಲುವಂಥದ್ದು, ಅವಸರ ಅವಸರದಲ್ಲಿ ಬಂದು ನಿಲ್ಲುವಂಥದ್ದು, ಅವರ ಮುಖದಲ್ಲಿ ಒಂದು ನಗು, ಒಂದು ಹಸಿವಿಗೆ ಸಿಕ್ತಲ್ಲ ಅನ್ನುವಂಥ ಒಂದು ಸಂತೃಪ್ತ ಭಾವ ಇದೆಯಲ್ಲ, ಅದೇ ಸಾಕು ಅಂತ ನಿಮ್ಮಂಥವರಿಗೆ.
1: ಹೌದು ಖಂಡಿತ. ಅಂದ್ರೆ ಕೆಲವರು ನಾವು ನೋಡಿದಾಗ, ನಾವು ಕೆಲವರಲ್ಲಿ ಕೇಳೋದುಂಟು, ಹೇಗಿದೆಮ್ಮ ಊಟ ಹೇಗಿದೆ ಅಂತೇಳಿ. ನಾವು ಹೋದಾಗ ನಾವು ಪ್ರತಿ ದಿವಸ ಕೂಡ ಒಬ್ಬೊಬ್ಬ ಸದಸ್ಯನಿಗೆ ಅಥವಾ 2 ಸದಸ್ಯರು ಜವಾಬ್ದಾರಿ ಇದೆ. ನಾವು ಕೇವಲ ಅದನ್ನು ಮಾಡಿ ಪ್ರಾಜೆಕ್ಟನ್ನು ಬಿಟ್ಟಿಲ್ಲ, ಅದು ಫುಡ್ ಹೇಗಿದೆ, ಅದರ ಕ್ವಾಲಿಟಿ ಇದನ್ನೆಲ್ಲ ನಾವು ಡೈಲಿ ಚೆಕ್ ಮಾಡ್ತೇವೆ. ಆದ ಕಾರಣ ನಾವು ಡೈಲಿ 2 ಸದಸ್ಯರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಆ ಸದಸ್ಯ ರೊಟೀನ್ ಆಗಿ 15 ದಿವಸಕ್ಕೊಮ್ಮೆ ಹೋಗಲೇಬೇಕು ಅಲ್ಲಿಗೆ. ಹೋಗಿ ಆ ಫುಡ್ಡನ್ನು ಅವರೇ ಸರ್ವ್ ಮಾಡುವಂಥದ್ದು. ನಮ್ಮ ಸದಸ್ಯರು ಅವರು ತುಂಬ ಡೋನರ್ಸ್ ಕೂಡ ಇದ್ದಾರೆ, ಮಿಡ್ಲ್ ಕ್ಲಾಸ್ನವರು ಕೂಡ ಇದ್ದಾರೆ. ಆದರೆ ಅವರು ಅದನ್ನೊಂದು ನಿಯತ್ತಾಗಿ ಆ ಕೆಲಸವನ್ನು ಮಾಡ್ತಾರೆ. ಸ್ವಯಂ ಸೇವಕರಾಗಿ ಹೋಗಿ ಅಲ್ಲಿ ಫುಡ್ಡು ವಿತರಿಸುವಂಥದ್ದು ಅದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಹಾಗೆ ನಾವು ಕೇಳುವಾಗ ಹೇಗೆ ತಮ್ಮ ಊಟ ಅಂತ ಹೇಳಿದರೆ ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ ಹೇಳಿದ್ರೆ, ಅಂದರೆ ಅವರಿಗೆ ಅವರು ಹೇಳೋದು ಕೆಲವರ ಮಾತು, ನಮಗೆ ಊಟ ಹೇಗಾದರೂ ಏನು, ನಾವು ಹಸಿವಿರುವಾಗ ನೀವು ಕೊಟ್ಟಿದ್ದೀರಲ್ಲ, ಇಷ್ಟಾದರೂ ಕೊಟ್ಟಿದ್ದೀರಲ್ಲ, ಅದು ಹೇಗೆ ಇರಲಿ ನಾವು ಅದನ್ನು ಸ್ವೀಕರಿಸಿದ್ದೆ ಅಂತ ಹೇಳುವಂಥ ಅವರೊಂದು ಮನೋಭಾವ. ಮತ್ತು ಕೆಲವರು ಬಂದು ಕೂಗುದು ಕೂಡ ಇದೆ, ನಮಗೆ ಒಂದು ಹೊತ್ತಿನ ಊಟ ಕೊಟ್ಟಿದ್ದೀರಲ್ಲ ಅಂತ ಹೇಳಿ ಅವರೊಂದು ಪ್ರಾರ್ಥಿಸುವುದು. ಆವಾಗೆಲ್ಲ ನಮ್ಮ ಒಂದು ಖುಷಿ, ನಮಗೆ ಒಂದು ತುಂಬ ಖುಷಿ ಆಗ್ತದೆ ಆ ಸಂದರ್ಭದಲ್ಲಿ.
2: ಖಂಡಿತ. ಕೇಳಿದರೆ ರಶೀದ್ ಇತ್ಲ ಅವರು ಮಾತಾಡ್ತಿದ್ದಾರೆ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ನೀವು ಕೂಡ ಅವ್ರ ಜೊತೆ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 6364204949. ಈ ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ತಾವು ಕೂಡ ರಶೀದ್ ವಿಟ್ಲ ಅವ್ರ ಜೊತೆ ಮಾತಾಡ್ಬೋದು ಅನ್ನೋದನ್ನು ಹೇಳ್ತಾ, ಇನ್ನು ಎಂ ಫ್ರೆಂಡ್ಸ್ನ ಈ ಕೆಲಸದ ಜೊತೆಗೆ ಇನ್ನು ಕೂಡ ಅನೇಕ ಕೆಲಸಗಳು ನೀವು ಮಾಡ್ತಾ ಇದ್ದೀರಿ. ಸೊ ಬೇರೆ ಯಾವೆಲ್ಲ ಕೆಲಸಗಳು ನಿಮ್ಮಿಂದ ಆಗ್ತಾ ಇದೆ ಎಂ ಫ್ರೆಂಡ್ಸ್ನ ಮುಖ್ಯನ?
1: ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಆನಂತರ ಅನೀಫಾಜಿ ಗೋಲ್ತಮಜಲ್ ಅಂತ ಹೇಳುವವರು ಅಧ್ಯಕ್ಷರಾಗಿದ್ದರು. ಇವಾಗ ಜಕರಿಯಾ ಜೋಕಟ್ಟೆ ಅಲ್ಮುಸೈನ್ ಕಂಪನಿ ಅಂತ ಹೇಳುವಂಥ ಸೌದಿ ಅರೇಬಿಯಾದಲ್ಲಿ ತುಂಬ ಒಂದು 8,000-9,000 ಜನರಿಗೆ ಉದ್ಯೋಗ ಕೊಟ್ಟಂಥ ಒಬ್ಬ ದೊಡ್ಡ ಉದ್ಯೋಗದಾತ ಅವರು ನಮ್ಮ ಟ್ರಸ್ಟಿ. ಅವರು ಇವಾಗ ಚೇರ್ಮನ್ ಆಗಿದ್ದಾರೆ. ನಮ್ಮ ಕಾರ್ಯಾಧ್ಯಕ್ಷರಾಗಿ ಸುಜಾ ಮೊಹಮ್ಮದ್ ಅಂತ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ನಿಮಗೆಲ್ಲ ಪರಿಚಯ ಇರ್ಬೋದು, ಪತ್ರಕರ್ತರು ಆರಿಫ್ ಪಡುಬಿದ್ದಾರೆ. ಕೋಶಾಧಿಕಾರಿಯಾಗಿ ಜುಬೇರ್ ಬುಲೇರಿಕಟ್ಟೆ ಅಂತ ಒಬ್ಬರಿದ್ದಾರೆ ಇವಾಗ ಪ್ರೆಸೆಂಟ್ಲಿ ಹೇಳೋದು. ಸೊ ಈ 62 ಮಂದಿ ಸದಸ್ಯರು ಕೂಡ ಸಮಾನ ಮನಸ್ಕರು, ತುಂಬ ಚೆನ್ನಾಗಿ ಕೆಲಸ. ಇವಾಗ ನಮಗೆ ನೀವು ಹೇಳಿದ ಹಾಗೆ ವೆನ್ಲಾಕ್ ಹಾಸ್ಪಿಟಲಲ್ಲಿ ಈಗ ನಾವು ಏನು ಫುಡ್ ಕೊಡ್ತಾ ಇದ್ದೇವೆ, ಆ ಸಂದರ್ಭದಲ್ಲಿ ತುಂಬ ಜನರಿಗೆ ವಾಕರ್ನ ಅವಶ್ಯಕತೆ ಇರ್ತದೆ, ವೀಲ್ಚೇರ್ ಅವಶ್ಯಕತೆ ಇರ್ತದೆ. ಅದು ಕೆಲವು ರೋಗಿಗಳಿಗೆ ದೂರದ ಊರುಗಳಿಗೆ ಹೋಗ್ಲಿಕ್ಕೆ ಆಂಬ್ಯುಲೆನ್ಸ್ನ ವ್ಯವಸ್ಥೆ, ಮತ್ತು ಕೆಲವರಿಗೆ ವಾಟರ್ ಬೆಡ್ ಬೇಕಾಗುತ್ತದೆ, ಕೆಲವರ ಕಾಲೆಲ್ಲ ಗ್ಯಾಂಗ್ರಿನಿಂದ ಈ ಕಟ್ ಮಾಡಿರ್ತಾರೆ ಹಾಸ್ಪಿಟಲಲ್ಲಿ, ಅವರಿಗೆ ಲಿಂಬ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ಕೆಲವೊಂದು ಅನಾಥ ಶವಗಳನ್ನು ಒಂದು ಲಾಸ್ಟ್ ರೈಟ್ ಮಾಡುವಂತಹ ಒಂದು ಕೆಲಸ, ಇದನ್ನೆಲ್ಲ ನಾವು ಮಾಡ್ತಾ ಇರುವುದರ ಜೊತೆಗೆ ನಾವು ಪ್ರಾರಂಭದಲ್ಲೇ ಒಂದು ಏರಿಯಾವನ್ನು, ಒಂದು ಗ್ರಾಮವನ್ನು, ಯಾರು ಒಂದು ಸಮಾಜದಲ್ಲಿ ಯಾರು ಗುರುತಿಸಿದಂತಹ ಕೆಲವೊಂದು ಕುಗ್ರಾಮಗಳನ್ನು ಗುರುತಿಸಿ ಅಲ್ಲಿ ಒಂದು ಸರ್ವೆ ಮಾಡ್ತೇವೆ. ಒಂದು 50 ಮನೆಗಳೆಲ್ಲ ಇದ್ದಲ್ಲಿ ಬಡವರು, ತೀರಾ ಬಡವರು, ಅಲ್ಲಿಗೆ ಬೇಕಾದಂಥ ಮೂಲಭೂತ ವ್ಯವಸ್ಥೆ. ಈಗ ಸರ್ವೆ ಹೇಗೆ ಮಾಡ್ತೇವೆ ಅಂದರೆ ನಮ್ಮ ಎಲ್ಲ ಸದಸ್ಯರು ಹೋಗುದು, ಎಲ್ಲ ಮನೆಗಳಿಗೆ ಒಂದು ಫಾರ್ಮೆಟ್ ಇದೆ ನಮ್ಮಲ್ಲಿ, ಎಲ್ಲ ಮನೆಗಳಿಗೆ ವಿಸಿಟ್ ಮಾಡೋದು, ಅಲ್ಲಿ ಏನು ಅವಶ್ಯಕತೆ ಇದೆ, ಎಷ್ಟು ಜನರಿಗೆ ವಿದ್ಯಾಭ್ಯಾಸದ ಅವಶ್ಯಕತೆ, ಎಷ್ಟು ಜನ ಅರ್ಧದಲ್ಲಿ ವಿದ್ಯಾಭ್ಯಾಸ ಬಿಟ್ಟಿದ್ದಾರೆ, ಎಷ್ಟು ಜನರ ಮನೆಯಲ್ಲಿ ಟಾಯ್ಲೆಟ್ ಇಲ್ಲ, ಟಾಯ್ಲೆಟ್ಗೆ ಬಾಗಿಲು ಎಷ್ಟು ಮನೆಗಳಿಲ್ಲ, ಎಷ್ಟು ಜನ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇದೆ, ಎಷ್ಟು ಜನರಿಗೆ ಮನೆಗೆ ಮನೆ ಆಗಬೇಕು, ಇಂತಹ ವ್ಯವಸ್ಥೆನೆಲ್ಲ ನೋಡಿಕೊಂಡು ನಾವೊಂದು ಡಾಟಾ ರೆಡಿ ಮಾಡಿಕೊಂಡು ಆ ಒಂದು ಗ್ರಾಮವನ್ನು, ಆ ಒಂದು ಏರಿಯಾವನ್ನು ಒಂದು 2 ಅಬ್ಸರ್ವೇಷನಲ್ಲಿ ಇರ್ತೇವೆ. ಅಲ್ಲಿ ಏನು ಮೂಲಭೂತ ಸೌಕರ್ಯ ಬೇಕು ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿ ಫಿನಿಶ್ ಮಾಡ್ತೇವೆ. ಇಂಥ ಒಂದು ಸುಮಾರು ಒಂದು 9 ಗ್ರಾಮಗಳನ್ನು ನಾವು ದತ್ತು ತೆಗೆದುಕೊಂಡು ಕೆಲಸ ಮಾಡಿದ್ದೇವೆ. ಅದರ ಜೊತೆಗೆ ನೀವು ಈಗಾಗಲೇ ಪರಿಚಯದಲ್ಲಿ ಹೇಳಿದಾಗೆ ಕಂಪ್ಯೂಟರ್ ಬಸ್ ಅಂತ ಹೇಳುವಂಥದ್ದು.
2: ಓಕೆ, ಈ ಅದ್ರ ಬಗ್ಗೆ ಮಾತಾಡ್ತೇನೆ ಸರ್. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಬಿಡುವ. ಹಲೋ, ನಮಸ್ಕಾರ.
3: ಹಲೋ,
2: ನಮಸ್ತೆ ಹೇಳಿ, ಯಾರು ನಿಮ್ಮ ಹೆಸರು?
3: ಸರ್ ನಮಸ್ತೆ, ನಾನು ಅಮ್ಮನಿ ಕಾರ್ಕಳದಿಂದ
2: ಮಾತಾಡಿ ಮಾತಾಡಿ.
3: ಇವತ್ತು ಒಳ್ಳೆಯ ಒಂದು ವ್ಯಕ್ತಿಯನ್ನ ಪರಿಚಯ ಮಾಡ್ತಾ ಇದ್ದೀರಿ ಸರ್, ತುಂಬಾ ಖುಷಿ ಆಗ್ತಾ ಉಂಟು. ಅಂದ್ರೆ ಆಯ್ಕೆ ನಿಮ್ದು ತುಂಬಾ ಒಳ್ಳೇದಿದೆ ಸರ್, ಧನ್ಯವಾದಗಳು.
2: ಮಾತಾಡಿ ಮಾತಾಡಿ, ರಶೀದ್ ಸರ್ ಜೊತೆ ಮಾತಾಡಿ.
3: ಸರ್ ರಶೀದ್ ಸರ್ ಅವರಿಗೆ ನಮಸ್ತೆ ಸರ್.
1: ನಮಸ್ತೆ ಹೇಳಿ.
3: ಸರ್ ನಾನು ಈಗ ನೀವು ಮಾತನಾಡೋದನ್ನು ಕೇಳಿದೆ.
1: ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ಹೆಸರು ಹೇಳಮ್ಮ?
3: ಉಡುಪಿ ಜಿಲ್ಲೆ ಕಾರ್ಕಳದಿಂದ ಅಮ್ಮಣ್ಣ ಅಂತ.
2: ಕಾರ್ಕಳ,
1: ಓಕೆ ಓಕೆ.
3: ಸರ್ ಇದು ನೀವು ಪತ್ರಿಕೆಯಲ್ಲಿ ಕೂಡ ಬರವಣಿಗೆಯಲ್ಲಿ ಕೂಡ ಇದ್ದೇನೆ ಅಂತ ಹೇಳಿದ್ರಿ ಸರ್.
1: ಹೌದು,
3: ಅಂದ್ರೆ ನಿಜವಾಗಿ ವಿಶೇಷ ಅಂತ ಅನಿಸ್ತದೆ ಸರ್. ಯಾಕಂದ್ರೆ ನಾನಿವಾಗ ನೀವು ಕಡಿಮೆ ಮಾತಾಡ್ಬೇಕಾದ್ರೆ, ಅಂದ್ರೆ ಅಲ್ಲಿಂದ ನೀವು ತುಂಬಾ ಬಡತನದಿಂದ ಮೇಲೆ ಬಂದು, ಅಂದ್ರೆ ಕಷ್ಟ ಇತ್ತಲ್ಲ ಅಂತ ಎಲ್ಲ, ಅಂದ್ರೆ ಈಗ ದೊಡ್ಡ ಎತ್ತರ ಸ್ಥಾನದಲ್ಲಿ ಬೆಳಿಬೇಕಾದ್ರೆ ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ
1: ಧನ್ಯವಾದ.
3: ಹಾ, ಈ ರೀತಿ ಇರುವುದು ಸರಳ ವ್ಯಕ್ತಿಗಳು, ಯಾಕಂದ್ರೆ ಎಲ್ರು ಈ ತರ ಆಗ್ಲಿಕ್ಕೆ ಆಗುದಿಲ್ಲ. ಮತ್ತೊಂದೇನಂದ್ರೆ ಬರವಣಿಗೆ ಅಂತ ಹೇಳಿದಿರಿ ಸರ್, ಬರವಣಿಗೆ ಅಂದ್ರೆ ಯಾವ ರೀತಿ ಅಂದ್ರೆ ಪುಸ್ತಕ ರೂಪದಲ್ಲಿ ಏನಾದ್ರೂ ನೀವು ಬರವಣಿಗೆಯನ್ನು
2: ಬರೆದಿದ್ದೀರಾ ಅಂತ ನಿಮ್ ಪ್ರಶ್ನೆ ಅಲ್ವಾ?
1: ಇಲ್ಲ, ನಾನು ಅಂದ್ರೆ ಪುಸ್ತಕ ಅಂತ ಬರೀಲಿಲ್ಲ, ಕೆಲವೊಂದು ಸ್ಮರಣ ಸಂಚಿಕೆಗಳಿಗೆ ಸಂಪಾದಕನಾಗಿ ಉಪ ಸಂಪಾದಕನಾಗಿ ಎಲ್ಲ ಕೆಲಸ ಮಾಡಿದ್ದೇನೆ, ಹೊರತು ಸ್ವಂತದ್ದಾಗಿ ಏನೊಂದು ಸಾಹಿತ್ಯ ಪುಸ್ತಕವೋ ಕವನವೋ ಕವನದ ಪುಸ್ತಕ ಇಂಥದ್ದು ಯಾವುದು ಬರೀಲಿಲ್ಲ ಈ ತನಕ. ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಬರೆದಿದ್ದೇನೆ.
2: ಧನ್ಯವಾದಗಳು, ಧನ್ಯವಾದ, ಧನ್ಯವಾದ. ಸೊ ಮುಂದೊಂದು ದಿನ ರಶೀದ್ ಇಟ್ಲ ಅವರ ಆತ್ಮಚರಿತ್ರೆ ಬರಬಹುದು, ನಿರೀಕ್ಷಿಸ್ತಾ ಇರಿ. ಸರ್, ಹೇಳ್ತಾ ಇದ್ರಿ ಗ್ರಾಮಗಳನ್ನ ದತ್ತು ತೆಗೆದುಕೊಳ್ಳುವುದು ಅಂತ, ಇದು ದಕ್ಷಿಣ ಕನ್ನಡದ ಪ್ರಮುಖವಾಗಿ ಗ್ರಾಮಗಳು ಅಲ್ವಾ? ಓಕೆ, ಮುಂದಿನ ಕಾಲರ್ ಮತ್ತೊಬ್ಬರು ಇದ್ದಾರೆ. ಹಲೋ, ನಮಸ್ಕಾರ.
4: ಹಲೋ, ನಮಸ್ಕಾರ.
2: ನಮಸ್ತೆ, ನಮಸ್ತೆ ಮೇಡಮ್, ಹೇಳಿ, ಯಾರು ಮಾತಾಡಿ, ಮಾತಾಡಿ ಮೇಡಮ್.
4: ಊಟ ಕೊಡ್ತಾರೆ ಅಂತ ಹೇಳುವಾಗ ನನ್ಗೆ ನೆನಪಾಯ್ತು, ನಮ್ದು ಜೋಸೆಫ್ ಪಾಸ್ಟ ಕೇರಳದವರು, ಅವರು ಸಹ ಊಟ ಕೊಡ್ತಾರಲ್ಲ ಸರ್, ಈಗ ಊಟ ಕೊಡುದಿಲ್ಲವಾ ಎಂತದ್ದು ಅಂತ ನನ್ಗೆ ಗೊತ್ತಾಗ್ಬೇಕು.
2: ಅವರು
4: ಸಹ ಇದು ರೋಗಿಗಳನ್ನು ನೋಡ್ಲಿಕ್ಕೆ ನಿಂತವರಿಗೆ ಅಂತ ನಮ್ಮ ಹತ್ರ ಸಹ ಹೇಳ್ತಿದ್ರು, ನಮ್ಮ ಮನೆಗೆಲ್ಲ ಬರ್ತಿದ್ರು, ನಮ್ಮ ಹತ್ರ ಮಾತಾಡುತ್ತಿದ್ರು, ಜೋಸೆಫ್ ಕ್ರಾಸ್ ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತುಂಟು.
2: ಅದು
4: ಈಗ ನೀವು ಹೇಳುವಾಗ ನಂದು ಅವರದ್ದು ಸಹ ನೆನಪಾಯ್ತು, ಅವರು ಈಗ ಊಟ ಕೊಡ್ತಾರ ಕೊಡುದಿಲ್ವಾ ಅಂತ ನಂಗೆ ಈಗ
2: ಗೊತ್ತಾಗ್ತದೆ.
1: ಜೋಸೆಫ್ ಕ್ರಾಸ್ ನನ್ನ ಒಳ್ಳೆಯ ಸ್ನೇಹಿತರು, ನನಗೆ ಒಂದು ರೀತಿಯಲ್ಲಿ ಅವರು ಮಾರ್ಗದರ್ಶಕರು. ಸ್ನೇಹಾಲಯ ಅಂತ ಹೇಳುವಂತ ಒಂದು ಸಂಸ್ಥೆ ತಲಪಾಡಿಯಲ್ಲಿ ಇದೆ, ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಏನು ರಸ್ತೆ ಬದಿಯಲ್ಲಿರುವಂತಹ ಅನಾಥರನ್ನ ಏನು ಅವರನ್ನೆಲ್ಲ ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಸ್ವಂತ ಅವರೇ ಖುದ್ದಾಗಿ ಮಾಡುವಂಥ ಕೆಲಸ ಈಗಲೂ ತುಂಬ ಒಂದು 300-400 ಇನ್ಮೇಟ್ಸ್ ಇದ್ದಾರೆ ಅಲ್ಲಿ. ಅವರು ಜೋಸೆಫ್ ಕ್ರಾಸ್ತಾರ್ ಅವರು ಪ್ರತಿನಿತ್ಯ ಮಧ್ಯಾಹ್ನ ಊಟ ಕೊಡ್ತಾರೆ ಬೆಳ್ಳಾಪ್ ಹಾಸ್ಪಿಟಲ್ ಅಲ್ಲಿ, ನಾವು ಕೊಡ್ತಾ ಇರೋದು ರಾತ್ರಿಯ ಊಟ. ಜೋಸೆಫ್ ಅವರು ನಾವು ಏನು ಪ್ರಾರಂಭ ಮಾಡುವುದಕ್ಕಿಂತ 1 ವರ್ಷ ಮುಂಚಿತವಾಗಿ ಅವರು ಕೂಡ ಇಲ್ಲಿ ಏನು ವೆನ್ಲಾಕ್ ಹಾಸ್ಪಿಟಲ್ಲಿ ಮಧ್ಯಾಹ್ನದ ಊಟವನ್ನು ಪ್ರಾರಂಭಿಸಿದ್ರು. ಹಾಗೆ ರಾತ್ರಿ ಊಟವನ್ನು ಪ್ರಾರಂಭಿಸುವಾಗ ಜೋಸೆಫ್ ನಮ್ಮಲ್ಲಿ ಹೇಳಿದ್ರು, ಒಳ್ಳೆ ಕೆಲಸ ಮಾಡಿದಿರಿ ನೀವು, ನಾವು ನಮಗೆ ಇದು ಅಂದ್ರೆ ಯಾವ ರೀತಿ ಇದನ್ನು ಅಂದ್ರೆ ಅವರಿಗೆ ಕೂಡ ಖರ್ಚು ವೆಚ್ಚ ಇರ್ತದೆ ಯಾವ ರೀತಿ. ಇವಾಗ ಜೋಸೆಫ್ ಅವರಿಗೂ ಕೂಡ ಒಂದು ಪರ್ಮನೆಂಟ್ ಆಗಿ ಒಬ್ರು ಲೈಫ್ ಟೈಮ್ ಸ್ಪಾನ್ಸರ್ ಸಿಕ್ಕಿದ್ದಾರೆ, ಅದು ಒಳ್ಳೆ ವಿಷಯ, ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದೆ ಅದು. ಸೊ ಒಳ್ಳೆ ರೀತಿಯಲ್ಲಿ ಅದು ಮುಂದುವರಿತಾ ಇದೆ ಜೋಸೆಫ್ ಅವರದ್ದು. ನಾವು ಅವರು ಮಧ್ಯಾಹ್ನ ನಾವು ರಾತ್ರಿ ಕೊಡ್ತಾ ಇದ್ದೇವೆ ಮೇಡಮ್.
2: ಓಕೆ ಓಕೆ ಓಕೆ, ಮುಂದಿನ ಕಾಲರ್ ಮತ್ತೊಬ್ಬರು ಇದ್ದಾರೆ. ನಮಸ್ಕಾರ.
5: ಹಲೋ, ನಮಸ್ಕಾರ.
2: ನಮಸ್ತೆ, ನಮಸ್ತೆ, ಹೇಳಿ, ನಿಮ್ಮ ಹೆಸರು?
5: ಸರ್ ನಮಸ್ತೆ, ನಾನು ರತ್ನಶೆಟ್ಟಿ.
2: ರತ್ನಶೆಟ್ಟಿ ಅವರೇ, ಮಾತಾಡಿ, ಮಾತಾಡಿ.
5: ಇಲ್ಲ ಅವರು ಸರ್ ನಮಸ್ತೆ.
1: ನಮಸ್ತೆ.
5: ಅಲ್ಲ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆಲ್ಲ ಚಿಕ್ಕಂದಿನಲ್ಲೆಲ್ಲ ಕಷ್ಟಪಟ್ಟು ಎಲ್ಲ ಇದು ಮಾಡಿದ್ವಿ, ಮತ್ತೆ ನನ್ನ ಕೆಲಸಕ್ಕೆಲ್ಲ ತಂದೆ ಪ್ರೇರಣೆ, ಮತ್ತೆ ತಾಯಿ ಸಹ ಅದು ಮಾಡ್ತಿದ್ರು ಅಂತ ಹೇಳಿದ್ದು ಕೇಳಿದಿರಂತ, ಚಿಕ್ಕವರು ಅಲ್ಲಿ ಅಮ್ಮ ತೀರಿ ಹೋಗಿದ್ದಾರಂತೆಲ್ಲ. ಅದೆಲ್ಲ ನೀವೆಲ್ಲ ಮಾಡುವ ಕೆಲಸ, ಮತ್ತೆ ಅದೆಲ್ಲ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಕೂತ್ಕೊಳ್ಳುವವರಿಗೆ ಪೇಷಂಟ್ ಅನ್ನು ನೋಡಿ ಕೂತ್ಕೊಳ್ಳುವವರಿಗೆ ಅನ್ನ ಕೊಡುದು, ಅದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಮತ್ತೆ ಹೇಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಿರಲ್ಲ, ಹಾಗೆ ನಿಮ್ ಜೊತೆ ಮಾತನಾಡುವ ಅಂತ ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ಮಾತನಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
5: ಆಯ್ತು,
2: ಓಕೆ. ರಶೀದ್ ವಿಟ್ಲ ಅವರು, ನೀವು ಹೇಳ್ತಾ ಇದ್ದಾರೆ ಈ ಗ್ರಾಮಗಳನ್ನ ದತ್ತು ತೆಗೆದುಕೊಳ್ಳುವಂತ, ಇದು ದಕ್ಷಿಣ ಕನ್ನಡದಲ್ಲಿ ಮಾತ್ರನ ಹೇಗಿದು?
1: ಹೌದು, ದಕ್ಷಿಣ ಕನ್ನಡದಲ್ಲಿ ಈಗ ನಾವು ಮಾಡಿದ್ದೇವೆ, ತುಂಬ ಕಡೆ ಮಾಡಿದ್ದೇವೆ. ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ತಾಲೂಕುಗಳಲ್ಲಿ ಮಾಡಿದ್ದೇವೆ. ಈಗ ಬೆಳ್ತಂಗಡಿ ತಾಲೂಕಲ್ಲಿ ತುಂಬ ಕುಗ್ರಾಮಗಳಿವೆ, ಅಲ್ಲಿ ಕೂಡ ಮಾಡಿದ್ದೇವೆ. ಇವನ್ ನಾವು ಎಲ್ಲಿವರೆಗೆ ಅಂದ್ರೆ ನಮ್ಮ ಚಿಕ್ಕಮಗಳೂರು ಬಾರ್ಡರ್ ತನಕ, ಅಲ್ಲಿ ತನಕ ದಕ್ಷಿಣ ಕನ್ನಡಕ್ಕೆ ಬರ್ತದೆ, ಅಲ್ಲೆಲ್ಲ ಈ ಕೆಲಸಗಳನ್ನ ಮಾಡಿದೆ, ಕಡಬ ತಾಲೂಕಲ್ಲಿ ಮಾಡಿದ್ದೇವೆ.
2: ಎಸ್, ಮುಂದಿನ ಕಾಲರ್ ಮತ್ತೊಬ್ರು ಇದ್ದಾರೆ, ಯಾರಂತ ನೋಡುವ. ಹಲೋ, ನಮಸ್ಕಾರ.
6: ಹಲೋ, ನಮಸ್ತೆ.
2: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
6: ನಾನು ಇಸ್ಮಾಯಿಲ್ ಕೋಲ್ಪೆ ಅಂತ ಕಡಬ ತಾಲೂಕು ಇಂದ ಮಾತಾಡ್ತಿದ್ದೀನಿ ಸರ್.
2: ಮಾತಾಡಿ, ಮಾತಾಡಿ ಸರ್, ಮಾತಾಡಿ. ರಶೀದ್
6: ಸರ್, ನಮ್ಗೆ ರಶೀದ್ ವಿಟ್ಲ ಅಂತ
2: ಇದ್ದಾರೆ, ಇದ್ದಾರೆ, ಮಾತಾಡಿ, ಮಾತಾಡಿ.
6: ನಮ್ಮ ಕಸಿನ್ ಒಬ್ರು ಮಾತಾಡ್ಬೇಕಿತ್ತು, ಅವ್ರಿಗೆ ಕೊಡ್ತೀರ ಒಮ್ಮೆ?
2: ಮಾತಾಡಿ, ಮಾತಾಡಿ.
1: ಓಕೆ,
2: ಹಲೋ,
7: ಹಲೋ,
2: ಮಾತಾಡಿ ಮಾತಾಡಿ ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳ್ತಾ ಇಲ್ಲ ನಿಮ್ ವಾಯ್ಸ್.
7: ನಾನು 2014ರಲ್ಲಿ ಹುಷಾರಿಲ್ಲದಿದ್ದೀನಿ. ನನ್ನ ಹೆಸರು ಫರ್ಜಾನ. ಈಗ ನಾನು ಸೆಕೆಂಡ್ ಪಿಯುಸಿಯಲ್ಲಿ ಕಲಿತಿದ್ದೀನಿ, ಅಲ್ಹಮ್ದುಲಿಲ್ಲಾ ಹುಷಾರಾಗಿದ್ದೀನಿ. ನೀವು ನನಗೆ ತುಂಬಾ
2: ಸಹಾಯ ಮಾಡಿದ್ರೆ
7: ಹಾಗಾಗಿ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯುವುದಿಲ್ಲ. ನನ್ನ ಫ್ಯಾಮಿಲಿ ಎಲ್ಲ ನಿಮಗೆ ಇದು
1: ಫರ್ಜಾನ, ನನಗೆ ಗೊತ್ತಾಯ್ತು ನಮ್ಮ ಇಸ್ಮಾಯಿಲ್ ಕೋಲ್ಪೆ ಅಂತ ನಮ್ಮ ಸದಸ್ಯರಿದ್ದಾರೆ. ಹೌದು, ಅವರ ಕೇರ್ ಆಫ್ ಅಲ್ಲಿ ಒಂದು ಪೇಷಂಟ್ ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ 2013ರಲ್ಲ 2014ರಲ್ಲೇನೋ ಅಡ್ಮಿಟ್ ಆಗಿದ್ರು. ಅವಾಗ ಸಣ್ಣ ಹುಡುಗಿ, ಈಗ ಹೇಳಿದ್ರು ಅವರು ಸೆಕೆಂಡ್ ಪಿಯುಸಿ ಅಂತ ಹೇಳಿ. ಆ ಮಗು ಅಲ್ಲಿ ಬಹಳ ಮುದ್ದಾದ ಮಗು. ನಾವು ಹೀಗೆ ರೌಂಡ್ಸ್ ಹೊಡೆಯುವಾಗ ಹಾಸ್ಪಿಟಲ್ ಅಲ್ಲಿ ಚಿಲ್ಡ್ರನ್ಸ್ ವಾರ್ಡ್ ಇದೆ ಅಲ್ಲಿ ನೋಡಿ, ಇನ್ಫೋಸಿಸ್ ಅದು. ಅಲ್ಲಿ ಮಗು ತುಂಬಾ ಮುದ್ದಾಗಿ ಕಾಣ್ತಾ ಇತ್ತು. ನಾವು ನೋಡುವಾಗ ಹತ್ತಿರ ಹೋಗಿ ಮಾತಾಡಿಸಿದೆ. ಮಾತಾಡಿಸುವಾಗ ಮಗುಗೆ ಹುಷಾರಿಲ್ಲದ ತಾಯಿ, ಮಗುವಿನ ತಾಯಿ ಹೇಳಿತ್ತು ತುಂಬಾ ಆರೋಗ್ಯದ ತುಂಬಾ ಹದಗೆಟ್ಟಿತ್ತು. ಆದ್ರೆ ನೋಡ್ಲಿಕ್ಕೆ ಮುದ್ದಾದ ಮಗು, ನನಗೆ ತುಂಬಾ ಅಟ್ರಾಕ್ಷನ್ ಆಯ್ತು ಆ ಮಗುವಿನ ಮುಖ. ಹಾಗೆ ಆ ಮಗುವಿಗೆ ಆ ಸಂದರ್ಭದಲ್ಲಿ ಒಂದು ಸುಮಾರು 2,00,000 ರೂಪಾಯಿಯ ಒಂದು ಆರೋಗ್ಯದ ಒಂದು ಖರ್ಚು ವೆಚ್ಚದ ಒಂದು ವ್ಯವಸ್ಥೆ ಆಗ್ಬೇಕಿತ್ತು. ಆವಾಗ ನಮ್ಮ ಏನು ಡೋನರ್ಸ್ ಇದ್ದಾರೆ ಎಂ ಫ್ರೆಂಡ್ಸ್ ಅಲ್ಲಿ, ಅವರಲ್ಲಿ ಹೇಳಿದಾಗ ನಮಗೆ ಒಂದು ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಸಿಕ್ಕಿತ್ತು. ಹಾಗೆ ಆ ಮಗು ಈಗ ಆರೋಗ್ಯವಾಗಿದೆ. ಒಂದು ಸರ್ಪ್ರೈಸ್ ಏನಂದ್ರೆ, ಆ ಮಗುವಿನ ಊರಲ್ಲಿ ಒಂದು ಶಾಲೆ ಇದೆ. ಈ ಮಗುವಿನದ್ದು ನಾನು ಮರ್ತೇ ಬಿಟ್ಟಿದ್ದೆ ಒಂದು 5-6 ವರ್ಷ ಕಳೆದ ನಂತರ. ನನಗೆ ಇದೇ ಇಸ್ಮಾಯಿಲ್ ಅಂತ ಹೇಳುವವರು ನಮ್ಮ ಸದಸ್ಯರು ಕೋಲ್ಪೆಯವರು, ಅವರು ನಮ್ಮನ್ನೊಂದು ಅಲ್ಲಿ ಒಂದು ಸ್ಕೂಲ್ನ ಕಾರ್ಯಕ್ರಮ, ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ವಾರ್ಷಿಕೋತ್ಸವ, ಅದಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ರು. ನಾನು ಹೋಗಿದ್ದೆ. ಹೋದಾಗ ನಾನು ಮುಖ್ಯ ಅತಿಥಿ ಅಂತ ಹೇಳಿದ್ರೆ ನೋಡುವಾಗ ನನ್ನನ್ನು ಸಡನ್ ಎದುರು ಚೇರಲ್ಲಿ ಕೂರಿಸಿ ಸನ್ಮಾನ ಅಂತ ಹೇಳಿದರು. ಕೂತ್ಕೊಳ್ಳಿಕ್ಕೆ ಹೇಳಿದ್ರು, ಕೂತ್ಕೊಂಡೆ. ನನ್ನ ಪರಿಚಯ ಮಾಡಿದರು, ಸನ್ಮಾನ ಮಾಡುವಾಗ ಒಂದು ಪುಟ್ಟ ಮಗು ಸ್ಟೇಜ್ಗೆ ಬರ್ತಾ ಉಂಟು. ಬಂದು ನನಗೆ ಆ ಮಗು ಶಾಲ್ ಆಗಿ ಸನ್ಮಾನ ಮಾಡಿದ್ರು. ನೋಡುವಾಗ ಆವಾಗ ನಾನು ಏನು ಹೆಲ್ಪ್ ಮಾಡಿದೆ, ನಮ್ಮ ಎಂ ಫ್ರೆಂಡ್ಸ್ ಇಂದ ನಾವು ಏನು ಹೆಲ್ಪ್ ಮಾಡಿದ್ರು, ಅದೇ ಮಗು ನನಗೆ ಅಂದ್ರೆ ಆರೋಗ್ಯಪೂರ್ಣವಾಗಿ ಬಂದು ಸನ್ಮಾನ ಮಾಡುವಂತ ಒಂದು ಸೀನ್ ನನಗೆ ಅದು ತುಂಬಾ ಆವಾಗ ಒಂದು ಆನಂದ ಬಾಷ್ಪ ಜೊತೆ ಕಣ್ಣಲ್ಲಿ ನೀರು ಬಂತು. ಇಲ್ಲದ್ರೆ ನನಗೆ ಹೆಚ್ಚಾಗಿ ಕಣ್ಣೀರು ಬರಲ್ಲ. ಆ ಮಗುವಿಗೆ ಯಾವ ರೋಗ ಏನು ಅಂತ ನಾನು ಇಲ್ಲಿ ಹೇಳಲ್ಲ, ಯಾಕಂದ್ರೆ ಅಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಂತಹ ಮಗು ಇವಾಗ ದೇವರ ದಯೆಯಿಂದ ಆ ಮಗು ಹುಷಾರಾಗಿದೆ. ಒಳ್ಳೆ ಪ್ರತಿಭಾವಂತ ಮಗು, ಈಗ ಪಿಯುಸಿ ಅಲ್ಲಿ ಇದೆ ಆ ಮಗು.
2: ಈಗ ಮಾತಾಡ್ತಾ ಇದ್ದಾರೆ. ಬಹಳ ಸಂತೋಷ ಫರ್ಜಾನ, ನಿಮ್ಮ ಜೀವನ ಹೀಗೆಯೇ ಸುಖಕರವಾಗಿರಲಿ, ನೀವು ಅಂದುಕೊಂಡದೆಲ್ಲವೂ ಕೂಡ ಆಗಲಿ. ಸೊ ಕೇಳುಗರೆ, ರಶೀದ್ ವಿಟ್ಲ ಅವ್ರ ಜೊತೆ ಮಾತಾಡ್ತಿದ್ದೀವಿ. ಅವರ ಜೀವನದ ಪಯಣಗಳು, ಒಂದೊಂದು ಇನ್ಸಿಡೆಂಟ್ಗಳನ್ನು ನಮಗೆ ಬಹಳ ಚೆನ್ನಾಗಿ ಅವರು ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ಕರೆಯನ್ನು ಮಾಡಲಿಕ್ಕಿದ್ರೆ ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅಂತ ಹೇಳ್ತಾ, ಅನೇಕ ಜನ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿದ್ದಾರೆ. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ರಶೀದ್ ವಿಟ್ ಅವರಿಗೆ ಧನ್ಯವಾದಗಳು ಅಂತ ಮೋನಿಕಾ ಅವರು ಹಾಸನದಿಂದ ಮೆಸೇಜನ್ನು ಕಳಿಸಿದ್ದಾರೆ. ಮುಂದಿನ ಕಾಲರ್ ಇದ್ದಾರೆ, ನಮಸ್ಕಾರ.
8: ನಮಸ್ತೆ.
2: ನಮಸ್ತೆ, ಹೇಳಿ.
8: ಮಾತಾಡಿ
2: ಮಾತಾಡಿ ಶೀನಾ. ಮಾತಾಡಿ.
8: ನಮಸ್ತೆ ಸರ್.
1: ನಮಸ್ತೆ. ನಮಸ್ತೆ.
8: ನಾನು ಶೀನಾ ಅಂತ ಪುತ್ತೂರಿಂದ.
2: ಹೇಳಿ.
8: ನಿಮ್ಮ ಮಾತನ್ನ ಕೇಳಿ ತುಂಬಾ ಸಂತೋಷ ಆಯ್ತು. ದೇವರು ಯಾವಾಗ ನಿಮ್ಮನ್ನ ಚೆನ್ನಾಗಿಟ್ಟಿರಲಿ.
1: ಧನ್ಯವಾದ.
8: ಮತ್ತೆ ದೇವ್ರು ನಾವು ಒಳ್ಳೆ ಕೆಲಸ ಮಾಡಿದ್ರೆ ದೇವರು ಕೈ ಬಿಡೋದಿಲ್ಲ.
1: ಹೌದು, ನಿಜ.
8: ಹೌದು
2: ಹೌದು.
8: ಧನ್ಯವಾದಗಳು.
2: ಧನ್ಯವಾದಗಳು. ಕೇಳುಗರೆ, ನೀವು ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅಂತ ಹೇಳ್ತಾ. ಇನ್ನು ರಶೀದ್ ವಿಟ್ಲ ಅವರು ಒಂದಿಷ್ಟು ವಿದೇಶದಲ್ಲಿ ತೊಂದರೆಯಲ್ಲಿ ಸಿಲುಕಿದವರಿಗೆ ಒಂದಿಷ್ಟು ಕುಟುಂಬಗಳನ್ನು ಒಟ್ಟು ಮಾಡಿಸುವಂತ ಕೆಲಸ ಇದನ್ನೆಲ್ಲ ಮಾಡಿದ್ದೀರಿ ಅಂತ. ಸೊ ಹೇಗೆ ನಿಮ್ಮೊಂದು, ನನಗೆ ಕೇಳಿದ ಪ್ರಕಾರ ರಶೀದ್ ಅವರ ನೆಟ್ವರ್ಕ್ ಬಾರಿ ಗಟ್ಟಿ ಉಂಟು ಅಂತ.
1: ಹೌದು, ಅಂದ್ರೆ ವಿದೇಶದಲ್ಲಿ ಅಂದ್ರೆ ತುಂಬಾ ಸ್ನೇಹಿತರಿದ್ದಾರೆ ನಮಗೆ. ನಮ್ಮ ಎಂ ಫ್ರೆಂಡ್ಸ್ ಅಲ್ಲಿ ಕೂಡ ವಿದೇಶದಲ್ಲಿ ತುಂಬಾ 15 ಮಂದಿ ಸದಸ್ಯರಿದ್ದಾರೆ. ಅದರ ಜೊತೆಗೆ ತುಂಬಾ ಸ್ನೇಹಿತರಿದ್ದಾರೆ. ನಾನು ಕೂಡ ಕೆಲವೊಂದು ರಾಷ್ಟ್ರಗಳಿಗೆ ಭೇಟಿಯನ್ನು ನೀಡಿದ್ದೀನಿ. ಸೊ ಒಂದು ಹಂತದಲ್ಲಿ ಆಪರೇಷನ್ ಉಗಾಂಡ ಅಂತ ಹೇಳುವಂತ ಒಂದು ಉಗಾಂಡದ ಒಂದು ಏನು ಒಂದು ಒಬ್ರು ಬೆಳ್ತಂಗಡಿಯವರು, ಅವರು ಜೈಲಲ್ಲಿದ್ರು. ಆವಾಗ ಅವರನ್ನು ಬಿಡಿಸುವಂತ ವ್ಯವಸ್ಥೆ, ಅದಕ್ಕೆ ನಮ್ಮ ಎಂ ಫ್ರೆಂಡ್ಸ್ ತುಂಬಾ ಸದಸ್ಯರು ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಊರಲ್ಲಿ ಕೂಡ ತುಂಬಾ ಜನ ಜೈಲಲ್ಲಿರುವಾಗ ಅವರನ್ನು ಬಿಡಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆ, ಅದು ಎಲ್ಲ ರೀತಿಯಲ್ಲಿ ನಮ್ಮ ತನು ಮನ ಧನ ಎಲ್ಲ ರೀತಿಯನ್ನು ವಿನಿಯೋಗಿಸಿಕೊಂಡು ಮಾಡಿದಂತಹ ವ್ಯವಸ್ಥೆ ಕೂಡ ಇದೆ. ತುಂಬಾ ಉದಾಹರಣೆಗಳಿವೆ.
2: ಮುಂದಿನ ಕಾಲರ್ ಬರಿದ್ದಾರೆ. ಹಲೋ, ನಮಸ್ಕಾರ.
9: ನಮಸ್ತೆ.
2: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
9: ಕೃಷಿತ್ ಸರ್. ನಮಸ್ತೆ.
2: ನಮಸ್ತೆ ನಮಸ್ತೆ. ತಮ್ಮ ಹೆಸರು ಅಮ್ಮ?
9: ಮೋನಿಕಾ ಸರ್, ಹಾಸನದಿಂದ.
2: ಮೋನಿಕಾ, ಹಾಸನದಿಂದ ಮಾತಾಡ್ತಾರೆ.
9: ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಬಹಳ ಖುಷಿ ಆಗ್ತಾ ಇದೆ. ಅಭಿನಂದನೆಗಳು.
1: ಥ್ಯಾಂಕ್ ಯು.
9: ನೀವು ಬರಹಗಾರರ ಜೊತೆಗೆ ಸಮಾಜ ಸಾಮಾಜಿಕ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದೀರಾ. ಸಾಮಾನ್ಯವಾಗಿ ನಾವು ನೋಡಿರೋದು ಬರಹಗಾರರು ಅಂದ್ರೆ ಅವರ ಒಂದು ಬರವಣಿಗೆಲೇನೆ ಸಮಾಜದ ಒಂದು ದೌರ್ಜನ್ಯ ಅಂಕುಡೊಂಕುಗಳನ್ನ ಎಲ್ಲ ಸರಿ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನೀವು ನೇರವಾಗಿ ಸಮಾಜಕ್ಕೆ ಇಳಿದು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಖುಷಿ ಆಗತ್ತೆ. ಅದರಲ್ಲೂ ನಿಮ್ಮ ಏನು ಒಂದು ಚಾರಿಟಬಲ್ ಟ್ರಸ್ಟ್ ಇದೆ, ಅದರಲ್ಲಿ ಅದರ ಒಂದು ಕಾರ್ಯವೈಖರಿನೇ ಬಹಳ ವಿಭಿನ್ನವಾಗಿದೆ. ಬೇರೆ ರೀತಿ ಒಂದು ಸಮಾಜ ಮುಖಿ ಕಾರ್ಯಕ್ಕೂ ನಿಮ್ಮ ಕಾರ್ಯಕ್ಕೂ ಬಹಳ ವೆರಿ ಡಿಫ್ರೆಂಟ್ ಆಗಿದೆ. ಬಹಳ ಖುಷಿ ಆಗ್ತಾ ಇದೆ ಸರ್, ನಿಮ್ಮಂತವರ ಒಂದು ಸಂತತಿ ಇನ್ನು ಹೆಚ್ಚಾಗ್ಲಿ ನಮ್ಮ ಸಮಾಜದಲ್ಲಿ, ನಿಮ್ಮಂತವರ ಕೊಡುಗೆ ಅಪಾರವಾಗಿ ಸಿಗ್ಲಿ ನಮ್ಗೆಲ್ಲ ಅಂತ ಹೇಳಕ್ ಖುಷಿ ಪಡ್ತೀನಿ.
2: ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ
1: ರೇಡಿಯೋ ಸಾರಂಗಿ ಹಾಸನದಲ್ಲಿ ಕೂಡ ಅಭಿಮಾನಿಗಳಿದ್ದಾರೆ,
2: ಆಪ್ ಇರೋದ್ರಿಂದ ಅವ್ರವ್ರ ವರ್ಲ್ಡ್ ಅಲ್ಲಿ ಕೇಳುವಂತ ಕೇಳುವರಿದ್ದಾರೆ. ಬಹಳ ಸಂತೋಷ. ಮತ್ತೊಬ್ರು ಮುಂದಿನ ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
10: ನಮಸ್ಕಾರ ಸರ್.
2: ನಮಸ್ತೆ ಸರ್, ನಿಮ್ಮ ಹೆಸರು?
10: ಸ್ವಲ್ಪ ವಿಟ್ಲ ರಶೀದ್ ಅವರ ಹತ್ರ
2: ಮಾತಾಡ್ತೀನಿ. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಹಲೋ, ನಿಮ್ಮ ಹೆಸರು? ನಿಮ್ಮ ಹೆಸರು
10: ಇಬ್ರಾಹಿಂ ಮೊಯ್ದಿನಪ್ಪ ನಂದ ಅವರ.
2: ಓಕೆ, ಮಾತಾಡಿ ಸರ್, ಮಾತಾಡಿ.
1: ಅವರು ನಮ್ಮ ಸದಸ್ಯರೇ, ಸ್ನೇಹಿತರು.
2: ಓಕೆ ಓಕೆ, ಹೇಳಿ ಸರ್, ಹೇಳಿ.
10: ಸಲಾಮ್ ಅಲೈಕುಮ್.
1: ವಅಲೈಕುಮ್ ಸಲಾಂ.
10: ರಶೀದ್ ಭಾಯ್.
1: ಅಲ್ಹಮ್ದುಲಿಲ್ಲಾ, ಇಲ್ಲಿ ಕನ್ನಡದಲ್ಲಿ ಮಾತಾಡ್ಬೇಕು.
10: ಕನ್ನಡದಲ್ಲಿ ಮಾತಾಡುವ ಪರವಾಗಿಲ್ಲ, ನಾನು ಲೈವ್ ನೋಡಿದ್ರೆ ನಿಮ್ದು ಹಾಗೆ ಫೋನ್ ಮಾಡಿ ಮಾತಾಡುವ.
1: ವೆರಿ ಗುಡ್, ಒಳ್ಳೇದು. ನಮ್ಮ ಒಂದು ಹಿರಿಯ ಸದಸ್ಯರು, ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವರು ಗಲ್ಫ್ ಅಲ್ಲಿ ಈಗ ರಿಟೈರ್ಡ್ ಆಗಿ ಬಂದು ಊರಲ್ಲಿ ತುಂಬಾ ಕೆಲಸ ಮಾಡ್ತಾರೆ. ಅವರು ನಮ್ಮ ಸಂಸ್ಥೆಯಲ್ಲಿ ಅಂತಲ್ಲ, ತುಂಬಾ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಒಬ್ಬ ಉತ್ಸಾಹದ ಯುವಕ ಅಂತ ಹೇಳ್ಬೋದು. ಅವರಿಗೆ ಏಜ್ ಆದ್ರೂ ಯುವಕರಾಗಿ ಕೆಲಸ
10: ಮಾಡ್ತಾರೆ. ನಿಮ್ಮ ಹಾಗೆ ಕೆಲಸ ಮಾಡುವವರು ನಾವೇನು ಅಲ್ಲ. ನೀವು ದೇವರ ದಯದಿಂದ ನಿಮ್ಗೆ ಅಲ್ಲಾಹನು ಆಯುಷ್ ಆರೋಗ್ಯವನ್ನು ಕೊಡ್ಲಿ ಇನ್ಶಾಅಲ್ಲಾ, ಇನ್ನು ಒಳ್ಳೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಫೀಸ್ ಕೊಡ್ಲಿ, ದುವಾ ಮಾಡಿ, ನಮಗೂ ದುವಾ ಮಾಡಿ
2: ಇನ್ಶಾಅಲ್ಲಾ. ಇನ್ನು ಮೋನಿಕಾ ಅವರು ಹೇಳಿದ ಹಾಗೆ ಈ ನಿಮ್ಮ ಬರವಣಿಗೆ ಇದೆಯಲ್ಲ, ಬರಹ, ಇದು ನಿಮ್ಮ ಸಮಾಜ ಸೇವೆಗೆ ಏನಾದರೂ ತುಂಬಾ ಸಪೋರ್ಟ್ ಆಯ್ತಾ, ಹೇಗೆ? ಅದ್ರ ಬಗ್ಗೆ ಮಾತಾಡ್ತೇನೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ.
11: ಹಲೋ, ನಾನು ಹೆಚ್ಚು ಮಾಡ್ಕೊಂಡೆ.
2: ಮಾತಾಡಿ ಮಾತಾಡಿ ಸರ್.
11: ಏನು ಸರ್, ಅಲ್ಲ ನಿಮ್ಮ ಬಗ್ಗೆ ಬಹಳ ನಾನು ಕೇಳಿದ್ದೇನೆ, ಬಹಳಷ್ಟು ಸೇವೆಯನ್ನ ಮಾಡ್ತಿದ್ದೀರಿ, ನಿಮ್ಗೊಂದು ಅಭಿನಂದನೆ ಕೊಡುವಂತ
2: ಮಾಡಿದ್ದೇನೆ ಸರ್.
11: ಮತ್ತೆ ಮತ್ತೆ ಏನಂದ್ರೆ ನಿನ್ನ ನಿಮ್ಮ ಸೇವೆಯನ್ನು ಇನ್ನು ವಿಸ್ತರಿಸಬೇಕು. ಮತ್ತೆ ಇನ್ನು ದೇವರು ಒಳ್ಳೇದು ಮಾಡಿದ್ರು ನಿಮಗೆ, ಎಲ್ಲ ರೀತಿಯ ಶುಭಾಶಯವನ್ನು ಕೊಡ್ತಾ ನಿಮಗೆ ನಿಮಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ ಸರ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೇಣುದವರೆ. ಸೊ ಕೇಳುಗರೆ, ರಶೀದ್ ಅವ್ರ ಜೊತೆ ಸಾಲುಗಟ್ಟಿ ಕರೆಗಳು ಬರ್ತಾ ಇದೆ ಮಾತಾಡಬೇಕು ಅಂತ ಹೇಳಿ. ನೀವು ಕರೆ ಮಾಡಬೇಕು, ದೂರವಾಣಿ ಸಂಖ್ಯೆ 6364240449 ಈ ಸಂಖ್ಯೆ, ಕರೆಯನ್ನು ಮಾಡಿ. ನಿಮ್ಮ ಹತ್ರ ಕಾಲ್ಗಳು ಬರ್ತಾ ಇದೆ ಸರ್, ಸ್ವಲ್ಪ ನಾವು ಮಾತಾಡುವ. ನಿಮ್ಮ ಬರವಣಿಗೆ ನಿಮ್ಮ ಸಮಾಜ ಸೇವೆಗಳಿಗೆ ಹೇಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದೆ ಅಂತ ನಿಮ್ಗೆ ಅನಿಸುತ್ತಾ ಅಂತ?
1: ಹೌದು, ಖಂಡಿತ. ನನ್ನ ಬರವಣಿಗೆ ನಮಗೆ ಮೂಲ, ಅದರ ಇದು ನಮಗೆ ಏನಂದ್ರೆ ಒಂದು ಅಸೆಟ್ ಅಂತ
2: ಹೇಳ್ಬೋದು.
1: ಹೌದು, ಖಂಡಿತ. ನಾವೇನಿಲ್ಲ, ನಮ್ಮ ಕೈಯಲ್ಲಿ ಏನು ಹಣ ಅಂತ ಇಲ್ಲ. ನಾವು ಇಷ್ಟೆಲ್ಲ ನೀವು ಹೇಳಿದಿರಿ, ಎಂ ಫ್ರೆಂಡ್ಸ್ ಅಲ್ಲಿ 5 ಕೋಟಿ ಕೆಲಸ ಆಗಿರ್ಬೋದು ಅಥವಾ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರ್ಬೋದು, ಬಟ್ ಅದೆಲ್ಲ ಆ ಕೆಲಸ ಎಲ್ಲ ನಾವು ಏನು ಒಂದು ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದು ಮಾತ್ರ. ಇದ್ದವರಿಂದ ಉಳ್ಳವರಿಂದ ತೆಗೆದು ಇಲ್ಲದವರಿಗೆ ಕೊಡೋದು ಅಷ್ಟೇ, ಬೇರೆ ಏನು ಮಾಡೋದಲ್ಲ. ಈ ನನ್ನ ಬರವಣಿಗೆಯಿಂದಾಗಿ ನಾನೇನು ಈ ಪತ್ರಿಕೆಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದು ಸಮಾಜಮುಖಿ ಆದಂಥ ಬರವಣಿಗೆಗಳನ್ನೇ ಹೆಚ್ಚಾಗಿ ಬರೆಯುವಂಥದ್ದು. ಏನು ಸಮಸ್ಯೆ ಅಥವಾ ಏನಾದರೂ ಇದ್ದರೆ, ಇನ್ಸ್ಪಿರೇಷನ್ ಸ್ಟೋರಿಗಳಿದ್ದರೆ ಅಂಥದ್ದನ್ನೇ ಹೆಚ್ಚಾಗಿ ಬರೆಯುವಂಥದ್ದು. ಆವಾಗ ನನ್ನ ಒಂದು ಸರ್ಕಲ್ ದೊಡ್ಡದಾಗ್ತಾ ಬಂತು. ಇವಾಗ ಸ್ವಲ್ಪ ಬ್ಯುಸಿ ಆದ ಕಾರಣ ಬರೆಯುವಂತಹ ಒಂದು ಸಂದರ್ಭಗಳು ಕಡಿಮೆ ಆಗಿದೆ, ನನ್ನದು ಬರವಣಿಗೆ ಕಡಿಮೆ ಆಗಿದೆ. ತುಂಬ ಜನ ಕೇಳ್ತಾ ಇದ್ದಾರೆ ಯಾಕೆ ಈಗ ಬರೀತಾ ಇಲ್ಲ ಅಂತ ಹೇಳಿ. ನಾನಂದ್ರೆ ಯಾವಾಗಲೂ ಬರೆದ್ರೆ ಅದನ್ನು ಫೇಸ್ಬುಕ್ ಅಲ್ಲಿ ಹಾಕೋದು ಅಥವಾ ಮೀಡಿಯಾದಲ್ಲಿ ಕೊಡೋದು ಇರ್ತಾ ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಒಂದು 3-4 ವರ್ಷದಿಂದ. ಆದ್ರೂ ತುಂಬಾ ಸಮಾಜಮುಖಿಯಾಗಿ ಬರೆದಿದ್ದೇನೆ.

0: ಇಂದ.
1: ಮಾತಾಡಿ ಮಾತಾಡಿ, ಯಾಕಂದ್ರೆ ಕಾಲ್ ಮಾಡಿದ್ರೆ ಅನಿಸ್ತದೆ ಅಲ್ವಾ ನೀವು?
0: ಅದು ಬರ್ತಾ
1: ಮಾತಾಡಿ
0: ಇತ್ತು,
1: ಮಾತಾಡಿ ಮಾತಾಡಿ ಮಾತಾಡಿ.
0: ಅದು ನಾನು 2ನೇ ತರಗತಿಯಲ್ಲಿರುವಾಗ 2014ರಂದು ನನಗೆ ಹುಷಾರಿಲ್ಲದಿತ್ತು.
1: ಹಾ ಹಾ ಹಾ
0: ಆಗ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಿ ನನಗೆ, ನಿಮ್ಮ
1: ಹ್ಮ್
0: ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ.
1: ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
0: ನಿಮ್ಮ ಫಂಕ್ಷನ್ಗಳನ್ನು ನಾನು ನೋಡ್ತಾ ಇರ್ತೀನಿ,
1: ಹ್ಮ್ ಹ್ಮ್ ಹ್ಮ್
2: ಓಕೆ.
0: ಹಾಗಾಗಿ ನಮ್ಮ ಫ್ಯಾಮಿಲಿಯವರೆಲ್ಲ ನಿಮಗೆ ಪ್ರಾರ್ಥಿಸುತ್ತಾರೆ, ನಮ್ಮ ಊರಿನವರೆಲ್ಲ ನಿಮ್ಮನ್ನು ತುಂಬಾ ಗೌರವದಿಂದ ನೋಡ್ತಾರೆ. ಹಾಗಾಗಿ ನಿಮ್ಮ ಉಪಕಾರವನ್ನು ನಾನು ಯಾವತ್ತು ಮರೆಯೋದಿಲ್ಲ.
1: ಓಕೆ,
0: ಅವತ್ತು 2ನೇ ತರಗತಿಯಲ್ಲಿದ್ದೆ, ಈಗ ನಾನು SSLC ಕಂಪ್ಲೀಟ್ ಮಾಡಿದ್ದೀನಿ, ಸೆಕೆಂಡ್ ಪಿ ಯು ಕೂಡ ಹೋಗ್ತಿದ್ದೀನಿ.
1: ವೆರಿ ಗುಡ್.
2: ಏನು ಸೆಕೆಂಡ್ ಪಿ ಯು ಸಿ ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಾ?
0: ಆರ್ಟ್ಸ್.
1: ಆರ್ಟ್ಸ್, ಓಕೆ
2: ಆರ್ಟ್ಸ್, ಓಕೆ, ವೆರಿ ಗುಡ್, ಒಳ್ಳೆದಾಯ್ತು.
0: ಹಾಗಾಗಿ ನಿಮ್ಮನ್ನು ನಾವು ಇಂದಿಗೂ ಮರೆಯೋದಿಲ್ಲ. ಧನ್ಯವಾದಗಳು.
2: ಈಗ ಈಗ ಆರೋಗ್ಯ ಹೇಗಿದಮ್ಮ? ಆರೋಗ್ಯ
0: ಮಾಶಾಅಲ್ಲಾ, ಪರವಾಗಿಲ್ಲ ಸರ್, ಈಗ ಕಂಪ್ಲೀಟ್ ರಿಕವರಿ ಆಗಿದ್ದೀನಿ.
1: ಓಕೆ ಓಕೆ ಓಕೆ, ಗುಡ್ ಗುಡ್,
2: ವೆರಿ ಗುಡ್.
1: ಹಾಗೆ ಇರಿ, ಒಳ್ಳೇದಾಗ್ಲಿ ನಿಮ್ಗೆ. ಹ್ಮ್,
0: ಧನ್ಯವಾದಗಳು
1: ಎಸ್
0: ಸರ್.
1: ಎಸ್ ಎಸ್ ಎಸ್ ವರ್ಸನ್ ಅವರೇ. ಸೊ ಕೇಳುಗರೆ, ರಶೀದ್ ವಿಟ್ಲ ಅವ್ರ ಜೊತೆ ಮಾತಾಡ್ತಿದ್ದೀವಿ. ಅವರ ಜೀವನದ ಪ್ರಯಾಣಗಳು ಒಂದಿಷ್ಟು ಅನೇಕ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಮುಂದಿನ ಕಾಲರ್ ಮತ್ತೊಬ್ರು ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಇಕ್ಕೂರು.
1: ನಮಸ್ಕಾರ ಜಯಪ್ರಕಾಶ್ ಅವರೇ.
3: ಸರ್ ನಮಸ್ತೆ ಸರ್, ರಶೀದ್ ಸರ್
2: ನಮಸ್ತೆ ಸರ್. ನಮಸ್ತೆ.
3: ಅದೇ ಅಕ್ಷರದ ರೂಪದಲ್ಲಿ, ಅನ್ನದ ರೂಪದಲ್ಲಿ, ಹಣದ ರೂಪದಲ್ಲಿ ಈಗೆಲ್ಲ ಸಹಾಯ ಮಾಡ್ತಾ ಇದ್ದೀರಿ ಸರ್. ಇವತ್ತು ದ್ವೇಷ ಹಂಚಲು, ಯಾರನ್ನು ತೇಜೋವಧೆ ಮಾಡಲು ಗ್ರೂಪ್ ಅನ್ನು ಬಳಸ್ತಾ ಇದ್ದಾರೆ. ಆದ್ರೆ ನೀವು ಎಂ ಫ್ರೆಂಡ್ಸ್ ಎಂಬ ಗ್ರೂಪ್ ರಚಿಸಿ ಈ ರೀತಿಯ ಸಹಾಯವನ್ನು ಹಂಚ್ತಾ ಇದ್ದೀರಿ, ಪ್ರೀತಿಯನ್ನು ಹಂಚ್ತಾ ಇದ್ದೀರಿ, ತುಂಬಾ ಒಳ್ಳೆಯ ಕೆಲಸ ಸರ್. ನಿಮ್ಮ ನಿಮ್ಗೆ ನಿಮ್ಮ ಎಲ್ಲ ಸಮಾನ ಮನಸ್ಕ ಸದಸ್ಯರಿಗೆ ದೇವರು ಒಳ್ಳೇದ್ ಮಾಡಿ ಅಂತ ಹೇಳಿ ನನ್ನ ಆರೈಕೆ ಸರ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವಿಷಯ ಅಂದ್ರೆ,
3: ಹೇಳಿ ಸರ್.
2: ನೀವು ಒಳ್ಳೆ ವಿಚಾರವನ್ನ ಹೇಳಿದ್ರಿ. ನಮಗೆ ಈ ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ನಮಗೆ ಜಾತಿ ಧರ್ಮ ಅದು ಏನು ಬರಲ್ಲ. ನೀವು ವೆನ್ಲಾಕ್ ಹಾಸ್ಪಿಟಲ್ಗೆ ಒಮ್ಮೆ ವಿಸಿಟ್ ಮಾಡಿ, ನಾವು ಪ್ರತಿನಿತ್ಯ ಸಂಜೆ 6 ಗಂಟೆಗೆ ಡಿನ್ನರ್ ಕೊಡ್ತೀವಿ. ಅಲ್ಲಿ ನಾವು ಕೊಡುವಾಗ ಅಲ್ಲಿ ಅವರು ಯಾವ ಜಾತಿ, ಯಾವ ಧರ್ಮ, ಯಾವ ಊರು ಏನು ಕೇಳಲ್ಲ. ಅವರಿಗೆ ಪ್ರತಿನಿತ್ಯ ನಾವು ಕೊಡ್ತೀವಿ. ಅಂಥದ್ದೇ ತುಂಬ ಕೆಲಸವನ್ನು ಮಾಡ್ತೀವಿ. ನೀವು ಒಮ್ಮೆ ವಿಸಿಟ್ ಮಾಡಿ, ಖಂಡಿತ ಯಾರೆಲ್ಲ ರೇಡಿಯೋ ಸಾರನ್ನು ಕೇಳ್ತಾ ಇದ್ದೀರಾ, ನೀವು ನಾವು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟಿಂದ ಕಾರುಣ್ಯ ಯೋಜನೆಯಲ್ಲಿ ಪ್ರತಿನಿತ್ಯ ಸಂಜೆ 6 ಗಂಟೆಗೆ ವೆನ್ಲಾಕ್ ಆಸ್ಪತ್ರೆಯ ಒಂದು ವಠಾರದಲ್ಲಿ ಫುಡ್ ಕೊಡ್ತೇವೆ. ಅದಕ್ಕೆ ಒಮ್ಮೆ ವಿಸಿಟ್ ಮಾಡಿ, ಬಂದು ನೋಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನಾದರೂ ನಿಮಗೆ ಒಪಿನಿಯನ್ಸ್ ಇರ್ಬೋದು, ಹಾಗೆಲ್ಲ ಹೀಗೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ಬಂದು ನೋಡಿಕೊಂಡು ನೀವು ಅದನ್ನು ತಿಳಿಸ್ಬೋದು. ಖಂಡಿತ ನಿಮ್ಮನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ.
3: ಸರಿ ಸರ್, ಸರಿ ಸರ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರಶೀದ್ ಸರ್, ನಾನು ನಿಮ್ಮ ಹತ್ರ ಕೇಳೋದು, ಇವತ್ತು ನಾವೇನು ಹೇಳ್ತೀವಿ, ತುಂಬ ಡಿಜಿಟಲ್ ಆಗಿದ್ದೀವಿ, ದೇಶ ಬಹಳ ದೊಡ್ಡ ಮಟ್ಟಿನಲ್ಲಿ ಬೆಳೆದಿದೆ, ಹಾಗೆ ಹೀಗೆ ಇದ್ರಲ್ಲಿ ತುಂಬ ಮಾತಾಡ್ತೀವಿ. ನೀವು ಈಗ ನಮ್ಮ ಜಿಲ್ಲೆಯ ಮೂಲೆ ಮೂಲೆ ಸುತ್ತುವವರು, ಅನೇಕರನ್ನು ಬಹಳ ಹತ್ತಿರದಿಂದ ನೋಡಿದವರು, ಇವತ್ತಿನ ಈ ಕಾಲಘಟ್ಟದಲ್ಲೂ ಕೂಡ ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡುವಂಥವರು, ತನ್ನ ಮೂಲಭೂತ ಸೌಕರ್ಯಕ್ಕೆ ಕಷ್ಟಪಡುವಂಥ ಅದೆಷ್ಟೋ ಫ್ಯಾಮಿಲಿಗಳು ನಮ್ಮ ಸುತ್ತಮುತ್ತ ಇದೆ ಅಂತ ನಿಮಗೆ ಅನಿಸುತ್ತೆ, ಏನು ಹೇಳ್ತೀರಿ ಇದರ ಬಗ್ಗೆ ಅಂತ?
2: ಖಂಡಿತ. ಅಂದರೆ ಇದು ಇವಾಗ ನಾವು ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಒಬ್ಬರಿಗೆ ಒಬ್ಬರನ್ನು ಫೋಕಸ್ ಮಾಡಿದರೆ ಎಲ್ಲ ಸಂಘ ಸಂಸ್ಥೆಗಳು ಜನರು ಹೋಗಿ ಅವರಿಗೆ ಕೊಡೋದಂಥದ್ದು. ಈಗ ತುಂಬ ಈ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಯುಗದಲ್ಲಿ ಕ್ರೌಡ್ ಫಂಡಿಂಗ್ ಎಲ್ಲ ಮಾಡ್ತಾರೆ. ಒಬ್ಬರಿಗೆ ಒಂದು 1 ಲಕ್ಷ ರೂಪಾಯಿಯ ಏನಾದರೂ ಒಂದು ವ್ಯವಸ್ಥೆ ಬೇಕು ಅಂತಾದರೆ ಅಲ್ಲಿ 10 ಲಕ್ಷ 20 ಲಕ್ಷ ಕಲೆಕ್ಷನ್ ಆಗುವಂಥ ಕ್ರೌಡ್ ಫಂಡಿಂಗ್ ಕೂಡ ಇದೆ. ಇದೆಲ್ಲ ಆ್ಯಕ್ಚುಲಿ ಈ ಯಾರಿಗೆ ನೀಡಿದೆ ಅಂಥವರಿಗೆ ಸಿಗುವುದಿಲ್ಲ. ನೀಡಿದ್ದವರು ಸಿಕ್ಕಿದ್ರು ಅವರಿಗೆ ಈ ವ್ಯವಸ್ಥೆಯಲ್ಲಿ ಇದು ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು, ನಾವು ಮಾಡುವಂಥ ಹೆಲ್ಪ್ ಆಗಿರ್ಬೋದು. ತುಂಬ ಜನ ನೀಡ್ ವ್ಯಕ್ತಿತ್ವಗಳಿದೆ, ತುಂಬ ಜನ ಸ್ವಾಭಿಮಾನದಿಂದ ಅದನ್ನು ಹೇಳ್ತಾ ಇಲ್ಲ. ಅಂಥವರನ್ನು ಗುರುತಿಸಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಮಾಡುವಂಥದ್ದು ಆಗಬೇಕಾಗಿದೆ. ತುಂಬ ಕಡೆ ಇದೆ, ಕುಗ್ರಾಮಗಳಿದೆ, ಎಷ್ಟೋ ಜನ ಹೋಗದಂತಹ ಪ್ರದೇಶಗಳಿದೆ. ಅದು ಸಂಘ ಸಂಸ್ಥೆಗಳಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಅಂತಹ ಗ್ರಾಮಗಳನ್ನು, ಅಂತಹ ವ್ಯಕ್ತಿಗಳನ್ನು ಗುರುತಿಸುವಂಥ ಕೆಲಸ, ಅಂತಹ ಜನರನ್ನು, ಮನೆಗಳನ್ನು ಗುರುತಿಸುವಂಥ ಕೆಲಸ ನಮ್ಮಿಂದ ಆಗಬೇಕು ಅಂತ ಮುಂದಿನ ದಿನಗಳಲ್ಲಿ. ಹಾಗೆ ಈಗ ತುಂಬ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ, ಅಂಥದ್ದನ್ನೆಲ್ಲ ಮಾಡ್ತಾ ಇದೆ. ಹಿಂದಿನ ಹಾಗೆಲ್ಲ, ಈಗ ಈ ಏನು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಯುಗದಿಂದಾಗಿ ತುಂಬ ವರ್ಕ್ಗಳು, ಸಮಾಜ ಸೇವೆಗಳು ಆಗ್ತಾ ಇದೆ.
1: ಎಸ್. ಕೇಳುಗರೆ, ನಮ್ಮ ಜೊತೆ ರಶೀದ್ ವಿಟ್ಲ ಅವರಿದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೇವೆ. ಹಲೋ ಸರ್, ನಮಸ್ಕಾರ. ರೇಡಿಯೋ ಸಾರಂಗಿಂದ ಅಭಿಷೇಕ್.

0: ಮಾತಾಡ್ತಿದ್ದೇನೆ ರೇಡಿಯೋ ಸಾರಂಗಿ.
1: ನಮಸ್ತೆ ನಮಸ್ತೆ
0: ನಮಸ್ತೆ
1: ನಮಸ್ತೆ.
0: ಸರ್, ನಮ್ಮ ಜೊತೆಗೆ ರಶೀದ್ ವಿಟ್ಲ ಸರ್ ಅವರಿದ್ದಾರೆ.
1: ಸರ್ ಹೇಳಿ.
0: ಸರ್, ಅವ್ರ ಬಗ್ಗೆ,
1: ರಶೀದ್ ವಿಟ್ಲ ನಮ್ಮ ಎಂ ಫ್ರೆಂಡ್ಸ್.
0: ಎಸ್, ಇದು ನಮ್ಮ ಜಿಲ್ಲಾ ವೆಲ್ನಾಕ್ ಆಸ್ಪತ್ರೆ ಅಧೀಕ್ಷಕರು ಮಾತಾಡ್ತಾ
2: ಓ
0: ಇದ್ದಾರೆ.
2: ಸರ್ ನಮಸ್ತೆ ಸರ್, ಸರ್ಪ್ರೈಸ್.
1: ನಮಸ್ತೆ.
2: ನಿಮ್ಮ ಬಗ್ಗೆ ಎಲ್ಲ ಇಲ್ಲಿ ವೆಲ್ನಾಕ್ ಆಸ್ಪತ್ರೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ ಸರ್. ನಮಗೆ ತುಂಬಾ ಸಪೋರ್ಟ್ ವೆಲ್ನಾಕ್ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ವಿಚಾರಗಳಲ್ಲಿ ಇವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ನಮ್ಮನ್ನು ಕರೆದು ಅವರ ಎಷ್ಟು ಬ್ಯುಸಿ, ಅವರು ತುಂಬಾ ಬ್ಯುಸಿ ಇರ್ತಾರೆ ಹಾಸ್ಪಿಟಲ್ ಅಲ್ಲಿ, ಎಷ್ಟು ಬ್ಯುಸಿ ಇದ್ರು ಅವರು ಅವರ ಚೇಂಬರ್ಗೆ ಕರೆಸಿ ನಮ್ಮನ್ನು ಮಾತಾಡಿಸುವುದಾಗ್ಲಿ, ನಮ್ಮ ಏನಾದರೂ ಅಲ್ಲಿ ಬೇಕು ಅಂತಂದ್ರೆ ನಮ್ಮ ಬೇಕು ಬೇಡಗಳಿಗೆ ಸ್ಪಂದಿಸುವುದಾಗ್ಲಿ, ನಾವು ಕೆಲವೊಂದು ಕೇಸ್ ಅವರಿಗೆ ಕಿರಿಕಿರಿ ಮಾಡ್ತಾ ಇದ್ದೇವೆ ಅವಾಗ ಫೋನ್ ಮಾಡಿ, ಹಾಗೆ ಸರ್ ಹೀಗೆ ಸರ್ ಇಲ್ಲ, ಅವರು ಸಾವಧಾನದಿಂದ ಕೇಳಿಕೊಂಡು ಬಹಳಷ್ಟು ನಮಗೆ ಉಪಕಾರ ಮಾಡುವಂತ ಒಬ್ಬ ಒಳ್ಳೆಯ ಸಜ್ಜನ ಸಮರ್ಥ ವ್ಯಕ್ತಿತ್ವ ಉಳ್ಳಂತ ಒಬ್ಬ ವೆಲ್ನಾಕ್ ಆಸ್ಪತ್ರೆಯ ಡಿಎಂ ಅಂತ ಹೇಳ್ಬೋದು.
0: ಶಿವಪ್ರಕಾಶ್ ಸರ್ ಅವರು
1: ಒಳ್ಳೆ ಕೆಲಸ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಲ್ಲ, ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೇನು ಮಾಡಕ್ಕಾಗಲ್ಲ. ಅದು ನಮ್ಮ ಬೇರೆ ಜಿಲ್ಲೆಯಿಂದ ಎಲ್ಲ ಬರ್ತಾರಲ್ಲ, ಬೇರೆ ಜಿಲ್ಲೆಯಿಂದ ಬಂದಾಗ ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಹೊರಗಡೆ ಹೋಟ್ಲಿಗೆ ಹೋಗ್ಬೇಕಾಗತ್ತಲ್ಲ. ಇವರು ಪೇಷಂಟ್ ಕಡೆಯವರು ಯಾರೋ ಬಡವರು ಬರ್ತಾರೆ, ಬಂದಿರ್ತಾರೆ, ಅವ್ರ ಕಡೆ ಒಬ್ಬ ವ್ಯಕ್ತಿ ಬಂದಿರ್ತಾರೆ ಅನ್ಕೊಂಡು ಜೊತೆಗೆ, ಅವರು ಹೋಟ್ಲಿಗೆ ಹೋಗ್ಲಿಕ್ಕೆ ತುಂಬಾ ದೂರ ಆಗತ್ತೆ, ಇಲ್ಲೆಲ್ಲ ನಿಯರ್ ಬೈ ಹೋಟೆಲ್ ಇಲ್ಲ, ಹೋಟೆಲ್ ಗಳಿದ್ರು ಕೂಡ ಫೈನಾನ್ಶಿಯಲಿ ಬರ್ಡನ್ ಆಗತ್ತೆ, ಅಂತವ್ರಿಗೆ ಒಂದು ಊಟ ಕೊಡೋದು ಒಂದು ಮಹತ್ ಕಾರ್ಯ. ಅದಕ್ಕಿಂತ ದೊಡ್ಡ ಕೆಲಸ ಏನು ಮಾಡಕ್ಕಾಗಲ್ಲ ನಾವು. ಅನ್ನದಾತ ಸುಖಿ ಭವ ಅಂತ ಹೇಳ್ತೀವಿ ಎಂ ಫ್ರೆಂಡ್ಸ್. ಮತ್ತೆ ಮಧ್ಯಾಹ್ನ ಸ್ನೇಹಾಲಯದವರು ಕೊಡ್ತಾರೆ,
0: ಸ್ನೇಹಾಲಯ.
1: ಅವರು ತುಂಬಾ ವರ್ಷದಿಂದ ಮಾಡ್ತಾರೆ, ಒಂದು 10-11 ವರ್ಷದಿಂದ ಮಾಡಿ, ಇವ್ರಿಗೆ 9 ವರ್ಷ ಆಯ್ತು.
0: ಅದೇ ಸರ್, ನಿಮ್ ಬಗ್ಗೆ ಹೇಳ್ತಾ ಇದ್ರು ಸರ್ ಅವರು,
1: ಕೆಲಸ ಮಾಡ್ತಾ ಇದೆ
2: ಸರ್. ನಿಮ್ಮ ಸರ್ ನಿಮ್ಮಂತವರ ಸಹಕಾರ ಸರ್, ನಿಮ್ಮಂತವರ ಸಹಕಾರ, ನಿಮ್ಮಂತವರು ಸಹಕಾರ ಮಾಡದಿದ್ರೆ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ವೆನ್ಲಾಕ್ ಆಸ್ಪತ್ರೆಗೆ ಬಂದು?
1: ಸೆಪ್ಟೆಂಬರ್ 14 ನಮ್ದು 175 ವರ್ಷದ ಸಂಭ್ರಮಾಚರಣೆ ಇದೆ, ವೆನ್ಲಾಕ್ ಆಸ್ಪತ್ರೆ ಸಂಭ್ರಮಾಚರಣೆ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಎಂ ಫ್ರೆಂಡ್ಸ್ ಮತ್ತು ಸ್ನೇಹಾಲಯದವರಿಗೆ ಒಂದು ಸನ್ಮಾನ ಮಾಡಿಸಬೇಕಂತ ನಮ್ದೊಂದು ಮೈಂಡ್ ಅಲ್ಲಿ ಇದೆ.
0: ಬಹಳ ಸಂತೋಷ ಸರ್, ಒಳ್ಳೆ ವಿಷಯ, ಒಳ್ಳೆ ವಿಷಯ. ಎಸ್ ಸರ್, ಖಂಡಿತ. ಥ್ಯಾಂಕ್ ಯು ಸರ್ ನಿಮ್ಮ ಅಮೂಲ್ಯ ಸಮಯಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಳುಗರೆ, ರಶೀದ್ ವಿಟ್ಲ ಅವ್ರ ಜೊತೆ ಮಾತಾಡ್ತಿದ್ದೀವಿ. ಅನೇಕ ಇನ್ಸಿಡೆಂಟ್ಗಳು ರಶೀದ್ ಸರ್, ಒಂದು ಈಗ ಫರ್ಜಾನ್ ಅಂತ ಕಾಲ್ ಮಾಡಿದರು, ಇಂಥ ಅನೇಕ ಬೇರೆ ಬೇರೆ ಘಟನೆಗಳು ಜೀವನದಲ್ಲಿ ಇರ್ಬೋದಲ್ವಾ, ನೆನಪಲ್ಲಿ ಉಳಿಯುವಂಥದ್ದು ಯಾವ್ದಾದ ಅಂತ ಒಂದು ಇನ್ಸಿಡೆಂಟ್ ಬಹಳ ಈಗಲೂ ಕೂಡ ನಿಮ್ಗೆ ನೆನಪಾಗಲು
2: ನೆನಪಿಗೆ ಇರುವಂಥದ್ದು? ಒಂದು 5-6 ವರ್ಷದ ಹಿಂದಿನ ಘಟನೆ. ನಾನು ಹೀಗೆ ಹೋಗ್ತಾ ಇರುವಾಗ ಇಲ್ಲಿ ಬಿಜೈ ಕಡೆ ಒಂದು ಲೇಡಿ, ಒಂದು ಪ್ರಾಯವಾದಂತಹ ಒಂದು ಲೇಡಿ, ಒಂದು 70 ಇಯರ್ಸ್ ಆಗಿರ್ಬೋದು, ಅವರಲ್ಲಿ ಬಿದ್ದಿದ್ರು. ಅವರಲ್ಲಿ ಹೋಗಿ ಮಾತಾಡಿಸಿದೆ, ಏನಮ್ಮ ಏನಂತ ಹೇಳಿ ಅವರಿಗೆ ನೀರೆಲ್ಲ ಕೊಟ್ಟ ನಂತರ ಅವರು ಮತ್ತೆ ಅವರನ್ನು ಕಾರಲ್ಲಿ ಕೂತ್ಲಿಸಿ ಕೇಳಿದೆ ಎಲ್ಲ ವಿಚಾರಗಳನ್ನು. ನೋಡುವಾಗ ಅವರೊಬ್ಬರು ರಿಟೈರ್ಡ್ ಟೀಚರ್, ಅವರಿಗೆ ಒಬ್ಬನೇ ಒಬ್ಬ ಮಗ ಮುಂಬೈಯಲ್ಲಿದ್ದಾರೆ, ಬಿಸ್ನೆಸ್ ಮ್ಯಾನ್. ಹಾಗೆ ಇವರಿಗೆ ಸ್ವಂತದ್ದಾದಂಥ ಮನೆ ಇದೆ ಮಂಗಳೂರಲ್ಲಿ, ಆ ಮನೆ ಮತ್ತು ಆ ಜಾಗವನ್ನೆಲ್ಲ ಮಗ ಮಾರಿಕೊಂಡು ಇವರನ್ನು ಮುಂಬೈಗೆ ಕರ್ಕೊಂಡೋದ್ರು. ಮುಂಬೈಯಲ್ಲಿ ಇವರಿಗೆ ಮತ್ತೆ ಇವರ ಸೊಸೆ ಮಗನ ಹೆಂಡತಿ ಏನೋ ಸರಿ ಹೋಗ್ಲಿಲ್ಲ. ಕೊನೆಗೆ ಮಗ ಏನು ಮಾಡಿದರು, ಹೆಂಡತಿಯ ಮಾತು ಕೇಳಿ ಇವರನ್ನ ಏನೋ 1,000 ರೂಪಾಯಿ ಪರ್ಸಲ್ಲಿ ಹಾಕಿ ಮುಂಬೈಯಿಂದ ಬಸ್ ಹತ್ತಿಸಿಬಿಟ್ಟಿದ್ದಾರೆ. ಇಲ್ಲಿ ಮಂಗಳೂರು ಬಂದರು, ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಏನಾದ್ರಂತೆ. ಆನಂತರ ಅವರು ಬಿಜೆಯಲ್ಲಿ ಒಂದು ಕಡೆ ಇದ್ದಿದ್ರು, ಅವಾಗ ಅವರನ್ನು ಕೇಳಿದೆ. ಅವರ ಮಗನ ನಂಬರ್ ಇತ್ತು, ಮಗನಿಗೆ ಕಾಲ್ ಮಾಡಿದೆ. ಮಗ ಫೋನ್ ಎತ್ತಿರಲಿಲ್ಲ, ಸೊಸೆ ಫೋನ್ ಎತ್ತಿದ್ರು. ಹಾಗೆ ಹೇಳಿದ್ರು, ಈಗ ಹೀಗೆ ಆಗಿದೆ ಸಮಸ್ಯೆ, ಇವರು ಬಂದಿದ್ದಾರೆ, ಅವರನ್ನು ನೀವು ಏನು ಬೇಕಾದರೂ ಮಾಡಿ, ನಮಗೇನೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ನನಗೆ ತುಂಬ ನೋವಾಯಿತು, ನಿಮ್ಮ ಮಗನ ಹತ್ರ ಫೋನ್ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದೆ. ಸ್ವಲ್ಪ ಹೊತ್ತು ಕಳೆದ ನಂತರ ಪುನಃ ಅದೇ ಲೇಡಿ ಫೋನ್ ಮಾಡಿ, ಮಗ ಫೋನ್ ಮಾಡೋದಿಲ್ಲ, ಫೋನ್ ರಿಸೀವ್ ಮಾಡೋದಿಲ್ಲ ಅಂತೆ ಅವರದ್ದು, ನಮಗೆ ಅವರಿಗೆ ಸಂಬಂಧ ಇಲ್ಲ ಅಂತ. ನಾನು ಹೇಳಿದೆ, ನೋಡಿ ಅವರಿಗೆ ಒಂದು ಸ್ವಂತ ಮನೆ ಇತ್ತು, ಜಾಗ ಇತ್ತು, ಅದೇನೋ 65 ಲಕ್ಷ ರೂಪಾಯಿಗೆ ಮಾರಿದ್ರು ಅವತ್ತು 5-6 ವರ್ಷದಿಂದ. ಅದು ಆನಂತರ ನೀವು ಮುಂಬೈಗೆ ಕರ್ಕೊಂಡೋದ್ರೆ ಈಗ ಏನು ಅವರದ್ದು ಗತಿ? ಅವರು ಇದು ರಿಟೈರ್ಡ್ ಟೀಚರ್, ಏನಾದರೂ ಒಂದು ಮಾಡಬೇಕಲ್ಲ ಅಂತ. ಅವರು ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಮತ್ತೆ ನಾನು ಕಾಲ್ ಮಾಡಿದೆ, ಅವರನ್ನು ಅವರನ್ನ ಇವರು ಮಗ ಸಿಕ್ಕಿದ್ರು ಕೊನೆಗೆ. ಅವ್ರು ಹೇಳಿದ್ರು ನನಗೆ ಅಂಥ ತಾಯಿಯೇ ಇಲ್ಲ ಅಂತ ಹೇಳಿದರು. ಆ ಲೆವೆಲ್ಗೆ ಬಂತು. ಕೊನೆಗೆ ಅವರನ್ನು ನಾನೊಂದು ಆಶ್ರಮದಲ್ಲಿಟ್ಟು ಅವರಿಗೆ ಬೇಕಾದ ದೇವಸ್ಥಾನ ಅವರು ನನ್ನನ್ನು ಆಶ್ರಮದಲ್ಲಿ ಸೇರಿಸುವಾಗ ಹೇಳಿದರು, ಮಗ ನನ್ನನ್ನು ಕರೆದು ನನ್ನನ್ನು ಹಿಡಿದು ನನ್ನನ್ನು ಕೂಗಿ ಹೇಳಿದರು, ಮಗ ನನಗೆ ಈಗ 70 ವರ್ಷ ಕಳೆಯಿತು, ನಾನು ಎಷ್ಟು ವರ್ಷ ಬದುಕುತ್ತೇನೆ ಅಂತ ಗೊತ್ತಿಲ್ಲ, ಆದರೆ ನನಗೆ ನೀನು ಒಂದು ವ್ಯವಸ್ಥೆ ಮಾಡಿದೆಯಾ, ಏನು ನಾನು ಎಷ್ಟು ಸಮಯ ಇರ್ತೇನೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಕೊನೆಗೆ ನೀನು ಒಂದು ಏನು ನನ್ನ ಅಂತ್ಯ ಸಂಸ್ಕಾರ ಮಾಡುವಾಗ ನಮ್ಮ ಹಿಂದೂ ಸಂಪ್ರದಾಯದಂತೆ ನೀನು ಮಾಡಿಕೊಡಬೇಕು ಅಂತ ಅವರಿಗೆ ನಾನು ಭರವಸೆ ಕೊಟ್ಟಿದ್ದೆ, ಹಾಗೆ ಮಾಡಿದೆ. ಅದು ಅಂತ ಒಂದು ಸಂದರ್ಭ ಅದು ಈಗಲೂ ನೆನಪಿದೆ, ಯಾಕಂದ್ರೆ ಅವರು ನನಗೆ ಸಿಕ್ಕಿದ ದಿನ ಯಾವುದಂದ್ರೆ ನನ್ನ ಹುಟ್ಟಿದ ದಿನ, ನಾನು 20 ಅಕ್ಟೋಬರ್ಗೆ ಹುಟ್ಟಿದ್ದು, ಅವತ್ತೇ ಅವರು ಸರ್ಪ್ರೈಸ್ ಆಗಿ ನನಗೆ ಒಂದು 2ನೇ ತಾಯಿಯಾಗಿ ಸಿಕ್ಕಿದ್ರು, ತುಂಬ ಸಮಯ ಇದ್ರು ಜೊತೆಗೆ. ಅದು ಒಂದು ನೆನಪು ಯಾವಾಗಲೂ ಇರುತ್ತೆ, ಅಚ್ಚಳಿಯದೆ ಉಳಿದಿದೆ.
0: ನೀವು ಹೇಳುವಾಗ ನಮ್ಮ ಕಣ್ಣಂಚೆ ತೇವಾಗ್ತದೆ. ಎಸ್, ಬಹಳ ದೇವರ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ರಶಿದವರೆ. ಮುಂದಿನ ಕಾಲರ್ ಇದ್ದಾರೆ, ಮಾತಾಡುವ. ನಮಸ್ಕಾರ. ಹಲೋ
3: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಹೇಳಿ.
3: ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ
0: ಮಾತಾಡಿ ಮಾತಾಡಿ ಕುಸುಮಾಕರ
3: ಸರ್, ನಮಸ್ತೆ ಸರ್.
2: ನಮಸ್ತೆ, ಹೇಳಿ.
3: ಅದೇ ಈಗ ಈಗಿನ ಇಂತ ದುಡ್ಡು ಬಂಗಾರ ಏನು ಕೊಟ್ಟರು ಈ ಮನುಷ್ಯರಿಗೆ ಸಮಾಧಾನ ಆಗುದಿಲ್ಲ, ಇನ್ನು ಬೇಕು ಹೇಳ್ತಾರೆ. ಅದರಲ್ಲಿ ಒಂದು ಊಟ ಕೊಟ್ರೆ ಒಂದು ಹೊತ್ತು ಸಮಾಧಾನ ಆಗ್ತದೆ ಮನುಷ್ಯರಿಗೆ. ಅಂತದ್ರಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಸಮಾಜಕ್ಕೋಸ್ಕರ, ತುಂಬಾ ಥ್ಯಾಂಕ್ಸ್ ಹೇಳುವಂತ ನಿಮ್ಗೆ ಒಂದು.
2: ಹಿತೈಷಿಗಳಿದ್ದಾರಲ್ಲ ಅವರು, ಪ್ರೇ ನಮಗೆ ಸಾಕು, ಬೇರೆ ಏನು ಬೇಕು ಅಂತ ಇಲ್ಲ.
0: ಸೊ ಅನೇಕ ಜನ ಕರೆಗಳನ್ನ ಮಾಡ್ತಾ ಇದಾರೆ, ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದಾರೆ, ಅವ್ರದೇ ಆದಂತ ನಿಮ್ಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಮುಂದಿನ ಕಾಲ್ ಒಬ್ಬರಿದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ ಹಲೋ, ನಮಸ್ತೆ.
4: ನಮಸ್ತೆ
0: ನಮಸ್ತೆ ನಮಸ್ತೆ, ಹೇಳಿ, ನಿಮ್ಮ ಹೆಸರು?
4: ಅಬ್ದುಲ್ ಬಶೀರ್ ಅಂತ ಹೇಳಿ, ಬೆಳ್ಳಾರೆಯಿಂದ.
0: ಬೆಳ್ಳಾರೆಯಿಂದ, ಹೇಳಿ ಬಶೀರ್ ಅವರೇ, ಮಾತಾಡಿ.
4: ರಶೀದ್ ಇಟ್ಲಾರ್ ಅವರೊಂದು
0: ಇದ್ದಾರೆ, ಇದ್ದಾರೆ, ನಿಮ್ಮದು ಮಾತಾಡ್ತಿದ್ದಾರೆ.
2: ನಮಸ್ತೆ.
4: ಹಾ ನಮಸ್ತೆ ಸರ್,
0: ಹೇಳಿ ಸರ್.
4: ನಿಮ್ದೊಂದು ಲೈವ್ ನೋಡ್ತಾ ಇದ್ದೆ ನಾನು.
2: ವೆರಿ ಗುಡ್, ಥ್ಯಾಂಕ್ ಯು.
4: ಬಹಳ ಒಂದು ಸಮಾಜಮುಖಿ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಾ. ಅದೇ ಎಂಫ್ರಂಟ್ ಸೋತಿಯಿಂದ ವೆನ್ಲಾಕ್ ಹಾಸ್ಪಿಟಲ್ ಇರತಕ್ಕಂತ ರೋಗಿಗಳ ಜೊತೆಗಿರುವವರಿಗಂತೂ ಕಾರುಣ್ಯ ಪದ್ಧತಿ ಬಹಳ ಒಳ್ಳೆ ರೀತಿಯಲ್ಲಿ ನೀವು ನಡೆಸ್ತಾ ಇದ್ದೀರಾ, ನಿಮ್ಗೆ ಧನ್ಯವಾದ.
2: ಮತ್ತೆ
4: ನಮ್ಮ ನಿಮ್ಮ ಟ್ರಸ್ಟಿ ಒಬ್ರು ನನ್ನ ಸ್ನೇಹಿತ ಇದ್ದಾನೆ, ಅನ್ಸಾರ್ ಬೆಳ್ಳಾರೆ.
2: ಅನ್ಸಾರ್ ಬೆಳ್ಳಾರೆ ಅವರು, ಹೌದು, ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಟ್ರಸ್ಟಿ ಕೂಡ.
4: ಹೌದು ಹೌದು, ಅವರೊಟ್ಟಿಗೆ ನಾನು ಮಾತನಾಡಿದೆ ಮೊನ್ನೆ. ನನ್ನ ಮಗಳ ಎಸ್ ಎಲ್ ಸಿ ಯಲ್ಲಿ 95% ಮಾರ್ಕ್ ಬಂದಿದೆ, 594.
2: ಓಕೆ, ವೆರಿ ಗುಡ್, ಅವರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಕಡೆಯಿಂದ.
4: ಓಕೆ ಓಕೆ, ಅದರ ಹೊತ್ತಿಗೆ ನಾವು ಒಂದು ದಿನದ ಒಂದು ಸ್ಪಾನ್ಸರ್ಶಿಪ್ ಪ್ರಾಜೆಕ್ಟ್ವನ್ನ.
2: ಹೌದು, ಅವರು ಹೇಳಿದ್ರು ಒಂದು, ಅದು ನಿಮ್ಮದೇ ಅಲ್ವಾ? ಓಕೆ,
4: ಹೌದೌದು, ಅವಳ ಒಂದು ಆ ಒಂದು ಖುಷಿಗೆ ಅಲ್ಲಿ ರೋಗಿಗಳ ಜೊತೆ ಒಂದು ಹಂಚಿಕೊಳ್ಳುವಂತ ರೀತಿ.
2: ಒಳ್ಳೆ ವಿಚಾರ ಇದು ನಿಮ್ಮ ಈ ಇದು. ಈಗ ನಮಗೆ ತುಂಬಾ ಜನ ಬರ್ಡೇ ವೆಡ್ಡಿಂಗ್ ಆನಿವರ್ಸರಿ ಆಚರಣೆ ಮಾಡ್ಲಿಕ್ಕೆಲ್ಲ ಬರ್ತಾರೆ, ತುಂಬಾ ಮಕ್ಕಳನ್ನೆಲ್ಲ ಕರ್ಕೊಂಡು. ಬಟ್ ಎಸ್ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆಗಿ ಒಳ್ಳೆ ಮಾರ್ಕ್ ತೆಗೆದ ಒಂದು ವಿದ್ಯಾರ್ಥಿ ಬಂದು ಈ ಸಂಭ್ರಮದಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸೇರ್ಪಡೆ ಆಗೋದು ಇದೇ ಫಸ್ಟ್ ಅಂದಾಗ. ಅಂದ್ರೆ MBBS ಅದು ಆ ರೀತಿ ಎಲ್ಲ ಬಂದಿದ್ದಾರೆ, ಆದ್ರೆ ಸಣ್ಣ ಮಕ್ಕಳು ಇದು ಫಸ್ಟ್ ಟೈಮ್ ಬರುವುದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆ ನಿಮ್ಮ ಮಗಳಿಗೆ ಅಭಿನಂದನೆ, ಅದರ ಜೊತೆಗೆ ನಿಮಗೆ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.
4: ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಮಾರ್ಕ್ಸ್ ರಿಸಲ್ಟ್ ಬರುವುದಕ್ಕೆ ಮುಂಚೆನೆ ನಾನು ಹೇಳಿದ್ದೆ, ಒಳ್ಳೆ ಮಾರ್ಕ್ ಬಂದ್ರೆ ನನ್ನ ಮಗಳನ್ನು ಕರ್ಕೊಂಡು ಬಂದು ಅಲ್ಲಿ
2: ಖಂಡಿತ ಕೊಡ್ತೇನೆ. ಮೇ ಬಿ ಅದು ಒಂದೆರಡು ದಿವಸದಲ್ಲಿ ಇರಬೇಕಲ್ಲ,
4: ಸಂಡೇ ಸಂಡೇ
2: ಸಂಡೇ. ಹೌದು,
4: ಸಂಡೇ ಬರ್ತೀವಿ ನಾವು,
2: ಖಂಡಿತ ನಾವು ಇರ್ತೀವಿ, ನೀವು ಬನ್ನಿ, ವೆಲ್ಕಮ್. ಓಕೆ, ನಮ್ಮ ಅನ್ಸಾರ್ ಅವರು ಕೂಡ ನಮ್ಮ ಜೊತೆಗೆ ಇರಬಹುದು.
4: ಓಕೆ ಓಕೆ, ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಎಸ್, ಅನ್ಸಾರ್ ಬೆಳ್ಳಾರೆ ಅವರು ತುಂಬಾ ವರ್ಷದ ಹಿಂದೆ ನನಗೆ ಹೇಳಿದ್ರು ಹೀಗೆಲ್ಲ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ನಮ್ಗೊಂದು ಒಳ್ಳೆ ಪರಿಚಯಿಸ್ತಾರೆ ಅಂತ ನಿನ್ನೆ ಹೇಳಿದ್ರು, ನಾನು ಕೂಡ ಅದರಲ್ಲಿ ಇದ್ದೇನೆ ಭಾಗವಾಗಿ, ಸಂತೋಷ ಅಂತ ಅನಿಸ್ತು ನನಗೆ. ಒಟ್ಟಿನಲ್ಲಿ ನಾನು ಹೇಳೋದು, ಒಂದು ಯಾವುದೇ ಸಂಘ ಸಂಸ್ಥೆಗಳು ಇಷ್ಟು ಒಂದು ನಿರಂತರವಾಗಿ ಮುಂದುವರಿಸಬೇಕು ಅಂತ ಹೇಳಿದರೆ ಒಂದು ಸಮಾನ ಮನಸ್ಕ ತಂಡ ಇರಬೇಕು ಅಂತ, ಅದು ತುಂಬ ಇಂಪಾರ್ಟೆಂಟ್ ಅಂತ. ಯಾಕೆ ಅಂತೇಳಿದರೆ ನಾವು ಅನೇಕ ಸಂಘ ಸಂಸ್ಥೆಗಳನ್ನು ನೋಡ್ತೇವೆ, ಅದು ಒಂದು ವರ್ಷನೋ 6 ತಿಂಗಳು ಅದು ಅಲ್ಲಿ ಹುಟ್ಟುತ್ತದೆ ಮತ್ತೆ ಯಾವಾಗ ಅದು ಹೋಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಸಂಘವನ್ನು ಮುಂದುವರಿಸೋದೇ ಬಹಳ ದೊಡ್ಡ ಚಾಲೆಂಜ್ ಅಂತ ಏನು ಹೇಳ್ತೀವಿ ಸರ್?
2: ಹೌದು, ಖಂಡಿತ. ಅಂದ್ರೆ ಈಗ ಆರಂಭ ಶೂರತ್ವ ಅಂತ ಇರ್ತದೆ ಕೆಲವರಿಗೆ, ಅಂದ್ರೆ ಮಾಡ್ಬೇಕು ಅಂತ ಅವರಿಗೆ ಉತ್ಸಾಹ ಇರ್ತದೆ, ಮಾತ್ರ ಅವರಿಗೆ ಸಪೋರ್ಟ್ ಸಿಗದೇ ಇರುವಾಗ ಅದು ತನ್ನಷ್ಟಕ್ಕೆ ಅದು ಅವರ ಒಂದು ಉತ್ಸಾಹ ಕುಂತದೆ. ಹಾಗೆ ಆಗ್ಬಾರ್ದು. ಒಂದು ಸಂಘ ಸಂಸ್ಥೆ ಅಂತ ಹೇಳುವಾಗ ತುಂಬಾ ಕಷ್ಟ ಇದೆ ಅದನ್ನು ಕಟ್ಟಿ ಬೆಳೆಸಲಿಕ್ಕೆ. ಈಗ ನಾವು ಒಂದು ಏನು 12 ವರ್ಷದ ಜರ್ನಿ ಎಂ ಫ್ರೆಂಡ್ಸ್ ಅಲ್ಲಿ, ಅದನ್ನು ಬೆಳೆಸಬೇಕಾದ್ರೆ ತುಂಬಾ ಕಲ್ಲು ಮುಲ್ಲಿನ ಹಾದಿಯನ್ನು ದಾಟಿ ಈಗ ಒಂದು ಹಂತಕ್ಕೆ ಬಂದಿದೆ. ನಮ್ಮದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಮ್ಮ ಸಂಘ ಸಂಸ್ಥೆದು ಎಲ್ಲರೂ ಲೈಕ್ ಮೈಂಡೆಡ್ ಮೆಂಬರ್ಸ್, ಸಮಾನ ಮನಸ್ಕರು, ತುಂಬಾ ಅಂದ್ರೆ ಎಲ್ಲ ಎಜುಕೇಟೆಡ್ ಸಮಾನ ಮನಸ್ಕರು, ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ 3 ಕ್ಯಾಟಗರಿಯ ಜನ ಇದ್ದಾರೆ. ಒಂದು ಡೋನರ್ಸ್ ಇದ್ದಾರೆ, ಅವರು ನಮಗೆ ಏನು ಬೇಕು, ಯಾವಾಗ ಯಾವ ರೀತಿಯಲ್ಲಿ ಹೆಲ್ಪ್ ಬೇಕು ಅವರು ಸೈಲೆಂಟ್ ಆಗಿ ಮಾಡ್ತಾರೆ. ಇನ್ನೊಂದು ವರ್ಗ ಇದೆ, ಡೊನೇಷನ್ ಕೊಡ್ತಾರೆ, ಕೆಲಸವನ್ನು ಕೂಡ ಮಾಡ್ತಾರೆ, ಅಂತ ವರ್ಗ ಕೂಡ ಇದೆ. ಇನ್ನೊಂದು ಕೂಡ ವರ್ಗ ಇದೆ, ಅವರು ಯಾವ ಕೆಲಸಕ್ಕೂ ನಮ್ಮ ಜೊತೆಗೆ ರೆಡಿ, ಫೀಲ್ಡ್ ವರ್ಕಿಗೆ ಏನ ಯಾವುದಕ್ಕೂ ರೆಡಿ ಆಗಿರ್ತಾರೆ. ಆದ ಕಾರಣ ನಮ್ಮಲ್ಲಿ ಎಲ್ಲರೂ ಇರೋದು, ಅದು ಟಾಪ್ ಲೆವೆಲ್ ಅಲ್ಲಿರುವಂತಹ ಡೋನರ್ ಇಂದ ಹಿಡಿದು ಕೆಳಗಿನ ಅಂತ ತನಕ ಎಲ್ಲರೂ ಒಂದೇ ರೀತಿಯಲ್ಲಿ. ನಾವು ಈಗ ಒಂದು ಗೆಟ್ ಟುಗೆದರ್ ಮಾಡೋದಾದ್ರೂ, ಒಂದು ಮೀಟಿಂಗ್ ಮಾಡೋದಾದ್ರೂ, ಎಲ್ಲರೂ ಲೈಕ್ ಮೈಂಡೆಡ್ ಆಗಿ ಬೆರೆತುಕೊಂಡು ಬಹಳ ಚೆನ್ನಾಗಿ ನಾವು ಮೀಟಿಂಗ್ ಅನ್ನು, ಪ್ರತಿ ತಿಂಗಳು ಕೂಡ ನಮ್ದು ಮೀಟಿಂಗ್ ನಡೀತದೆ. ಮತ್ತೆ ವರ್ಷಕ್ಕೊಮ್ಮೆ ನಾವು ಒಮ್ಮೆಯೋ 2 ಸಾರಿ ಒಂದು ನಾವು ಗೆಟ್ ಟುಗೆದರ್, ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಮಾಡ್ತೀವಿ. ಸೊ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ, ಅದೇ ನಮ್ಮ ಪ್ಲಸ್ ಪಾಯಿಂಟ್ ನಮ್ಮ ಸದಸ್ಯರದ್ದು. ಅದರಿಂದಾಗಿ ನಾವು ಈ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಯ್ತು. ಈಗ ನಾವು ವೆನ್ಲಾಕ್ ಹಾಸ್ಪಿಟಲ್ ನಾವು ಏನು ಕೆಲಸ ಮಾಡ್ತೀವಿ ಅದೆಲ್ಲ ನಮ್ಮ ಯಂ ಫ್ರೆಂಡ್ಸ್ ಅಲ್ಲದೆ ಹೊರಗಿನ ತುಂಬಾ ಡೋನರ್ಸ್ ನಮಗೆ ಹೆಲ್ಪ್ ಮಾಡ್ತಾರೆ. ಈಗ ಮಂಗಳೂರಿನ ರೋಹನ್ ಕಾರ್ಪೊರೇಷನ್ ಆಗಿರ್ಬೋದು, ಇಂತಹ ಹಲವಾರು ಸಂಘ ಸಂಸ್ಥೆಗಳು ನಮಗೆ ಪ್ರತಿ ವರ್ಷ ಒಂದು ತಿಂಗಳ ಸ್ಪಾನ್ಸರ್ಶಿಪ್ ಕೊಡ್ತಾ ಇದೆ. ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಇದು ವ್ಯಕ್ತಿಗಳಾಗಿರ್ಬೋದು, ನಮ್ಮ ಎಂ ಫ್ರೆಂಡ್ಸ್ ಅಲ್ಲಿ ಕೂಡ ಜಕರಿಯಾ ಜೋಕಟ್ಟೆ ಅವರಾಗಿರ್ಬೋದು, ಅವರ ಸಹೋದರ ಶರೀಫ್ ವೈಟ್ ಸ್ಟೋನ್ ಅಂತ ಇದ್ದಾರೆ ಅವರಾಗಿರ್ಬೋದು, ಮತ್ತೆ ನಮ್ಮ ಮುಸ್ತಫಾ ಭಾರತ್ ಕನ್ಸರ್ಟ್, ಹೀಗೆ ತುಂಬಾ ಹೆಸರು ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ. ಅವರೆಲ್ಲ ಒಂದೊಂದು ತಿಂಗಳು ನಮಗೆ ಸ್ಪಾನ್ಸರ್ಶಿಪ್ ನೀಡುವವರು ಈ ಫುಡ್ಡಿಗಾಗಿ ಪ್ರತಿ ವರ್ಷ ಕೂಡ. ಆದ ಕಾರಣ ತುಂಬಾ ಚೆನ್ನಾಗಿ ನಮ್ಮ ಏನು ಸೇವೆ, ಸಮಾಜ ಸೇವೆ ಅಥವಾ ಇಂತ ಒಂದು ಪ್ರಾಜೆಕ್ಟ್ಸ್ ಎಲ್ಲ ತುಂಬಾ ಸಲೀಸಾಗಿ ಚೆನ್ನಾಗಿ ನಡೀತಾ ಇದೆ ಅಂತ.
0: ಎಸ್ ಸರ್ ರಶೀದ್ ವಿಟ್ಲ ಅವರೇ, 1 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ 1.5 ಗಂಟೆ ಮಾತಾಡಬಹುದು ಕೂತ್ಕೊಂಡು, ಅಷ್ಟು ವಿಷಯಗಳಿದೆ. ಅನೇಕ ಕೇಳುಗರು ಕರೆಯನ್ನು ಮಾಡ್ತಿದ್ದಾರೆ, ಅನೇಕರು ವಾಟ್ಸಪ್ನ ಮೂಲಕ ಒಂದಿಷ್ಟು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸೊ ಆದರೆ ಎಲ್ಲರಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಇವತ್ತಂತೂ ಸಾಧ್ಯ ಆಗ್ತಾ ಇಲ್ಲ. ನಮಸ್ತೆ, 1 ಹೊಟ್ಟಿನ ಊಟದ ನಿರೀಕ್ಷೆಯಲ್ಲಿಯವರ ಹಸಿದ ಹೊಟ್ಟೆಯನ್ನು ತಣಿಸುವ ಪುಣ್ಯ ಕಾರ್ಯ ಮಾಡಿದ ನಿಮ್ಮ ಉತ್ತಮ ಸೇವೆಗೆ ಹಾಗೂ ಮಾಡುವ ಎಲ್ಲ ಸಮಾಜಮುಖಿ ಸೇವೆಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಸಹಕಾರ ಸಿಗುವಂತಾಗಲಿ ಸರ್ ಅಂತೇಳಿ ಪೂರ್ಣಿಮ ಸಾಲತ್ತೂರಿಂದ ವಾಟ್ಸಪ್ಪನ್ನು ಮಾಡಿದ್ದಾರೆ, ಅನೇಕ ಜನರು ಕಳಿಸಿದ್ದಾರೆ. ಸೊ ಒಟ್ಟಿನಲ್ಲಿ ಸರ್ ಅಂತ ನೀವು ಹೇಳಿದಿರಿ, ಎಲ್ಲಾದರೂ ನಾವು ಸೌಹಾರ್ದತೆಯನ್ನು ಹುಡುಕಬೇಕು ಅಂತ ಹೇಳಿದರೆ, ಅಂತ ಹೇಳಿದರೆ ಅನ್ನದ ಬಟ್ಟಲಿನಲ್ಲಿ ಅಥವಾ ಆಸ್ಪತ್ರೆಗಳಿಗೆ ಹೋದಾಗ ನಮಗೆ ಅದು ಯಾವುದು ಕೂಡ ತಲೆಗೆ ಬರೋದೇ ಇಲ್ಲ ಅಂತ ಎಲ್ಲವನ್ನು. ಈಗ ಏನು ಒಂದಿಷ್ಟು ದಿನಗಳಿಂದ ಅದೇ ಸುದ್ದಿಗಳು ಹರಿದಾಡ್ತಿರುವಂಥ ಸಂದರ್ಭದಲ್ಲಿ, ಸೊ ಇಂಥ ಸೇವೆಗಳಿದೆಯಲ್ಲ, ಇದೆಲ್ಲವನ್ನು ಕೂಡ ಮರೆಸ್ತದೆ ಅಂತ ಅಲ್ವಾ ಸರ್? ಸೊ ಯಾರೋ ಬರೆದದ್ದನ್ನು ನಾನು ಓದಿದ್ದೆ, ಆಸ್ಪತ್ರೆಯ ಗೋಡೆಗಳು ಕೇಳಿದಷ್ಟು ಪ್ರಾರ್ಥನೆಗಳನ್ನು ಬೇರೆ ಯಾವುದೇ ದೇವಸ್ಥಾನಗಳು ಕೂಡ ಕೇಳಿರಲಿಕ್ಕಿಲ್ಲ ಅಂತ ಅಲ್ವಾ? ಸೊ ಒಟ್ಟಿನಲ್ಲಿ ಇವೆಲ್ಲವೂ ಕೂಡ ನೀವು ಮಾಡ್ತಿರುವಂಥ ಬಹಳ ದೊಡ್ಡ ಸೇವೆ ಸರ್. ಕೊನೆಯದಾಗಿ ನಾವೆಲ್ಲ ಕೇಳ್ತಿರುವಂಥ ಕೇಳುಗರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
2: ಇಲ್ಲ, ನಾವು ಸಮಾಜದಲ್ಲಿ ಏನು ಮಾಡ್ತೇವೆ ಅದು ನಮ್ಮದೊಂದು ಕಿಂಚಿತ್ ಸೇವೆ ಅಷ್ಟೇ, ದೊಡ್ಡ ಸೇವೆ ಏನಲ್ಲ. ಇನ್ನಷ್ಟು ಮಾಡಬೇಕು ಅಂತ ಆಸೆ ಇದೆ. ಇಷ್ಟು ತನಕ ತುಂಬ ಜನ ಕಾಲರ್ಸನ್ನು ನಾನು ಇಲ್ಲಿಗೆ ಬರುವಾಗ ಇಷ್ಟು ಕಾಲ್ಗಳು ಬರ್ಬೋದು, ಇಷ್ಟು ಮೆಸೇಜ್ಗಳು ಬರ್ಬೋದು ಅಂತ ನಿರೀಕ್ಷೆನೇ ಇರಲಿಲ್ಲ, ತುಂಬ ಬಂದಿದೆ. ಅವರೆಲ್ಲ ನಮಗೆ ಪ್ರೇ ಮಾಡುವಾಗ ನಮಗೆ ಒಂಥರ ಖುಷಿ ಅನ್ನಿಸ್ತಾ ಇದೆ. ಅಂದರೆ ನಾವು ಏನಾದರೂ ಒಂದು ಮಾಡಿದರೆ ಅದಕ್ಕೆ ಒಂದು ಸಾರ್ಥಕ ಭಾವ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಸಿಗ್ತಾ ಇದೆಯಲ್ಲ. ಒಂದಷ್ಟು ಜನರು ನಮ್ಮನ್ನು ಗುರುತಿಸ್ತಾ ಇದ್ದಾರೆ, ಒಂದಷ್ಟು ಜನ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾವು ಕೂಡ ನಮ್ಮ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅವರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ಇದ್ದೇವೆ. ಜೊತೆಗೆ ನಾನು ಈ ಒಂದು ಸಾರಂಗಿ ಬಣ್ಣ ಬಣ್ಣದ ಬದುಕು ಕಾರ್ಯಕ್ರಮಕ್ಕೆ 2ನೇ ಬಾರಿಗೆ ಭೇಟಿಯನ್ನು ನೀಡ್ತಾ ಇದ್ದೇನೆ. ಈ ಹಿಂದೆ ಕೂಡ ನಮ್ಮನ್ನು ಸೈಫ್ ಅವರು ಕರೆದಿದ್ರು, ಆವಾಗ ಕೂಡ ಬಂದಿದೆ. ಇದು 2ನೇ ಬಾರಿ, ಅಂದರೆ ತುಂಬ ವರ್ಷ ಆಯಿತು, ಅದೊಂದು 10 ವರ್ಷ ಆಗಿರ್ಬೋದು, 10 ವರ್ಷದ ಹಿಂದೆ ಬಂದಂಥ ನೆನಪು ನನಗೆ. ನನಗೆ ಈ ಸಾರಂಗಲ್ಲಿ ನನಗೆ ಏನು ಖುಷಿ ಅನ್ನಿಸ್ತಾ ಇದೆ ಅಂದರೆ, ಈ ಒಂದು ಚಾನಲ್ ವಿಭಿನ್ನ ಯಾಕಂದರೆ ನೀವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ತುಂಬ ನಿಮ್ಮ ಸಮಾಜಮುಖಿಯಾದಂಥ ಕೆಲಸಗಳನ್ನು ಗುರುತಿಸ್ತಿದ್ದೇನೆ ನಾನು, ಅದನ್ನು ಮಾಡ್ತಾ ಇದ್ದೀರಿ, ಇದು ನಿಮ್ಮದು ಮುಂದುವರಿಲಿ. ದೇವರು ನಿಮಗೂ ಕೂಡ ಆಯುರಾರೋಗ್ಯವನ್ನು ನೀಡಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ.
0: ಓಕೆ, ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು,
0: ವಂದನೆಗಳು. ಶ್ರೋತುಗಳೇ, ರಶೀದ್ ವಿಟ್ಲ ಅವರ ಮಾತುಗಳು ನಮಗೆಲ್ಲರಿಗೂ ಕೂಡ ಇವತ್ತಿನ ಈ ದಿನ ಒಂದು ಹೊಸ ಲೋಕಕ್ಕೆ, ಒಂದು ಹೊಸ ಸಮಾಜಮುಖಿ ಪ್ರಪಂಚಕ್ಕೆ ನಮ್ಮನ್ನು ಕೊಂಡೊಯ್ತು. ಇವರ ಸೇವೆ ಹೀಗೆಯೇ ಮುಂದುವರಿಯಲಿ, ನಮ್ಮೆಲ್ಲರ ಪ್ರೀತಿ ಸಹಕಾರ ಆಶೀರ್ವಾದ ಇವರ ಮೇಲೆ ಯಾವತ್ತೂ ಇರಲಿ ಅನ್ನೋದನ್ನು ಆಶಿಸ್ತಾ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮ ಮುಗಿಸ್ತಾ ಮುಂದಿನ ವಾರ ಮತ್ತೊಂದು ಇಂಥ ಒಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾ ಮತ್ತೆ ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಈ ಕಾರ್ಯಕ್ರಮವನ್ನು ಮುಗಿಸ್ತಾ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇನೆ. ವಂದನೆಗಳು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಖಂಡಿತವಾದಿ ಅನಿಸ್ಕೊಂಡಂಥದ್ದು, ಸ್ಪಷ್ಟ ಟೀಕೆ ಮಾಡುವಂಥವರು, ಬಿರುಸಾಗಿ ಮಾತಾಡುವಂಥ ಕೈಲಾಸಂ ಕೂಡ ಗಾಂಧೀಜಿ ಬಗ್ಗೆ ಹಾಕಿದ್ರು. ಅವನ ಸ್ಪೆಕ್ಟ್ರಮ್ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಾನು. ಅಲ್ಲಿಂದ ತಗೊಂಡು ಬೇಂದ್ರೆಯವರಿಂದ ಮನ್ಸೂರಿಂದ ಹಿಡ್ಕೊಂಡು ನಮ್ಮ ಕೈಲಾಸಂ ಕೂಡ ಚೂರು ತಪ್ಪಾದ್ರೂ ಸಹನೆ ಮಾಡುವಂಥ ಮನುಷ್ಯ ಅಲ್ಲ, ತಕ್ಷಣ ಪ್ರತಿಕ್ರಿಯೆ ಕೊಡುವಂಥ ಮನುಷ್ಯ. ಕೈಲಾಸಂ ಹೇಗೆ ಬರೆದಿದ್ರು ಅಂತ ಅವರೊಂದು ಘಟನೆ ಬರೀತಾರೆ. 1927 ದೇಶಿ ವಿದ್ಯಾಶಾಲೆ ಮೈದಾನದಲ್ಲಿ ಗಾಂಧಿ ಬಂದಿದ್ರಂತೆ, ಖಾದಿ ಪ್ರದರ್ಶನಕ್ಕೆ ಬಂದಿದ್ರಂತೆ. ಬಂದಾಗ ಸ್ನೇಹಿತರು ಕೈಲಾಸಮ್ಮರಿಗೆ, ಸ್ನೇಹಿತರಿಗೆ ಕೈಲಾಸಂ ಬಹಳ ದೊಡ್ಡವರು. ಅವ್ರಿಗೇನು ಆಸೆ ಅಂದರೆ ಕೈಲಾಸಮ್ಮ ಅವ್ರನ್ನ ಗಾಂಧೀಜಿಯವ್ರು ಪರಿಚಯ ಮಾಡಬೇಕು ಅಂತ ಒಂದು ಆಸೆ. ಕೈಲಾಸಮ್ಮರಿಗೆ ಪರಿಚಯ ಮಾಡಬೇಕು ಗಾಂಧೀಜಿಯವ್ರದ್ದು ಅಂತ ಹೇಳಿ ಅದಕ್ಕೆ ಹೇಳಿ ಬನ್ನಿ ಬನ್ನಿ ಕರ್ಕೊಂಡು ಹೋಗೋದಾಗ ಅವ್ರು ಏನು ಮಾಡಿದರು ಅಂತ ಎಷ್ಟು ಚೆಂದಾಗಿ ಬರೀತಾರೆ ನೋಡಿ. ಆದರೆ ಅವರು ಭಕ್ತಿ ಭಯ ಬೆಕ್ಕಸಗಳಿಂದ ತಮ್ಮ ಆರಾಧ್ಯ ಮೂರ್ತಿಯನ್ನು ನೋಡಿ, ಇದು ವರ್ಡು, ಆರಾಧ್ಯ ಮೂರ್ತಿ ಅಂತ ಬರೀತಾರೆ, ನನ್ನ ಆರಾಧ್ಯ ಮೂರ್ತಿ ಗಾಂಧಿ ಅಂತ ಬರೀತಾರೆ. ಅವ್ರು ನೋಡಿಬಿಟ್ಟು ಸುಮ್ಮನಿರಿ, ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ ಅದು, ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ, ನನ್ನೇನು ಪರಿಚಯ ಮಾಡ್ತೀರಿ ಅವರಿಗೆ ಅಂಥೇಳಿ ಸುಮ್ಮನೆ ಕೂತ್ಕೊಂಡ್ರಂತೆ. ಮಾತಾಡಬೇಡ, ಕಣ್ಣು ತುಂಬ್ಕೋತೀನಿ ಅಂದ್ರಂತೆ. ಅವ್ರು ನೋಡಿ ಕಣ್ಣು ತುಂಬಿಕೊಂಡ್ರಂತೆ. ಇನ್ನೊಂದ್ಸಲ ಅವ್ರ ಭಾಷಣದಿಂದ ಪ್ರಭಾವಿತರಾದಾಗ ಹುಡುಗರು ಏನಾದರೂ ಸಂದೇಶ ಕೊಡಿ ಸರ್ ಅಂತ ಕೈಲಾಸಮ್ಮವ್ರು ಕೇಳಿದ್ರಂತೆ. ಆ ಸಂದೇಶ ಎಷ್ಟು ಚೆನ್ನಾಗಿದೆ ನೋಡಿ, ಕೊಡಿ ಅಂದಾಗ ಹೇಳಿದ್ರಂತೆ, ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಮ್ಮಂತ ಆಗಬೇಡಿ ಅಂತ ಹೇಳಿದ್ರಂತೆ. ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಮ್ಮಂತ ಆಗಬೇಡಿ. ಅವ್ರು ಗಾಂಧೀಜಿ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಗಾಂಧೀಜಿ ಬಗ್ಗೆ ಬರೆದಂಥ ಅದ್ಭುತವಾದ ಕವಿತೆ ಇದು. ಹಾಸ್ಯ ದೃಷ್ಟಿಯಿಂದ ತಗೊಳ್ಳಿ, ಅದು ಎಷ್ಟು ಆಳಕ್ಕೆ ಹೋಗುತ್ತೆ ಅಂದರೆ ಪದ್ಯ, ಅಷ್ಟು ಅದ್ಭುತವಾದ ಪದ್ಯವನ್ನು ಬರೆದಿದ್ದಾರೆ ಕೈಲಾಸಂ ಬರೆದಿದ್ದು. ಎಷ್ಟು ಚೆಂದ ನೋಡಿ ಬರೆಯೋ ಸ್ಟೈಲ್ ಕೈಲಾಸಂ, ಟಿಪಿಕಲ್ ಕೈಲಾಸಂ ಅದು. ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೇ, ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೇ, ಅದಕ್ಕೆ ಸುರಿ ಮೂರೋ ನಾಲ್ಕೋ ಚಮಚ ರಕ್ತ ಮಾಂಸ. ಒಂದು ಹಿಡಿ ಚಕ್ಕಳೆ ಮೂಳೆ, ಅದಕ್ಕೆ ಸುರಿ ಮೂರೋ ನಾಲ್ಕೋ ಚಮಚ ರಕ್ತ ಮಾಂಸ. ಜೊತೆಗಿರಿಸು ನೋಡಿ, ಏಕದಂ ಕಾವ್ಯಾತ್ಮಕ ಆಗಿಬಿಡುತ್ತೆ. ಮೊದಲು ತಮಾಷೆಯಾಗಿ ಬಂದಂಥ ಮಾತು ಏಕದಂ ಕಾವ್ಯಾತ್ಮಕ ಆಗಿಬಿಡುತ್ತೆ. ಜೊತೆಗಿರಿಸು ಪಾಪವನು ನೆರೆ ತೊರೆದ ಕಡಲನಾಳದ ಮನಸ, ಪಾಪವನು ನೆರೆ ತೊರೆದ ಕಡಲನಾಳದ ಮನಸ, ನೆರೆ ಬಂದ ಕಡಲಿನೊಳು ಪ್ರೇಮವಂ ತುಂಬಿದೆದೆಯ. ಆ ಪ್ರೀತಿ ಎಷ್ಟು ದೊಡ್ಡದು, ನೆರೆ ಬಂದ ಕಡಲಿನೊಲು ಪ್ರೇಮವಂ ತುಂಬಿದೆದೆಯ. ಮುಂದೆ ಮತ್ತೆ ತಮಾಷೆಗೆ ಬರುವಂಥದ್ದು, ಹಚ್ಚು ಮೊರ ಕಿವಿ ಎರಡ, ಹಚ್ಚು ಮೊರ ಕಿವಿ ಎರಡ, ಎರಡು ಪಿಳಿಪಿಳಿ ಕಣ್ಣ, ಎರಡು ಪಿಳಿಪಿಳಿ ಕಣ್ಣ, ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ. ಆ ತುಟಿಗೆ ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ ಒಳಗಿರಿಸು. ಒಳಗೇನಿರಿಸಬೇಕು ಅಂದರೆ ಜೇನು ನಗುವಲು ಇನಿಯ ನಾಲಿಗೆಯ, ಮೇಣ್ ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯ ಆತ್ಮವ, ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯ ಆತ್ಮವ. ಇದರ ಹೂರಣವೋ, ಒಳಗಡೆ ಹೂರಣ ಏನಿದಕ್ಕೆ ಕೊಂಬೆಗೆ ಹೂರಣವೋ, ಸೋಯಾಬೀನ್ಸ್ ಖರ್ಜುರ ಮೇಕೆ ಹಾಲು, ಸೋಯಾಬೀನ್ಸ್ ಖರ್ಜುರ ಮೇಕೆ ಹಾಲು. ಮುಂದೇನು ಮಾಡಬೇಕು ಅಂದರೆ ಎಷ್ಟು ಗಾಂಧಿನ ಚೆನ್ನಾಗಿ ಪ್ರೀತಿ ಮಾಡಬಾರ್ದಂಥದ್ದಿದು. ಮೇಲಿ ನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಈ ಇದನ್ನು ಸೆರೆಮನೆಯೊಳಂದಿನಿತು ವರುಷ ಇಡು. ಅದರೊಳಗೆ ದುಃಖಿಗಳ ಕಣ್ಣೀರನ್ನ ಅಂಚಿನವರೆಗೂ ತುಂಬಬೇಕಂತೆ. ಯಾಕಂದ್ರೆ ಗಾಂಧೀಜಿ ಹೇಳಿದ್ರಲ್ಲ, ಅವ್ರ ಎಫರ್ಟ್ ಇಸ್ ಟು ವೈಪ್ ಎವ್ರಿ ಟಿಯರ್ ಫ್ರಾಮ್ ಎವ್ರಿ ಐ, ಪ್ರತಿಯೊಂದು ಕಣ್ಣಿಂದ ನೀರನ್ನು ಒರೆಸುವಂತ ಕೆಲಸ ಆಗಬೇಕು. ಅದಕ್ಕೆ ಹೇಳ್ತಾರೆ, ಮೇಲಿ ನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಇದನ್ನು ಸೆರೆಮನೆಯೊಳಂದಿರಿಸುವ ವರುಷ. ಹೊರಗೆ ತೆಗೆ ಪರೆಯ ಪರಿವಾರದೆಂ ಗಮಗಮಿಸ ತೊಳೆಸಿ ಚಿಂದಿಯಲಿ ಸುತ್ತಿ, ಬಟ್ಟೆ ಸಣ್ಣದು, ಚಿಂದಿಯಲಿ ಸುತ್ತಿ ಸೆಳೆ ಬೊಂಬಿನ ಆಲಂಬನವನಿತ್ತು. ಒಂದು ಬೊಂಬು ಕೊಡು ಕೈಯಲ್ಲಿ, ಸೆಳೆ ಬೊಂಬಿನ ಆಲಂಬನವಿತ್ತು ಬಡಿಸುತ್ತಾ, ಅದನ್ನೇ ಬಡಿಸು. ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು, ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು. ಕೈಲಾಸಂ ಬರೆಯುವುದು ಯಾರ್ಯಾರಿಗೆ ಕೊಟಕಿ ಹಾಕಿದಂಥವ್ರು, ವಕ್ರೋಕ್ತಿ ಹಿಂದ್ಮುಂದೆ ನೋಡಿದಂಥವ್ರು, ಯಾರಿಗಾದ್ರೂ ಚಟ್ಟನ್ ಚಾಟಿ ಇಟ್ಕೊಡುವಂಥ ಕೈಲಾಸಂ ಬರೀತಾರೆ, ಅವನೇ ಕಣ ಲೋಕತಾರಕ ನಮ್ಮ ಬಾಪು. ಇದು ಕೈಲಾಸಂ ಕೊಟ್ಟಂಥ ಚಿಂತನೆ.

0: You're listening to Radio Sarang, 107.8 FM.
1: ಪ್ರಪಂಚದ ಎಲ್ಲ ಜನ ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂತಂದ್ರೆ ಬರೀ ವೈಭವೀಕರಿಸಬೇಕು ಅನ್ನೋ ಉದ್ದೇಶ ನನ್ನ ಖಂಡಿತ ಇಲ್ಲ. ಜಗತ್ತಿನಲ್ಲಿ ಇಷ್ಟೊಂದು ಜನ ಒಳ್ಳೆಯವರು, ದೊಡ್ಡ ದೊಡ್ಡವರು, ಜಗತ್ತನ್ನು ಕಂಡವರು, ಜೀವನದ ದರ್ಶನವನ್ನು ಮಾಡಿದವರು, ಗಾಂಧೀಜಿ ಬಗ್ಗೆ ಕೊಟ್ಟಂತ ಅಭಿಪ್ರಾಯ ಇದು. ಇದು ನಮ್ಮ ದೇಶದವ್ರದ್ದಾಯ್ತು. ಹೊರಗಡೆ ನೋಡೋಣ, ಐನ್ಸ್ಟೈನ್ ಅಂತ ಮನುಷ್ಯ, ರ್ಯಾಷನಲ್ ಮನುಷ್ಯ, ನೊಬೆಲ್ ಪ್ರಶಸ್ತಿ ಬಂದಂಥವನು, ಪ್ರಪಂಚದ ಅತ್ಯಂತ ಒಂದು ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅಂತನ್ನುವಂಥ ಮನುಷ್ಯ ಆತ ಹೇಳ್ತಾನೆ, ದ ಫ್ಯೂಚರ್ ಜನರೇಷನ್ಸ್ ವುಡ್ ಸ್ಕೇರ್ಸ್ ಬಿಲೀವ್ ದಟ್ ಎ ಮ್ಯಾನ್ ಲೈಕ್ ಗಾಂಧಿ ಇನ್ ಫ್ಲೆಶ್ ಅಂಡ್ ಬ್ಲಡ್ ವಾಕ್ಡ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಗಾಂಧೀಜಿ ಅಂತ ಒಬ್ಬ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿ ಈ ಭೂಮಿ ಮೇಲೆ ಅಡ್ಡಾಡಿದ್ರು ಅಂತ ಅನ್ನೋದನ್ನು ಮುಂದಿನ ಜನಾಂಗ ನಂಬಲಿಕ್ಕಿಲ್ಲ ಅಂತ ಅದೊಂದು ಪವಾಡ ಅನ್ನುವಂಗೆ ಐನ್ಸ್ಟೈನ್ ಹೇಳ್ತಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ, ಐ ಹ್ಯಾವ್ ಟೂ ಮಾಸ್ಟರ್ಸ್, ನನಗಿಬ್ರು ಮಾಸ್ಟರ್ಸ್ ಇದ್ದಾರೆ. ಒನ್ ಈಸ್ ಜೀಸಸ್ ಕ್ರೈಸ್ಟ್ ಹೂ ಗೇವ್ ಮಿ ಲೈಫ್, ಅದರ್ ಈಸ್ ಮಹಾತ್ಮ ಗಾಂಧಿ ಹೂ ಶೋಡ್ ಮಿ ದ ವೇ ಆಫ್ ಲೈಫ್. ಒಬ್ಬ ಜೀವನ ಕೊಟ್ಟರೆ ಇನ್ನೊಬ್ಬ ಜೀವ ಮಾಡೋ ರೀತಿ ಕಲಿಸ್ಕೊಟ್ರು ಅಂತ ಇಬ್ರು ಮಾಸ್ಟರ್ಸ್ ಅಂತ ಲೂಥರ್ ಕಿಂಗ್ ಹೇಳ್ತಾರೆ. ಮೌಂಟ್ ಬ್ಯಾಟನ್ ಆ ಕಡೆ ಕೂ ಚರ್ಚೆ ಮಾಡುವಂಥ ಮನುಷ್ಯ, ವಯಸ್ಸರು ಆಗಿದ್ದವನು, ಇವ್ರ ಜೊತೆಗೆ ಜಿಜ್ಞಾಸೆ ಮಾಡಿದಂಥವನು, ಒಂದು ರೀತಿ ನೋಡಿದರೆ ರಾಜಕೀಯ ವೈರಿ ನೋಡಿದರೆ ಅಂಥದ್ದು. ಮೌಂಟ್ ಬ್ಯಾಟನ್ ಬರೀತಾನೆ, ಎವ್ರಿ ಟೈಮ್ ಐ ಸಾ ಗಾಂಧಿ ಇನ್ ದ ಚೇರ್ ಅಪೋಸಿಟ್ ಟು ಮೀ ಐ ಆಲ್ವೇಸ್ ರಿಮೆಂಬರ್ಡ್ ಜೀಸಸ್ ಕ್ರೈಸ್ಟ್ ಅಂತಾನೆ. ಮೌಂಟ್ ಬ್ಯಾಟನ್ ಹೇಳುವಂಥದ್ದು, ಅವ್ರು ನೋಡಿದಾಗಲ್ಲ ಜೀಸಸ್ ಕ್ರೈಸ್ಟ್ ನೆನಪಾಗ್ತಾ ಇತ್ತು ನನಗೆ ಅಂತ ಮೌಂಟ್ ಬ್ಯಾಟನ್ ಹೇಳುವಂಥ ಮಾತು. ಚಾರ್ಲಿ ಚಾಪ್ಲಿನ್ ಹೇಳ್ತಾನೆ, ಹೀ ಇಸ್ ಒನ್ ಪರ್ಸನ್ ಐ ಫೀಲ್ ಲೈಕ್ ರಿಸ್ಪೆಕ್ಟಿಂಗ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಚಾರ್ಲಿ ಚಾಪ್ಲಿನ್ ಹೇಳುವಂಥ ಮನುಷ್ಯ

0: रेडियो सारंग 107.8 FM।
1: ಒಂದ್ಸಲ ನಾನು ಬಿಸ್ಮಿಲ್ಲಾ ಖಾನ್ ಅವ್ರು ನೋಡಿಕ್ ಹೋಗಿದ್ದೆ ಮನೆಗೆ. ನಾನು ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಸ್ವಲ್ಪ ಕೆಲಸದಲ್ಲಿದ್ದಾಗ ಅಲ್ಲಿ ಒಬ್ರು ಸೆಕ್ರೆಟರಿ ಅವರು ನಾನು ಇಬ್ಬರು ಕೂಡಿ ಬನಾರಸ್ ಕಾಶಿಯಲ್ಲಿದ್ದರು. ಬಿಸ್ಮಿಲ್ಲಾ ಖಾನ್ ಅವ್ರ ಮನೆಗೆ ಹೋಗಿದ್ವಿ. ಸಣ್ಣ ಮನೆ, ಒಂದು ಕಾಟು, ಅಲ್ಲಿ ಮಲ್ಕೊಂಡಿದ್ರು ಬಿಸ್ಮಿಲ್ಲಾ ಖಾನ್. ನಾ ಇಬ್ಬರು ಹೋದ್ಮೇಲೆ ಮಾತಾಡ್ತಾ ಮಾತಾಡ್ತಾ ಉತ್ಸಾಹದಿ ಅಂತ ಹೇಳೋಕೆ ಶುರು ಮಾಡಿದರು. ಹೇಳಿಬಿಟ್ಟು ನಾನು ಕೇಳಿದೆ, ನಿಮ್ಮ ಜೀವನದಲ್ಲಿ ಮರೆಯಲಾರದಂಥ ಒಂದು ಘಟನೆ ಏನಾದರೂ ಇದ್ದರೆ? ನಾನು ಕೇಳಿದ ಉದ್ದೇಶ ಬೇರೆ ಇತ್ತು. ಇಷ್ಟೊಂದು ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀರಲ್ಲ ನೀವು, ಎಷ್ಟು ಕಡೆ ಕೊಟ್ಟಿದ್ದೀರಿ, ಅವಿಸ್ಮರಣೀಯ ಪ್ರೋಗ್ರಾಮ್ ಯಾವುದಾದ್ರೂ ಇದೆಯಾ ಅನ್ನೋದೃಷ್ಟಿಯಿಂದ ನಾನು ಕೇಳಿದ್ದು, ನಿಮ್ಮ ಜೀವನದಲ್ಲಿ ಮರೆಯಲಾರದಂಥ ಘಟನೆ ಯಾವುದಾದ್ರೂ ಇದೆಯಾ ಅಂತ ಕೇಳಿದರೆ ಅವ್ರು ಏನು ಹೇಳಿದ್ರು ಗೊತ್ತಾ? ಏಕ್ ಮಿನಿಟ್ ಹೇರೋ, ಒಂದು ನಿಮಿಷ ಇರು ಅಂದರು. ಧಡಕ್ಕನೆ ಎದ್ರು, ಎದ್ದೋಗ್ಬಿಟ್ಟು ಅವರೊಂದು ಹಳೆಯ ಗೋದ್ರೇಜ್ ಕಪಾಟಿತ್ತು, ಅದನ್ನು ಡಗ ಡಗ ಡಗ ಅಂತ ತಪ್ಪಳ ಮಾಡಿ ತೆಗೆದ್ರು. ಆ ತೆಗೆದ್ಮೇಲೆ ಒಳಗಡೆಗೆ ಒಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ನನ್ನ ಕಡೆ ಬಂದರು. ಪ್ಲಾಸ್ಟಿಕ್ ಚೀಲ, ಅದರೊಳಗೆ ಒಂದು ಜಾಕೆಟ್ ಇದೆ. ತಾ ಗಮನಿಸಿರಬೇಕು, ಈ ಸಂಗೀತಗಾರರು ಬಿಸ್ಮಿಲ್ ಶಹನಾಯಿ ಹೋಗ್ಬೇಕಾದ್ರೆ ಶೆರ್ವಾನಿ ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡಿರ್ತಾರೆ. ಆ ಜಾಕೆಟ್ ಇತ್ತು, ಒಂದು ಕಪ್ಪು ಬ್ರೌನ್ ಬಣ್ಣದೊಂದು ಜಾಕೆಟ್. ಅದು ಮಡಚಿ ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿಟ್ಟಿದ್ದಾರೆ. ಅದನ್ನ ಹಿಡ್ಕೊಂಬಂದರು. ಹಿಡ್ಕೊಂಬಂದು ನಮಗೇನು ಜೀವನದ ಅವಿಸ್ಮರಣೀಯ ಘಟನೆ ಹೇಳಿದ್ರೆ ಇದನ್ನು ತೋರಿಸ್ತಾರಲ್ಲ ಜಾಕೆಟು ಅಂತ. ಜಾಕೆಟ್ ತೋರಿಸ್ಬಿಟ್ಟು ಹಿಂಗ್ ಕೈ ಇಡ್ತಾರೆ, ಬೆಳ್ಳಿಟ್ಟು ತೋರಿಸಿದ್ರು. ಇದ್ರಿದೇಕೋ ಬಾಪೂಜಿ ಹಾತ್ರಕ್ಕೆತೆ, ಇಲ್ಲಿ ಇಲ್ಲೇ ನೋಡು ಬಾಪೂಜಿ ಕೈ ಇಟ್ಟಿದ್ದನ್ನು ಹೆಗಲ ಮೇಲೆ ಅಂತ. ಅದು ಎಷ್ಟು ವರ್ಷ ಹಿಂದೆ ಇಟ್ಟಿದ್ರು ಪುಣ್ಯಾತ್ಮರು, ಎಷ್ಟು ವರ್ಷದ ಹಿಂದೆ ಇಟ್ಟಿದ್ದು. ಆ ಮನುಷ್ಯ ಏನು ಮಾಡಿದ್ರು ಅಂತ ಹೇಳಿದ್ರು ಅವರು, ಬಾಪೂಜಿ ಶಹನಾಯಿ ನುಡಿಸಿದ್ಮೇಲೆ ಭಾಳ ಖುಷಿಯಾಗಿ ಹೆಗಲ್ಮಿಟ್ಟು ಬಹುತ್ ಹಚ್ಚ ಅಂದ್ರಂತೆ ಗಾಂಧೀಜಿ. ಬಹುತ್ ಹಚ್ಚ ಅಂದ ತಕ್ಷಣ ಇವ್ರು ಏನು ಮಾಡಿದ್ರು ಗೊತ್ತಾ? ಫಸ್ಟ್ ಜಾಕೆಟ್ ಬಿಚ್ಚಿದ್ರು, ಇನ್ನೊಬ್ಬರು ಆ ಜಾಗದಲ್ಲಿ ಕೈಟ್ರೆ ಅಪವಿತ್ರ ಆಗಿಬಿಡ್ತದೆ ಅನ್ನೋ ರೀತಿಯಲ್ಲಿ ಅದನ್ನು ಮಡಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಹಂಗೆ ಇಟ್ಟಿದ್ದಾರೆ ನೋಡಿ. ನಾ ಹೋದಾಗ ಹೇಳ್ತಿದ್ರು, ಇದ್ರಿ ಹಾತ್ರಕ್ಕೆತೆ ಬಾಪು, ಯಾವ ಮಟ್ಟಕ್ಕೆ ಇಟ್ಕೊಂಡಿರ್ಬೇಕು ಬಿಸ್ಮಿಲ್ಲಾ ಖಾನ್ ಅಂತ. ಅಂದ್ರೆ ನಾನು ಬೇರೆ ಬೇರೆ ಜೀವನದ ಬೇರೆ ಬೇರೆ ಆಯಾಮಗಳಿದ್ದಂಥ ಜನದ ಹೆಸರು ಹೇಳ್ತಾ ಇದ್ದೀನಿ. ಬಿಸ್ಮಿಲ್ಲಾ ಖಾನ್ ಹೇಳಿದಂಥದ್ದು, ನಮ್ಮ ಎಚ್ ಎನ್ ನರಸಿಂಹಯ್ಯನವರು, ಅವ್ರ ರೂಮ್ನಲ್ಲಿ ಯಾವುದೂ ಫೋಟೋ ಇರಲಿಲ್ಲ, ಒಂದು ಮಾತ್ರ ಬಿಟ್ಟು. ತಾವು ನೋಡಿರ್ಬೇಕು, ಹಿಂದೂದಲ್ಲಿ ಬಂದಂಥ ಫೋಟೋ, ಬಾಲಕ ನರಸಿಂಹಯ್ಯ ನಡ್ಕೊಂಡು ಹೊರಟಿದ್ದಾರೆ, ಗಾಂಧೀಜಿ ಹೆಗಲ ಮೇಲೆ ಕೈಕಿದ್ದಾರೆ. ಅದು ಒಂದು ಬಿಟ್ಟರೆ ನರಸಿಂಹಯ್ಯನವ್ರು ಬೇರೆ ಫೋಟೋ ಬೇಕಾಗಿರಲಿಲ್ಲ. ಅಂದರೆ ಇವರು 10-11 ವರ್ಷ ಹುಡುಗ ಆಗಿದ್ದಾಗ ಗಾಂಧೀಜಿ ಕೈ ಇಟ್ಟಿದ್ದು ಆ ನೆನಪು ಇನ್ನೂ ಮಾಸಿರ್ಲಿಕ್ಕಿಲ್ಲ ನಮ್ಮ ನರಸಿಂಹಯ್ಯನವ್ರಿಗೆ 80 ವರ್ಷ ಆದಾಗ. ಅದು ಯಾವ ಶಕ್ತಿ ಇದ್ದಿದ್ದಿತ್ತಪ್ಪ ಅದು? ನನ್ನ ಹೆಗಲ ಮೇಲೆ 8,000 ಜನ ಕೈ ಇಟ್ಟಿದ್ದಾರೋ ಗೊತ್ತಿಲ್ಲ, ಒಬ್ಬರದು ನೆನಪಿಲ್ಲ ನನಗೆ. ಆದರೆ ಒಬ್ಬ ಮನುಷ್ಯ ಕೈ ಇಟ್ಟರೆ ತಕ್ಷಣ ಜಾಕೆಟ್ ಬಿಚ್ಚಿ ಮಡಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಮತ್ತೊಬ್ಬರು ಮುಟ್ಟಿದ್ರೆ ಅಪವಿತ್ರ ಆಗೋ ಅನ್ನೋ ರೀತಿಯಲ್ಲಿ ನೋಡ್ಕೋತೀವಲ್ಲ, ಆ ಏನು ಗೌರವ ಇರಬೇಕು ಆ ಮನುಷ್ಯನ ಬಗ್ಗೆ?

ರಾಬಿನ್ ಐಲ್ಯಾಂಡ್ ಅಂತಿದೆ ಸೌತ್ ಆಫ್ರಿಕಾದಲ್ಲಿ. ಕೇಪ್ ಟೌನ್ಗೆ ಹೋದರೆ, ಕೇಪ್ ಟೌನಿಂದ ಒಂದು 10 ನಿಮಿಷ ಸಮುದ್ರದ ಒಳಗೆ ಹೋದರೆ, ನಾನು ನೋಡಿ ಬಂದಿದ್ದೇನೆ ಅದನ್ನು, ಒಳಗಡೆ ಹೋದರೆ ಈ ನಮ್ಮ ಅಂದಮಾನ್ ನಿಕೋಬಾರ್ ಜೈಲ್ ಇದೆಯಲ್ಲ, ಆ ಥರದೊಂದು ಜೈಲ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ಕರಿ ಕರಿ ಕರಿ ಸಮುದ್ರ ಕಾಣುತ್ತೆ, ಮತ್ತೆ ಏನೂ ಹುಚ್ಚಿಡ್ದು ಹೋಗ್ಬೇಕು. ಒಂದು ಸಣ್ಣ ಸೆಲ್ಯುಲರ್ ಜೈಲು, ಅದ್ರ 6 ಅಡಿ 6 ಅಡಿ ಇರಬೇಕು ರೂಮ್, ಅದು ಕೋಣೆ ಜೈಲು. ಏನೂ ಕಾಣಿಸಲ್ಲ, ಸಮುದ್ರ ಕರಿ ಸಮುದ್ರ ಮಾತ್ರ ಕಾಣುತ್ತೆ, ಏನೂ ಕಾಣಿಸಲ್ಲ. ಅಕಸ್ಮಾತ್ ಒಂದು ಹಡಗು ಕೂಡ ಬರಲ್ಲ ಅಲ್ಲಿ, ಆ ಥರ ಪರಿಸ್ಥಿತಿ. ಆ ಕಡೆ ಸಮುದ್ರ ಕಡೆ ಮುಖ ಮಾಡಿ ಒಂದು 6 ಅಡಿ 6 ಅಡಿ ಜೈಲಲ್ಲಿ ನೆಲ್ಸನ್ ಮಂಡೇಲಾ 26 ವರ್ಷ ಇದ್ರು. ನಮಗೆ ಒಂದು ದಿವಸ ಮನೆಯಲ್ಲಿ ನಮ್ಮ ಸಂಬಂಧಿಕರು ಯಾರೂ ಇಲ್ಲದೆ ಹೋದರೆ ಒಬ್ಬನೇ ಇದ್ರೆ ಹುಚ್ಚಿಡ್ದಂಗಾಗಲ್ಲ. ಅದು ಅವತ್ತು ಟಿ ವಿ ಬೇರೆ ಇಲ್ಲ ಅಂದರೆ ಮುಗದೆ ಹೋಯ್ತಾ, ಟಿ ವಿನೇ ದೋಸ್ತಿಗೆ ನಮಗೆ, ಅದು ಇಲ್ಲಾಂದರೆ ಅಂಥದ್ದು. ನೆಲ್ಸನ್ ಮಂಡೇಲಾ 6 ಅಡಿ 3 ಇಂಚ್ ಎತ್ತರಿದ್ದಾರೆ, ಅವರು ಎಲ್ಲವನ್ನು ಅಲ್ಲೇ ಮಾಡ್ಕೋಬೇಕು ರೂಮಲ್ಲಿ, 6 ಅಡಿ 6 ಅಡಿ ರೂಮಲ್ಲಿ. 26 ವರ್ಷ ಇದ್ರಂತೆ, ಅಲ್ಲೇ ಕುತ್ಕೊಂಡು ಪುಸ್ತಕನೂ ಬರೆದ್ರು ಅವರು. ಆದರೆ ಒಳಗಿನ ಉತ್ಸಾಹ ಕುಗ್ಲಿಲ್ಲ, ಹೊರಗೆ ಬಂದ್ಮೇಲೆ ಯುದ್ಧ ಮಾಡಿದ್ರು ಮಾಡಿದ್ರು, ಕೊನೆಗೆ ತಮಗೆ ಅಪಾರ್ಥಿಡಲ್ಲಿ ಗೆದ್ದು ಪ್ರೆಸಿಡೆಂಟ್ ಕೂಡ ಆದರು. ಕಲಾಂ ಹೋದ ತಕ್ಷಣ ಮಾತಾಡಿದಾಗ ನೆಲ್ಸನ್ ಮಂಡೇಲಾ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಬಂದವರು, ಕೈ ಕೂಲ್ಬೇಕಲ್ಲ, ಊರ್ಬೇಕಲ್ಲ, ಊರುಗೋಲ್ಬೇಕಲ್ಲ ಅವರಿಗೆ. ಇವ್ರು ಬಂದ ತಕ್ಷಣ ಊರುಗೋಲ್ ಹಿಂಗೆ ಬಿಸಾಕ್ಬಿಟ್ಟು ಇವ್ರು ಹೆಗಲ ಮೇಲೆ ಕೈ ಹಾಕಿ ನಡ್ಕೊಂಡು ಹೊರಟ್ರಂತೆ, ಕಲಾಂ ಹೆಗಲ ಮೇಲೆ ಕೈ ಹಾಕ್ಕೊಂಡು. ಕಲಾಂ ಕೇಳಿದ್ರಂತೆ, 26 ವರ್ಷ ಜೈಲಲ್ಲಿದ್ದಿರಲ್ಲ, ನೋಡಿ ಬಂದೆ ನಾನು ರಾಬಿನ್ ಐಲ್ಯಾಂಡ್ ಜೈಲ್ ನೋಡಿ ಬಂದೆ, ಈಗ ನನಗೆ 1/2 ಗಂಟೆ ನಿಂತರೆ ಗಾಬರಿ ಆಗಿಬಿಡುತ್ತೆ. 26 ವರ್ಷ ಇದ್ರಿ, ನಿಮ್ಮ ಉತ್ಸಾಹ ಕಮ್ಮಿ ಆಗಲಿಲ್ಲ, ನಿಮಗೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರಂತೆ. ಇನ್ಸ್ಟಂಟ್ಲಿ, ಒಂದು ಕ್ಷಣದಲ್ಲಿ ಕಲಾಂ ಬರೀತಾರೆ, ಇನ್ಸ್ಟಂಟ್ಲಿ ಡಾಕ್ಟರ್ ಮಂಡೇಲಾ ರಿಪ್ಲೈಡ್, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ. ನನಗೆ ಸೌತ್ ಆಫ್ರಿಕಾದಲ್ಲಿ ಮಾದರಿ ಅವ್ರು ಕಲಿಸಿದ್ರು ನಮಗೆ, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ನಮಗೆ ಅವರೇ ಸ್ಫೂರ್ತಿ ಕೊಟ್ಟವರು, 26 ವರ್ಷ ನೆನೆಸ್ಕೋತಾ ಇದ್ದೆ ಅವ್ರು ನಾನು ಅಂತ ಮಂಡೇಲಾ ಹೇಳ್ತಾರೆ. ಆಮೇಲೆ ಕೊನೆಗೆ ಒಂದು ತಮಾಷೆಗೆ ಮಾತು ಹೇಳಿದ್ರಂತೆ, ಬಟ್ ಯು ನೋ ಡಾಕ್ಟರ್ ಕಲಾಂ, ಯು ಸೆಂಟ್ ಅಸ್ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ, ವಿ ಸೆಂಟ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ ಹೇಳಿದ್ರಂತೆ. ನೀವು ನಮಗೆ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಕಳಿಸ್ಕೊಟ್ರಿ, ನಾನು ನಿಮಗೆ ಮಹಾತ್ಮ ಗಾಂಧಿ ಕಳಿಸ್ಕೊಟ್ಟಿ ವಾಪಸ್ಸು ಅಂತ ತಮಾಷೆ ಹೇಳಿದರು ಅಂತ ಕಲಾಂ ಬರೀತಾರೆ. ಕಲಾಂ ಅದು ಹೇಳ್ತಾರೆ, ಆಶ್ಚರ್ಯ ಅಲ್ವಾ, ನಮ್ಮ ದೇಶದಲ್ಲಿ ಜನ ಸ್ಫೂರ್ತಿ ಮಾಡೋದು ಅಂತ ಆಯ್ತು, ಇಲ್ಲೇ ಇದ್ರು ಕರ್ಮಕ್ಷೇತ್ರ ಅದು, ಅಲ್ಲಿ ಸ್ವಲ್ಪ ದಿವಸ ಇದ್ರಲ್ಲ ಕೆಲಸ ಮಾಡಿದ್ದಾರೆ, ಆದರೆ ಆಗ ಮಂಡೇಲಾ ಇರಲಿಲ್ಲ. ಈಗ ಜೈಲಲ್ಲಿದ್ದಂಥ ಮಂಡೇಲಾಗೆ ಸ್ಫೂರ್ತಿ ಸಿಕ್ಕಿದ್ದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯಿಂದ ಅಂತ ಹೇಳ್ತಾರಂತ, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಮಂಡೇಲಾ ಹೇಳ್ತಾರೆ.

ಅವರು ಮಾಡಿದ್ದು ಹೇಳಿದ್ದು ಯಾವುದು ಆ ದಿನಗಳಿಗೆ ಸರಿಯಾಗಿತ್ತು ಅದು ಸಾರ್ವಕಾಲಿಕವಾಗಿದ್ದಿರ್ಲಿಕ್ಕಿಲ್ಲ, ಈ ಕ್ಷಣಕ್ಕೆ ಸರಿ ಅಂತ ಹೇಳಿರ್ತಾರೆ. ಯಾರೋ ಗಾಂಧೀಜಿ ಕೇಳ್ತಾರೆ, ಅಲ್ಲ ನೀವು 1929 ಹಿಂಗೆ ಹೇಳಿದ್ರಿ, 1942 ಹೀಗೆ ಹೇಳ್ತಿರಲ್ಲ ಅಂದ್ರಂತೆ. ಹೌದು, 29 ಅಷ್ಟೇ ತಿಳುವಳಿಕೆ ಇತ್ತು ನನಗೆ, ಮುಚ್ಚಿರುವಂತದಿಲ್ಲ. ಹೌದು, ಹಾಗೆ ಅನ್ಕೊಂಡಿದ್ದೆ ನಾನು, ಈಗ ನನ್ನ ಬೆಳವಣಿಗೆ ಆಗಿದೆಯಲ್ಲ, ನಾನು ಇಲ್ಲಿ ಬಂದಿದ್ದೇನೆ, ಈಗ ಇದು ಸರಿ ಅನ್ಸುತ್ತೆ ನನಗೆ. ತೆರೆದ ಮನಸ್ಸು. ಇದನ್ನ ಆಗ ಹೇಳಿದ್ದು ಆ ಕಾಲಕ್ಕೆ ಸಮರ್ಪಕವಾಗಿರಬಹುದು. ನಾವು ಈಗ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ನೋಡಿ ಗಾಂಧೀಜಿ ತಪ್ಪು ಹೇಳಿದ್ರು ಅದನ್ನ ಅಂತ ಹೇಳ್ತೀವಿ. ಇದು ಒಂದು ಕ್ರೂಡ್ ಎಕ್ಸಾಂಪಲ್ ಕೊಡೋದಾದ್ರೆ, ಕ್ರಿಕೆಟಲ್ಲಿ ಬಾಲು ಪ್ಯಾಡಿಗೆ ಬಿಡಿತದೋ ಎಲ್ಲೋ ಬಡದು ಹೋಗ್ತದೆ, ಅಪೀಲ್ ಮಾಡ್ತಾರೆ, ಹೋ ಅಂತ ಕಿರ್ಚ್ಕೋತಾರೆ ಎಲ್ಲರೂ. ಅಲ್ಲಿ ಅಂಪೈರ್ ನಿಂತ್ಕೊಂಡು ಔಟು ಅಂತಾನೆ ಇಲ್ಲ ಅಂತ ಅಂತಾನೆ. ಇಲ್ಲಿ ಆರಾಮಾಗಿ ಏರ್ ಕಂಡೀಷನ್ ಬಾಕ್ಸಲ್ಲಿ ಕೂತಿದ್ದಾರೆ ನೋಡಿ ಕಾಮೆಂಟೇಟರು, ಅವ್ರಿಗೊಂದು ಅವಕಾಶ ಇದೆ. 6 ಸಲ 7 ಸಲ ರಿಪ್ಲೇ ನೋಡಿ, ಅದು ಮ್ಯಾಗ್ನಿಫೈ ಮಾಡಿ, ಅಷ್ಟು ಸ್ನಿಕೋಮೀಟ್ರು ಆ ಎಲ್ಲ ಮೀಟ್ರ್ ಹಾಕಿ ಚೆಕ್ ಮಾಡಿ, ಓಹೋ ಅಂಪೈರ್ ಈಸ್ ರಾಂಗ್ ಅಂತ ಹೇಳ್ತಾರೆ ಇವರು. ಈ ಅವಕಾಶ ಪಾಪ ಅವನಿಗಿದೆಯಾ? ಆ ಕ್ಷಣದಲ್ಲಿ ಏನಾಗಬೇಕು ಅದು ಮಾಡಿದಾನೆ ಪಾಪ ಅವನು. ಆದ್ದರಿಂದ ಅವರು ಹೇಳಿದ್ದು ಕೆಲವೊಂದು ಸಾರ್ವಕಾಲಿಕವಾಗಿರ್ಲಿಕ್ಕಿಲ್ಲ, ಆ ಕ್ಷಣಕ್ಕೆ ಮಾತ್ರ ಹೊಂದಿದಂಥದ್ದಾಗಿರಬೇಕು. ಕೆಲವೊಂದು ವಿಷಯಗಳು ಅವರು ಬೆಳೆದ ರೀತಿಯಿಂದ ಬಂದಂಥದ್ದಾಗಿರಬೇಕು. ಅವ್ರು ಬೆಳೆದಂಥ ಒಂದು ಪರಂಪರೆ ಇದೆಯಲ್ಲ, ವೈಷ್ಣವ ಪರಂಪರೆಯಲ್ಲಿ ಬೆಳೆದಂಥದ್ದು, ಆ ಸಾಮಾಜಿಕ ಬಂಧನ ಏನಿತ್ತು ಅವರಿಗೆ, ಬೆಳೆದಂಥ ವಾತಾವರಣ ಕೂಡ ಅವರು ಕೆಲವು ನಿರ್ಧಾರಗಳಿಗೆ ಕಾರಣವಾಗಿದ್ದಿರಬೇಕು. ಒಂದು ಬಹಳ ಮುಖ್ಯ ಮಾತು ಹೇಳ್ತಾರೆ, ಯು ಕಾಂಟ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್ ಅಂತ. ಯು ಕಾಂಟ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್ ಎಟ್ ಎನಿ ಟೈಮ್. ನಿಮ್ಮ ಬಾಲ್ಯವನ್ನು ಎಂದೂ ನೀವು ಪಾರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಚೈಲ್ಡ್ ಈಸ್ ದ ಫಾದರ್ ಆಫ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಅದು ಇನ್ನೊಂದು ಅರ್ಥ ಏನಿದೆ ಸೈಕಾಲಜಿ ಪ್ರಕಾರ ಅಂದರೆ, ನಿಮಗೆ 75 ವರ್ಷ ಆದಾಗ ನೀವು ಹೇಗಿರ್ತೀರಿ ಅಂತ ಕಲ್ಪನೆ ಮಾಡಬೇಕಾದ್ರೆ, ನೀವು ಸಣ್ಣವರಿದ್ದಾಗ ಹೇಗಿದ್ದೀರಿ ಅಂತ ಲೆಕ್ಕ ಹಾಕ್ಕೊಳ್ಳಿ. ಹಂಗೆ ಆಗ್ತೀವಿ ವಾಪಸ್, ಮತ್ತೆ ನಾವು ವಾಪಸ್ ಅಲ್ಲಿಗೆ ಬರ್ತೀವಿ. ನಮ್ಮ ಬಾಲ್ಯ ಮತ್ತು ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ನಮ್ಮನ್ನ. ಕೆಲವರು ನೋಡಿದ್ದೀನಿ ನಾ, ತುಂಬಾ ಶ್ರೀಮಂತರಿರ್ತಾರೆ, ಬಾಲ್ಯದಲ್ಲಿ ಬಡತನ ಇತ್ತು, ಮುಂದೆ ಶ್ರೀಮಂತಿಕೆ ಬಂದ್ರೆ ವಯಸ್ಸಾದ್ಮೇಲೆ ಮತ್ತೆ ಬಡತನಕ್ಕೆ ಹೋಗ್ತಾರೆ ಮತ್ತೆ ಅವರು.

ನಮ್ಮ ಅಜ್ಜಂದ ಎಕ್ಸಾಂಪಲ್ ಹೇಳ್ಬೇಕು, ಮತ್ತೆ ನಾನು ಹೊರಗಿನವ್ರು ಹೇಳೋದು ಬೇಡ, ಎಲ್ಲರ ಮನೆಯಲ್ಲಿ ಆಗ್ತಿರುವಂಥದ್ದೇ ಇದು. ನಮ್ಮ ಅಜ್ಜ ಬಹಳ ಬಡತನದಲ್ಲಿ ಬೆಳೆದಂಥವನು. ನಮ್ಮ ತಂದೆಯನ್ನು ತುಂಬ ಚೆನ್ನಾಗಿ ಬೆಳೆಸಿದರು, ನಮ್ಮ ತಂದೆ ಬಡತನದ ಝಳ ತಟ್ಟದಂಗೆ ಬೆಳೆಸಿದರು. ನಮ್ಮ ಅಜ್ಜ ಮುಂದೆ ನೌಕರಿ ಸೇರಿಕೊಂಡಾಗ ಕೆಲಸಕ್ಕೆ ವಿತ್ ಹಿ ಲಿವ್ಡ್ ವಿತ್ ವೆಂಜೆನ್ಸ್, ಜೀವನವನ್ನು ಹಠಪಟ್ಟು ಚೆನ್ನಾಗಿ ಬದುಕಿದ. ಆಗಿನ ಕಾಲಕ್ಕೆ ಆ ಸೋಪೆ ಬರಬೇಕು, ಆ ಬಟ್ಟೆ ಇರಬೇಕು ಅಂತ ಹೇಳಿ ಮಗನಿಗೇನು ಕೊಡಬೇಕೆಲ್ಲ ಕೊಟ್ಟು ಬೆಳೆಸಿದಂಥ ಮನುಷ್ಯ. ಆದರೆ ರಿಟೈರ್ಮೆಂಟ್ ಆದಮೇಲೆ ನಮ್ಮ ಅಜ್ಜನಿಗೆ 80 ವರ್ಷ ವಯಸ್ಸಾದಾಗ ನಮ್ಮ ತಂದೆ ಒಳ್ಳೆ ಅಧಿಕಾರದಲ್ಲಿದ್ದರು, ಅವ್ರು ಬಟ್ಟೆ ಬರೆ ಕೊಡೋದು ಏನೂ ಕಷ್ಟ ಇರಲಿಲ್ಲ. ಒಳ್ಳೆ ಶರ್ಟ್ ತಂದು ಕೊಟ್ಟರು ಕೂಡ ನಮ್ಮ ಅಜ್ಜ ಏನು ಮಾಡ್ತಿದ್ವಿ ಗೊತ್ತಾ, ಒಳ್ಳೆ ಶರ್ಟ್ ಟ್ರಂಕ್ ಅಲ್ಲಿ ಮತ್ತು ಹರಕಲ್ ಶರ್ಟೇ ಹಾಕ್ಕೊಳ್ಳೋದು. ಯಾಕಪ್ಪ ಹಳೆ ಶರ್ಟ್ ಹಾಕಿ, ಇದು ಚೆನ್ನಾಗಿದೆಯಲ್ಲೋ, ನಾನೇನು ಮದುವೆ ಆಗೋದಿದೆಯಾ, ಹೊರಗೆ ಹೋಗೋದಿದೆಯಾ, ಎಲ್ಲಿ ಹೋಗೋದಿದೆ, ಮನೇಲಿ ಇರ್ತೀನಿ ಸಾಕು ಅನ್ನೋದು. ಒಂದೊಂದ್ಸಲ ಕೋಪ ಬಂದ್ಬಿಡೋಷ್ಟು ಆಗ್ಬಿಡೋದು, ಇಲ್ಲಿ ಶರ್ಟ್ ಹರಿದು ಹೋಗಿರೋದು, ಅದನ್ನು ಹೊಲಿಗೆ ತಾನೇ ಹಾಕೋಬೇಕು, ಸರಿಯಾಗಿ ಹಾಕೊಳ್ಳೋಕೆ ಬರಲ್ಲ. ಒಂದು ದಿವಸ ಅಂತೂ ಏನು ಮಾಡಿದ್ರು ಗೊತ್ತಾ, ಇಲ್ಲಿ ಹರಿದಿತ್ತಲ್ಲ, ಇಲ್ಲಿ ಹರಿದು ಹಾಫ್ ಶರ್ಟ್ ಮಾಡಿಕೊಂಡ್ರು, ಫುಲ್ ಶರ್ಟ್ ಹರಿದು. ನಮಗೆಲ್ಲ ಅಕ್ವರ್ಡ್ ಅನಿಸೋದು, ಏನು ಮಾಡ್ತಾರೆ ಇವರು, ಅವ್ರನ್ನ ಯಾಕೆ ವೇಸ್ಟ್ ಮಾಡ್ತಿ, ಇಲ್ಲಿ ಹರಿದ್ರೆ ಶರ್ಟ್

ಅವರು ಬಾಲ್ಯದಲ್ಲಿ ಬೆಳೆದಂತಹ ಪರಿಸರ ಕೂಡ ಕಾರಣ ಆಗಿರುತ್ತೆ. ಕೆಲವೊಂದು ತುಂಬಾ ಹಠ ಅನಿಸ್ಬಹುದು, ಕೆಲವೊಂದು ಸ್ವಲ್ಪ ಚಾರ್ಜ್ ಗಾಂಧೀಜಿ ಬಗ್ಗೆ ಇರೋದು ಬಹಳ ಹಠಮಾರಿಗಳು, ತಲೆ ಬಂದದ್ದು ಬಿಡ್ತಾನೆ ಇರಲಿಲ್ಲ ಅಂತ. ಬೆಳೆದದ್ದೇ ಆ ವಾತಾವರಣ, ಅವರು ಎಷ್ಟು ಬಿಗಿ ಇತ್ತು ಮನೇಲಿ ಬೆಳೆದಾಗ ಅಂತ ಹೇಳ್ತಾರೆ. ಮುಂದೆ ಬರ್ತೀನಿ, ಬಾಲ್ಯ ತಗೊಂಡಾಗ ಬರ್ತೀನಿ. ಹಾಗೆ ಯಾವುದು ಆ ಕಾಲಕ್ಕೆ ಮಾತ್ರ ಹೊಂದು ಅಂತದನ್ನ ಅದನ್ನು ಬಿಡೋಣ, ಯಾವುದು ಸಾರ್ವಕಾಲಿಕವೋ ಅದನ್ನು ಹಿಡ್ಕೊಳ್ಳೋಣ ನಾವು. ಅದನ್ನು ನಾವು ತಪ್ಪು ಮಾಡುವಂಥ ಕೆಲಸ ಗೊತ್ತಾ, ಅವ್ರು ಯಾವುದೋ ಒಂದು ತೀರ್ಮಾನ ತಗೊಂಡಿದ್ದಾರೆ ಆಗಿನ ಕಾಲಕ್ಕೆ ಅನ್ವಯ ಆಗುವಂಥದ್ದನ್ನ ಹಿಡ್ಕೊಂಡು ನೋಡಿ. ಗಾಂಧೀಜಿ ಹೇಳಿದ್ದಾರೆ ತಪ್ಪಿದು. ನಾನು ಹೇಳ್ತಾ ಇದ್ದೆ, ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಏನಾದರೂ ಬರೆದ್ರೆ ಈ ಕಾಲಕ್ಕೆ ಬರೆದಿರ್ತೀವಲ್ಲ ಅದನ್ನು ಮುಂದಿನ ಕಾಲಕ್ಕೆ ಇಂಟರ್ಪ್ರಿಟ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಸಾರ್ವಕಾಲಿಕ ಸತ್ಯಗಳು ಇರ್ತದೆ, ಕೆಲವೊಂದು ಆಗಿನ ಕಾಲಕ್ಕೆ ಒಂದು ಸತ್ಯಗಳು ಇರ್ತದೆ. ಆದರೆ ನನಗೇನಪ್ಪ ಅಂದರೆ, ನಮ್ಮ ಜೀವನಕ್ಕೆ ಆದರ್ಶವಾಗಬಹುದಾದಂಥದ್ದು, ಹಿರಿದಾದದ್ದು, ಸಂತೋಷ ಕೊಡುವಂಥದ್ದು ಏನಾದರೂ ಅವರು ಜೀವನದಲ್ಲಿ ಸಿಕ್ಕರೆ ಅದನ್ನು ತಗೊಳ್ಳೋಣ. ಅದನ್ನು ಪಡ್ಕೊಂಡು ಸಾರ್ಥಕತೆ ಇದೆ ಹೊರತಾಗಿ ಅದು ಏನಿಲ್ಲ ಅಂತ ಹುಡುಕಿ ಹುಡುಕಿ ದುಃಖ ಪಡೋದ್ರಲ್ಲಿ ಏನಿಲ್ಲ. ಬರೀ ತಪ್ಪುಗಳನ್ನು ಹುಡುಕ್ತಾ ಆ ತಪ್ಪುಗಳನ್ನು ಹುಡುಕುವ ಆತರದಲ್ಲಿ ನಮಗೆ ದೊರೆಯಬಹುದಾದಂಥ ಪ್ರಯೋಜನಕಾರಿಯಾದ ಅಂಶಗಳನ್ನು ನಾವು ಮರೆತು ಬಿಡ್ತೀವೇನೋ ಅಂತನ್ನುವಂಥ ಭಯ ನನಗಿದೆ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಯಾರಾದರೊಂದು ವಿಶೇಷವಾದಂಥ ಅತಿಥಿ ನಮ್ಮ ಜೊತೆಗೆ ಇರ್ತಾರೆ. ಅವರ ಜೀವನದ ಪ್ರಯಾಣ, ಅವರು ಸಾಗಿ ಬಂದಂಥ ದಾರಿ, ಒಂದಿಷ್ಟು ಸ್ಫೂರ್ತಿಯುತ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇರ್ತಾರೆ. ಇವತ್ತು ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ನನ್ನ ಜೊತೆಗೆ ಇರುವಂಥವರು ಅಂತಿಂಥ ವ್ಯಕ್ತಿತ್ವ ಅಲ್ಲ, ನಮ್ಮ ಭಾರತದ ಅತ್ಯಂತ ಶ್ರೇಷ್ಠವಾದಂಥ ನಾಗರಿಕ ಪುರಸ್ಕಾರ, ಅದರಲ್ಲೂ ಕೂಡ ನಾಲ್ಕನೇ ಅತೀ ದೊಡ್ಡ ನಾಗರಿಕ ಪುರಸ್ಕಾರವಾಗಿರುವಂಥ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂಥ, ಹಾಗೆ ಕ್ರಿಕೆಟ್ನ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದರಲ್ಲೂ ಕೂಡ ಬ್ಲೈಂಡ್ ಕ್ರಿಕೆಟ್ ಟೀಮ್ ಇದೆ, ಅಂದರೆ ದೃಷ್ಟಿದೋಷವನ್ನು ಹೊಂದಿರುವಂಥ ಅಂಧರ ಕ್ರಿಕೆಟ್ ತಂಡ ಇದೆ ಅನ್ನೋದು ಕೂಡ ಹೆಚ್ಚಿನವರಿಗೆ ಗೊತ್ತಿರಬಹುದು. ಅದನ್ನು ಭಾರತದಲ್ಲಿ ಒಬ್ಬ ಕಪ್ತಾನನಾಗಿ ನಾಯಕನಾಗಿ ಮುನ್ನಡೆಸಿದವರು. ಸುಮಾರು 2 ವರ್ಲ್ಡ್ ಕಪ್ಗಳನ್ನು, ವಿಶ್ವಕಪ್ಗಳನ್ನು ಭಾರತಕ್ಕೆ ಗೆದ್ದುಕೊಟ್ಟವರು. ಒಟ್ಟಿನಲ್ಲಿ ಇವರ ಜೀವನವೇ ನಮಗೊಂದು ಸ್ಫೂರ್ತಿ ಅಂತ ಹೇಳ್ತಾ ಬಹಳ ಪ್ರೀತಿಯಿಂದ ಇವತ್ತಿನ ಈ ದಿನದ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ ನಮ್ಮ ಜೊತೆಗೆ ಇರುವಂಥ ಅತಿಥಿ, ಪದ್ಮಶ್ರೀ ಪುರಸ್ಕೃತ ಭಾರತ ಅಂಧರ ಕ್ರಿಕೆಟ್ ತಂಡದ ಮಾಜಿ ಕಪ್ತಾನರಾಗಿರುವಂತಹ ಶ್ರೀ ಶೇಖರ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ.
1: ನಮಸ್ಕಾರ ಸರ್, ಥ್ಯಾಂಕ್ ಯು, ಧನ್ಯವಾದಗಳು.
0: ಬಂದದ್ದು ನಮಗೆ ಬಹಳ ಸಂತೋಷ ಸರ್.
1: ನಂಗೂ ಕೂಡ ತುಂಬ ಸಂತೋಷ ಆಗಿದೆ ಸರ್ ಇವತ್ತು. ಸೊ ಅದರಲ್ಲೂ ಮುಖ್ಯವಾಗಿ ಏನಂತ ಅಂದರೆ, ಇವಾಗ ನಾವು ಏನೇನು ಡಿಸ್ಕಷನ್ ಮಾಡ್ತೀವಿ ಅದರಲ್ಲಿ ಹೆಚ್ಚಾಗಿ ನಮ್ಮ ಬ್ಲೈಂಡ್ ಹುಡುಗರನ್ನೇ ಜಾಸ್ತಿ ಕೇಳ್ತಾರೆ. ಯಾಕೆ ಅಂತಂದರೆ ಒಬ್ಬ ಏನು ವಿಜುವಲಿ ಇಂಪೇರ್ಡ್ ಏನು ಬ್ಲೈಂಡ್ನೆಸ್ ಇರೋವಂಥ ವ್ಯಕ್ತಿಗಳಿರ್ತಾರೆ. ಸೊ ಅವರಿಗೆ ರೇಡಿಯೋ ಅಂತ ಅಂದರೆ ತುಂಬ ತುಂಬ ಅಚ್ಚುಮೆಚ್ಚು. ಇವನ್ ನನಗೂ ಕೂಡ ಸ್ಕೂಲ್ ಡೇಸಲ್ಲೆಲ್ಲ ಇದ್ದಾಗ ಸ್ಕೂಲಲ್ಲಿ ಚಿತ್ರಗೀತೆ ಎಲ್ಲ ಕೇಳಬಾರ್ದು ಅಂತ ನಮ್ಮ ಮಿಸ್ ಎಲ್ಲ ಬೈತಿದ್ರೆ, ನಾವೆಲ್ಲ ಅದನ್ನು ತೊಗೊಂಡೋಗಿ ಟೆರೆಸ್ ಮೇಲೆ ಕೂತ್ಕೊಂಡು ಚಿತ್ರಗೀತೆ ಕೇಳೋದು, ನಾಟಕ ಕೇಳೋದು ಎಲ್ಲ ಮಾಡ್ತಾ ಇದ್ವಿ. ಸೊ ಮತ್ತು ರೇಡಿಯೋಯಿಂದ ಸಾಕಷ್ಟು ನಾಲೆಡ್ಜು ಸರ್. ನಾವು ಸ್ಕೂಲಲ್ಲಿ ಏನು ಓದಿ ನಾವು ಎಜುಕೇಟೆಡ್ ಆಗ್ತೀವಿ, ಸೊ ಅಷ್ಟೇ ಒಂದು ಎಜುಕೇಷನ್ ನಮಗೆ ರೇಡಿಯೋಯಿಂದ ಕೂಡ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ಗ್ರೇಟ್ ಅಂಡ್ ವೆರಿ ಬಿಗ್ ಪ್ಲಾಟ್ಫಾರ್ಮ್ ಫಾರ್ ಮೈ ಕಮ್ಯುನಿಟಿ, ಐ ಕ್ಯಾನ್ ಸೇ.
0: ಯಾ ಸರ್, ಮಂಗಳೂರಿಗೆ ಬಂದಿದ್ದೀರಾ?
1: ಮಂಗಳೂರಿಗೆ ಬಂದಿದ್ದೀನಿ. ಸ್ಕೂಲ್ ಡೇಸಲ್ಲೆಲ್ಲ ಇದ್ದಾಗ ಯಕ್ಷಗಾನ ಎಲ್ಲ ಮಾಡ್ತಾ ಇದ್ದೆ ನಾನು. ಸೊ ಇನ್ನು ಮುಂದೆ ಆ ಜರ್ನಿಯಲ್ಲಿ ಇದನ್ನೆಲ್ಲ ಶೇರ್ ಮಾಡೋನಿದ್ದೀನಿ.
0: ಯಾವಾಗಲೂ ಮನುಷ್ಯನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ನ್ಯೂನ್ಯತೆಗಳು ಅಂತ ಇರ್ತದೆ. ಯಾರು ಕೂಡ ಪರ್ಫೆಕ್ಟ್ ಅಂತ ಇರೋದಿಲ್ಲ. ನಿಮ್ಮ ಜೀವನ ಜರ್ನಿಯಲ್ಲಿ ನೋಡ್ತಾ ಹೋದರೆ ದೃಷ್ಟಿದೋಷ ಅನ್ನುವಂಥದ್ದು ನಿಮಗೆ ಬಂತು. ಆ ಬಾಲ್ಯದ ದಿನಗಳು, ಯಾವಾಗ ನಿಮಗೆ ದೃಷ್ಟಿದೋಷ ಆರಂಭ ಆಯಿತು, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳೋದು.
1: ಎಸ್ ಸರ್, ಶೋರ್. ಆ್ಯಕ್ಚುಲಿ ನ್ಯೂನತೆ ಅನ್ನೋದು ಅದು ಪ್ರತಿಯೊಬ್ಬರಿಗೂ ಇದ್ದಂತಹ ಒಂದು ಗುರುತದು. ಸೊ ಎಷ್ಟೋ ಜನರಿಗೆ ಕೈ ಕಾಲು ಊನಾಗಿರ್ಬೋದು, ಕಣ್ಣು ಪ್ರಾಬ್ಲಮ್ ಇರ್ಬೋದು, ಕಿವಿ ಕೇಳಿಸ್ತಾ ಇರ್ಬೋದು, ಈ ಕೆಲವೊಬ್ಬರಿಗೆ ಎಲ್ಲದೂ ಚೆನ್ನಾಗಿರುತ್ತೆ ಆದರೆ ಮನಸ್ಸೇ ಚೆನ್ನಾಗಿರಲ್ಲ. ಸೊ ಅದು ಕೂಡ ಒಂದು ಊನತೆ ಅಂತಲೇ ಅನ್ಬೋದು. ಸೊ ನಾವು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನು ಬಯಸಬೇಕು. ಅವ್ರು ನಮಗೆ ಎಷ್ಟು ಕೆಟ್ಟದ್ದು ಏನೇ ಅಂದ್ಕೊಂಡ್ರು ಕೂಡ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅಂದರೆ, ಸೊ ಅಲ್ಲಿಗೆ ಒಂದು ನ್ಯೂನತೆ ಅನ್ನೋದು ಹೊರಟೋಗುತ್ತೆ. ಸೊ ನನಗೆ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಇದೇ ಪಾಠ. ಸೊ ನಿನ್ನ ಕಣ್ಣು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಮೂಲೆ ಗುಂಪು ಆಗಬಾರ್ದು. ನಾಳೆ ದಿನ ನಿನ್ನನ್ನು ಜಗತ್ತು ಗುರುತಿಸೋ ಥರ ನಿನ್ನ ಆಗಬೇಕು. ನಿನ್ನ 4 ಗೋಡೆ ಮಧ್ಯೆ ಯಾವತ್ತೂ ಇರಬಾರ್ದು. ನೀನು ಹಾರಾಡೋ ಹಕ್ಕಿ ಆಗಬೇಕು. ನಿನ್ನ ರೆಕ್ಕೆ ನೀನೇ ಕಟ್ಕೋಬೇಕು. ಇಲ್ಲಿ ರೆಕ್ಕೆ ಕಟ್ಟೋರು ಯಾರೂ ಇಲ್ಲ. ಸೊ ಇದನ್ನು ಅಮ್ಮ ನನಗೆ ಯಾವಾಗಲೂ ತುಂಬ ಸಪೋರ್ಟಿವ್ ಆಗಿ ಹೇಳ್ತಾ ಇರ್ತಿದ್ರು. ಸರ್, ನನ್ನ ಜರ್ನಿ ಸ್ಟಾರ್ಟ್ ಆಗೋದು ಶಿವಮೊಗ್ಗದಿಂದ. ನಾನು ಸುಮಾರು 1986 ಏಪ್ರಿಲ್ 7 ನನ್ನ ಈ ಭೂಮಿಗೆ ಬಂದಂತಹ ದಿನ. ಸೊ ಅದರಲ್ಲೂ ಭೂಮಿಗೆ ಬಂದು ಬರೋದು ಬಂದೆ ಸಂಪೂರ್ಣ ಅಂಧನಾಗಿ ಬಂದೆ. ಒಂದು 6-8 ವರ್ಷ ನಾನು ಸಂಪೂರ್ಣ ಅಂಧನಾಗಿದ್ದೆ. ಫುಲ್ ಬ್ಲೈಂಡು, ಜಗತ್ತು ಗೊತ್ತಿಲ್ಲ. ಆ ಕಡೆ ಪಕ್ಷಿಗಳು ಕೂಗ್ತಾ ಇದ್ದಾವೆ, ಈ ಕಡೆ ಎಮ್ಮೆ ಹಸುಗಳು ಅಂಬಾ ಅಂಬಾ ಅಂತ ಇದ್ದಾವೆ, ಆ ಕಡೆ ಜನರು ಮಾತಾಡ್ತಾ ಇದ್ದಾರೆ, ಆ ಕಡೆ ಬಿಸಿಲು ಬರ್ತಾ ಇದೆ, ಈ ಕಡೆ ಗಾಳಿ ಬರ್ತಾ ಇದೆ. ಸೊ ನನಗಂತೂ ಟೋಟಲ್ 100% ಕನ್ಫ್ಯೂಷನ್. ಇದು ಏನು ನಡೀತಾ ಇದೆ, ಇದು ಯಾಕೆ ಹಿಂಗಾಗ್ತಾ ಇದೆ, ನಾನೆಲ್ಲರೂ ಹೊರಗಡೆ ಹೋದರೆ ಯಾರಾದರೂ ಬೆಂಕಿ ಹಾಕಿದಾರಾ ಅಂತ ಅನಿಸೋದು, ಅಂದರೆ ಬಿಸಿಲಲ್ಲಿ ಬಂದಾಗ. ಆಮೇಲೆ ಮನೆ ಹಿಂದ್ಗಡೆ ನಮ್ಮ ಹಿತ್ತಲಲ್ಲಿ ಹೋದರೆ ಜೋರಾಗಿ ಗಾಳಿ ಬೀಸಿದರೆ ಯಾರಾದರೂ ಉಫ್ ಅಂತ ಇದ್ದಾರಾ ಅನ್ನೋದು, ಅಂದರೆ ಅದ್ರ ಬಗ್ಗೆ ನನಗೆ ಭಾವನೆಯೇ ಇಲ್ವಲ್ಲ. ಸೊ ಈ ಥರ ಇತ್ತು. ಆಮೇಲೆ ಕೋಳಿ ಏನಾದರೂ ಬಂದರೆ ಅದನ್ನ ಹಿಡ್ಕೊಂಡು ನಾನು ಯಾಕೆ ಈ ಥರ ಇಲ್ಲ ಅನ್ನೋದು. ಆಮೇಲೆ ಅಮ್ಮನ ಮುಖ ಮುಟ್ಟು ನೋಡಿ ನನ್ನ ಮುಖ ಯಾಕೆ ಈ ಥರ ಇಲ್ಲ, ನಾ ಅಮ್ಮನ ಕೂದಲು ಉದ್ದ ಇದೆ, ನನ್ನ ಕೂದಲು ಯಾಕೆ ಉದ್ದ ಇಲ್ಲ, ಅಪ್ಪನಿಗೆ ದಾಡಿ ಇದೆ ನನಗೆ ಯಾಕೆ ದಾಡಿ ಇಲ್ಲ. ಸೊ ಈ ಥರದ್ದು ನಾನು ಪ್ರಶ್ನೆಗಳು ಕೇಳೋದ್ರಲ್ಲಿ ಭಾಳ ತರಲೆ ಅಂತೆ. ಆ್ಯಕ್ಚುಲಿ ಈಗಿನ ಒಂದು ಒಂದು ಕಿವಿ ಮಾತು ನಾನು ಈಗಿನ ಜನ್ರೇಷನಿಗೆ ಏನು ಹೇಳೋದಂದರೆ, ಮಕ್ಕಳು ಏನೇ ನಿಮಗೆ ಕೇಳಿದ್ರು ಅಪ್ಪ ಅಮ್ಮಂದ್ರಿಗೆ, ಮಕ್ಕಳು ಇದು ಒಂದು ಏನಾದರೂ ವಿಷಯದ ಬಗ್ಗೆ ಕೇಳಿದ್ರೆ ನಿನಗೆ ಯಾಕೆ ಸುಮ್ಮನಿರೋ ಗೊತ್ತಿಲ್ಲ ಅಂತೇಬಿಟ್ಟು ಅನ್ನಬಾರ್ದು. ನಮಗೆ ಎಷ್ಟು ಗೊತ್ತಾಯ್ತೋ ಗೊತ್ತಿದೆಯೋ ಅದನ್ನು ಬೇರೆಯವ್ರ ಹತ್ರ ತಿಳ್ಕೊಂಡಾದರೂ ಹೇಳಬೇಕು, ಇಲ್ಲ ಟೈಮ್ ಕೊಡು ನಾನು ಆ ವಿಷಯದ ಬಗ್ಗೆ ಕಲೆಕ್ಟ್ ಮಾಡ್ಕೊಬಂದು ಹೇಳ್ತೀನಿ ಅನ್ನಬೇಕು. ಸೊ ನಿನಗೆ ಯಾಕೆ ಸುಮ್ಮನಿರು ಆ ಥರ ಅಂದ್ಕೊಂಡ್ರೆ ನಾವು ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಮಾಡೋಕ್ಕಾಗಲ್ಲ, ಮತ್ತು ನಾವು ಅವ್ರನ್ನ ಅದುಮ್ದಂಗೆ. ಸೊ ನಮ್ಮ ಅಪ್ಪ ಅಮ್ಮ ತುಂಬ ಓಪನ್ ಅಪ್ ಆಗಿದ್ರು, ನಾನು ಏನೇ ಕೇಳಿದ್ರು ಕೂಡ ಅವ್ರಿಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ನನಗೆ ಹೇಳೋರು. ಸೊ ಏನು 8 ವರ್ಷ ನಾನು ಫುಲ್ ಬ್ಲೈಂಡ್ ಆಗಿದ್ದೆ ಸರ್. ಅವಾಗ ನಮ್ಮೂರಲ್ಲಿ ಈ ಬೇರೆ ಹುಡುಗರೆಲ್ಲ ಆಟ ಆಡೋಕ್ಕೆಲ್ಲ ಹೋಗೋರು, ಕಳ್ಳ ಪೊಲೀಸ್ ಆಟ ಆಡೋರು, ಮರಕೋತಿ ಆಟ ಆಡೋರು. ಆಮೇಲೆ ನಂದು ಶಿವಮೊಗ ಗಾಜನೂರದ್ದು ಡ್ಯಾಮ್ ಇದೆ, ಅಲ್ಲಿಂದ ತುಂಗಾ ನದಿ ಹೊಸಪೇಟೆವರೆಗೂ ಹರ್ಕೊಂಡೋಗುತ್ತೆ. ಸೊ ಆ ಹೊಳೆಯಲ್ಲಿ ದೊಡ್ಡ ದೊಡ್ಡ ಬಂಡೆ ಮೇಲಿಂದ ಎಲ್ಲ ಜಿಗಿಯೋರು, ಎಲ್ಲ ಥರದ್ದು ಎಂಜಾಯ್ಮೆಂಟ್ ಮಾಡೋರು, ಆಟ ಆಡೋರು. ಬಟ್ ನನಗೆ ಮಾತ್ರ ಯಾರೂ ಆಟ ಆಡೋಕ್ಕೆ ಕರ್ಕೋತಾ ಇರಲಿಲ್ಲ, ಯಾಕೆಂದರೆ ನಾನು ಫುಲ್ ಬ್ಲೈಂಡ್ ಆಗಿದ್ದೆ. ನಾನು ಯಾರ ಜೊತೆನೂ ಕಾಂಪೀಟ್ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಆಡೋಕ್ಕಾಗಲ್ಲ, ಓಡೋಕ್ಕಾಗಲ್ಲ, ಮರ ಹತ್ತಕ್ಕಾಗಲ್ಲ. ಆಮೇಲೆ ಅದಕ್ಕೋಸ್ಕರ ನನಗೆ ಯಾರೂ ಆಟ ಆಡೋಕ್ಕೆ ಸೇರಿಸ್ಕೋತಾ ಇರಲಿಲ್ಲ. ಸೊ ಅಮ್ಮ ಇದನ್ನೆಲ್ಲ ನೋಡಿ ಭಾಳ ಬೇಸರ ಮಾಡ್ಕೋತಾ ಇದ್ರು, ನನ್ನ ಮಗನ ಯಾರೂ ಆಟ ಆಡೋಕ್ಕೆ ಸೇರಿಸ್ಕೋತಾ ಇಲ್ವಲ್ಲ ಅಂತ. ಆ್ಯಕ್ಚುಲಿ ಅಮ್ಮ ಅನ್ನೋ ಒಂದು ಈ ಭೂಮಿ ಮೇಲೆ ಅಮ್ಮ ಅನ್ನೋದಕ್ಕೆ ಒಂದು ಆ ಪದಕ್ಕೆ ಸರಿ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಮಗು ಯಾವ ಥರನಾದರೂ ಇರಲಿ, ಹೆತ್ತವರಿಗೆ ಹೆಗಣ ಮುದ್ದು ಅಂತಾರೆ, ಅವ್ರ ಮಗು ಹೆಗಣ ಇತ್ತಂದ್ರು ಕೂಡ ಅವ್ರಿಗೆ ಅದೇ ಫೇವ್ರೇಟ್. ಸೊ ನಮ್ಮ ನನ್ನ ಕಂಡ್ರೆ ಭಾಳ ಅಂದರೆ ಭಾಳ ಆಸೆ ಪ್ರಾಣ ಅವ್ರಿಗೆ. ನಾನಂದರೆ ಅಮ್ಮ ಯಾವಾಗಲೂ ನನಗಂತ ಇದ್ರು, ನೋಡು ಈ ದಿನ ಈ ಹುಡುಗರು ನಿನ್ನನ್ನು ಆಟ ಆಡೋಕ್ಕೆ ಸೇರಿಸ್ಕೋತಾ ಇಲ್ಲ ಅಲ್ವಾ, ಒಂದು ದಿನ ನೀನೇ ಕ್ರಿಯೇಟ್ ಮಾಡಬೇಕು. ಈ ಹುಡುಗರು ಬಂದ್ಬಿಟ್ಟು ನಿನ್ನನ್ನು ಶೇಖರ್ ನನ್ನನ್ನು ಆಟ ಆಡೋ ಕರಿಯೋ ಅನ್ನೋ ಮಟ್ಟಿಗೆ ನೀನು ಬೆಳಿಬೇಕು. ನೀನು ಯಾವುದಾದ್ರೂ ಒಂದು ರಂಗದಲ್ಲಿ ಸಾಧನೆ ಮಾಡಬೇಕು, ನೀನು 4 ಗೋಡೆ ಮಧ್ಯದಲ್ಲಿ ಇದ್ದು ಮೂಲೆ ಗುಂಪು ಆಗಬಾರ್ದು ಅಂತ ಅಮ್ಮ ಯಾವಾಗಲೂ ಮೋಟಿವೇಟ್ ಮಾಡ್ತಾಯಿದ್ರು ನನಗೆ. ಸೊ ಎಲ್ಲೋ ಒಂದು ಕಡೆ ನನಗೆ ಇವಾಗ ಅನಿಸುತ್ತೆ, ನನಗೆ ಅಮ್ಮ ಅವತ್ತು ಆ್ಯಕ್ಚುಲಿ ಆ ಊರವ್ರನ್ನ ನಾನು ಅವ್ರು ಬಂದ್ಬಿಟ್ಟು ನನ್ನನ್ನು ಆಟ ಆಡೋಕ್ಕೆ ಕರ್ಕೋ ಅನ್ನೋ ಲೆಕ್ಕಕ್ಕೆ ನಾನು ಬೆಳಿಬೇಕು ಅಂತ ಅಮ್ಮ ಊರಿನ ಲೆಕ್ಕದಲ್ಲಿ ನನಗೆ ಒಂಥರ ಮೋಟಿವೇಟ್ ಮಾಡಿದರು. ಬಟ್ ನನಗೆ ಅದನ್ನು ಅಲ್ಲಿಗೆ ರೀಚ್ ಆದಮೇಲೆ ಸೊ ನನಗೆ ಇಡೀ ಪ್ರಪಂಚ ಗುರುತಿಸೋ ಥರ ಆಗಬೇಕು ಅನ್ನೋದು ನನ್ನ ಆಸೆ. ಸಿ ಈಗ ನಾವು ಒಂದು ಗೋಲ್ನ ಅಚೀವ್ ಮಾಡಿಬಿಟ್ಟು ಓ ಮೈ ಗಾಡ್ ನಾನು ಸಕ್ಸಸ್ ಆಗಿಬಿಟ್ಟೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಮುಂದುವರಿಯೋಕ್ಕಾಗಲ್ಲ. ಸೊ ಫಾರ್ ಎವ್ರಿ ಸಕ್ಸಸ್ ಅದು ಬಿಟ್ಬಿಟ್ಟು ಇನ್ನೊಂದು ಸಕ್ಸಸ್ ಕಡೆ ಹೋಗೋ ಥರ ನಾವು ಸಿ ಇನ್ ಲೈಫ್ ದೇರ್ ಆರ್ ಥೌಸಂಡ್ಸ್ ಆಫ್ ಸ್ಟೆಪ್ಸ್. ನಾವು ಪ್ರತಿದಿನವೂ ಒಂದೊಂದು ಹೆಜ್ಜೆನ ತಿಳ್ಕೊತೀವಿ, ಕಲಿತೀವಿ, ಬೇರೆಯವ್ರ ಜೊತೆ ಮಾತಾಡ್ತೀವಿ, ನೋಡ್ತೀವಿ, ಅವರಿಂದ ಒಳ್ಳೆಯದಾದ್ರು ಕೆಟ್ಟದಾದ್ರು ಕಲಿತೀವಿ. ಸೊ ಅದೇ ಥರ ಒಂದು ಜೀವನದಲ್ಲಿ ಪ್ರತಿ ದಿನವೂ ಒಂದೊಂದು ಸ್ಟೆಪ್ಸ್ ಆಗುತ್ತೆ. ಸೊ ನಾವು ಏನಾದರೂ ಈಗ ನನಗೆ ಪದ್ಮಶ್ರೀ ಬಂದ್ಬಿಡ್ತು ಅಂತೇಳ್ಬಿಟ್ಟು ನಾನು ಸ್ಟಾಪ್ ಆಗಿದ್ದಿದ್ರೆ ನನ್ನನ್ನು ನೀವು ಕರೆಸ್ತಾನೆ ಇರಲಿಲ್ಲೇನೋ. ಸೊ ಅದಾದಮೇಲೆ ನಾನು ಕ್ರಿಕೆಟ್ ಅಕಾಡೆಮಿ ಓಪನ್ ಮಾಡಿದೆ, ಮತ್ತು ನಂತರ ಇರತಕ್ಕಂತಹ ಬ್ಲೈಂಡ್ ಹುಡುಗರಿಗೆ ಟ್ರೈನಿಂಗ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ನಾನು ಈ ವಿಚಾರನ ತುಂಬ ದೂರಕ್ಕೆ ತೊಗೊಂಡೋಗಿದ್ದೀನಿ, ಯಾಕೆಂದರೆ ನಮಗೆ ಯಾವಾಗಲೂ ಒಂದು ಲೈಫಲ್ಲಿ ಗೋಲ್ ಇರಬೇಕು. ಒಂದು ಸ್ಟೆಪ್ಸನ್ನು ನಾವು ಒನ್ ಬೈ ಒನ್ ಆಗಿ ಹತ್ತಿದ್ರೇ ಅದರದ್ದೊಂದು ರುಚಿ, ಅದರದ್ದೊಂದು ಟೇಸ್ಟ್ ಗೊತ್ತಾಗೋದು. 8ನೇ ವಯಸ್ಸಲ್ಲಿ ಏನಾಯಿತು ಸರ್, ಒಂದಿನ ಈ ಶಿವಮೊಗ್ಗದಲ್ಲಿ ಮಂಗಳವಾರ ಸಂತೆ ಗೊತ್ತಲ್ಲ ನಿಮಗೆ. ಸೊ ಅವತ್ತು ಅಮ್ಮ ಮತ್ತು ಅಜ್ಜಿ ಈ ಭಟ್ವಾಡೆ ಅಂತ ಮಾಡ್ತಾರಲ್ಲ ಸರ್, ಮಂಗಳವಾರ ಪೇಮೆಂಟ್ ಮಾಡ್ತಾರೆ. ಅವಾಗ ಅಪ್ಪ ಅಮ್ಮ ಎಲ್ಲ ಬೇರೆಯವ್ರ ಹೊಲದಲ್ಲಿ, ನಮ್ಮದೇನೋ ಹೊಲ ಗದ್ದೆ ಏನೂ ಇರಲಿಲ್ಲ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು 16 ಜನರಿಗೆ ಕಣ್ಣು ಕಾಣಿಸಲ್ಲ. ಆ್ಯಕ್ಚುಲಿ 16 ನಮ್ಮ ಅಜ್ಜಿ ಕಡೆಯಿಂದ ಬಂದಂಥ ಒಂದು ಹೆರಿಡಿಟ್ರಿ ಅಂತ ಹೇಳ್ಬೋದು. ಸೊ ನಾನು ಅಮ್ಮನಿಗೆ ಮತ್ತು ಅಜ್ಜಿಗೆ ನಾನು ಸಂತೆಗೆ ಬರ್ತೀನಿ ಅಂತೇಬಿಟ್ಟು ಹಠ ಮಾಡ್ತಾ ಇದ್ದಂತೆ. ಅವ್ರು ಬೇಡ ಬೇಡ ಅಂದರೂ ಕೇಳಿಲ್ಲ, ಸರಿ ಬಾ ಅಂತೇಬಿಟ್ಟು ಕರ್ಕೊಂಡು ಬರ್ತಾಯಿದ್ರಂತೆ. ಕರ್ಕೊಬರ್ಬೇಕಾದ್ರೆ ಆ ಹೊಳೆ ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ಇನ್ನೂ ನೆಟ್ಟಿಗೆ ಬ್ರಿಡ್ಜ್ ಎಲ್ಲ ಕಟ್ಟಿರಲಿಲ್ಲ. ಅವಾಗ ನಮ್ಮ ಅಜ್ಜಿಯ ಸೀರೆನ ತುಳಿದ್ಬಿಟ್ಟು ಸುಮಾರು ಒಂದು 25-30 ಅಡಿ ಕೆಳಗಡೆ ಬಿದ್ದುಬಿಟ್ನಂತೆ. ಆಮೇಲೆ ನನ್ನನ್ನು ಅವಾಗ ಅಮ್ಮ ಮತ್ತು ಅಜ್ಜಿ ಜೋರಾಗಿ ಕಿರ್ಚಾಡಿ, ಆಮೇಲೆ ಆ ಕಡೆಯಿಂದ ನಮ್ಮ ಅಪ್ಪ, ನಮ್ಮ ದೊಡ್ಡಪ್ಪಂದರು, ನಮ್ಮ ನೆಂಟರುಗಳೆಲ್ಲ ಬಂದು ಕೆಳಗಡೆ ಇಳಿದು ನನ್ನನ್ನು ಎತ್ತಿ ಮೇಲುಗಡೆ ತರಬೇಕಾದ್ರೆ ಆಲ್ರೆಡಿ ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತಲೇ ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಕೈಕಾಲೆಲ್ಲ ಫುಲ್ಲು ಇದಾಗೋಗ್ಬಿಟ್ಟಿತ್ತು, ಆಮೇಲೆ ಉಸಿರಾಟ ಒಂದು ಸ್ವಲ್ಪ ಆಡ್ತಾ ಇದ್ದೇನೋ ಗೊತ್ತಿಲ್ಲ. ಆಮೇಲೆ ಕರ್ಕೊಂಡು ಬಂದು ಮನೇಲಿ ಮಲಗಿಸಿದ್ರು ಸರ್. ಅವಾಗ ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡೋಗೋಕ್ಕೆ ಅವ್ರ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಸೊ ಏನು ವಾರದಲ್ಲಿ ಕೂಲಿ ಮಾಡ್ತಾಯಿದ್ರು, ಅವತ್ತಿಂದು ಆ ಒಂದು ವಾರ ಕೂಲಿ ಮಾಡಿದ್ನ ಒಂದು ವಾರದ ರೇಷನ್ನು, ಅವರಿಗೆ ಬಟ್ಟೆ ಬರೆ ಅದಕ್ಕೇ ಆಗೋಗ್ತಾ ಇತ್ತು. ಹಂಗಾಗ್ಬಿಟ್ಟು ಹಾಸ್ಪಿಟಲಿಗೆ ಕರ್ಕೊಂಡೋದ್ರೆ ಮತ್ತೆ ನೆಕ್ಸ್ಟ್ ವಾರಕ್ಕೆ ಊಟಕ್ಕೇನು ಮತ್ತೆ. ಸೊ ಅವಾಗೆಲ್ಲ 94 ಅಲ್ಲಿ 93 ಅಲ್ಲೆಲ್ಲ ಕೂಲಿ ಎಲ್ಲ ಭಾಳ ಅಂದರೆ ಭಾಳ ಕಮ್ಮಿ ಇತ್ತು. ಮೋಸ್ಟ್ಲಿ ಒಂದು 20 ರೂಪಾಯಿ 15 ರೂಪಾಯಿ ಆ ಥರ 20-30 ರೂಪಾಯಿ ಇತ್ತು ಅನ್ಸುತ್ತೆ ನಾನು ಕೇಳಿರೋ ಪ್ರಕಾರ ಅಪ್ಪ ಅಮ್ಮಂದ್ರಿಗೆಲ್ಲ ಅವರು ಕೂಲಿ ಲೆಕ್ಕದಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ. ಸೊ ಹಂಗಾಗ್ಬಿಟ್ಟು ವಾರದಲ್ಲಿ ಏನೋ ಒಂದು 100-150 ರೂಪಾಯಿ ದುಡಿದಿದ್ರೆ ಅದ್ರ ರೇಷನ್ಗೆ ಹೊಟ್ಟೋಗೋದು. ಸೊ ಹಂಗಾಗ್ತೈತೆ. ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ದೇನೆ ನನಗೆ ಮನೆಗೆ ಕರ್ಕೊಬಂದು ಮನಗಿಸ್ಬಿಟ್ಟು ಈ ಬ್ಲೀಡಿಂಗ್ ನನ್ನ ರೈಟ್ ಐಯಲ್ಲಿ ಮಾರ್ಕ್ ಇದೆ ಒಂದು, ಸೊ ಬ್ಲೀಡಿಂಗ್ ನಿಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಜಸ್ಟ್ ಈ ಟರ್ಮರಿಕ್ ಅರ್ಶಿನ ಪೌಡ್ರು ಮತ್ತು ಕಾಫಿ ಪೌಡ್ರನ್ನೆಲ್ಲ ತುಂಬಿ ಅಮ್ಮನ ಸೀರೆ ಹರಿದು ಥರ ಪಟ್ಟಿ ಕಟ್ಟೋ ಥರ ಮಾಡಿದ್ರಂತೆ. ಸೊ ಸರ್, ನಿಜವಾಗ್ಲೂ ದೇವರು ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇನೇ ನಮ್ಮ ಊರಿಗೆ ಈ ಹಳ್ಳಿಗಳಲ್ಲೆಲ್ಲ ಐ ಕ್ಯಾಂಪ್ ಮಾಡ್ತಾರಲ್ಲ, ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಕ್ಯಾಟ್ರಾಕ್ಟ್ ರಿಮೂವ್ ಮಾಡೋಕ್ಕೆ, ಚೆಕ್ ಮಾಡೋಕ್ಕೆ, ಏನಾದರೂ ಕಣ್ಣಿನ ಪ್ರಾಬ್ಲಮ್ ಇದೆಯಾ ಅಂತ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ, ಬಟ್ ಆವಾಗ ರೆಗ್ಯುಲರಾಗಿ ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಆ ಥರಕ್ಕೆ ಒಂದೊಂದು ಸರಿ ನಮ್ಮೂರಲ್ಲೆಲ್ಲ ಕ್ಯಾಂಪ್ ನಡೀತಾ ಇತ್ತು. ಬೇರೆ ಬೇರೆ ಹಾಸ್ಪಿಟಲ್ ಅವ್ರು ಬಂದು ಫ್ರೀ ಹೆಲ್ತ್ ಚೆಕಪ್ಪು, ಫ್ರೀ ಐ ಚೆಕಪ್ ಎಲ್ಲ ಮಾಡೋವಂಥದ್ದು. ನಾನು ಬಿದ್ದಿದ್ದೀನಿ ಇವತ್ತು, ನಾಳೆ ದಿನವೇ ನಮ್ಮೂರಲ್ಲಿ ಕ್ಯಾಂಪು. ಅದು ಈ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಇರುತ್ತಲ್ಲ, ಸಂಡೇ ಸ್ಕೂಲಲ್ಲಿ ಟೀಚರ್ಸ್ ಇರಲ್ವಲ್ಲ, ಅವ್ರ ಪರ್ಮಿಷನ್ ತೊಗೊಂಡು ಸ್ಕೂಲ್ ಡೋರ್ ಓಪನ್ ಮಾಡಿ ಅಲ್ಲಿ ಒಂದಿಬ್ಬರು 3 ಜನ ಡಾಕ್ಟ್ರು, ಒಂದಿಬ್ಬರು 3 ಜನ ನರ್ಸ್ಗಳು, ಸೊ ಎಲ್ಲರೂ ಕರೆಸಿ ಕಣ್ಣೆಲ್ಲ ಚೆಕಪ್ ಮಾಡೋಕ್ಕೆ ಬಂದಿದ್ದರು. ಆವಾಗ ಯಾರೋ ಅವ್ರಿಗೆ ಹೇಳಿದ್ದಾರೆ, ಈ ಥರ ಒಬ್ಬ ಹುಡುಗ ಸರ್ ನಿನ್ನೆ ಪಾಪ ಹೊಳೆಯಲ್ಲಿ ಬಿದ್ದೋಗ್ಬಿಟ್ಟ, ಅವನಿಗೆ ತುಂಬ ಅಂದರೆ ತುಂಬ ರಕ್ತ ಬರ್ತಾಯಿದೆ, ಅವ್ರ ಅಪ್ಪ ಅಮ್ಮ ಎಲ್ಲ ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡೋಗ್ಲಿಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು. ಹೌದಾ, ಸರಿ ನಡ್ರಿ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದ್ರಂತೆ. ಬಂದ್ಬಿಟ್ಟು ನಂದೆಲ್ಲ ಸ್ವಲ್ಪ ಅಂದರೆ ಫಾರ್ಮಲ್ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಸ್ಟಿಚ್ ಎಲ್ಲ ಹಾಕಿ ಅದೆಲ್ಲ ಸ್ವಲ್ಪ ಮಾಡಿದ್ದಾರೆ. ಆಮೇಲೆ ಅವ್ರು ನನ್ನ ಕಣ್ಣು ಆ ಕಡೆ ಈ ಕಡೆ ಆಡಿಸ್ತಾ ಇದ್ದಿದ್ದು ನೋಡ್ಬಿಟ್ಟು ಅಮ್ಮಂಗೆ ಕೇಳಿದ್ರಂತೆ, ಯಾಕಮ್ಮ ನಿಮ್ಮ ಮಗನಿಗೆ ಕಣ್ಣು ಕಾಣಿಸಲ್ವಾ ಅಂತ. ಸೊ ಆವಾಗ ಇಲ್ಲ ಸರ್, ನಮ್ಮ ಇವನಿಗೆ ಕಣ್ಣು ಕಾಣಿಸಲ್ಲ, ಇವನ್ ನನಗೂ ಕೂಡ ಕಾಣಿಸಲ್ಲ, ಈ ಥರ ನನ್ನ ಅಕ್ಕ ತಂಗಿರು 7-8 ಜನ ಮತ್ತು ಅವ್ರ ಮಕ್ಕಳುಗಳಿಗೂ ಕೂಡ ಕಾಣಿಸಲ್ಲ ಅಂತಂದ್ರಂತೆ. ಸೊ ಆವಾಗ ಡಾಕ್ಟ್ರು ಶೇಖರ್ಗೆ ಮತ್ತು ನಿಮಗೆ ಇಬ್ಬರಿಗೂ ಕಣ್ಣು ಆಪ್ರೇಷನ್ ಮಾಡಿದ್ರೆ ದೇರ್ ವಿಲ್ ಬಿ ಎ ಲಿಟಲ್ ಬಿಟ್ ಆಫ್ ಚಾನ್ಸ್, ನಿಮ್ಮ ಒಂದು ವಿಷನ್ ಕಮ್ಬ್ಯಾಕ್ ಆಗೋಕ್ಕೆ ಸ್ವಲ್ಪ ಚಾನ್ಸ್ ಇದೆ, ನಾವು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆ ವಿಸಿಟಿಂಗ್ ಕಾರ್ಡ್ ಕೊಟ್ಟರಂತೆ. 1994 ಸರ್ ಇದು, ಆವಾಗ ಆಲ್ಮೋಸ್ಟು ಬೆಂಗಳೂರು ಟು ಶಿವಮೊಗ್ಗ ಟು ಬೆಂಗಳೂರು ಬರಬೇಕಂತಂದರೆ ಬಸ್ ಚಾರ್ಜ್ ಒಂದು 50-60 ರೂಪಾಯಿ ಇತ್ತು ಅನ್ಸುತ್ತೆ ಆವಾಗ. ಸೊ ಅದಕ್ಕೆ ಹಾಸ್ಪಿಟಲ್ಗೆ ಇಲ್ಲಿ ಕರ್ಕೊಬರಕ್ಕೂ ಅಷ್ಟು ದುಡ್ಡಿಲ್ಲ ನಮ್ಮ ಅಮ್ಮನ ಹತ್ರ. ಸೊ ಊರವರೆಲ್ಲ 5 ರೂಪಾಯಿ 2 ರೂಪಾಯಿ 10 ರೂಪಾಯಿ ಆ ಥರ ಎಲ್ಲ ಮಾಡಿ ಒಂದು 250 ರೂಪೀಸ್ವರೆಗೂ ಕಲೆಕ್ಟ್ ಮಾಡಿ ನಮ್ಮಮ್ಮ ನನ್ನನ್ನು ಬೆಂಗಳೂರಿಗೆ ಕರ್ಕೊಬಂದು ಆಮೇಲೆ ಇಲ್ಲಿ ಕಣ್ಣು ಆಪ್ರೇಷನ್ ಮಾಡಿಸಿದ್ರು ಸರ್. ಅಮ್ಮನಿಗೂ ಕಣ್ಣು ಆಪ್ರೇಷನ್ ಮಾಡಿದ್ರು, ಅವ್ರಿಗೊಂದು ಸ್ವಲ್ಪ ವಿಷನ್ ಬಂತು, ಆಮೇಲೆ ನಂದು ಆಪ್ರೇಷನ್ ಆಯಿತು ಸರ್. ಆಪ್ರೇಷನ್ ಆಗಿ ಒಂದು 2 ಡೇಸ್ ಆದಮೇಲೆ ಆವಾಗ ಲೆನ್ಸ್, ಈ ಕಣ್ಣಿಗೆಲ್ಲ ಲೆನ್ಸ್ ಹಾಕ್ತಾರಲ್ಲ ಸರ್, ಇಂಡ್ಯಾದಲ್ಲೆಲ್ಲ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾಯಿತ್ತು. ಈ 90s 92s ಲೆನ್ಸ್ ಇಂಟ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಇಂಡ್ಯಾದಲ್ಲಿ. ಈಗ ನನಗೂ ಲೆನ್ಸ್ ಹಾಕಿದ್ದಾರೆ ಕಣ್ಣಿಗೆ 1994. ಇವಾಗಿನ ಟೆಕ್ನಾಲಜಿಗೂ ಆವಾಗಿನ ಟೆಕ್ನಾಲಜಿಗೂ ಭಾಳ ಅಂದರೆ ಭಾಳ ವ್ಯತ್ಯಾಸ ಇದೆ. ಬಟ್ ನನಗೆ ರೈಟ್ ಐ ಒಂದು ಸ್ವಲ್ಪ ವಿಷನ್ ಬಂತು, ಲೆಫ್ಟ್ ಐ ಅಂತೂ ಬರಲೇ ಇಲ್ಲ. ಆಮೇಲೆ ಸರ್, ಇದು ಕಣ್ಣಿನ ಪಟ್ಟಿ ತೆಗಿತಾರಲ್ಲ, ಪಟ್ಟಿ ತೆಗಿಬೇಕಾದ್ರೆ ನನಗೆ ಡಾಕ್ಟ್ರ್ ಕೇಳಿದ್ರು, ನೀನು ಫಸ್ಟ್ ಏನನ್ನು ನೋಡೋಕ್ಕೆ ಇಷ್ಟಪಡ್ತೀಯ, ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀಯಪ್ಪ, ನಿನ್ನ ಕಣ್ಣಿನ ಪಟ್ಟೆ ಬೀಸ್ತಾ ಇದ್ದೀವಿ ಅಂತ. ಆವಾಗ ನನಗೆ ಗೊತ್ತಿಲ್ಲದೆ ಹೆಂಗೋ ಗೊತ್ತಿಲ್ಲ ಸರ್, ನಾವು ನಮ್ಮ ಅಮ್ಮನ ಮುಖ ನೋಡಬೇಕು ಅಂತ ಅಂದೆ. ಯಾಕೆಂದರೆ ನಾನು ಯಾವಾಗಲೂ ನಮ್ಮ ಅಮ್ಮನ ಮುಖನ ಮುಟ್ಟು ನೋಡ್ತಾ ಇದ್ದೆ, ಆ ಮೂಗು ಬಟ್ ಮುಟ್ಟು ನೋಡ್ತಾ ಇದ್ದೆ, ಕಿವಿ ಓಲೆ, ಆ ಉದ್ದ ಕೂದಲು, ಸೊ ಆ ಥರದ್ದೆಲ್ಲ ನನಗೆ ನಮ್ಮ ಅಮ್ಮ ಹೇಗಿರ್ಬೋದು ಅನ್ನೋದು ನನಗೆ ತುಂಬ ಕುತೂಹಲ ಇತ್ತು. ಸೊ ಆವಾಗ ಅಮ್ಮನೂ ಆ ಕಡೆ ವೀಲ್ಚೇರಿಂದ ಕರ್ಕೊಂಬಂದರು, ನನಗೂ ಈ ಕಡೆ ವೀಲ್ಚೇರಿಂದ ಕರ್ಕೊಂಡ್ಬಂದರು. ಅಮ್ಮನ ಪಟ್ಟಿ ಫಸ್ಟ್ ಬಿಚ್ಚಿಬಿಟ್ಟು ಆಮೇಲೆ ನನ್ನ ಪಟ್ಟಿ ಬಿಚ್ಚಿದ್ರು ಸರ್. ಓ ಮೈ ಗಾಡ್, ಆ ಮುಖ ನೋಡ್ದಲ್ಲ ಸರ್ ನಾನು ಅಮ್ಮಂದು, ಅದು ಐ ಕಾಂಟ್ ಎಕ್ಸ್ಪ್ಲೇನ್ ಸರ್. ನನಗೆ ಅದ್ದ ನನ್ನ ಈ ಕಣ್ಗಳು ಫಸ್ಟ್ ನೋಡಿದ್ದು ಆಕೆ ಮುಖ, ಎಂಥ ತೇಜಸ್ಸು ಮುಖ ಸರ್ ಅದು. ಓ ಮೈ ಗಾಡ್, ಅದನ್ನು ನೆನೆಸ್ಕೊಂಡ್ರೆ ತುಂಬ ನಾನು ಆ್ಯಕ್ಚುಲಿ ಭಾವುಕನಾಗ್ಬಿಡ್ತೀನಿ. ಸೊ ಆಮೇಲಿಂದ ಆಪ್ರೇಷನ್ ಎಲ್ಲ ಆಗಿ ಆಮೇಲಿಂದ ಊರಿಗೆ ಬಂದ್ವಿ. ಊರಿಗೆ ಬಂದಾದಮೇಲೆ ಅಪ್ಪ ಎಲ್ಲ ಕಡೆ ಕರ್ಕೊಂಡೋಗಿ, ನೀನು ಇಲ್ಲಿ ಎಲ್ಲ ಓಡಾಡ್ತಿದ್ದೆ, ಈ ಸ್ಕೂಲಲ್ಲಿ ಆಟ, ಇಲ್ಲಿ ಸ್ಕೂಲ್ ಗ್ರೌಂಡಲ್ಲಿ ಆಟ ಆಡೋಕ್ಕೆ ನಿನಗೆ ಹುಡುಗರು ಯಾರೂ ಸೇರಿಸ್ಕೋತಾ ಇರಲಿಲ್ಲ, ನೀನು ಈ ಜಾಗದಲ್ಲಿ ಬಿದ್ದೆ ಅಂದರೆ ಬಿಸಿಲು ಅಂದರೆ ಹಿಂಗೆ ಬರುತ್ತೆ, ಮಳೆ ಅಂದರೆ ಹಿಂಗೆ ಬರುತ್ತೆ, ಗಿಡ ಅಂದರೆ ಹಿಂಗಿರುತ್ತೆ, ಕೋಳಿ ಪಕ್ಷಿ ಕುರಿಗಳು. ಆಮೇಲೆ ಊರಲ್ಲೆಲ್ಲ ಆವಾಗ ಈ ಈ BD ಅಡ್ವರ್ಟೈಸ್ಮೆಂಟಿಗೆ ಆಟೋದಲ್ಲೆಲ್ಲ ಅನೌನ್ಸ್ ಮಾಡ್ಕೊಂಡು ಬರ್ತಾಯಿದ್ರು ನಾವೆಲ್ಲ ಚಿಕ್ಕವರಿದ್ದಾಗ. ಯಾವುದಾದ್ರೂ ಏನಾದರೂ ಹೊಸ ಪ್ರಾಡಕ್ಟು ಏನಾದರೂ ಲಾಂಚ್ ಆಯಿತು ಅಂತ ಅಂದರೆ ಆವಾಗ ಹುಡುಗರೆಲ್ಲ ಹಿಂದ್ಗಡೆ ಆಟೋದೊಂದು ಒಂದು ಕಂಬಿ ಬರ್ತಾಯಿತ್ತು, ಹಿಡ್ಕೊಂಡು ಓಡೋಗೋದು. ಸೊ ನಾನು ಕೂಡ ನನಗೆ ಅದು ಕಂಬಿ ಹಿಡ್ಕೊಳಕ್ಕಾಗದೆ ಇರ್ತಾ ಇತ್ತು, ನಾನು ಬೇರೆಯವ್ರನ್ನ ಹಿಡ್ಕೊಂಡು ಹೋಗ್ತಾ ಇದ್ದೆ. ಸೊ ಕಣ್ಣು ಸ್ವಲ್ಪ ವಿಷನ್ ಬಂದಾದಮೇಲೆ ಓ ಇವರೆಲ್ಲ ಹಿಂಗೆ ಓಡೋದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ತುಂಬ
2: ಅಮ್ಮನಿಗೂ ಕೂಡ
1: ಸ್ವಲ್ಪ ವಿಷನ್ ಬಂತು ಸರ್. ಅವಾಗೆಲ್ಲ ಸಗಣಿನೆಲ್ಲ ನಮ್ಮದು ಎಲ್ಲ ಗುಡಿಸ್ಲು ಮನೆಗಳು ಸರ್, ಅಮ್ಮ ಫುಲ್ ಬ್ಲೈಂಡ್ ಆಗಿದ್ರು ಕೂಡ ಕೈಯಲ್ಲೇ ನೆಲ ಬಳಿತಾ ಇದ್ರಂತೆ ಸಗಣಿಯಲ್ಲಿ, ಎಲ್ಲೂ 1 ಇಂಚು ಕೂಡ ಗ್ಯಾಪ್ ಬಿಡ್ತಾ ಇರಲಿಲ್ಲ ಅಂತೆ. ಅಷ್ಟು ಮೊಬಿಲಿಟಿ, ಅಷ್ಟು ಓರಿಯಂಟೇಷನ್ ಇತ್ತು ಅಮ್ಮನಿಗೆ. ಸೊ ಇದೊಂದು ಒಂದು ಒಂದು ಇನ್ನೊಂದೊಂದು ಡ್ರಾಪ್ಸ್ ನಡೀತಾ ಇತ್ತು. ಸೊ ಅವಾಗ ಇನ್ನೊಂದು ಒಂದು ಎರಡು ಮೂರು ತಿಂಗಳು ನಂಗೆ ಮೋಸ್ಟ್ಲಿ ಜೂನ್ ಜುಲೈಯಲ್ಲಿ ಅನಿಸುತ್ತೆ ಸರ್ ಕಣ್ಣು ಆಪ್ರೇಷನ್ ಆಗಿದ್ದು. ಅಕ್ಟೋಬರ್ 17th ಅಪ್ಪ ತೀರ್ಕೊಬಿಟ್ರು ಸರ್. ಅವರೇ ನಮ್ಮ ಫ್ಯಾಮಿಲಿ ಬೆನ್ನೆಲುಬಾಗಿದ್ದು. ಸೊ ಅವರೇ ತೀರ್ಕೊಬಿಟ್ರು. ಇನ್ನು ಏನು ಕತೆ ಅನ್ನೋದು ಭಾಳ ಕಷ್ಟ ಆಯಿತು. ಯಾಕೆಂದರೆ ಅಮ್ಮನೂ ಸ್ವಲ್ಪನೇ ವಿಷನ್ ಬಂದಿತ್ತು, ಬೇರೆಯವರು ಹೊಲಕ್ಕೆ ಹೋಗಿ ಅಮ್ಮ ಕೂಲಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರು. ಅಮ್ಮನ ಹತ್ರ ಅವಾಗ ಅಪ್ಪ ತೀರ್ಕೊಂಡಾದ್ಮೇಲೂ ಒಂದೋ ಎರಡೋ ಅಷ್ಟೇ ಸೀರೆ ಇದ್ದಿದ್ದಂತೆ. ಮನೆ ಪಕ್ಕದಲ್ಲಿ ಹೊಳೆ ಇದ್ದಿದ್ದಾಗ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ನೀರಲ್ಲಿ ಕೂತ್ಕೊಂಡಿದ್ದು, ಬಟ್ಟೆ ಒಣಗಾಗಿದ್ಮೇಲೆ ಬಟ್ಟೆ ಒಣಗಾದ್ಮೇಲೆ ಅದನ್ನು ಎತ್ಕೊಂಡು ಉಟ್ಕೊಂಡು ಬಂದಿರೋ ಸಂಗತಿ ಕೂಡ ಇದೆ.
0: ನೀವು ಎಷ್ಟು ಮಕ್ಕಳು
1: ಸರ್? ನಾನು ಆ್ಯಕ್ಚುಲಿ ನಾನು ಅಂದರೆ ಫಸ್ಟು ಮೂರು ಜನ ಹುಟ್ಟಿದ್ರಂತೆ, ಮೂರು ಜನನೂ ಗಂಡು ಮಕ್ಕಳಂತೆ. ಅವ್ರು ಹುಟ್ಟಿ ಒಂದೊಂದು ತಿಂಗಳು 15 ದಿನಕ್ಕೇ ಆ ಥರ ತೀರ್ಕೊಬಿಡ್ತಾಯಿದ್ರಂತೆ. ಸೊ ನಾನು 4th ಅಂತೆ. ಹಾಂ, ನಾನು 4th ನನ್ನ ಹೆಂಗೆಂಗೋ ಮಾಡಿಕೊಂಡು ಅಮ್ಮ ಉಳಿಸ್ಕೊಂಡ್ರು. ಸೊ ನಾನು ಒಬ್ಬನೇ ಮಗ, ಈಗ ಸಿಬ್ಲಿಂಗ್ಸ್ ಯಾರೂ ಇಲ್ಲ ಸರ್ ನನಗೆ. ಅಪ್ಪ ಅಮ್ಮ ಆಮೇಲೆ ಅಪ್ಪ ಅದೇ ತೀರ್ಕೊಂಡಾದ್ಮೇಲೆ ಅಮ್ಮನಿಗೆ ಭಾಳ ಕಷ್ಟ ಆಗ್ತಾಯಿತ್ತು. ಆಮೇಲೆ ನಾನು ನಾರ್ಮಲ್ ಸ್ಕೂಲಿಗೆ ಹೋಗ್ತಾಯಿದ್ದೆ. ಅಲ್ಲಿ ಬೋರ್ಡ್ ಮೇಲೆಲ್ಲ ಏನೇನು ಬರೀತಾ ಇದ್ರು ಅದೆಲ್ಲ ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ಆದರೂ ಕೂಡ ಸುಮ್ಮನೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಆವಾಗ ಈ ಬಟನ್ ಇಲ್ಲದೆ ಇರೋ ಶರ್ಟ್ಗಳು ಆ ಥರದ್ದೆಲ್ಲ ಶರ್ಟ್ ಹಾಕ್ಕೊಂಡು ಹೋಗ್ತೀವಿ. ಅಮ್ಮ ಡೈಲಿ ಅದು ಸ್ಟಿಚ್ ಹಾಕೋದು ಬಟನ್ ಜಾಗದಲ್ಲಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಬರೋದು, ಸಾಯಂಕಾಲ ಮತ್ತೆ ಅದನ್ನ ಕಿತ್ತಾಕೋದು, ಮತ್ತೆ ಮಾರನೇ ದಿನ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮತ್ತೆ ಹಾಕೋದು. ಸೊ ಇಷ್ಟು ಬಡತನ ಇತ್ತು ಸರ್ ನಮ್ಮ ಫ್ಯಾಮಿಲಿಗೆ. ಆಮೇಲೆ ಒಬ್ಬರು ಗೀತಾ ಟೀಚರ್ ಅಂತ ಅವ್ರು ಹೇಳಿದ್ದಾರೆ, ಈ ಥರ ಶೇಖರ್ಗೆ ಬೋರ್ಡಲ್ಲೆಲ್ಲ ಏನೂ ಕಾಣಿಸಲ್ಲಮ್ಮ, ಈ ಥರ ಸ್ಪೆಷಲ್ ಸ್ಕೂಲ್ ಇರುತ್ತೆ, ಬ್ಲೈಂಡ್ ಸ್ಕೂಲ್ಸು, ಅಲ್ಲಿ ಕರ್ಕೊಂಡೋಗಿ ಸೇರಿಸಿ ಇವ್ರನ್ನ, ಅವಾಗ ಎಜುಕೇಷನ್ ಆಗ್ಬೋದು, ಇಲ್ಲಿದ್ರೆ ದಡ್ಡ ಆಗ್ಬಿಡ್ತಾನೆ ಇವನು ಅಂತ ಅಂದ್ರಂತೆ. ಅದಕ್ಕೆ ಅಮ್ಮ ಸುಮಾರು ಜನರ ಹತ್ರ ಎನ್ಕ್ವೈರಿ ಮಾಡಿದ್ದಾರೆ. ಆ ಎನ್ಕ್ವೈರಿ ಮಾಡಿದಾಗ ಅದು ಫ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಹಾಸ್ಟೆಲ್ ಅಂತ ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಗೊತ್ತಾಗಿದೆ. ಸೊ ಅಮ್ಮ ಒಂದೇ ಒಂದು ಅವ್ರ ಮನಸ್ಸಲ್ಲಿ ಇದ್ದಿದ್ದು ಸರ್, ನನಗೆ ಒಂದಿನ ಹೇಳಿದ್ರು ಅವರು, ಅವ್ರ ಮನಸ್ಸಲ್ಲಿ ಒಂದೇ ಇದ್ದಿದ್ದು, ನಾನು ನನಗೆ ಸ್ಕೂಲಿಗೆ ಸೇರಿಸ್ಬೇಕು, ನಾನು ಚೆನ್ನಾಗಿ ಓದಬೇಕು, ಅಥವಾ ನಾನು ಡಿಗ್ರಿ ಮಾಡಬೇಕು, ಅಥವಾ ಒಳ್ಳೆ ಗೌರ್ಮೆಂಟ್ ಜಾಬ್ ತೊಗೋಬೇಕು, ಅಥವಾ ನಾನು ಆ ಹುದ್ದೆಗೆ ಹೋಗ್ಬೇಕು, ಈ ಹುದ್ದೆಗೆ ಹೋಗ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರಲಿಲ್ಲ ಸರ್. ಅವತ್ತು ಅವ್ರ ಮನಸ್ಸಿಗೆ ಅವ್ರ ಮನಸ್ಸಿಗೆ ಬಂದಿದ್ದು ಒಂದೇ ಒಂದು ವಿಚಾರ ಅಂತ ಅಂದರೆ, ಫ್ರೀ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಹಾಕಿದರೆ ಅವನಿಗೆ ಯೂನಿಫಾರ್ಮು ಊಟ ಕೊಡ್ತಾರೆ ಅನ್ನೋದೊಂದು, ಬಟ್ಟೆ ಕೊಡ್ತಾರೆ ಊಟ ಕೊಡ್ತಾರೆ, ಇನ್ನೇನು ಬೇಕು, ನಾನು ಸತ್ರು ಪರವಾಗಿಲ್ಲ ಅಂತ. ಅವ್ರದ್ದು 10 ಹೆಂಗೋ ಕಳೆದೋಗ್ಬಿಡುತ್ತೆ 1-10. ಸೊ ಈ ಥರ ಇತ್ತು. ನನಗೆ ಸ್ಕೂಲಿಗೆ ಸೇರಿಸಿದ್ರು ಅಮ್ಮ 1995. ವೆನ್ ಐ ವಾಸ್ 9 ಬಾಯ್ ಐ ಜಾಯ್ನ್ ಫಾರ್ ಅ ಫಸ್ಟ್ ಸ್ಟ್ಯಾಂಡರ್ಡ್. ಯಾಕೆಂದರೆ ಬ್ಲೈಂಡ್ ಸ್ಕೂಲಲ್ಲಿ ಬ್ರೈಲ್ ಎಲ್ಲ ಕಲಿಬೇಕಾಗುತ್ತೆ. ಸೊ ಶಾಕ್ ನಿಮಗೆಲ್ಲ, ನಿಮ್ಗೆ ಗೊತ್ತನ್ಸುತ್ತೆ ಬ್ರೈಲ್, ಹಾಂ ಬ್ರೈಲ್ ಲಿಪಿ. ಸೊ ಅದೆಲ್ಲ ಕಲಿಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅದಕ್ಕೆ ನಾನು 9 ಇದ್ದಾಗ ಫಸ್ಟ್ ಸ್ಟ್ಯಾಂಡರ್ಡು, ಆಮೇಲೆ ಅದೇ 95 ಸ್ಕೂಲಿಗೆ ಸೇರಿದೆ. 96, 97 ಅಮ್ಮ ತುಂಬ ಪಾಪ ಕಷ್ಟಪಡ್ತಾ ಇದ್ರು ಅನ್ಸುತ್ತೆ. ಯಾಕೆಂದರೆ ಮತ್ತೆ ಈಗ ಸರ್ ಯಾರೇ ಆಗಿರಲಿ, ನೆಂಟರಾಗಿದ್ದರು ಯಾರೇ ಇರಲಿ, ಡೈಲಿ 3 ಯಾರು ಊಟ ಕೊಡ್ತಾರೆ ಸರ್? ಅದು ಆಗಿನ ಕಾಲದಲ್ಲಿ ಸರ್. ಇವಾಗ ಜನರು ದುಡ್ಡಿಗೋಸ್ಕರ ದುಡಿತಾ ಇದ್ದಾರೆ, ದುಡ್ಡಿಗೋಸ್ಕರ ಬದುಕ್ತಾ ಇದ್ದಾರೆ. ಆವಾಗ ಊಟಕ್ಕೋಸ್ಕರ ದುಡಿತಾ ಇದ್ರು, ಊಟಕ್ಕೋಸ್ಕರ ಬದುಕ್ತಾ ಇದ್ರು. ನಮಗೆ ಊಟ ಸಿಕ್ಕರೆ ಸಾಕು, ಒಂದು ಹರಿದೋಗಿರೋ ಬಟ್ಟೆನಾದರೂ ಹಾಕ್ಬಿಟ್ಟು ಹೆಂಗೋ ಜೀವನ ಮಾಡ್ಕೊಬಿಡೋಣ ಅಂತ. ಬಟ್ ಇವಾಗಿನ ಜನ್ರೇಷನ್ನು ದುಡ್ಡು ಇತ್ತಂದರೆ ಎಲ್ಲದೂ ಸಿಗುತ್ತೆ ಅಂತ ಪ್ರೀತಿ ಒಂದ್ಬಿಟ್ಟು ಅಮ್ಮ ಬಿಟ್ಟು ಇನ್ನೇನು ಬೇಕಾದ್ರೆ ತಗೋಬೋದು ಸರ್ ದುಡ್ಡಲ್ಲಿ.
0: ಸೊ ಹಾಗೆ 10 ತರಗತಿವರೆಗೆ
1: ಏಳನೇ ಕ್ಲಾಸ್ವರೆಗೂ ಸರ್. ನಾನು ಸ್ಕೂಲಿಗೆ ಸೇರಾದ್ಮೇಲೆ 97 ಕ್ರಿಕೆಟ್ ಆಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕ್ರಿಕೆಟ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಪಿ ಟಿ ಮಾಸ್ಟರ್ಗೆ ಯಾರೋ ಹೇಳಿದ್ದಾರೆ, ಅವರು ಸುರೇಶ್ ಸರ್ ಅಂತ, ಸ್ಕೂಲ್ ಹೆಸರು ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ ಅಂತ. ಸೊ ಪಿ ಟಿ ಮಾಸ್ಟರ್ಗೆ ಯಾರೋ ಹೇಳಿದ್ದಾರೆ, ಸರ್ ಶೇಖರು ಅನ್ನೋ ಹುಡುಗ ಭಾಳ ಚೆನ್ನಾಗಿ ಆಡ್ತಾನೆ ಸರ್, ಸೆಕೆಂಡ್ ಸ್ಟ್ಯಾಂಡರ್ಡು ಸರ್ ಅವನು ಅಂತ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದರೆ 11 ಬಾಯ್ ನಾನು. ಸೊ ತುಂಬ ಚೆನ್ನಾಗಿ ಆಡ್ತಾನೆ, ಅವನ್ನ ಮಿಡಲ್ ಸ್ಕೂಲಿಗೆ ಟೀಮಿಗೆ ಹಾಕೋಣ ಅಂತ. ಏ ಅವನು ಏನು 2 ಮಿಡಲ್ ಸ್ಕೂಲಿಗೆಲ್ಲ ಹಾಕ್ತೀರಾ ಅಂತ ಅವರು. ಸೊ ಹಾಗೆ ಒಂದ್ಸರಿ 1997 ಫಾರ್ ದ ಫಸ್ಟ್ ಟೈಮ್ ಶಿವಮೊಗ್ಗ ಸ್ಕೂಲು ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಗೆ ಪಾರ್ಟಿಸಿಪೇಟ್ ಮಾಡೋ ಥರ ಆಯಿತು. ಬೆಂಗಳೂರಲ್ಲಿ ಒಂದು ರಮಣ ಮಹರ್ಷಿ ಅಕಾಡೆಮಿ ಅಂತ ಒಂದು ಸ್ಕೂಲ್ ಇದೆ. ಸೊ ಅಲ್ಲಿ ಅವರು ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದರು. ಫಾರ್ ದ ಫಸ್ಟ್ ಟೈಮ್ ನಮ್ಮ ಸ್ಕೂಲ್ನ ನಮ್ಮ ಪಿ ಟಿ ಮಾಸ್ಟರ್ ನಮಗೆಲ್ಲ ಕ್ರಿಕೆಟೆಲ್ಲ ಹೇಳ್ಕೊಟ್ಟು. ಸೊ ಬೆಂಗಳೂರಿಗೆ ಕರ್ಕೊಂಡು ಬಂದರು. ನಾವು ಒಂದು ಮ್ಯಾಚ್ ಆಡಿದ್ವಿ, ಫಸ್ಟ್ ಮ್ಯಾಚ್ ಅದು ಲೀಗ್ ಕಮ್ ನಾಕೌಟ್ ಮ್ಯಾಚ್ ಇತ್ತು. ಸೊ ನಾನು ವಿಕೆಟ್ ಕೀಪರ್ ಆಗಿದ್ದೆ. ನಾನು ಕೀಪಿಂಗಲ್ಲಿ ತುಂಬ ಅಂದರೆ ತುಂಬ ಬೆಸ್ಟ್ ಇದೆ. ನಾನು ಸ್ಟಾರ್ಟ್ ಕ್ರಿಕೆಟ್ ಇಂಟ್ರೊಡ್ಯೂಸ್ ಆಗಿದ್ದೆ ವಿಕೆಟ್ ಕೀಪರಿಂದ. ಸೊ ಆ ಮ್ಯಾಚಲ್ಲಿ ಒಂದು 12 ಏನೋ ಹೊಡೆದೆ. ಸೊ ನೆಕ್ಸ್ಟು ಸಮ್ಮರ್ ಒಕೇಷನ್ಸಲ್ಲಿ ಹೋಗ್ಬಿಟ್ಟು ಅಮ್ಮನಿಗೆ ಹೇಳಿದೆ, ಯಾವಾಗ 97 ಅಮ್ಮ ನಿಂಗೆ ಗೊತ್ತಾ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಅವ್ರಿಗೆ ಹಂಗಂದ್ರೆ ಏನಂತಲೇ ಗೊತ್ತಿಲ್ಲ, ಬಟ್ ಆದರೂ ಕೂಡ ಅಮ್ಮ ಯಾವಾಗಲೂ ನನಗೆ ನಾನು ಏನೇ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಹೇಳ್ತಿದ್ರು ಅಂತ ಅಂದಲ್ಲ. ಸೊ ಅಮ್ಮ ಇದರಲ್ಲೇ ಏನಾದರೂ ಸಾಧನೆ ಮಾಡಬೇಕು ನೀನು, ಈ ಇಡೀ ಊರು ಇಡೀ ಜಗತ್ತೇ ನಿನ್ನನ್ನು ಈ ಥರ ಇದ್ರಲ್ಲಿ ಗುರುತಿಸೋ ಥರ ನೀನು ಇದ್ರಲ್ಲಿ ಬೆಳಿಬೇಕು, ಅದು ಎಷ್ಟೇ ಕಷ್ಟ ಆದರೂ ಕೂಡ ನೀನು ಬಿಡಬೇಡ ಅಂತ ಅಂದರು. ಕೆಲವೊಬ್ಬರೆಲ್ಲ ಅಂದರೆ ಈಗಿನ ಜನ್ರೇಷನು ಏ ಯಾವ ಸ್ಪೋರ್ಟ್ಸು ಯಾವ ಕ್ರಿಕೆಟು ಫಸ್ಟು ಓದು ಅಂತ ಅಂತಾರೆ. ಸೊ ನಾನು ಎಷ್ಟರ ಮಟ್ಟಿಗೆ ಓದ್ತೀನಿ ಏನೋ ಅಂತ ಅಮ್ಮನಿಗೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಕ್ರಿಕೆಟ್ ಮಾಡಿದ್ರೆ ಚೆನ್ನಾಗಿ ಆಡು ಅಂತ ಅಂದರು. ಸೊ ಅಮ್ಮ ಏನೇ ಹೇಳಿದ್ರು ಕೂಡ ಅದು ನಮಗೆ ವೇದವಾಕ್ಯ ಅಲ್ವಾ ಸರ್.
0: ಸೊ ಅಲ್ಲಿಂದ ನಿಮ್ಮ ಕ್ರಿಕೆಟ್ ಪ್ಯಾಷನ್ನ
1: ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ಆ ಥರ ಬಂತು ಕ್ರಿಕೆಟು. ಬಟ್ ಅನ್ಫಾರ್ಚುನೇಟ್ಲಿ ಸರ್, 1998 ಜನವರಿ 2nd ಅಮ್ಮ ಕೂಡ ತೀರ್ಕೊಂಡ್ರು. ಅಮ್ಮ ಕೂಡ ತೀರ್ಕೊಂಡ್ರು, ಅಪ್ಪನೂ ಇಲ್ಲ, ಕತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ, ಒಬ್ಬನೇ ಆಗಿಬಿಟ್ಟೆ. ತುಂಬ ದುಃಖ ಆಗ್ತಾಯಿತ್ತು ಅವಾಗ. ಈ ದಸರಾ ಹಾಲಿಡೇಸಲ್ಲೆಲ್ಲ ಈ ಬೇರೆಯವ್ರ ಅಪ್ಪ ಅಮ್ಮಂದರು ಬಂದುಬಿಟ್ಟು ಆ ಮಕ್ಕಳನ್ನೆಲ್ಲ ಕರ್ಕೊಂಡೋಗ್ತಾಯಿದ್ರು ದಸರಾ ಹಾಲಿಡೇಸು ಮತ್ತು ಸಮ್ಮರ್ ವೊಕೇಷನ್ಸಲ್ಲಿ. ಸೊ ನನಗೆ ಕರ್ಕೊಂಡೋಗಿ ಯಾರೂ ಬರ್ತಾ ಇರಲಿಲ್ಲ ಸರ್. ಅವರೆಲ್ಲ ಬ್ಯಾಗೆಲ್ಲ ಇಟ್ಕೊಂಡು ಗೇಟ್ವರೆಗೂ ಹೋಗೋದನ್ನ ನಾನು ಸ್ಕೂಲ್ ಹಿಂದ್ಗಡೆ ನಿಂತ್ಕೊಂಡು ನೋಡಿ ತುಂಬ ಅಳ್ತಿದ್ದೆ, ತುಂಬ ದುಃಖ ಪಡ್ತಾ ಇದ್ದೆ. ಈ ಥರ ಆಗ್ತಾಯಿತ್ತು, ನನ್ನ ಯಾರೋ ಕರ್ಕೊಂಡೋಗಿ ಬರಲ್ವಲ್ಲ ಅಂತ. ಸೊ ನಾನು ಆ 2 months ಸ್ಕೂಲಲ್ಲಿ ಹಸುಗಳೆಲ್ಲ ಇತ್ತು, ಆ ಹಸುಗಳನ್ನ ಸಗಣಿ ಬಾಚೋದು, ಹಾಲು ಕರಿಯೋದು, ಆಮೇಲೆ ಅದನ್ನು ಸ್ನಾನ ಮಾಡಿಸೋದು, ಅದನ್ನು ಕರ್ಕೊಂಡೋಗಿ ಫೀಲ್ಡಿಗೆ ಬಿಡೋದು. ನಮ್ಮ ಸ್ಕೂಲು ಒಂದು 20 acre ಜಾಗ ಸರ್, ಅದು 15-20 acre ಜಾಗ. ಸ್ಕೂಲ್ಗೆ ಹಸುಗಳನ್ನು ಸಾಕಿದ್ದು ಒಂದು ಆದಾಯ ಅಂತ ಅಂದರೆ, ಯಾಕೆಂದರೆ ಇದು ಡೊನೇಷನಿಂದ ನಡೀತಿರೋ ಸ್ಕೂಲ್ ಅಲ್ವಾ. ಸೊ ಈ ಒಂದು ಸಗಣಿ ಆಗಿರ್ಬೋದು, ಅದ್ರಲ್ಲಿ ಗೋಬರ್ ಗ್ಯಾಸಿಂದ ಅಡುಗೆ ಮಾಡ್ತಾಯಿದ್ರು ಸ್ಕೂಲಲ್ಲಿ, ಆಮೇಲೆ ಹಸುಗಳಿಂದ ಹಾಲು ಮಾರೋದ್ರೆ ಅದ್ರದ್ದು ರೆವಿನ್ಯೂ ಜನ್ರೇಟ್ ಆಗ್ತಾಯಿತ್ತಲ್ವಾ ಸ್ಕೂಲ್ಗೆ. ಸೊ ಈ ಥರ ಮಾಡ್ತಾಯಿದ್ರು ಅಂದರೆ ಕೆಲಸಕ್ಕೆಲ್ಲ ಇದ್ದರು, ಬಟ್ ನನಗೆ ಯಾರು ಕರ್ಕೊಂಡು ಹೋಗಕ್ಕೆ ಬರ್ತೇ ಇರಲಿಲ್ಲ. ಸೊ 2 months ನಾನು ಹಸುಗೆಲ್ಲ ಸೇವೆ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಸೊ ಅಲ್ಲಿನ ಎಂಪ್ಲಾಯ್ಸಿಗೆಲ್ಲ ಸ್ಯಾಲ್ರಿ ಗಿಲ್ರಿ ಎಲ್ಲ ಕೊಡೋರು. ಬಟ್ ನನಗೆ ನಮ್ಮ ಮಿಸ್ಸು ವರ್ಷವಿಡೀ ಅಂಬಿಕಾ ಮಿಸ್ ಅಂತ ಸರ್ ಅವರು, ನಾವು ಅಮ್ಮ ತೀರ್ಕೊಳೋಕ್ಕಿಂತ ಮುಂಚೆ ಏನೋ ಒಂದು ಲೆಟ್ರ್ ಕೊಟ್ಟು ಕಳಿಸಿದ್ರಂತೆ ಅವ್ರ ಹತ್ರ. ಮೋಸ್ಟ್ಲಿ ಅವ್ರು ತೀರೋಗ್ತೀನಿ ಅಂತ ಗೊತ್ತಿತ್ತೇನೋ ಒಂದು 10 days ಬಿಫೋರು. ಸೊ ಆ ಲೆಟ್ರಲ್ಲಿ ಏನಿದೆ ಅಂತ ನನಗೆ ಇವತ್ತವರೆಗೂ ಕೂಡ ಹೇಳಿಲ್ಲ ಅವರು. ಅವರು ತುಂಬ ಪ್ರೀತಿಯಿಂದ ವರ್ಷವಿಡೀ ನನಗೆ ಸೊಳ್ಳೆ ಗಿಳ್ಳೆ ಕಚ್ಚಬಾರ್ದು ಹಾಸ್ಟೆಲಲ್ಲಿ ಅಂತೇಳ್ಬಿಟ್ಟು ನನಗೆ ನೆಟ್ಸ್ ಕೊಡಿಸೋದು, ಸೋಪು, ಚಡ್ಡಿ ಬನಿಯನು, ಪೇಸ್ಟು, ಬೆಡ್ಶೀಟು, ಸೊ ಈ ಥರದ್ದೆಲ್ಲ ಮತ್ತು ಬಟ್ಟೆ, ಶರ್ಟು, ಪ್ಯಾಂಟ್ ಎಲ್ಲ ಟೈಲರ್ನೇ ಸ್ಕೂಲಿಗೆ ಕರೆಸಿ ನನ್ನ ಅಳತೆ ತೊಗೊಂಡು ಹೊಲಿಸಿ ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಅದೇ ಥರ ಮಂಜಣ್ಣ ಅಂತ ಒಬ್ಬರಿದ್ರು. ಸೊ ಅವರು ಲೈಕ್ 10th standard ಏನೋ ಇದ್ದರು, ಬಟ್ ಅವ್ರಿಗೆ ನನ್ನ ಬಗ್ಗೆ ಭಾಳ ಕನಿಕರಾಗಿ ಅಣ್ಣನ ಸ್ಥಾನ ತುಂಬಿದ್ರು, ಇವ್ರ ಅಮ್ಮನ ಸ್ಥಾನ ತುಂಬಿದ್ರು. ಸೊ ಸರ್, ಜಗತ್ತಲ್ಲಿ ಯಾರೂ ಇಲ್ಲದೇ ಇದ್ರೂ ಜಗತ್ತು ತಿರುಗೋದು ಮಾತ್ರ ನಿಲ್ಸಲ್ಲ ಸರ್, ಇಟ್ ಈಸ್ ಅ ರೊಟೀನ್. ನಾವು ನಾನಿಲ್ಲ ಅಂದರೆ ಆ ಕೆಲಸ ಆಗಲ್ಲ, ಈ ಕೆಲಸ ಆಗಲ್ಲ, ಅಥವಾ ಆ ಥರ ಜನರು ಡಿಫ್ರೆಂಟ್ ಆ್ಯಂಗಲಲ್ಲಿ ಥಿಂಕ್ ಮಾಡ್ಬೋದು. ಬಟ್ ಇವಾಗ ನಾನು ಕ್ರಿಕೆಟ್ ಆಡಬೇಕಾದ್ರೆ ನಾನು ಬಿಟ್ಟರೆ ಇನ್ಯಾರು ಅಷ್ಟೊಂದು ಚೆನ್ನಾಗಿ ಆಡಲ್ಲ ಅಂತ ಅಂದ್ಕೋತಾ ಇದ್ದೆ, ಏನೋ ಗೊತ್ತಿಲ್ಲ. ಈಗ ನಾನು ಈ ಕಡೆ ಬಂದ್ಮೇಲೆ ನನಗಿಂತ ಚೆನ್ನಾಗಿ ಆಡೋರು ಬಂದರು. ಸೊ ಈ ಥರ ಸರ್, ಯಾವುದಾದ್ರೂ ಕೂಡ ಅದು ರೊಟೀನ್ ಆಗೇ ಆಗುತ್ತೆ.
0: ಸೊ ನೀವು ಹಾಗೊಂದು ಮಾತು ಹೇಳಿದ್ರಿ, ಅಮ್ಮ ಹೇಳಿದ್ರು ನೀನು ಇದರಲ್ಲೇ ಸಾಧನೆ ಮಾಡಬೇಕು ಅಂತ. ಸೊ ಅದನ್ನೇ ಮುಂದುವರಿಸಿದ್ರಿ. ಈಗ ಶಾಲೆಯ ಮಟ್ಟದ ಏನಿದೆ ಕ್ರಿಕೆಟ್ ಕಾಂಪಿಟೇಷನ್, ಅದನ್ನು ಬಿಟ್ಟು ಮುಂದೆ ಹೇಗೆ ನಿಮ್ಮ ಜರ್ನಿ ಬೆಳೀತು?
1: ಹೌದು ಸರ್. ಸೊ 98 ಆದಮೇಲೆ ಸ್ಟೇಟ್ ಲೆವೆಲ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 1999 ಒಂದು ಕರ್ನಾಟಕ ಟೀಮ್ಗೆ, ಅಂದರೆ ಸೌತ್ ಝೋನ್ ಟೀಮ್ಗೆ, ಕರ್ನಾಟಕ ಸೌತ್ ಝೋನ್ ಟೂರ್ನಮೆಂಟ್ಗೆ ಕರ್ನಾಟಕ ಟೀಮ್ ಸೆಲೆಕ್ಷನ್ ನಡೀತಾ ಇತ್ತು. ಮಂಡ್ಯದಲ್ಲಿ ಒಂದು ಟೂರ್ನಮೆಂಟ್ ಇತ್ತು. ಸೊ ಆ ಟೂರ್ನಮೆಂಟಲ್ಲಿ ರಾಮನಗರ ಸ್ಕೂಲ್ ಟೀಮ್ ಮೇಲೆ ನಾನು ಸಮ್ 50-48 ಬಾಲ್ಸ್ಗೇನೋ 136 ಸ್ಕೋರ್ ಮಾಡಿದೆ ಸರ್. ಸೊ ಅವಾಗ ಸೆಲೆಕ್ಟರ್ಸ್ ಎಲ್ಲ ಬಂದಿದ್ದರು, ಎಲ್ಲರದು ಗೇಮ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು. ಆಮೇಲೆ ನಾನು ಸ್ಕೋರ್ ಮಾಡಾದ್ಮೇಲೆ, ಅವಾಗೆಲ್ಲ ಸರ್ ವಿತೌಟ್ ಶೂಸು, ಬರೀ ಕಾಲು ಸರ್, ಬ್ಯಾಟಲ್ಲಿ ಹೊಡೆಯೋದು ಗ್ಲೌಸು ಕೂಡ ಇಲ್ಲ.
0: ಓಕೆ ಸರ್, ಇನ್ನೊಂದು ಈ ಮಿಡ್ಲ ನಿಮ್ಮತ್ತೊಂದು ಕೇಳಬೇಕು. ಈಗ ಅನೇಕ ನಮ್ಮ ಕೇಳುಗರಿಗೆ ಒಂದು ಕುತೂಹಲ ಇರ್ಬೋದು, ಇದು ಬೇರೆ ಕ್ರಿಕೆಟ್ಗಿಂತ ಈ ಏನು ನೀವು ಆಡುವಂಥ ಕ್ರಿಕೆಟ್ ಸ್ವಲ್ಪ ವಿಭಿನ್ನ ಆಗಿದೆ ಅಂತ. ಸೊ ಇದು ಹೇಗೆ ಸರ್, ಹೇಗೆ ನಿಮಗೆ ಬಾಲ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ?
1: ಹೌದು ಸರ್,
0: ಅದರ ಬಗ್ಗೆ.
1: ಹೌದೌದು, ಇದು ತುಂಬ ಕುತೂಹಲಕರ ವಿಚಾರ ಇದು. ಸೊ ಬಾಲ್ ಏನಾಗುತ್ತೆ, ಅದು ಬಾಲ್ ಸೌಂಡ್ ಮಾಡುತ್ತೆ. ನೀವು ಯೂಟ್ಯೂಬಲ್ಲಿ ಕೂಡ ಚೆಕ್ ಮಾಡ್ಬೋದು, ಬ್ಲೈಂಡ್ ಕ್ರಿಕೆಟ್ ವೀಡಿಯೋಸ್ ಅಂತ ಹಾಕಿದರೆ ನಾವು ಯಾವ ಥರ ಆಡ್ತೀವಿ ಅನ್ನೋದು ಬರುತ್ತೆ. ಸೊ ಬಾಲು ಸೌಂಡ್ ಮಾಡುತ್ತೆ ಅದು, ಆ ಬಾಲ್ನ ನಾವು ಅಂಡರ್ ಆರ್ಮ್ ಬೌಲಿಂಗ್ ಮಾಡ್ತೀವಿ. ಸೊ ಈಗ ನಾರ್ಮಲ್ ಆಗಿ ಒಬ್ಬ ಬೌಲರು ಗ್ರೌಂಡ್ ಅಲ್ಲಿ ರನ್ ಅಪ್ ಸ್ಟಾರ್ಟ್ ಮಾಡ್ದ ಅಂತ ಅಂದ್ರೆ ಬ್ಯಾಟ್ಸ್ಮನ್ ಆಟೋಮೆಟಿಕಲಿ ರೆಡಿ ಆಗ್ತಾನೆ ಹೊಡಿಲಿಕ್ಕೆ. ಸೊ ಇಲ್ಲಿ ನಾವು ಬ್ಯಾಟ್ಸ್ಮನ್ ಆರ್ ಯು ರೆಡಿ ಅಂತ ಫಸ್ಟ್ ಬ್ಯಾಟ್ಸ್ಮನ್ ಕೇಳಿ ಅವ್ನು ಎಸ್ ಅಂತ ಹೇಳಿದ್ಮೇಲೆ ಪ್ಲೇ ಅಂತ ಬಿಟ್ಟು ಬೌಲಿಂಗ್ ಹಾಕ್ಬೇಕು. ಸೊ ಅಂಡ್ರಾಮ್ ಬೌಲಿಂಗ್ ಮಾಡಬೇಕು. ಅಂಡ್ರಾಮ್ ಬೌಲಿಂಗ್ ಅಂತ ಅಂದ್ರೆ ಲಡ್ಡು ಅಂತ ತಿಳ್ಕೊಳಂಗಿಲ್ಲ, ಯಾಕೆಂದ್ರೆ ನಾನೇನೆ 120 ಕಿಲೋಮೀಟರ್ ಸ್ಪೀಡಲ್ಲಿ ಬೌಲ್ ಮಾಡ್ತೀನಿ. ಹಾ, ಸೊ ನನ್ಗಿಂತ ಇನ್ನೂ 140-145 ವರೆಗೂ ಬೌಲಿಂಗ್ ಸ್ಪೀಡ್ ಮಾಡೋರು ಕೂಡ ಇದ್ದಾರೆ, ತುಂಬಾ ಕ್ವಿಕ್ ಬೌಲಿಂಗ್ ಮಾಡ್ಬೋದು. ಸೊ ಆ ಬಾಲು ನೆಲದಲ್ಲಿ ಉರುಳಿಸಾಕ್ಬೇಕು, ಒಂದು ಅಂಡ್ರಾಮ್ ಬೌಲಿಂಗ್ ಮಾಡಬೇಕು. ಈ ಯಾವ ಥರ ಅಪ್ಪರ್ ಆರ್ಮ್ ಬೌಲಿಂಗ್ ಮಾಡ್ತಾರೆ, ಇದು ಅಂಡ್ರಾಮ್ ಬೌಲಿಂಗ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಸರ್ ಮೂರು ಕ್ಯಾಟಗರೀಸ್ ಮಾಡಿರ್ತಾರೆ, B1, B2 ಮತ್ತು B3 ಅಂತ. B1 ಅಂದರೆ 100% ಬ್ಲೈಂಡು, ಆ ಕ್ಯಾಟಗರಿಯಿಂದ 4 ಜನ ಆಡ್ತಾರೆ. B2 ಕ್ಯಾಟಗರಿ ದೋಸ್ ಕೆನ್ ಸಿ ಅಪ್ ಟು 3 meters, 3 meter ವರೆಗೂ ಕಾಣಿಸುವಂಥವ್ರು B2 ಅಂತ ಕರಿತೀವಿ. ನಾನು ಕೂಡ B2 ಸರ್. ಸೊ ನನ್ನ ಕ್ಯಾಟಗರಿಯಿಂದ 3 ಜನ. ಆಮೇಲೆ B3 ಕ್ಯಾಟಗರಿ ದೋಸ್ ಕೆನ್ ಸಿ ಅಪ್ ಟು 5 meters, ಅವರು ಕ್ಯಾಟಗರಿಯಿಂದ 4 ಜನ ಇರ್ತಾರೆ ಸರ್. ಸೊ B1 ಫುಲ್ ಬ್ಲೈಂಡ್ 4, 3 meter ವರೆಗೂ ಕಾಣಿಸುವಂಥವ್ರು 3, 5 meter ಕಾಣಿಸುವಂಥವ್ರು 4, 4-3-4-11. ಮತ್ತೆ ನಾವು ಯಾವಾಗಲೂ ಕೂಡ ಟೀಮ್ 17 ಸ್ಕ್ವಾಡನ್ನೇ ತಗೊಂಡೋಗೋದು, ಯಾಕೆಂದ್ರೆ ಎಲ್ಲ ಕ್ಯಾಟಗರಿಯಲ್ಲೂ ಇಬ್ಬಿಬ್ರು ಸ್ಟ್ಯಾಂಡ್ ಬೈಸ್ ಇರ್ತಾರೆ, ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಇರ್ತಾರೆ, ಯಾರಿಗಾರ ಇಂಜೂರ್ ಆಯಿತು. ಸೊ ಆ ಥರದ್ದು ಇರುತ್ತೆ. ಮತ್ತೆ ಬೌಂಡ್ರಿ ಲೈನ್ ಬಂದ್ಬಿಟ್ಟು ನಾರ್ಮಲ್ ಕ್ರಿಕೆಟಲ್ಲಿ 75 ಆ್ಯಡ್ಸ್ ಇರುತ್ತೆ, ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಒಂದು 60 ಆ್ಯಡ್ಸ್ ಇರ್ಬೋದು. ಯಾಕೆ ಅಂತಂದರೆ ಈಗ ನೀವು ಲೆದರ್ ಬಾಲ್ ಏನು ನಾರ್ಮಲ್ ಕ್ರಿಕೆಟರ್ಸ್ ಆಡ್ತಾರೆ, ಆ ಬಾಲ್ನ ಜಸ್ಟ್ ನೀವು ಡಿಫೆನ್ಸ್ ಮಾಡಿದ್ರೆ ಸಾಕು, ಆ ಬಾಲ್ ನೀವು ಹಿಡಿಯೋವರೆಗೂ ಬೌಂಡ್ರಿ ಲೈನ್ ಕಡೆ ಹೋಗ್ತಾನೆ ಇರುತ್ತೆ ಅಲ್ವಾ, ಅದನ್ನು ಗ್ರಾಸ್ ಜಾಸ್ತಿ ಸ್ಟಾಪ್ ಮಾಡಲ್ಲ. ಸೊ ನಮ್ಮ ಬಾಲು ನಾವು ಎಷ್ಟೇ ಜೋರಾಗಿ ಹೊಡೆದ್ರೂ ಕೂಡ ಆ ಬಾಲ್ನ ಗ್ರಾಸ್ ಹುಲ್ಲು ಸ್ಟಾಪ್ ಮಾಡ್ತಾ ಇರುತ್ತೆ, ಯಾಕೆಂದರೆ ನೆಲದಲ್ಲೇ ಹೋಗುತ್ತೆ. ನಾರ್ಮಲ್ ಲೆದರ್ ಬಾಲ್ ಆದರೆ ಬೌನ್ಸಿ ಬೌನ್ಸಿ ಆಗೋಗುತ್ತೆ, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಇದು ಕ್ಯಾರಿ ಆಗಲ್ಲ. ಸೊ ಆ ಒಂದು ಸರ್ಫೇಸಲ್ಲೇ ಸ್ಟ್ರಕ್ ಆಗ್ತಾ ಆಗ್ತಾ ಆಗ್ತಾ ಬೌಂಡ್ರಿ ಲೈನ್ ಹತ್ರ ಹೋಗ್ತಿದ್ದಂಗೆ ಬಾಲ್ ಸ್ಲೋ ಆಗುತ್ತೆ. ಅದಕ್ಕೇ ಒಂದು ಸ್ವಲ್ಪ ಚಿಕ್ಕ ಗ್ರೌಂಡ್ ಇರುತ್ತೆ, ಚಿಕ್ಕದಂತಂದ್ರೆ 60 meters. ಅದನ್ನು ಏನು ಚಿಕ್ಕದೇನಲ್ಲ. ಸೊ ಇದರಲ್ಲಿ ಅಂಪೈರ್ಸ್ ಬಂದ್ಬಿಟ್ಟು ನಾರ್ಮಲ್ಸೇ ಇರಬೇಕಾಗತ್ತೆ, ಯಾಕೆಂತಂದರೆ ಮತ್ತೆ ಬ್ಲೈಂಡ್ ಆಗಿದ್ರೆ ಅದು ಆಬ್ವಿಯಸ್ಲಿ ರಾಂಗ್ ಆಗುತ್ತೆ, ಯಾಕೆಂದರೆ LBW ಇರುತ್ತೆ, ರನ್ಔಟ್ಸ್ ಇರುತ್ತೆ, ಕ್ಯಾಚಸ್ ಇರುತ್ತೆ, ಥರ್ಡ್ ಅಂಪೈರಿಗೆ ಹಾಕೋದಿರುತ್ತೆ, ಸ್ಟೆಂಪ್ ಔಟ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನೋಡಬೇಕು ಅಂತಂದ್ರೆ ಅಂಪೈರ್ಸ್ ಶುಡ್ ಬಿ ಆಲ್ವೇಸ್ ನಾರ್ಮಲ್.
2: ಈಗ ನ್ಯಾಷನಲ್ ಕ್ರಿಕೆಟ್ ಟೀಮ್ನಲ್ಲಿ ಏನಿದೆ ರೂಲ್ಸ್ಗಳು ಅಥವಾ ಏನು ಟೆಕ್ನಾಲಜಿ ಬಂದಿದೆ, ಆ ಟೆಕ್ನಾಲಜಿ ಈ ನಮ್ಮ ಕ್ರಿಕೆಟ್ಗೂ ಕೂಡ ಬಂದಿದೆ
1: ಸರ್? ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಬಂದಿಲ್ಲ ಸರ್ ಇನ್ನು. ಈ DRS ಆಮೇಲೆ ಇನ್ನು ಬೇರೆ ಬೇರೆ ಬೇಲ್ಸ್ಗಳ್ದು, ಆಮೇಲೆ ಇನ್ನು ನೀವು ಹಿಡನ್ ಅಂದರೆ ಕ್ಯಾಮ್ರಾಗಳದ್ದು ಆ ಮೂಮೆಂಟ್ಸು, ಆಮೇಲೆ ಈ ರೀಪ್ಲೇ ಇದೆಲ್ಲ ಬಂದಿದೆ ಸರ್ ಇವಾಗ. ಇನ್ನು ಸಾಕಷ್ಟು ಟೆಕ್ನಾಲಜಿ ಬರಬೇಕಾಗಿದೆ ಬ್ಲೈಂಡ್ ಕ್ರಿಕೆಟ್ಗೆ, ಸ್ವಲ್ಪ ಬರ್ತಾ ಇದೆ ಡೇ ಬೈ ಡೇ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗ್ತಾ ಹೋಗ್ತಿದ್ದಂತೆ ನಮ್ಮ ಬ್ಲೈಂಡ್ ಕ್ರಿಕೆಟ್ಗೂ ಕೂಡ ಏನೇನು ಟೆಕ್ನಾಲಜೀಸ್ ಎಲ್ಲ ಬೇಕಾಗಿದೆ. ಸೊ ಅದೆಲ್ಲ ನಿಧಾನಕ್ಕೆ ಬರ್ತಾ ಇದೆ. ಸೊ ಫ್ಯೂಚರ್ ಡೇಸಲ್ಲಿ ಅದು ಗ್ಯಾರಂಟಿ ಬರುತ್ತೆ ಅಂತಲೇ ಅನ್ಕೋತೀನಿ ನಾನು. ಸೊ ಇನ್ನು ತುಂಬ ವರ್ಕೌಟ್ ಎಲ್ಲ ಮಾಡೋದಿದ್ದಿದೆ ಸರ್. ನೀವೆಲ್ಲ ಕ್ರಿಕೆಟ್ ಬಾಲು ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ನಾನು ಅದಕ್ಕೋಸ್ಕರ ಬೆಂಗಳೂರಿಂದ ನಿಮ್ಮ ನಮ್ಮ ಎಲ್ಲ ಶ್ರೋತೃಗಳಿಗೆ ನಾನು ಈ ಒಂದು ಬಾಲ್ ಸೌಂಡ್ ಮಾಡಿ ತೋರಿಸ್ಬೇಕು ಅಂತ ಬಾಲ್ ತಂದಿದ್ದೀನಿ ಸರ್.
2: ಅದರೊಳಗೇನಿದೆ
1: ಸರ್? ಇದ್ರೊಳಗಡೆ ಬಾಲ್ ಬೇರಿಂಗ್ಸ್ ಇರುತ್ತೆ. ಈ ಸೈಕಲ್ದು ಈ ಲಾಸ್ಟ್ ಬ್ಯಾಕ್ ವೀಲ್ ಮತ್ತು ಫ್ರಂಟ್ ವೀಲ್ಗೆ ಆ ರಿಮ್ ಮಧ್ಯದಲ್ಲಿ ಬಾಲ್ ಬೇರಿಂಗ್ಸ್ ಹಾಕಿರ್ತಾರಲ್ಲ, ಸೊ ಒಂದರಲ್ಲಿ 14 ಬೇರಿಂಗ್ಸ್ ಹಾಕಿರ್ತಾರೆ. ಸೊ ಇದನ್ನು ಸ್ಟಾರ್ಟಿಂಗು ಬಾಲೆಲ್ಲ ಇನ್ವೆನ್ಷನ್ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಬಾಲ್ನ ಮಳೆ ಹೊಡೆದು ತೂತು ಮಾಡಿ ಅದರೊಳಗಡೆ ಕಲ್ಲುಗಳನ್ನ ಹಾಕಿ ಅದನ್ನು ಉಳಿಸಿ ಆಡೋ ಥರ ಕ್ರಿಕೆಟ್ ಇನ್ವೆಂಟ್ ಆಗಿದ್ದು. ಸೊ ಡೇ ಬೈ ಡೇ ದೆಹ್ರಾದೂನಲ್ಲಿ NIVH ಅಂತ ಒಂದು ಸಂಸ್ಥೆ ಇದೆ, ಅವರು ಇದನ್ನು ಯಾಕೆ ನಾವು ಬರೀ ಜಸ್ಟ್ ರೂಮಲ್ಲಿ ಆಡ್ತಾ ಇದ್ರು ಅವಾಗ ಒಂದು ಕ್ಲಾಸ್ ರೂಮು ಟೈಮ್ ಪಾಸ್ಗೆ ಈ ಕಡೆಯಿಂದ ಹಾಕೋದು ಆ ಕಡೆಯಿಂದ ಏನಾದರೂ ಒಂದು ಕೋಲ್ ತೊಗೊಂಡು ಹೊಡೆಯೋದು ಅವ್ರು ಓಡೋದು ಆ ಥರ ಇದ್ದಿದ್ದನ್ನ ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತೇಳಿ ಈ ಥರದ ಬಾಲ್ನ ಇನ್ವೆಂಟ್ ಮಾಡಿದ್ರು. ಸೊ ಇದು 1990s '90s ಈ ಬಾಲ್ ಇನ್ವೆಂಟ್ ಆಗಿದ್ದು. ಆಮೇಲೆ ಇವಾಗ ಅಪ್ ಟು 2012 ವರ್ಲ್ಡ್ ಕಪ್ವರೆಗೂ ಕೂಡ ನಮ್ಮ ಇಂಡಿಯನ್ ಬಾಲನ್ನೇ ಥ್ರೂ ಔಟ್ ದ ವರ್ಲ್ಡ್ ಯೂಸ್ ಮಾಡ್ತಾಯಿದ್ರು. ಸೊ 2012-13 ಆದಮೇಲೆ ಪಾಕಿಸ್ತಾನದವರು ಈಗ ಇದಕ್ಕಿಂತನೂ ಸ್ವಲ್ಪ ಜಾಸ್ತಿ ಇದು ಪಾಕಿಸ್ತಾನ ಬಾಲೇನೆ ಹಾಕಿ ಅವರು ಸ್ವಲ್ಪ ಜಾಸ್ತಿ ಸೌಂಡ್ ಆಗೋ ಥರ ಟೆಕ್ನಾಲಜೀಸ್ ಮಾಡಿ ಮತ್ತು ಇದು ಎಷ್ಟು ಏನು ದಪ್ಪ ಇರಬೇಕು ಹೇಗಿರಬೇಕು ಅದನ್ನೆಲ್ಲ ನೋಡಿ ಸೌಂಡ್ ಜಾಸ್ತಿ ಆಗೋ ಥರ ಸೆಟ್ ಮಾಡಿದ್ದಾರೆ. ಸೊ ಹಂಗಾಗಿ ಈ ಬಾಲ್ನ ನಾವು ಇದಾಡ್ತೀವಿ.
2: ಸೊ ಪಿಚ್ ಆಗೋದಿಲ್ಲ
1: ಸರ್? ಪಿಚ್ ಆಗಬಾರ್ದು ಸರ್, ಅದು ಪಿಚ್ ಆಗಬಾರ್ದು. ಪಿಚ್ ಆದರೆ ಏನು ಬ್ಲೈಂಡ್ ಹುಡುಗರು ಇದ್ದಾರೆ ಅವರಿಗೆ ಅಷ್ಟಕ್ಕೊಂದು ಅಬ್ಸರ್ವ್ ಮಾಡೋಕ್ಕಾಗಲ್ಲ ಸೌಂಡು. ಸೊ ಹಂಗಾಗ್ಬಿಟ್ಟು ಇದು ಪಿಚ್ ಆದರೆ ತೊಂದರೆ. ಆಮೇಲೆ ಸರ್ ಈಗ 22 ಆ್ಯಡ್ಸ್ ಇದಲ್ವಾ ಪಿಚ್ಚು 22 ಆ್ಯಡ್ಸಲ್ಲಿ ಆ 22 ಆ್ಯಡ್ಸಲ್ಲಿ ಮಧ್ಯೆ 11 ಆ್ಯಡ್ಗೆ ಒಂದು ಮಾರ್ಕ್ ಮಾಡಿರ್ತಾರೆ. ಇವಾಗ ಬೌಲರು ಈ ಕಡೆಯಿಂದ ಬೌಲಿಂಗ್ ಮಾಡ್ತಾ ಇದ್ದ ಅಂತಂದರೆ ಆ 11 ಆ್ಯಡಲ್ಲಿ ಏನು ಮಾರ್ಕ್ ಮಾಡಿರ್ತಾರೆ ಬಿಫೋರೇನೆ ಒಂದು ಫಸ್ಟ್ ಬೌನ್ಸ್ ಬೀಳಬೇಕು. ಆ 11 ಆ್ಯಡ್ಕಿಂತ ಆಚೆಗೆ ಬಿತ್ತಂದರೆ ಬ್ಯಾಟ್ಸ್ಮನಿಗೆ ಜಡ್ಜ್ ಮಾಡೋಕ್ಕಾಗಲ್ಲ ಬಾಲ್ ಎಲ್ಲಿ ಬರ್ತಾ ಇದೆ ಅಂತ. ಸೊ ಅದರ ಆಚೆ ಹೋಗಿ ಬಿದ್ದರೆ ನೋ ಬಾಲ್, ಅದು ಫ್ರೀ ಇಟ್ ಕೂಡ ಹೋಗುತ್ತೆ. ಸೊ ಹಾಗಾಗಿ 22 ಆ್ಯಡ್ಸ್ ಪಿಚ್ಚಲ್ಲಿ ಆ 11 ಆ್ಯಡ್ಸಿಗೆ ಒಂದು ಮಾರ್ಕ್ ಮಾಡಿರ್ತಾರಲ್ಲ ಅದ್ರ ಒಳಗಡೆನೆ ಅದ್ರೂ ಅದು ಮತ್ತೆ ಈ ಪಾಪಿನ್ ಸ್ಕ್ರೀಸ್ ಇರುತ್ತಲ್ಲ ಅದೇ ಓವರ್ ಫುಟ್ ಮಾಡ್ತಾನಲ್ಲ ಬೌಲರು ಆಚೆ ಕಾಲಿಟ್ಬಿಟ್ಟು ಬೌಲಿಂಗ್ ಮಾಡ್ತಾನಲ್ಲ. ಸೊ ಈ ಎರಡು ಮಧ್ಯದಲ್ಲಿ ಬಾಲ್ ಬೀಳಬೇಕು. ಸೊ ಈ ತರ ಒಂದು
2: ಇದೆ. ಓಕೆ ಓಕೆ. ಇನ್ನು ಸರ್ ಇದು ಈಗ ಕ್ರಿಕೆಟ್ ಹೇಗಿದೆ ಅನ್ನುವಂಥ ಕುತೂಹಲಕ್ಕೆ ನೀವು ಕೊಟ್ಟಂತ ಉತ್ತರ, ಮತ್ತೆ ಮುಂದುವರಿಸೋಣ ಅಂತಾನೆ ಹೇಳಿದ್ರಿ ಇಂಡಿಯನ್ ಐ ಮೀನ್ ಕರ್ನಾಟಕ ಟೀಮ್ ಅದಾದ ನಂತರ ಇಂಡಿಯನ್ ಟೀಮ್ಗೆ ನೀವು ಸೆಲೆಕ್ಟ್ ಆಗುವಂತ ಅದೊಂದು ಬಹಳ ಅಂದರೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಇಂಡಿಯನ್ ಟೀಮಲ್ಲಿ ನಾನು ಆಡಬೇಕು, ಅದು ಯಾವುದೇ ಒಬ್ಬ ಆಟಗಾರ ಇರಲಿ ಅವನೊಂದು ಡ್ರೀಮ್ ಆಗಿರುತ್ತೆ.
1: ನಿಜ
2: ಸರ್, ಅದು ಹೇಗೆ ಸರ್?
1: ಸರ್ ನಿಜ ಸರ್, ನಾನು ತುಂಬ ಖುಷಿ ಪಡ್ತೀನಿ ಈ ವಿಚಾರದ ಬಗ್ಗೆ ಮಾತಾಡೋಕ್ಕೆ. ಸೊ ನಾನು ಬ್ಲೈಂಡ್ ಆದರೂ ಕೂಡ ಈಗ ಎಷ್ಟೋ ಜನ ಎಲ್ಲಾದರೂ ಚೆನ್ನಾಗಿರೋವಂಥವ್ರಿಗೆ ಕಂಟ್ರಿ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಅವಕಾಶ ಸಿಗಲ್ಲ. ನಾನು ಒಬ್ಬ ವಿಜುವಲಿ ಇಂಪೇರ್ಡ್ ಆಗಿ ಸೊ ನನ್ನ ಬಗ್ಗೆ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ. ನನಗೆ ನನ್ನ ಭಾರತ ಮಾತೆಯ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು ಅಂತ. ಸೊ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಸರ್ ಇಲ್ಲೇನು ಆ ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಅಲ್ಲಿ ನಾನು ಸ್ಕೋರ್ ಮಾಡಿದೆ. ಸೊ ಅದು ಅವಾಗ ನನ್ನ ಕರ್ನಾಟಕ ಟೀಮಿಗೆ ತೊಗೊಂಡ್ರು. ಕರ್ನಾಟಕ ಟೀಮಲ್ಲಿ ಸೌತ್ ಝೋನ್ ನಡೆಯುತ್ತೆ ಸರ್. ಅವಾಗ ಆಂಧ್ರ, ತಮಿಳ್ನಾಡು, ಕೇರಳ, ಕರ್ನಾಟಕ ಮಾತ್ರ ಇತ್ತು. ಇವಾಗ ಪಾಂಡಿಚೇರಿ ಮತ್ತು ತೆಲಂಗಾಣ ಕೂಡ ಸೇರ್ಕೊಂಡಿದೆ. ಸೊ ಟೋಟಲ್ ಝೋನಲ್ಲಿ 6 ಟೀಮ್ಸು. ಅದೇ ಥರ ನಾರ್ತ್ ಝೋನು, ಈಸ್ಟ್ ಝೋನು, ವೆಸ್ಟ್ ಝೋನು ಎಲ್ಲ ಕಡೆಯೂ ಟೂರ್ನಮೆಂಟ್ಸ್ ನಡೆಯುತ್ತೆ. ಸೊ ಆ ಒಂದು ಸೌತ್ ಝೋನ್ ಟೂರ್ನಮೆಂಟಲ್ಲಿ ಕೇರಳ ಮೇಲೆ ನಾನು 248 ರನ್ಸ್ ಸ್ಕೋರ್ ಮಾಡಿದೆ ಒನ್ ಡೇ ಮ್ಯಾಚಲ್ಲಿ. ಹಾಂ, ಅವರು ಆ್ಯಕ್ಚುಲಿ ಆಲ್ಮೋಸ್ಟ್ 410 ಸ್ಕೋರ್ ಮಾಡಿದರು. ಸೊ ನಾವು ಚೇಸ್ ಮಾಡಿದ್ವಿ. ನಮ್ಮ ಸರ್ ನಮ್ಮದು ಒನ್ ಡೇ ಮ್ಯಾಚಸ್ಗಳು 50 ಓವರ್ಸ್ ಇರಲ್ಲ, 40 ಓವರ್ಸ್ ಮ್ಯಾಚ್ ಇರುತ್ತೆ. ಹಾಂ, 40 ಓವರ್ಸ್ ಮ್ಯಾಚ್ ಇರುತ್ತೆ. ಅದರಲ್ಲೂ ಕೂಡ ಇದು ಬೌಲಿಂಗ್ ಕೋಟಾ ಡಿವೈಡ್ ಮಾಡಿರ್ತಾನೆ. ಏನು 100% ಬ್ಲೈಂಡ್ಗಳಿದ್ದಾರೆ ಅವರು, ಅದರಲ್ಲಿ 40% ಆಫ್ ದ ಕೋಟಾ ಶುಡ್ ಬೋಲ್ಡ್ ಬೈ B1 ಕ್ಯಾಟಗರಿ. ಅಂದರೆ ಈಗ 40 ಓವರಲ್ಲಿ ಎಷ್ಟು 16 ಓವರು ಕಂಪಲ್ಸರಿ B1 ಕ್ಯಾಟಗರಿ ಬೌಲರ್ಸೇನೆ ಬೌಲ್ ಮಾಡಬೇಕು. ಸೊ ಇನ್ನು 24 ಓವರು ಪಾರ್ಷಲೈಸ್ ಮಾಡಬೇಕು, ಆ ಥರ ಇರುತ್ತೆ. ಸೊ ಅಲ್ಲಿ ನಾನು ಏನು 248 ಸ್ಕೋರ್ ಮಾಡಿದೆ ಝೋನಲಲ್ಲಿ. ಅದು 2001 2002 ಸೆಕೆಂಡ್ ಒನ್ ಡೇ ವರ್ಲ್ಡ್ ಕಪ್ ನಡೆಯೋದಿತ್ತು. ಅದಕ್ಕೆ ಡೆಲ್ಲಿಯಿಂದ ಸೆಲೆಕ್ಟರ್ಸ್ ಬಂದಿದ್ದರು. ಈ MS ಧೋನಿ ಅನ್ಟೋಲ್ಡ್ ಸ್ಟೋರಿ ಮೂವಿಯಲ್ಲಿ ದೇಖೋ ಜೋ ಸೆಲೆಕ್ಟರ್ಸ್ ಕಿದಾರೆ ವಹಿಂಪೆ ಮಾರ್ನ ಅಂತೇಳ್ಬಿಟ್ಟು ಧೋನಿಗೆ ಅವ್ರ ಕೋಚ್ ಹೇಳಿರ್ತಾರೆ ಗೊತ್ತಾ ಸರ್? ಸೊ ಸೇಮ್ ನನ್ನ ಕೋಚು ಕೂಡ ಅದೇನೆ. ನನ್ನ ಕೋಚು ಹೇಳಿದ್ದು ನನಗೆ, ನಾನು ಬೌಂಡ್ರಿ ಲೈನ್ ರೌಂಡ್ ಹೊಡಿತಾ ಇರ್ತೀನಿ, ನಾನು ಶೇಖರ್ ಕಮಾನ್ ಶಬಾಷ್ ವೆರಿ ಗುಡ್ ಬ್ಯಾಟಿಂಗ್ ಅಂತ ಎಲ್ಲಿ ಹೇಳ್ತೀನೋ ಅವಾಗ ನೀನು ತಿಳ್ಕೊಬೇಕು ನನ್ನ ವಾಯ್ಸ್ ಆಪೋಸಿಟಲ್ಲಿ ಸೆಲೆಕ್ಟರ್ಸ್ ಇದ್ದಾರೆ ಅಂತ. ನೀನು ಅವ್ರ ಕಡೆ ಹೊಡಿಬೇಕು, ನನ್ನ ಕಡೆ ಹೊಡಿಬಾರ್ದು. ಸೊ ಈ ಥರ ಟ್ರಿಕ್ಸ್ ಹೇಳ್ಕೊಟ್ರು ನನಗೆ. ಸೊ ನಾನು ಶೇಖರ್ ಅವರು ಎಲ್ಲರೂ ಮಿಡ್ ವಿಕೆಟಲ್ಲಿ ನಿಂತ್ಕೊಂಡು ಶೇಖರ್ ಶಬಾಷ್ ವೆರಿ ಗುಡ್ ಬ್ಯಾಟಿಂಗ್ ಅಂದರೆ ನನ್ನ ಅರ್ಥ ಅವ್ರು ಆಫ್ ಸೈಡಲ್ಲಿ ಇದ್ದಾರೆ ಅಂತ. ನಾನು ಲೆಗ್ ಸೈಡಿಗೆ ಬಂದಿದ್ದು ಬಾಲ್ನು ಆಫ್ ಸೈಡಿಗೆ ಅವ್ರ ಕಡೆಯೇ ಹೊಡಿತಾ ಇದೆ. ಸೊ ಹಾಗೆ 48 ಬೌಂಡ್ರೀಸನ್ನು ಹೊಡೆದೆ ಸರ್ ಅವತ್ತು. ಅವರು ಫುಲ್ ಇಂಪ್ರೆಸ್ ಆಗಿಬಿಟ್ಟು ನನ್ನ ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಮಾಡಿದ್ರು ಸರ್. 2002 ಇಂಡಿಯಾ ಟೀಮಿಗೆ ಸೆಲೆಕ್ಷನ್ ಆಯಿತು. ಚೆನ್ನೈಯಲ್ಲಿ ಕೋಚಿಂಗ್ ಕ್ಯಾಂಪ್ ಇತ್ತು, ಮತ್ತು ಚೆನ್ನೈಯಲ್ಲೇ ಕಾನಿಷ್ಕಾ ವರ್ಲ್ಡ್ ಕಪ್ ಅಂತ ಅದು ನಡೆದಿದ್ದು ಸರ್. ಮೇಲೆ ಹೋಟೆಲ್ ಸವೇರಾ ಇಂಟರ್ನ್ಯಾಷನಲ್ ಅಂತ ವರ್ಲ್ಡ್ ಕಪ್ ನಡೆದಿದ್ದು. ಸವೇರಾ ಇಂಟರ್ನ್ಯಾಷನಲ್ ಅಂತ ಅದು 5-star ಹೋಟ್ಲು, ಅವರು 50% ಸ್ಪಾನ್ಸರ್ ಅವರು. ಆಮೇಲೆ ಇವರು ರಾಬಿನ್ ಸಿಂಗ್, ನಮ್ಮ ಬ್ಲೈಂಡ್ ಕ್ರಿಕೆಟ್ಗೆ ರಾಬಿನ್ ಸಿಂಗ್ ಸರ್ ಅವರು ಕ್ರಿಕೆಟ್ ಕಿಟ್ನೆಲ್ಲ ಕೊಟ್ಟು ಇದು ಮಾಡಿದ್ರು ಸರ್. ನಮಗೆಲ್ಲ ಇಂಡಿವಿಜುವಲ್ ಕಿಟ್ ಇಲ್ಲ ಸರ್, ಟೀಮ್ ಕಿಟ್ಟು ಅಷ್ಟೇ. ಇಂಡಿವಿಜುವಲ್ ಕಿಟ್ಟು ತೊಗೊಳೋಕ್ಕೆಲ್ಲ ಅವಾಗೆಲ್ಲ ಆಗ್ತಿರಲಿಲ್ಲ, ಯಾಕೆಂದರೆ ಕ್ರಿಕೆಟಲ್ಲೆಲ್ಲ ಏನೂ ದುಡ್ಡು ಸಿಗ್ತಾ ಇರಲಿಲ್ಲ ನಮಗೆ. ಸೊ ಹಾಗಾಗಿ ಟೀಮ್ದು ಕ್ರಿಕೆಟ್ ಕಿಟ್ ಇರ್ತಾಯಿತ್ತು. ಆಮೇಲೆ ಸರ್ ಈ ಒಂದು ಕ್ಯಾಂಪಲ್ಲಿ ನನಗೆ ಭಾಳ ಚಾಲೆಂಜಸ್ ಫೇಸ್ ಆಗಿದ್ದು ಲ್ಯಾಂಗ್ವೇಜು ಸರ್. ಅದರಲ್ಲೆಲ್ಲ ಗುಜರಾತೀಸ್ ಇದ್ದಾರೆ, ಮಾರ್ವಾಡಿ ಪ್ಲೇಯರ್ ಇದ್ದಾರೆ, ಆಮೇಲೆ ಬೆಂಗಾಲಿ ಪ್ಲೇಯರ್ ಇದ್ದಾರೆ, ಆಂಧ್ರ ಪ್ಲೇಯರ್ ಇದ್ದಾರೆ, ಕೇರಳ ಪ್ಲೇಯರ್ ಇದ್ದಾರೆ, ಪ್ಲೇಯರ್ಗಳಿದ್ದಾರೆ. ಸೊ ಹಂಗಾಗ್ಬಿಟ್ಟು ನನಗೆ ಅವ್ರ ಜೊತೆ ಮಾತಾಡೋ, ನನಗೆ ಬರ್ತಾ ಇದ್ದಿದ್ದು ನನ್ನ ಮದರ್ ಟಂಗ್ ಒಂದೇ ಕನ್ನಡ. ಸೊ ಅದು ಬಿಟ್ಟರೆ ನನಗೆ ಬೇರೆ ಭಾಷೆ ಬರ್ತಾನೇ ಇರಲಿಲ್ಲ. ಸೊ ನನ್ನ ಹತ್ರ ಎಷ್ಟೇ ಐಡಿಯಾ ಇದ್ದು ಏನೇ ಥಾಟ್ಸ್ ಇದ್ದರೂ ಕೂಡ ನಾನು ಅವ್ರ ಜೊತೆಗೆ ಅದನ್ನು ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಸರ್ ನಾವೇ ಆರ್ಗನೈಸ್ ಮಾಡಿದ್ದು 2002 ವರ್ಲ್ಡ್ ಕಪ್ಪಲ್ಲಿ ನಿಮ್ಗೆ ಗೊತ್ತಾ, ಇಂಡಿಯಾ ಈವನ್ ಸೆಮಿಫೈನಲ್ ಕೂಡ ಕ್ವಾಲಿಫೈ ಆಗಲಿಲ್ಲ, ಬಿಕಾಸ್ ದರ್ ಈಸ್ ನೋ ಕೋಆರ್ಡಿನೇಷನ್, ನೋ ಕಮ್ಯುನಿಕೇಷನ್. ಸರ್ ಒಂದು ಟೀಮ್ ವರ್ಕು ಅಂತಂದರೆ ಇಫ್ ಯು ಗೋ ಬೈ ಟೀಮ್ ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ವಿನ್. ನೀವು ಟೀಮ್ ಗೇಮಲ್ಲಿ ಇಂಡಿವಿಜುವಲ್ನೆಸ್ ತೋರಿಸೋಕ್ಕೆ ಹೋದರೆ ಯು ಡೋಂಟ್ ಗೆಟ್ ಸಕ್ಸಸ್. ಸೊ ಆಲ್ವೇಸ್ ಟೀಮ್ ಗೇಮ್ನ ಟೀಮ್ ಗೇಮ್ ಥರನೇ ಆಡಬೇಕು, ಇಂಡಿವಿಜುವಲ್ ಗೇಮ್ನ ಇಂಡಿವಿಜುವಲ್ ಥರನೇ ಆಡಬೇಕು. ಸರ್, ನಮ್ಮ ಫ್ಯಾಮಿಲಿಗಳು ಕೂಡ ಅಷ್ಟೇ, ಒಂದು ಟೀಮು, ಎಲ್ಲರ ಜೊತೆನೂ ಅಕ್ಕ ತಂಗಿ ಅಪ್ಪ ಅಮ್ಮ ಅಣ್ಣ ಅಜ್ಜಿ ತಾತ ಎಲ್ಲರ ಜೊತೆನೂ ಒಂದು ಬಾಂಧವ್ಯ, ಒಂದು ಕೋಆರ್ಡಿನೇಷನಿಂದ ಹೋದರೆ ಮಾತ್ರ ನಾವು ಮನೆಯಲ್ಲಿ ಡೈಲಿ ಖುಷಿಯಾಗಿರೋಕ್ಕಾಗುತ್ತೆ. ಈಗೆಲ್ಲ ಸ್ಟೂಡೆಂಟ್ಸ್ಗಳೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಪಾಠ ಕೇಳ್ಬಿಟ್ಟು ಮನೆಗೆ ಹೋಗಿರ್ತಾರೆ, ಅಲ್ಲಿ ಕಿರಿಕು ಇಲ್ಲ, ಒಬ್ಬ ಮಹಿಳೆ ಆಗಿರ್ಬೋದು ಇಲ್ಲ ಜೆಂಟ್ಸ್ ಆಗಿರ್ಬೋದು ಆಫೀಸಲ್ಲಿ ಕೆಲಸ ಮಾಡಿ ಖುಷಿ ಖುಷಿಯಾಗಿದ್ದು ಮನೆಗೆ ಹೋಗಿರ್ತಾನೆ, ಆ ಮನೆಯಲ್ಲಿ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅದು ಕಿರಿಕು. ಸೊ ಹಿಂಗಾದ್ರೆ ಟೀಮ್ ಹೊಡೆದೋಗುತ್ತೆ ಸರ್. ಸೊ ಟೀಮ್ ಶುಡ್ ಬಿ ಆಲ್ವೇಸ್ ಹ್ಯಾವ್ ಅ ಯೂನಿಟಿ. ಸೊ ಯೂನಿಟಿ ಹ್ಯಾಸ್ ಆಲ್ ದ ಸ್ಟ್ರೆಂತ್
2: ಅಲ್ವಾ.
1: ಸೊ ಹಾಗೆ ಒಂದು ಟೂರ್ನಮೆಂಟ್ ಗೆಲ್ಲಿಲ್ಲ, ಅದೊಂದು ತುಂಬ ಬೇಜಾರಾಯಿತು. ಆಮೇಲೆ 2004 ಸರ್ ಪಾಕಿಸ್ತಾನಕ್ಕೆ ಹೋಗಿದ್ವಿ ನಾವು. ಇದು ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರು ಇಂಡಿಯಾ ಪಾಕಿಸ್ತಾನ ದೋಸ್ತಿ ಬಸ್ ಮಾಡಿದ್ರಲ್ಲ ಸರ್, ಕರೆಕ್ಟಾಗಿ 6 ಡೆಲ್ಲಿಗೆ ಬಿಡೋನು. ಡೆಲ್ಲಿ ಬಿಟ್ಟರೆ ಸಾಯಂಕಾಲ 3:30 ವಾಘಾ ಬಾರ್ಡ್ರು, ಆಮೇಲೆ 5:30 ಲಾಹೋರ್. ಸಖತ್ ಅಮೇಝಿಂಗ್ ಪ್ರಯಾಣ ಸರ್ ಅದು. ಸೊ ಫಸ್ಟ್ ಟೈಮ್ ಅಲ್ಲಿಗೆ ಹೋದ್ವಿ ನಾವು. ಆವಾಗ ನಮ್ಮ ಬಸ್ಸಲ್ಲೂ ಕೂಡ 4 ಪೊಲೀಸ್ ಇರ್ತಾರೆ, ಆಮೇಲೆ ಮುಂದ್ಗಡೆ ಒಂದು 2-3 ಪೊಲೀಸ್ ವ್ಯಾನು, ಹಿಂದ್ಗಡೆ ಒಂದು 2-3 ಪೊಲೀಸ್ ವ್ಯಾನು, ಅದಪ್ಟು ವಾಘಾ ಬಾರ್ಡ್ರವರೆಗೂ ಬರುತ್ತೆ. ಆಮೇಲೆ ಅಲ್ಲಿ ಇಮಿಗ್ರೇಷನ್ ಆಗುತ್ತೆ, ಮತ್ತೆ ಆ ಕಡೆಗೆ ಹೋಗ್ತೀವಿ, ಮತ್ತೆ ಅವರು ಚೆಕ್ ಮಾಡ್ತಾರೆ, ಮತ್ತೆ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ. ಸೊ ಆ ಥರದ್ದೊಂದು ಒಳ್ಳೆ ಇದಿತ್ತು. ಅಲ್ಲಿ 5 ಮ್ಯಾಚ್ ಇತ್ತು ಸರ್, ಅವಾಗೆಲ್ಲ T20 ಇರಲಿಲ್ಲಲ್ಲ, ಬರೀ ಒಂಡೇನೆ ಇತ್ತು ಸರ್. ಅಲ್ಲಿ ಶೇಖಪುರ್ ಅನ್ನೋ ಜಾಗದಲ್ಲಿ ನಾನು ಪಾಕಿಸ್ತಾನ ಮೇಲೆ, ಅಂದರೆ ನಾ ಫಸ್ಟು 3 ಮ್ಯಾಚು ಸೋತೋಗ್ಬಿಟ್ಟಿದ್ವಿ, ನೆಕ್ಸ್ಟ್ 2 ಮ್ಯಾಚ್ ನಾವೇ ಗೆದ್ವಿ. ಸೊ 3 ಗೆದ್ದಿದ್ದರೆ ನಮಗೆ ಸೀರೀಸ್ ಸಿಗ್ತಾ ಇತ್ತು. ಸೊ ಸೀರೀಸ್ ಲಾಸ್ ಆಯಿತು, ಬಟ್ ನಾವು ತುಂಬ ಟ್ರೈ ಮಾಡಿದ್ವಿ. ಆಮೇಲೆ ಲಾಸ್ಟ್ ಮ್ಯಾಚು ಈ ಶೇಖಪುರ್ ಅಂತ ಇದೆ, ಅಲ್ಲಿ ಪಾಕಿಸ್ತಾನ ಮೇಲೆ 198 ಸ್ಕೋರ್ ಮಾಡಿದೆ ಸರ್. ಸೊ ಅಲ್ಲಿ ತುಂಬ ಅಂದ್ರೆ ತುಂಬ ಒಂದು
2: 2 ರನ್ ಕಡಿಮೆ.
1: ಹೌದು ಸರ್, ನಾನು ಓಪನಿಂಗ್ ಹೋದನು ಲಾಸ್ಟ್ 4 ಬಾಲ್ಸ್ ಇದ್ದಾಗ ರನ್ ಔಟ್ ಆಗೋಗ್ಬಿಟ್ಟೆ ಸರ್, ಇಲ್ಲ ಅಂತಂದ್ರೆ ನಾನು ಡಬಲ್ ಸೆಂಚುರಿ ಮಾಡ್ತಾ ಇದ್ದೆ.
2: ಇನ್ನು ಒಟ್ಟು ಎಷ್ಟು ವರ್ಲ್ಡ್ ಕಪ್ ಅನ್ನು ನೀವು ಆಡಿದ್ರಿ ನಿಮ್ಮ ಕ್ಯಾಪ್ಟನ್ಸಿ
1: ಸರ್? ನನ್ನ ಕ್ಯಾಪ್ಟನ್ಶಿಪ್ ಅಲ್ಲಿ ಸುಮಾರು 4 ವರ್ಲ್ಡ್ ಕಪ್ಗಳನ್ನು ಆಡಿದ್ದೀನಿ. ಸೊ 4 ವರ್ಲ್ಡ್ ಕಪ್ ಅಲ್ಲಿ 2002, 2006, 2012 ಮತ್ತು 2014. ಸೊ ಇಲ್ಲಿ ನನಗೆ ತುಂಬ ಚಾಲೆಂಜ್ ಕೊಟ್ಟಿದ್ದು ಅಂತ ಅಂದರೆ 2006 ವರ್ಲ್ಡ್ ಕಪ್ಪು ಸರ್, ಅವರು ಪಾಕಿಸ್ತಾನದವರೇ ಆರ್ಗನೈಸ್ ಮಾಡಿದರು ಸರ್, ಲಾಹೋರಲ್ಲಿ ಮತ್ತು ಸುತ್ತಮುತ್ತ ಸ್ಟೇಟ್ಗಳಲ್ಲಿ ಮ್ಯಾಚ್ಗಳು, ಸರ್ ಇಸ್ಲಾಮಾಬಾದ್ ಮತ್ತು ಸುತ್ತಮುತ್ತ ಸ್ಟೇಟ್ಗಳಲ್ಲಿ ಮ್ಯಾಚ್ ನಡೀತಾ ಇತ್ತು. ಸೊ ನಾವೆಲ್ಲ ಆಡ್ಕೊಂಡು ಗೆದ್ಕೊಂಡು ಬಂದ್ವಿ ಫೈನಲು ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಾವು ಎಲ್ಲ ಸ್ವಲ್ಪ ಲರ್ನಿಂಗ್ಸಲ್ಲಿ ಇದ್ವಿ ಅವಾಗ, ಇನ್ನು ನಾವು ಪರ್ಫೆಕ್ಷನಲ್ಲಿ ಇರಲಿಲ್ಲ. ಸೊ ಫೈನಲ್ಲು ಮತ್ತೆ ನಾವು ಸೋತೋಗ್ಬಿಟ್ವಿ ಸರ್ ಪಾಕಿಸ್ತಾನ ಮೇಲೆ ಸರ್. ಅವತ್ತೇ ಆ ಸೋತೋಗಿದ್ದಿನ ಲಾಸ್ಟ್ ಬಾಲ್ ಆದ ಕೂಡಲೇ ನಾನು ಡಿಸೈಡ್ ಮಾಡಿದೆ, ಐ ವಾಂಟೆಡ್ ಟು ಬಿಕಮ್ ಅ ಕ್ಯಾಪ್ಟನ್ ಆಫ್ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಆ್ಯಂಡ್ ಐ ಹ್ಯಾವ್ ಟು ವಿನ್ ಸೋ ಮೆನಿ ಟೈಟಲ್ಸ್ ಫಾರ್ ಮೈ ಮದರ್ ಕಂಟ್ರಿ. ಅವತ್ತೇ ನಾನು ಪಣ ತೊಟ್ಟೆ. ಸೊ ಫಾರ್ ದಟ್ ವಾಟ್ ಈಸ್ ಇಂಪಾರ್ಟೆಂಟ್, ಕೋಆರ್ಡಿನೇಷನ್ ಕಮ್ಯುನಿಕೇಷನ್ ಸರ್. 2006 ಹಿಡಿದು 10 ನಾನು 8 ಭಾಷೆ ಕಲಿತೆ ಸರ್, 8 ಭಾಷೆ ಕಲಿತೆ, ಸೊ ದಟ್ ಐ ಕ್ಯಾನ್ ಕೋಆರ್ಡಿನೇಟ್ ವಿತ್ ದ ಅದರ್ ಸ್ಟೇಟ್ ಪ್ಲೇಯರ್ಸ್. ಈಗ ಸರ್ ಕೇರಳ ಪ್ಲೇಯರ್ಸ್ ಆದರೆ ಅವರಿಗೆ ಅಷ್ಟಕ್ಕೊಂದು ಇಂಗ್ಲೀಷು ಸ್ವಲ್ಪ ಇದು ಮಾಡ್ತಾರೆ, ನಮ್ಮ ಬ್ಲೈಂಡ್ಸ್ ಇದರಲ್ಲಿ ನಾರ್ಮಲ್ಸಲ್ಲಿ ಆದರೆ ಸ್ವಲ್ಪ ಇದು ಮಾಡ್ತಾರೆ, ಬ್ಲೈಂಡ್ಸಲ್ಲಿ ಸ್ವಲ್ಪ ಇಂಗ್ಲೀಷ್ ಕಲೀಲಿಕ್ಕೆಲ್ಲ ಸ್ವಲ್ಪ ಇದು ಮಾಡ್ತಾರೆ ತಮಿಳ್ನಾಡು ಪ್ಲೇಯರ್ಸು, ಆಮೇಲೆ ಹರಿಯಾಣ ಪ್ಲೇಯರ್ಸು. ಸೊ ಇವ್ರ ಜೊತೆ ಎಲ್ಲ ಮಾತಾಡಬೇಕು ಅಂದರೆ ಸ್ವಲ್ಪ ಹರಿಯಾಣಿ ಕಲಿತೆ, ಒಡಿಯಾ ಕಲಿತೆ, ಪಂಜಾಬಿ ಕಲಿತೆ, ರಾಜಸ್ಥಾನಿ ಕಲಿತೆ, ಮರಾಠಿ ಕಲಿತೆ, ತೆಲುಗು ಕಲಿತೆ, ಮಲಯಾಳಂ ಸ್ವಲ್ಪ ಕಷ್ಟನೇ ಆಯಿತು. ಸೊ ಅದು ಟಂಗ್ ಟ್ವಿಸ್ಟ್ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಕಲ್ತ್ಕೊಂಡು ಬಂದೆ ಸರ್. 2010 ಒಂದು ಸುದರ್ಶನ್ ಸಿಲ್ಕ್ಸ್ ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯಿತು, ಸುದರ್ಶನ್ ಸಿಲ್ಕ್ಸ್ ಅವರು ಸ್ಪಾನ್ಸರ್ ಮಾಡಿದರು. ಸೊ ಅದರಲ್ಲಿ ಸರ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ 4 ಟೀಮ್ ಡಿವೈಡ್ ಮಾಡಿ ನ್ಯಾಷನಲ್ ಲೆವೆಲ್ ಆಡಿಸಿದರು. ಆ ಒಂದು ಟೂರ್ನಮೆಂಟ್ ಆದಮೇಲೆ ನನಗೆ ಇಂಗ್ಲೆಂಡ್ ಟೂರ್ ಬಂತು ಸರ್. ಇಂಗ್ಲೆಂಡ್ ಟೂರ್ಗೆ ಇಂಡಿಯಾ ಟೀಮ್ ಕಳಿಸ್ಬೇಕಂತ ಸೆಲೆಕ್ಷನ್ ನಡೀತಾ ಇತ್ತು. ಸೊ ಆವಾಗ ನನ್ನನ್ನು ಕ್ಯಾಪ್ಟನ್ ಆಫ್ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಆಗಿ ಸೆಲೆಕ್ಟ್ ಮಾಡಿದ್ರು ಸರ್. ಆ ಪೇಪರ್ ಕಟ್ಟಿಂಗ್ ನನ್ನ ಹತ್ರ ಇನ್ನೂ ಇದೆ ಸರ್, ಪ್ರಜಾವಾಣಿ ಪೇಪರಲ್ಲಿ ಬಂತದು. ನನಗೆ ಸರ್ಪ್ರೈಸು, ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ನಾನು ಕ್ಯಾಪ್ಟನ್ ಆಗ್ತೀನಿ ಅಂತೇಳ್ಬಿಟ್ಟು. ಬಟ್ ನಾನು ಕ್ಯಾಪ್ಟನ್ ಆಗಬೇಕು ಅಂತೇಳ್ಬಿಟ್ಟು ನಾನು ವರ್ಕೌಟ್ ಮಾಡ್ತಾ ಇರಲಿಲ್ಲ, ಭಾಷೆ ಕಲಿತಾ ಇರಲಿಲ್ಲ, ನನಗೇನು ನನ್ನ ಟೀಮ್ ಗೆಲ್ಲಬೇಕು ಅಷ್ಟೇ. ಸೊ ಹಂಗಾಗ್ಬಿಟ್ಟು ನಾನು ಯಾವುದೇ ಟೂರ್ನಮೆಂಟಿಗೆಲ್ಲ ಹೋದರೆ, ಈಗ ನ್ಯಾಷನಲ್ ಲೆವೆಲ್ಲು ಅಥವಾ ಝೋನಲ್ ಲೆವೆಲಿಗೆಲ್ಲ ಹೋದರೆ, ನಾನು ನಮ್ಮ ಟೀಮ್ ಅವ್ರ ಜೊತೆ ಜಾಸ್ತಿ ಇರ್ತಾ ಇರಲಿಲ್ಲ. ಬೇರೆ ಟೀಮ್ ಅವ್ರ ಜೊತೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು, ಅವ್ರ ಸ್ಕಿಲ್ ಏನಿದೆ ಸುಮ್ಮನೆ ಪೂಸಿ ಹೊಡ್ಕೊಂಡು ಕೇಳ್ಕೊಳ್ಳೋದು, ಆಮೇಲೆ ಅವ್ರ ಭಾಷೆ ಕಲಿಯೋದು, ಇದಕ್ಕೆ ಏನಂತಾರೆ ಅದಕ್ಕೆ ಏನಂತಾರೆ ಅಂತ. ಆಮೇಲೆ ನಾವು ಅಷ್ಟೇ, ಬೇರೆ ಸ್ಟೇಟ್ ಮೇಲೆ ಆಡಬೇಕಾದ್ರೆ ನಮ್ಮದು ಕನ್ನಡದಲ್ಲಿ ಬೇರೆ ಬೇರೆ ಕೋಡ್ ವರ್ಡ್ಸ್ನ ಇಟ್ಟಿದ್ವಿ. ಈಗ ವಿಕೆಟಿಗೆ ಬೌಲಿಂಗ್ ಮಾಡೋ ಅಂತಂದರೆ ವಿಕೆಟ್ ಅಂತಂದರೆ ಇಂಗ್ಲೀಷ್ ಪದ, ಅದೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ನಾವು ಗೂಟಕ್ಕೆ ಹಾಕು ಗೂಟಕ್ಕೆ ಹಾಕು ಅನ್ನೋದು. ಆಮೇಲೆ ಹಿಡಿದು ಹೊಡಿ ಹಿಡಿದು ಹೊಡಿ ಅನ್ನೋದು, ಅಂದರೆ ಬೇಕಂತ ಮಿಸ್ ಫೀಲ್ಡಿಂಗ್ ಮಾಡೋದು, ಮಿಸ್ ಫೀಲ್ಡಿಂಗ್ ಮಾಡಿಬಿಟ್ಟು ಅದನ್ನ ಮತ್ತೆ ಕೀಪರಿಗೆ ಬಾಲ್ ತಲುಪಿಸೋದು. ಅಷ್ಟೊತ್ತಿಗೆ ಅವರು 2 ರನ್ 1 ರನ್ ಆದ್ಮೇಲೆ ನಾವು ಮಿಸ್ ಮಾಡಿರ್ತೀವಿ ಸೆಕೆಂಡ್ ರನ್ನಿಂಗ್ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಈ ತರ ಆ ಟ್ರಿಕ್ಸ್ನ ಪಾಕಿಸ್ತಾನ ಮೇಲೆಲ್ಲ ಯೂಸ್ ಮಾಡಿದ್ವಿ, ಇಂಗ್ಲೆಂಡ್ ಮೇಲೆಲ್ಲ ಯೂಸ್ ಮಾಡಿದ್ವಿ. ಸೊ ಈ ತರ ತುಂಬಾ ಟ್ರಿಕ್ಸ್ನ ಯೂಸ್ ಮಾಡಿದ್ವಿ.
2: ಈಗ ನಮ್ಮ ವರ್ಲ್ಡ್ ಅಲ್ಲಿ ಸರ್ ತುಂಬಾ ಫೈಟ್ ಇರುವಂತ ಅಂದ್ರೆ ಒಳ್ಳೆ ಟೀಮ್ ಅಂತ ಯಾವುದು
1: ಸರ್? ಇವಾಗ ಇಂಡಿಯಾ, ಪಾಕಿಸ್ತಾನ, ಶ್ರೀಲಂಕಾ ಮತ್ತೆ ಇಂಗ್ಲೆಂಡ್, ಈ 4 ಟೀಮು ತುಂಬಾ ಸ್ಟ್ರಾಂಗ್ ಟೀಮು. ಆಲ್ವೇಸ್ ಸೆಮಿಫೈನಲ್ ಈ 4 ಟೀಮೇ ಬರುತ್ತೆ. ಸರ್ ಟೋಟಲ್ 10 ನೇಷನ್ಸ್ ಇದೆ ಸರ್, ನ್ಯೂಜಿಲೆಂಡು, ವೆಸ್ಟ್ ಇಂಡೀಸು, ಬಾಂಗ್ಲಾದೇಶ್, ನಮ್ದ್ರಲ್ಲಿ ನೇಪಾಳು ಕೂಡ 2012 ಅಲ್ಲೇ ಇಂಟ್ರೊಡ್ಯೂಸ್ ಆಯಿತು. ನೇಪಾಳ ಮತ್ತು ಬಾಂಗ್ಲಾದೇಶ್ ಟೀಮ್ ನಾವೇ ಮಾಡಿದ್ದು ಸರ್, ಹೋಗಿ ಅಲ್ಲಿ ಟೀಮ್ ಇರಲಿಲ್ಲ, ನಾವು ಹೋಗಿ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅಲ್ಲಿನ ಟೀಮ್ ಮಾಡಿ ಅಲ್ಲಿ ಯಾವ ಥರ ಝೋನಲ್ಸು ಆಮೇಲೆ ಸ್ಟೇಟ್ ಲೆವೆಲ್ಸು ಡಿಸ್ಟಿಕ್ ಲೆವೆಲ್ ಎಲ್ಲ ಯಾವ ಥರ ಮಾಡಬೇಕು, ಅಲ್ಲಿನ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಕ್ರಿಕೆಟ್ ರೂಲ್ಸ್ ಏನಿರುತ್ತೆ, ಮತ್ತು ಅವ್ರಿಗೆ ಕ್ರಿಕೆಟ್ ಬಾಲ್ ಇಲ್ಲಿಂದ ಕೊರಿಯರ್ ಮಾಡೋದು ಯಾವ ಥರ, ಆವಾಗೆಲ್ಲ ಏನು ವಿಡಿಯೋ ಕಾಲ್ ಎಲ್ಲ ಇರಲಿಲ್ಲ ಸರ್, ಆ ವಿಡಿಯೋ ಕಾಲ್ ಇದ್ದರೆ ಯಾವ ಥರ ಮಾಡ್ತೀರಿ ಏನು ಎಲ್ಲ ತಿಳ್ಕೊಬೋದಾಗಿತ್ತು. ಆವಾಗ ಟೆಲಿಫೋನ್ ಫೋನ್ ಮಾಡಿನೇ ಕೇಳ್ಕೋಬೇಕು ಹೆಂಗಾಯ್ತು ಇದು ಇದು ಅಂತ. ಸೊ ಫೈನಲಿ ಆ 2 ಟೀಮ್ನ ಮಾಡಿ ನಾವು 2012 ವರ್ಲ್ಡ್ ಕಪ್ಗೆ ಟೀಮ್ಗಳನ್ನು ತಂದ್ವಿ ಸರ್. ಹಾಂ ಸರ್, 2010 ನಾನು ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗೋದ್ನಲ್ಲ ಸರ್, ಸೊ ಅವಾಗ ಇಂಗ್ಲೆಂಡ್ ಟೂರ್ ಇತ್ತು. ಇಂಗ್ಲೆಂಡ್ ಟೂರ್ ಆದಮೇಲೆ ಆ ಇಂಗ್ಲೆಂಡ್ ಟೂರಲ್ಲಿ ನಾವು ವೈಟ್ ವಾಶ್ 5-0 ಕಪ್ನ ಗೆದ್ಕೊಂಡು ಬಂದ್ವಿ ಸರ್. ಸೊ ನನ್ನ ಫಸ್ಟ್ ಕ್ಯಾಪ್ಟನ್ಶಿಪ್ಪಲ್ಲಿ ಫಸ್ಟ್ ಗಿಫ್ಟ್ ಅದು ನಾನು ಇಂಡಿಯಾ ಕೊಟ್ಟಿದ್ದು. ಹಾಂ, ಸೊ ಅವಾಗಿಂದ ನನಗೆ ಜಾಸ್ತಿ ಮೋಟಿವೇಶನ್ ಆಯಿತು. ಇನ್ನು ಇನ್ನು ನಂತರ 2012 ಇನ್ನೂ ತುಂಬ ರೋಮಾಂಚಕವಾಗಿದೆ ಸರ್ ಕತೆ. ಸೆಲೆಕ್ಷನ್ ಟ್ರಯಲ್ಸ್ ಎಲ್ಲ ಆಯಿತು. ಆಮೇಲೆ ಸರ್ ನಮಗೆ ಉಳ್ಕೊಳ್ಳೋಕ್ಕೆ ನೆಟ್ಟಿಗೆ ಇಂಡಿಯನ್ ಟೀಮ್ ಸೆಲೆಕ್ಷನ್ ಆಯಿತು, ಇಂಡಿಯನ್ ಟೀಮು ಬಂತು ಬೇರೆ ಬೇರೆ ಸ್ಟೇಟಿಂದ ಪ್ಲೇಯರ್ಸ್ಗಳು, ಬಟ್ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ. ಕಂಠೀರವ ಸ್ಟೇಡಿಯಮಲ್ಲಿ ಇದಿರುತ್ತಲ್ಲ ಸರ್ ಡಾರ್ಮೆಟ್ರಿಗಳು, ಅದನ್ನು ನಾನು ಪರಕೆ ತೊಗೊಂಡು ಕಸ ಗುಡಿಸಿ ಟಾಯ್ಲೆಟೆಲ್ಲ ವಾಶ್ ಮಾಡಿ ಎಲ್ಲ ಮಾಡಿ ಇಂಡಿಯನ್ ಟೀಮ್ ಬರೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಕಂಠೀರವ ಸ್ಟೇಡಿಯಮಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು. ಅದು ಬರೀ ಅಥ್ಲೆಟಿಕ್ಸ್ ಅಲ್ವಾ ಅದು, ಸೊ ಅಲ್ಲಿ ಬರೀ ರನ್ನಿಂಗು ಎಕ್ಸಸೈಸು ಅದು ಮಾತ್ರ ಮಾಡ್ಕೋತಾ ಇದ್ವಿ. ಆಮೇಲೆ ಅಲ್ಲೇ ಆ ಕಡೆ ಸೈಡಲ್ಲಿ ಗ್ರಾಸಲ್ಲಿ ಕ್ಯಾಚಿಂಗ್ ಪ್ರಾಕ್ಟೀಸು ಅದು ಇದು ಮಾಡ್ಕೋತಾ ಇದ್ವಿ. ಸೊ ಈ ಥರ ಭಾಳ ಕಷ್ಟ ಆಗ್ತಾಯಿದೆ ಸರ್. ಸರ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ನಮಗೆ ಏನು ಫೈನಾನ್ಷಿಯಲಿ ಏನೂ ಸಿಕ್ಕಲ್ಲ ಸರ್. ಸರ್ ಈಗಲೂ ಕೂಡ

0: ನಾವು ಮತ್ತೆ ಪಾಕಿಸ್ತಾನ ಮೇಲೆ ಫಸ್ಟ್ ಎವರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗೆದ್ದು ನಮ್ಮ ಭಾರತ ದೇಶಕ್ಕೆ ಹೆಸರು ತಂದ್ವಿ. ಆದರೆ ನಮಗೆ ಕ್ಯಾಶ್ ಪ್ರೈಸ್ ಎಷ್ಟು ಕೊಟ್ಟಿರ್ಬೋದು ಸರ್? 2 lakhs ಸರ್, ಪರ್ ಹೆಡ್ ಅಲ್ಲ, ಟೀಮ್ಗೆ. ಟೀಮ್ಗೆ 2 lakh ರುಪೀಸ್ ಕೊಟ್ಟರು. ಆ ಟೀಮಲ್ಲಿ ಎಷ್ಟು ಜನ? 17 ಜನ ಟೀಮ್ ಮೆಂಬರ್ಸು, ಅದ್ರಲ್ಲಿ 5 ಜನ ಸೈಡು, ಕೋಚು, ಅಸಿಸ್ಟೆಂಟ್ ಕೋಚು, ಮ್ಯಾನೇಜರು, ಫಿಸಿಯೋ, ಅವ್ರಿವ್ರು ಅಂದ್ಕೊಂಡು. ಸರ್, 2 lakhದಲ್ಲಿ ನಾವು ಫಸ್ಟ್ ಎವರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ 8,300 ರೂಪಾಯಿನೋ 8,400 ರೂಪಾಯಿ ಸಿಗ್ತದೆ ಸರ್. ಬಟ್ ನಾನು ಸರ್, ಐ ನೆವರ್ ಎವರ್ ಪ್ಲೇಡ್ ಫಾರ್ ಮನಿ. ಐ ಪ್ಲೇಡ್ ಫಾರ್ ಮೈ ಮದರ್ ಕಂಟ್ರಿ ಆ್ಯಂಡ್ ಐ ಪ್ಲೇಡ್ ಫಾರ್ ಮೈ ಮದರ್. ಸೊ ನನಗೆ ಅದೇ ಗೋಲ್ ಇದ್ದಿದ್ದು. ನಮ್ಮಮ್ಮ ನನಗೆ ಹೇಳಿದ್ರಲ್ವ, ನಾಳೆ ದಿನ ನಿಂಗೆ ಪ್ರಪಂಚ ಗುರುತಿಸೋ ಥರ ಆಗಬೇಕು ಅಂತ ಸರ್. ಆಮೇಲೆ 2014 ವರ್ಲ್ಡ್ ಕಪ್, 2014 ವರ್ಲ್ಡ್ ಕಪ್ ತುಂಬ ರೋಮಾಂಚಕವಾಗಿತ್ತು. ಸೌತ್ ಆಫ್ರಿಕಾದವರು ಆರ್ಗನೈಸ್ ಮಾಡಿದರು. ಅಲ್ಲಿ ಸರ್ ವಿನ್ ಆಗಿದ್ದಕ್ಕೆ ಕ್ಯಾಶ್ ಪ್ರೈಸೇ ಇಲ್ಲ, ಮ್ಯಾನ್ ಆಫ್ ದಿ ಮ್ಯಾಚ್ಗಳಿಗೆ ಮೆಡಲ್. ಆಮೇಲೆ ಆ ಟೂರ್ನಮೆಂಟಿಗೆ ಹೋಗಕ್ಕೆ ಎಷ್ಟು ಒದ್ದಾಡಿದ್ದೀವಿ ಸರ್ ನಾವು ಅಂತಂದರೆ, ಆ ರೋಹಿತ್ ಶರ್ಮಾ 264 ಹೊಡೆದಲ್ಲ ಸರ್ ಶ್ರೀಲಂಕಾ ಜೊತೆ, ಆ ಬಾರಾಭಟ್ಟಿ ಸ್ಟೇಡಿಯಮ್ಮು, ಆ ಸ್ಟೇಡಿಯಂ ಪಕ್ಕದಲ್ಲೇ ಒಂದು ಇಂಡೋರ್ ಸ್ಟೇಡಿಯಂ ಇದೆ, ಈ ಶಟ್ಲ್ ಕಾಕು, ಬ್ಯಾಡ್ಮಿಂಟನ್ ಆಡ ಅಂಥವ್ರಿಗೆಲ್ಲ ಡಾರ್ಮಿಟ್ರಿಗಳು ಕೊಡ್ತಾರೆ ಉಳ್ಕೊಳ್ಳೋಕೆ, ಟೀಮ್ಸ್ಗಳೆಲ್ಲ ಬರ್ತಾರಲ್ಲ ಅಲ್ಲೆಲ್ಲ ಟೂರ್ನಮೆಂಟ್ಸ್ ನಡೀತಲ್ಲ, ಆ ಡಾರ್ಮಿಟ್ರಿಯಲ್ಲಿ ನಾವು 35 days ಸ್ಟೇ ಮಾಡಿದ್ವಿ ಸರ್. ಹೊರಗಡೆ ನಿಂತ್ಕೊಂಡು ಸ್ನಾನ ಮಾಡಬೇಕು, ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಹೋಗಿರ್ತೀವಿ 6:00 ಅಲ್ಲಿ. ನಮ್ಮ ಕೋಚ್ ಬೇರೆ ಆಪರೇಷನ್ ಮಹಾನದಿ ಅಂತ ಅವರು ಇದು ನಮ್ಮ ಜಾಗಿಂಗ್ ಹೆಸರಿಟ್ಬಿಟ್ಟಿದ್ರು ಸರ್. ಈ ಕಡೆಯಿಂದ 12 kilometers, ಆ ಕಡೆಯಿಂದ 12 kilometers. ಮಾರ್ನಿಂಗ್ ಎವ್ರಿ ಡೇ 24 kilometers ರನ್ ಮಾಡ್ತಿದ್ವಿ ಸರ್. ಎಲ್ಲ ಆಯಿತು, ಇನ್ನು ವರ್ಲ್ಡ್ ಕಪ್ ಇನ್ನು 15 days ಇದೆ, ನಮ್ಮ ಟಿಕೆಟೇ ಬುಕ್ ಆಗಿಲ್ಲ ಸರ್ ಸೌತ್ ಆಫ್ರಿಕಕ್ಕೆ. ಯಾರೂ ಸ್ಪಾನ್ಸರ್ಶಿಪ್ ಇಲ್ಲ, ಫ್ಲೈಟ್ ಟಿಕೆಟ್ ಬುಕ್ ಆಗಿಲ್ಲ, ಟು ಆ್ಯಂಡ್ ಫ್ರೋ, ಮೋಸ್ಟ್ಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ 80% ಆಗೋಯ್ತು. ನಾವೆಲ್ಲ ಡೈಲಿ 18-24 kilometers ಓಡಿ ಅಷ್ಟು ಒಂದು ಎಫರ್ಟ್ಸ್ ಹಾಕಿ ಈ ಸರಿ ಏನೇ ಆಗಲಿ ನಾವು ವರ್ಲ್ಡ್ ಕಪ್ ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದರೆ ನಮಗೆ ಯಾರೂ ಸಪೋರ್ಟಿಗೆ ಬರಲಿಲ್ಲ ಸರ್. ಆಮೇಲೆ ಕೊನೆಗೆ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್, ಅದರಲ್ಲಿ ಅನಂತಕುಮಾರ್ ಸರ್ ಇದ್ದರು ಸರ್, ಅವರು 2020-21 19 ಕೋವಿಡ್ ಟೈಮಲ್ಲಿ ತೀರೋದ್ರು ಸರ್. ಅವ್ರ ಅಕ್ಕವ್ರ ಮನೆಗೆ ಹೋಗಿದ್ರು US. ಅವ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಅವರು ನನ್ನ ಡಿಪಾರ್ಟ್ಮೆಂಟಲ್ಲೇ ನಿಂಗೆ ಕೆಲಸ ಕೊಡ್ತೀನಿ ಕಣೋ ಶೇಖರ್ ಅಂತ ಅಂತಿದ್ರು ಸರ್ ಯಾವಾಗ್ಲೂ. ನಾನು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರಲ್ಲೇ ನಿಂಗೆ ಕೆಲಸ ಕೊಡ್ತೀನಿ, ಒಳ್ಳೆ ಪೋಸ್ಟ್ ಕೊಡ್ತೀನಿ ಅಂತ ಅಂತಿದ್ರು. ಅಕ್ಕನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ನಿಂಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಅಂದರು. ಪಾಪ ಅವರು ಅಲ್ಲೇ ಅಮೇರಿಕದಲ್ಲೇ ತೀರ್ಕೊಬಿಟ್ರು ಸರ್. ಸೊ ಅವರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಕಡೆಯಿಂದ ಫ್ಲೈಟ್ ಟಿಕೆಟ್ ಎಷ್ಟಾಗುತ್ತೆ ನಾನು ಬುಕ್ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಅವರು ಸ್ಪಾನ್ಸರ್ಶಿಪ್ ಮಾಡಿ ಫ್ಲೈಟ್ ಟಿಕೆಟ್ ಒಂದು 10 days ಬಿಫೋರ್ ಬುಕ್ ಮಾಡಿಕೊಟ್ರು. ಸೊ ಅಲ್ಲಿಗೆ ಹೋಗಿ ಆಡಿ ಮತ್ತು ವರ್ಲ್ಡ್ ಕಪ್ ಗೆದ್ವಿ. ಅದ್ರ ಕೂಡ ಕ್ಯಾಶ್ ಪ್ರೈಸ್ ಎಲ್ಲ ಏನೂ ಇಲ್ಲ ಸರ್. ಒಂದೇ ಒಂದು ಖುಷಿ ವಿಚಾರ ಏನಂತಂದರೆ, ಆ ವರ್ಲ್ಡ್ ಕಪ್ ಗೆದ್ದು ಒಂದು 5-10 ನಿಮಿಷದಲ್ಲೇ ನಮಗೂ ಅವ್ರಿಗೂ ಸುಮಾರು 3-4-5 hours ವ್ಯತ್ಯಾಸ ಇದೆ. ಮೋದಿಜಿ ಟ್ವೀಟ್ ಮಾಡಿದ್ರು ಸರ್, ಫಸ್ಟ್ ಮೆಸೇಜು ನರೇಂದ್ರ ಮೋದಿಜಿ ಟ್ವೀಟ್ ಮಾಡಿದ್ರು, ಕಂಗ್ರ್ಯಾಚುಲೇಷನ್ಸ್ ಟು ಇಂಡಿಯನ್ ವಿಜುವಲಿ ಇಂಪೇರ್ಡ್ ಕ್ರಿಕೆಟ್ ಟೀಮ್ ಫಾರ್ ವಿನ್ನಿಂಗ್ ದ ವರ್ಲ್ಡ್ ಕಪ್ ಎಗೇನ್ಸ್ಟ್ ಪಾಕಿಸ್ತಾನ್ ಇನ್ ದ ಫೈನಲ್ಸ್ ಅಂತ ಹಾಕಿದ್ರು ಸರ್, ನಮ್ಗೆ ಯಾರೋ ಹೇಳಿದ್ರು. ಆಮೇಲೆ ಅದಾದಮೇಲೆ ಕ್ರಿಕೆಟರ್ಸು ಸಚಿನ್ ಆಗಿರ್ಬೋದು, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶಿಖರ್ ಧವನ್, ರವಿ ಶಾಸ್ತ್ರಿ ಸರ್, ಅವರೆಲ್ಲ ಟ್ವೀಟ್ ಮಾಡಿ ಎಲ್ಲ ಕಂಗ್ರ್ಯಾಚುಲೇಟ್ ಮಾಡಿದ್ರು ಸರ್. ವರ್ಲ್ಡ್ ಕಪ್ ಗೆದ್ದು ವರ್ಲ್ಡ್ ಕಪ್ನ ಡೆಲ್ಲಿಗೆ ತಂದ್ವಿ. ಡೆಲ್ಲಿಗೆ ತಂದು ತರ್ತಿದ್ದಂಗೆ ಈ ಅನಂತಕುಮಾರ್ ಸರ್ ಎಲ್ಲ ಏರ್ಪೋರ್ಟ್ಗೆ ಬಂದುಬಿಟ್ರು ಸರ್. ಬಂದುಬಿಟ್ಟು ನಮಗೆಲ್ಲ ಹಾರಗಳೆಲ್ಲ ಹಾಕಿ ಸ್ವೀಟ್ಗಳೆಲ್ಲ ತಿನ್ನಿಸಿ ಕರ್ಕೊಂಡು ಬಂದು, ಆವಾಗ ಸ್ಟೇ ಮಾಡೋಕ್ಕೂ ಒಂದು ಒಳ್ಳೆ ಹೋಟ್ಲ್ ಇಲ್ಲ ಸರ್, ಯಾವುದೋ ಹಾಸ್ಟೆಲ್ ಹುಡುಕಿದ್ರು ಸರ್. ಹಾಸ್ಟೆಲ್ ಅಂತಂದರೆ ಸಾಯಿದು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಆ ಸಾಯಿ ಹಾಸ್ಟೆಲ್ ಕೊಟ್ಟಿದ್ರು. ಆ ಹಾಸ್ಟೆಲಲ್ಲಿ ಒಂದೊಂದು ರೂಮಲ್ಲೇ 5-6 ಒಂದು ಬಾತ್ರೂಮು. ಆಮೇಲೆ ವರ್ಲ್ಡ್ ಕಪ್ ವಿನ್ನಾಗಿ ಬಂದಿದ್ದೀವಿ ಅಂತ ಅಂದರೆ ಅವರು ಇವರು ಕೋಕೋ ಕೋಲಾ ಕಂಪ್ನಿ, ಪೆಪ್ಸಿ ಕಂಪ್ನಿ ಅವರು ಇವರು ಕರೆದು ಫೆಲಿಸ್ಟೇಷನ್ ಮಾಡೋದಿದ್ದೇ ಇರುತ್ತೆ. ಹಾಗಾಗ್ಬಿಟ್ಟು ನಾವು ಒಂದು ವಾರ ಅಲ್ಲೇ ಉಳ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸರ್. ಇವತ್ತು ಇಳಿದ್ವಿ, ನಾಳೆ ದಿನವೇ ಮೋದಿಜಿ ನಮ್ಮನ್ನು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು. ಸೊ ಎಲ್ಲರೂ ಎಷ್ಟು 20 minutes ಕೊಟ್ಟಿದ್ರು, ಅವ್ರ ಮನೆಗೆ ಹೋದ್ವಿ. ಆಮೇಲೆ ಎಲ್ಲ ನಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು. ಅವರು ಒಂದು ಮಾತು ಹೇಳಿದ್ರು ಸರ್, ನಿಮಗೆ ಕಾಣಿಸ್ತಾ ಇದ್ರು ಇಡೀ ಪ್ರಪಂಚಕ್ಕೆ ಭಾರತ ಏನು ಅಂತ ತೋರಿಸ್ಬಿಟ್ರಿ ನೀವು ಅಂತಂದ್ರು ಸರ್. ಎಂಥ ದೊಡ್ಡ ಮಾತು ಸರ್. ಆಮೇಲೆ ಎಲ್ಲರ ಜೊತೆಗೂ ಇಂಡಿವಿಜುವಲ್ ಫೋಟೋಸ್ ತೊಗೊಂಡ್ರು. ಆಮೇಲೆ ನಾವು ಮೋದಿಜಿ ನಮಗೆ ನಿಮ್ಮ ಆಟೋಗ್ರಾಫ್ ಬೇಕು ಅಂತ ನಮಗೆ ಈ ಬ್ಲೈಂಡ್ ಕ್ರಿಕೆಟ್ ಬಾಲ್ ಕೊಟ್ಟಿದ್ದಕ್ಕೆ ಅವತ್ತು ಅವ್ರು ಏನಂದ್ರು ಗೊತ್ತಾ ಸರ್, ಏ ಬಾಲ್ ಕೆ ಉಪರ್ ಆಪ್ ಸಭಿ ಖಿಲಾಡಿಯೋಂಕ ಸಿಗ್ನೇಚರ್ ಲೇಖೆ ಮೇ ಇಸ್ಕೋ ಪ್ರಧಾನ ಮಂತ್ರಿ ಮ್ಯೂಸಿಯಮ್ಮೇ ರಕುಂಗ ಅಂತೇಳ್ಬಿಟ್ಟು ಇವತ್ತು ನಮ್ದೆಲ್ಲ ಸಿಗ್ನೇಚರ್ ಆಗಿರೋ ಕ್ರಿಕೆಟ್ ಬಾಲು ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಮಲ್ಲಿ ಇದೆ. ಸೊ ಅದಾದಮೇಲೆ
1: ನೀವು ಆ ಸಂದರ್ಭದಲ್ಲಿ ಪ್ರಧಾನಿ ಮಂತ್ರಿ ಏನು ಕೇಳಲಿಲ್ವಾ ನಮ್ಮ ಈ ರೀತಿಯ ಸಮಸ್ಯೆಗಳಿದೆ
0: ಸರ್? ಅವಾಗ ಇದೆಲ್ಲ ಪ್ರೋಟೋಕಾಲ್ಸ್ ಇರುತ್ತೆ ಸರ್, ಇದೆಲ್ಲ ಹೇಳೋಕ್ಕಾಗಲ್ಲ. ಅವ್ರು ನಮ್ಮನ್ನು ಏನು ಶಬಾಷ್ಗಿರಿ ಕೊಡೋಕೆ ಕರೆದಿರೋದು. ಸೊ ಅವಾಗ ನಾವು ಸರ್ ನಮಗೆ ಈ ಥರ ಸಪೋರ್ಟ್ ಇಲ್ಲ ಅಥವಾ ನಮಗೆ

0: ಜಾಬ್ ಬೇಕು ಆ ತರ ಮಾತಾಡಕ್ಕದು ಇಟ್ ಇಸ್ ನಾಟ್ ಅ ರೈಟ್ ರೈಟ್ ಪ್ಲೇಸ್ ಅಂತ ಅನ್ಕೋತೀನಿ ನಾನು ಕೂಡ. ಸೊ ನಮಗೂ ಕೂಡ ಆ ತರದೆಲ್ಲ ಏನ್ ಮಾತಾಡ್ಬೇಕು ಅಂತ ನಾವು ಬೇರೆ ಲೋಕದಲ್ಲೇ ಇದೀವಿ ಸರ್. ವರ್ಲ್ಡ್ ಕಪ್ ವಿನ್ ಆಗಿ ಬಂದಿದೀವಿ, ನಮ್ಗೆ ಏನೇನು ಬೇಕಾಗಿಲ್ಲ, ನಮ್ಗೆ ನೆಲದ ಮೇಲೆ ಕಾಲೇ ಇಲ್ಲ ನಮ್ದು, ಆ ತರ ಆಗಿದೆ. ಆಮೇಲೆ ವರ್ಲ್ಡ್ ಕಪ್ನ ತಗೊಂಡು ಪಾರ್ಲಿಮೆಂಟಿಗೆ ಹೋದ್ವಿ, ಪಾರ್ಲಿಮೆಂಟ್ ಅಲ್ಲಿ ಸಭೆ ನಡೀತಾ ಇತ್ತು, ಎಲ್ಲರೂ ಎದ್ಬಿಟ್ಟು ನಮ್ಮ ವರ್ಲ್ಡ್ ಕಪ್ನ ಅಲ್ಲಿ ಮಧ್ಯದಲ್ಲಿ ಇಟ್ಬಿಟ್ಟು ಎಲ್ಲರೂ ಎದ್ಬಿಟ್ಟು ನಮ್ಮ ಬ್ಲೈಂಡ್ ಕ್ರಿಕೆಟ್ಗೆ ಚಪ್ಪಾಳೆ ಹೊಡೆದು ಎಲ್ಲರೂ ಇದು ಮಾಡಿದ್ರು. ಅದೆಲ್ಲ ಗೂಗಲ್ ಅಲ್ಲಿ ಫೋಟೋ ಸಿಗುತ್ತೆ ಇವಾಗಲೂ ಕೂಡ. ಪಾರ್ಲಿಮೆಂಟ್ ಮುಂದ್ಗಡೆ ನಾನೊಂದು ವರ್ಲ್ಡ್ ನಮ್ಮ ಹುಡುಗರದು ಒಂದು ಬ್ಲೈಂಡ್ ಹುಡುಗರದು ಲೈನ್ ಬರ್ತಾ ಇರುತ್ತೆ, ನಾನು ವರ್ಲ್ಡ್ ಕಪ್ನ ಹಿಡ್ಕೊಂಡು ಮುಂದ್ಗಡೆ ಲೀಡ್ ಮಾಡ್ತಾ ಇರೋ ಥರದ್ದು ಒಂದು ಫೋಟೋ ಕೂಡ ಇದೆ. ಸೊ ಈ ಥರ ಎಲ್ಲ ಆಯಿತು. ಅದಾದಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಾದಮೇಲೆ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವರು ಕಾಂಗ್ರೆಸ್ ಗೌರ್ಮೆಂಟು ಎಲ್ರಿಗೂ ಒಂದು 10 ಲ್ಯಾಕ್ಸ್ ಕೊಡ್ತೀವಿ ಅಂತ ಅಂದರು. ಸೊ 10 ಲ್ಯಾಕ್ಸಲ್ಲಿ ಒಂದು ಸ್ವಲ್ಪ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಏನೇನು ಆಯಿತು ಸರ್, ಸ್ವಲ್ಪ ಹೇಳಬಾರ್ದು ಅದನ್ನೆಲ್ಲ. ಏನೋ ಆಯಿತು, ಸ್ವಲ್ಪ ಸ್ವಲ್ಪ ಸಿಕ್ತು ಒಟ್. ಆಮೇಲೆ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಿಂದ ಒಂದು 7-8 ಲಕ್ಷ ಕೊಟ್ಟರು ಸರ್. ಸೊ ಅದೇ ಫಸ್ಟ್ ಟೈಮ್ ಸರ್ ನಾನು ಕ್ರಿಕೆಟಲ್ಲಿ ನನಗೆ ದುಡ್ಡು ಅಂತ ಬಂದಿದ್ದು. ಸೊ ಅದು ಆಲ್ಮೋಸ್ಟ್ ಒಂದು 14-15 ಲ್ಯಾಕ್ಸ್ವರೆಗೂ ಬಂತು ಸರ್ ನನಗೆ ಕ್ರಿಕೆಟಲ್ಲಿ. ಸೊ ಅದೇ ತುಂಬ, ಬಟ್ ನಾನು ಸ್ಟಿಲ್ ಆವಾಗಲೇ ಹೇಳಿದಂತೆ ಸರ್, ಐ ಹ್ಯಾವ್ ನೆವರ್ ಎವರ್ ಪ್ಲೇಡ್ ಫಾರ್ ಮನಿ. ನನಗೆ ಹೆಸರಿಗೆ ಆಡಬೇಕು ಅಂತ ಏನಿಲ್ಲ ಸರ್. ಸೊ ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾನು ಜಸ್ಟು ನನ್ನ ಮದರ್ ಕಂಟ್ರಿಗೆ ಆಡಬೇಕು ಅಂತ ಬಂದೆ. ಸೊ ನೋಡಿ ಸರ್, ಗಾಡ್ ಗ್ರೇಸ್, ನಾನೇನು ಆಸೆ ಪಡೆದೇ ಇದ್ದಿದ್ದಕ್ಕೆ ಅದು ದೇವರೇನೆ ನನಗೆ ಪದ್ಮಶ್ರೀವರೆಗೂ ತೊಗೊಂಡೋದ್ರು ಸರ್. ಹ್ಞೂ ಸರ್,
1: ಪದ್ಮಶ್ರೀ ಬಂದಂತ ದಿನ.
0: ಹೌದು ಸರ್, ನಾನು ಅದನ್ನ ಕನ್ಸು ಮನಸ್ಸಲ್ಲೂ ಕೂಡ ಸರ್ ಇವತ್ತು ಕೂಡ ನನಗೆ ಭಯ ಆಗುತ್ತೆ ನನಗೆ ಪದ್ಮಶ್ರೀ ಅವಾರ್ಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಕನ್ಸು ಮನಸ್ಸಲ್ಲೂ ಅಂದ್ಕೊಳ್ದೇ ಇರೋತಕ್ಕಂಥದ್ದು ಸರ್. ಇದಕ್ಕೊಂದು ಒಳ್ಳೆ ಉದಾಹರಣೆ ಇದೆ. ನಾನು 5th ಇದ್ದಾಗ ನಮ್ಮ ಅಂಬಿಕಾ ಮಿಸ್ ಅಂತ ಇದ್ದಾರೆ ಸರ್, ಅವರು ವಿಚ್ ಆರ್ ಆಲ್ ದ ಫೋರ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಆಫ್ ಇಂಡಿಯಾ ಅಂತ ಕೇಳಿದಾಗ ನಾನು ಬರೆದಿದ್ದೆ ಭಾರತರತ್ನ, ಪದ್ಮವಿಭೂಷಣ, ಪದ್ಮವಿಭೂಷಣ ಅಂತ ಬರೆದಿದ್ದೆ. ಪದ್ಮಶ್ರೀ ಬರೋದು ಮರ್ತೋಗಿದೆ ಸರ್, ನೋಡಿದ್ರೆ ಅದು ನನಗೆ ಬಂದ್ಬಿಡ್ತು ಸರ್. ಸೊ ಈ ಥರ ಆಯಿತು. ಆಮೇಲೆ ನಾನು ಅದಾದ ಕೂಡಲೇ ಹೇಳಿದೆ, ಮಿಸ್ ನಿಮಗೆ ನೆನಪಿದೆಯಾ ನಾನು 4th or 5th ಇದ್ದಾಗ ನೀವು ನನಗೊಂದು ಮಾರ್ಕ್ ಕೊಟ್ಟಿರಲಿಲ್ಲ, ಇದು ಅವಾರ್ಡ್ ಸಿಕ್ಕಿಲ್ಲ ಅಂತ, ಇವಾಗ ಇದು ಈ ಅವಾರ್ಡ್ ಹೆಸರು ಬರ್ದಿಲ್ಲ ಅಂತ, ಇವಾಗ ನಂಗೆ ಆ ಅವಾರ್ಡ್ ಬಂದಿದೆ ಅಂತ. ಸೊ ಆಮೇಲೆ ನಾನು ವೈಫು ಓದ್ವಿ, ರಿಸೀವ್ ಮಾಡಿದ್ವಿ, ಪದ್ಮಶ್ರೀ ಆಯಿತು ಸರ್. ಆ ಪದ್ಮಶ್ರೀ ನಾನು ಬರೀ ನನಗಷ್ಟೇ ಅಲ್ಲದೆ ಇಡೀ ನಮ್ಮ ಏನು ಕುಟುಂಬ, ಇಡೀ ನಮ್ಮ ಬ್ಲೈಂಡ್ ಕಮ್ಯುನಿಟಿ ಏನಿದೆ, ಬ್ಲೈಂಡ್ ಕ್ರಿಕೆಟರ್ಸ್ ಕಮ್ಯುನಿಟಿ ಏನಿದೆ, ಸೊ ಅದಕ್ಕೆ ನಾನು ಯಾವಾಗಲೂ ಅದನ್ನು ಡೆಡಿಕೇಟೆಡ್ ಆಗಿಯೇ ಇಟ್ಟಿರ್ತೀನಿ ಸರ್.
1: ಓಕೆ, ಈಗ ನಿಮ್ಮ ಈ ಬ್ಲೈಂಡ್ ಕ್ರಿಕೆಟ್ ಟೀಮ್ಗೆ ನಿಮ್ಮ ನಿರೀಕ್ಷೆಗಳು ಏನು, ಯಾವ ರೀತಿಯ ಪ್ರೋತ್ಸಾಹ ಬೇಕು ಅಂತ ನೀವು ಅಂದ್ಕೊಳ್ಳಿ
0: ಸರ್? ನಾವು ಎಷ್ಟೋ ಸರಿ 2007-08 ಬ್ಯಾಂಗ್ಳೂರ್ ಟು ಲಕ್ನೋ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಗೆ ರಿಸರ್ವೇಷನ್ ಇಲ್ಲದೆ, ಪ್ರಾಪರ್ ರಿಸರ್ವೇಷನ್ ಇಲ್ಲದೆ ಲಾಸ್ಟಲ್ಲಿ ಡಿಸೇಬಲ್ಡ್ ಬೋಗಿ ಬರುತ್ತಲ್ಲ, ಡಿಸೇಬಲ್ಡ್ ಬೋಗಿ ಲಾಸ್ಟ್ ಆ ಸ್ಟೇಷನ್ ಫ್ಲಾಗು, ಅದರಲ್ಲಿ ಟ್ರಾವೆಲ್ ಮಾಡ್ಕೊಂಡೋಗಿದ್ದೀವಿ ಸರ್. ಇಲ್ಲಿಂದ ಝಾನ್ಸಿಗೆ ಹೋಗಿ ಝಾನ್ಸಿಯಿಂದ ಲಕ್ನೋ ಆಲ್ಮೋಸ್ಟ್ 50-52 hours ಜರ್ನಿ. ಅದು ಜನವರಿ ಎಂಡ್ ಟೈಮಲ್ಲಿ ಅದು ಫ್ಲೋರ್ ಮೇಲೆ ಮಲ್ಕೊಂಡ್ರೆ ಬೆನ್ನೆಲ್ಲ ಕೊರಿಯೋದು. ಅವಾಗ ಚಳಿಗಾಲ ಅಲ್ವಾ ಸರ್, ಆ ಕಡೆ ಯು ಪಿ ಸೈಡೆಲ್ಲ ಭಯಂಕರ ಅಂದರೆ ಭಯಂಕರ ಚಳಿ. ನ್ಯೂಸ್ ಪೇಪರ್ಗಳನ್ನೆಲ್ಲ ತೊಗೊಂಡೋಗಿ ಕ್ರಿಕೆಟ್ ಪ್ಯಾಡ್ಗಳನ್ನೆಲ್ಲ ಬೆನ್ನಿಗೆ ಇಟ್ಕೊಂಡು ಚಳಿಯಾಗತ್ತೆ ಅಂತ ಮಲ್ಕೊಂಡು ಅಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಂಡೋಗಿ ಅಷ್ಟು ಕಷ್ಟಪಟ್ಟು ಟ್ರಾವೆಲ್ ಮಾಡ್ಕೊಂಡೋಗಿ ಇದು ಮಾಡಿದ್ದಕ್ಕೆ ಅಲ್ಲೆಲ್ಲ ಕಪ್ ಹೊಡ್ಕೊಂಬಂದಿದ್ದೀವಿ ಸರ್ ನಾವು. ಸೊ ಅದೆಲ್ಲ ಅಲ್ಲೂ ಅಷ್ಟೇ ಸರ್, ಮ್ಯಾನ್ ಆಫ್ ದಿ ಮ್ಯಾಚು ಒಂದು 2000-3000 ವಿನ್ನರ್ಸ್ ಟೀಮಿಗೆ ಒಂದು 40,000 ಅಥವಾ 50,000 ಅದರಲ್ಲಿ 17-18 ಮೆಂಬರ್ಸಿಗೆ ಡಿವೈಡ್ ಆಗಬೇಕು, 2,500 rupees ಸಿಗೋದು. ಆಮೇಲೆ ಟ್ರೈನಲ್ಲಿ ಕೆಲವೊಂದ್ಸರಿ ಸರ್ ನಾನು ಹೇಳಿದಂತೆ ಲಾಸ್ಟ್ ಡಬ್ಬ ಅಲ್ಲಿ ಯಾರು ಏನು ಸೇಲ್ ಮಾಡೋಕ್ಕೂ ಬರಲ್ಲ, ಇವನ್ ಸಮೋಸದವನು ಬರಲ್ಲ, ಊಟದವನು ಬರಲ್ಲ. ನಾವು ಇಳಿದ್ಬಿಟ್ಟು ಬ್ಲೈಂಡ್ ಹುಡುಗರೇ ಇಳಿದ್ಬಿಟ್ಟು ಫಾಸ್ಟಾಗಿ ಟ್ರೈನ್ ನಿಲ್ಸಿದ ಕೂಡಲೇ ವಾಟರ್ ಬಾಟ್ಲ್ಗಳಿಂದ ಪಟ ತುಂಬಿಸ್ಕೊಂಡು ಕಿಟಕಿಯಿಂದ ಎಲ್ಲ ಒಳಗಡೆ ಬಿಸಾಕಿ ಊಟಗಳನ್ನ, ಅವಾಗ 20 rupees 10 puri ಮತ್ತು ಅದ್ರ ಕೆಳಗಡೆ ಒಂದು ಜೊನ್ನೆಯಲ್ಲಿ ಸಬ್ಜಿ, ಆ 10 puris ನಿಂಗೆ ಇಟ್ಕೊಂಡು ಸಬ್ಜಿ ಇಟ್ಕೊಂಡು ಪಾಸ್ ಮಾಡೋದು ಅವ್ನು ಬ್ಲೈಂಡ್ ಹುಡುಗರು ಕೈ ಮೇಲೆ ಚೆಲ್ಕೊಳ್ಳೋರು ಸುಡ್ತಾ ಇರೋದು ಅದನ್ನೆಲ್ಲ ಸೀಟ್ ಮೇಲೆ ಜೋಡಿಸ್ಕೊಡೋದು ಮತ್ತು ಟ್ರೈನ್ ಹೊರಟೋಗ್ಬಿಡುತ್ತಲ್ಲ. ಸೊ ಈ ಥರದ್ದೆಲ್ಲ ಭಾಳ ಅಂದರೆ ಭಾಳ ಕಷ್ಟಪಟ್ಬಿಟ್ಟು ಹೋಗಿದ್ದೀವಿ ಸರ್. ಸೊ ಬೇಸಿಕಲಿ ನಾನು ಇದನ್ನು ಎಕ್ಸಾಂಪಲ್ ಏನಕ್ಕೆ ಹೇಳಿದೆ ಅಂತಂದರೆ, ಬ್ಲೈಂಡ್ ಕ್ರಿಕೆಟರ್ಸ್ಗೆ ಯಾವುದೇ ರೀತಿ ಸೌಕರ್ಯ ಇಲ್ಲ. ನೀವು ಕ್ರಿಕೆಟರ್ ಅಂತ ಅಂದ್ಕೊಳ್ಳಿ, ಓ ಕೋಟಿಗೆ ಬಳತಾನಪ್ಪ ಇವನು, ಇವನ ಹತ್ರ ಆ ಕಾರ್ ಇದೆ ಈ ಕಾರ್ ಇದೆ ಅಂತ ಅನ್ಕೋಬೋದು ಸರ್. ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಏನೂ ಇಲ್ಲ ಸರ್. ಬಟ್ ನಾವು ಆ್ಯಸ್ ಎ ಬ್ಲೈಂಡ್ ಆಗಿ ಒಂದು ಕಂಟ್ರಿಗೆ ಆಡ್ತಾ ಇದೆಯಲ್ಲ, ಅದಕ್ಕಿಂತ ಮುಂದೆ ಇನ್ನೇನೂ ಇಲ್ಲ ಸರ್, ಏನೂ ಇಲ್ಲ ಸರ್. ಈಗ ಕೆಲವೊಬ್ರಿಗೆ ದುಡ್ಡು ಕೊಟ್ಟು ಅವ್ರ ಹೆಸರನ್ನ ಅವರು ಜೈಕಾರ ಹಾಕ್ಸ್ಕೊಳಕ್ಕೆ ಇಷ್ಟಪಡ್ತಾರೆ, ದುಡ್ಡು ಕೊಟ್ಬಿಟ್ಟು ಜೈಕಾರ ಹಾಕ್ಸ್ಕೊಳಕ್ಕೆ ಇಷ್ಟಪಡ್ತಾರೆ. ನಮಗೆ ದುಡ್ಡು ಕೊಡೋಕ್ಕಿಲ್ಲ ಆದರೂ ಕೂಡ ಜೈಕಾರ ಬರ್ತಾ ಇದೆ ಸರ್. ನಮ್ಗೆ ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ, ಆದ್ರೂ ಕೂಡ ನಮ್ಮನ್ನ ಜನರು ಗುರುತಿಸ್ತಾ ಇದಾರೆ, ಒಂದು ಮಾತಾಡಿಸ್ತಾರಲ್ಲ. ಆಮೇಲೆ ಅವಾಗ ಬ್ಲೈಂಡ್ ಕ್ರಿಕೆಟ್ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ, ಇವಾಗ ಸಾಕಷ್ಟು ಜನರಿಗೆ ಈಗ ನೋಡಿ ನೀವೇ ಒಂದು ಎಲ್ರಿಗೂ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟೋ ಜನರಿಗೆ ಬ್ಲೈಂಡ್ ಕ್ರಿಕೆಟ್ ಹೆಂಗೆ ಏನು ಅಂತಾನೆ ಗೊತ್ತಿರಲ್ಲ. ಸೊ ನನ್ನ ಬಗ್ಗೆ ಜನರಿಗೆಲ್ಲ ಕೇಳಿಸ್ತಾ ಇದ್ದೀರಾ, ಅವರು ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಈ ತರ ಸರ್ ನಿಧಾನಕ್ಕೆ ಬರ್ತಾ ಇದೆ ಸರ್. ಬೆಟರು ನಮ್ಮ ಇಂಡಿಯಾ ಸರ್, ನೀವು ಇಂಗ್ಲೆಂಡು ಆಸ್ಟ್ರೇಲಿಯಾಕ್ಕೆ ಹೋದ್ರೆ ಗ್ರೌಂಡ್ಗೆ ಒಬ್ರು ಬರಲ್ಲ ಮ್ಯಾಚ್ ನೋಡೋಕ್ಕೆ. ಅಚ್ಛಾ, ಇಸ್ ದಿಸ್ ಬ್ಲೈಂಡ್ ಕ್ರಿಕೆಟ್, ಲೀವ್ ಇಟ್ ಅನ್ನೋ ಮಟ್ಟಿಗಿದೆ. ನಮ್ಮಲ್ಲಾದರೂ ಬ್ಲೈಂಡ್ ಕ್ರಿಕೆಟ್ ನಡೀತಾ ಇದೆ ಅಂದರೆ ಸ್ವಲ್ಪ ಜನ ಬಂದ್ಬಿಟ್ಟು ಓ ಇವ್ರು ಈ ಥರ ಆಡ್ತಾರ ಆ ಥರ ಆಡ್ತಾರ ಅಂತ. ಸರ್ ಬೇಸಿಕಲಿ ಕ್ರಿಕೆಟ್ ಅಂದರೆ ಮನಿ, ಮನಿ ಅಂದರೆ ಕ್ರಿಕೆಟ್ ಆಗೋಗ್ಬಿಟ್ಟಿದೆ ಸರ್ ಇವಾಗ. ಸರ್ ನಮ್ಮ ಬಿ ಸಿ ಸಿ ಅವರು ನಮಗೆ ಏನಾದರೂ ಮಾಡಿ ಸಪೋರ್ಟ್ ಮಾಡ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡದೇ ಇದ್ರು ಕೂಡ ಬಿ ಸಿ ಸಿ ಐ. ಈಗ ಐ ಸಿ ಸಿ ಅಪ್ಪ ಬಿ ಸಿ ಸಿ ಐ ಆ್ಯಕ್ಚುಲಿ ಮಗ ಅಲ್ವಾ, ಇಲ್ಲಿ ಉಲ್ಟಾ ಆಗಿದೆ. ಬಿ ಸಿ ಸಿ ಅಪ್ಪ ಐ ಸಿ ಸಿ ಮಗ ಆಗಿದೆ, ನಾವೇ ಅವ್ರಿಗೆ ಫಂಡಿಂಗ್ ಮಾಡೋ ಥರ ಆಗಿದೆ. ಸೊ ಅದರಲ್ಲಿ ಸರ್ ನಮಗೇನು ಈಗ ಸರ್ ಪಾಕಿಸ್ತಾನ ಶ್ರೀಲಂಕಾ ಇಂಗ್ಲೆಂಡ್ ಅವರೆಲ್ಲ ಸರ್ ಅವರಿಗೆ ಗ್ರೇಡ್ಸ್ ಮಾಡಿದ್ದಾರೆ, ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡು, ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಕೊಡ್ತಾರೆ ಸರ್, ಮಂತ್ಲಿ ಸ್ಯಾಲ್ರಿ ಕೊಡ್ತಾರೆ. ರಿಟೈರ್ಡ್ ಆದರೆ 25 lakhs, 30 lakhs ರುಪೀಸ್ ಎಲ್ಲ ಕೊಡ್ತಾರೆ. ಸೊ ನಮ್ಮಲ್ಲಿ ಏನೂ ಇಲ್ಲ ಸರ್. ಸೊ ಅದಕ್ಕೆ ನಾನು ಬಿ ಸಿ ಸಿ ಐಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ, ಅಟ್ ಲೀಸ್ಟ್ ನೀವೇನು ಕೊಡಬೇಡ್ರಪ್ಪ ನಮಗೆ, ನಾವು ಸತ್ತ ಮೇಲೆ ನಮ್ಮ ಫ್ಯಾಮಿಲಿಗೆ ಏನಾದರೂ ಹೋಗೋಷ್ಟು ಇನ್ಶೂರೆನ್ಸ್ ಕೊಡ್ರಿ. ಒಂದು 50 lakhs, 60 lakhs ಒಂದು ಇನ್ಶೂರೆನ್ಸ್ ಕೊಡಿ, ನಾವು ಸತ್ತ ಮೇಲೆ ನಮ್ಮ ಫ್ಯಾಮಿಲಿ ಅಂದರೆ ಈಗ ಸರ್ ಬ್ಲೈಂಡ್ ಕ್ರಿಕ್ ಈಗ ಸರ್ ನಿಮ್ಗೆ ಗೊತ್ತಲ್ಲ ಸರ್, ಡಿಸಬಿಲಿಟೀಸ್ ಡಿಸಬಿಲಿಟಿ ಎಲ್ಲಿಂದ ಬರುತ್ತೆ? ಮೋಸ್ಟ್ ಆಫ್ ದ ಡಿಸಬಿಲಿಟಿ ವಿಲ್ ಕಮ್ ಫ್ರಮ್ ದ ಪೂವರ್ ಬ್ಯಾಕ್ಗ್ರೌಂಡ್, 80% ಅಂತಲೇ ಹೇಳ್ಬೋದು ಸರ್ ನೀವು. ಆಮೇಲೆ ಅದರಲ್ಲೂ ಕಣ್ಣಿನಿಂದ ನಾವು ಲರ್ನಿಂಗ್ ಎಷ್ಟಿದೆ ಹೇಳಿ, ಕಣ್ಣಿನಿಂದ ನೋಡಿ ಕಲಿಯೋದು 80% ಇದೆ, ಇನ್ನು ಬೇರೆ 4 ಅಂಗಗಳಿಂದ 20% ಅಷ್ಟೇ. ಈಗ ಬ್ಲೈಂಡ್ ಹುಡುಗರಿಗೆ ಊಟ ಯಾವ ಥರ ಮಾಡ್ಬೇಕಂತ ಗೊತ್ತಿರಲ್ಲ, ನಿಮಗೆ ಗೊತ್ತು, ನಿಮ್ಗೆ ಯಾರು ಹೇಳಿಕೊಟ್ಟಿಲ್ಲ. ನೀವು ಯಾವುದು ಹಸ್ತನೇ ಟಚ್ ಆಗದೆ ಇರೋ ಥರ 4 ಬೆರಳಲ್ಲೇ ತೊಗೋತೀರಾ ತಿಂತೀರಾ, ನಮಗೆ ಗೊತ್ತಿಲ್ಲ. ನಾವು ಹಿಂಗೆ ಎತ್ಕೋತೀವಿ ಹಿಂಗೆ ತಿಂತೀವಿ, ಯಾಕೆಂದರೆ ನಾವು ನೋಡಿಲ್ಲ. ಸೊ ಈ ಥರ ಒಂದು ಇಂಪ್ಯಾಕ್ಟ್ ಆಗುತ್ತೆ ಸರ್. ಸೊ ಬಿ ಸಿ ಸಿ ಐ ನಮಗೆ ಸಪೋರ್ಟ್ ಮಾಡಬೇಕು ಅಟ್ಲೀಸ್ಟ್ ಒಂದು ಹೆಲ್ತ್ ಇನ್ಶೂರೆನ್ಸ್ಗಾದರೂ. ಎಷ್ಟೋ ಜನ ಬ್ಲೈಂಡ್ ಕ್ರಿಕೆಟರ್ಸು ನಮ್ಮ ದೇಶಕ್ಕೆ ಕೊಡುಗೆನ ಕೊಟ್ಟಿದ್ದಾರೆ, ಅವಾಗ 90s, 95s ಆಡಿರೋ ಅಂಥವ್ರು. ಆಮೇಲೆ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಕೊಡಬೇಕು. ಸೊ ಈ ಥರದ್ದೆಲ್ಲ ಸಪೋರ್ಟ್ ಮಾಡಿದ್ರೆ ಸರ್ ನಾವು ಅವಾಗ ಓ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆಯಪ್ಪ, ನಾವು ಇನ್ನೂ ನಮ್ಮ ಕಂಟ್ರಿಗೆ ಏನಾದರೂ ಮಾಡಬೇಕು ಅನ್ನೋದು ಮನಸ್ಸಿಗೆ ಬರುತ್ತೆ. ಎನ್ಕರೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಹೌದು.
1: ಓಕೆ, ಈಗ ಹೇಗಿದೆ ಟೀಮ್
0: ಸರ್? ಈಗ ಟೀಮು ಸೂಪರ್ ಆಗಿದೆ. 2016 ಏಷ್ಯಾ ಕಪ್ ಗೆದ್ರು, ಮತ್ತು 19 ವರ್ಲ್ಡ್ ಕಪ್ ಗೆದ್ರು, ಮತ್ತು 2023 ಕೂಡ ವರ್ಲ್ಡ್ ಕಪ್ ಗೆದ್ರು. ಸೊ 2023 ಪಾಕಿಸ್ತಾನಕ್ಕೆ ವೀಸಾ ಸಿಗಲಿಲ್ಲ ಅಂತೇಳ್ಬಿಟ್ಟು 23 ಸಿಗಲಿಲ್ಲ ಅಂತೇಳ್ಬಿಟ್ಟು ಬಾಂಗ್ಲಾದೇಶ್ ಬಂದಿತ್ತು ಫೈನಲ್ಗೆ. ಸೊ ಇಂಡಿಯಾ ಬಾಂಗ್ಲಾ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಮ್ಯಾಚ್ ಆಯಿತು ಸರ್. ನಮ್ಮದು ಇಂಟರ್ನ್ಯಾಷನಲ್ ಮ್ಯಾಚ್ ಆದರೂ ಕೂಡ ಈ ಬಿ ಸಿ ಸಿ ಅವರು ನಮಗೆ ಮೇನ್ ಗ್ರೌಂಡ್ಸ್ಗಳು ಕೊಡೋದೇ ಇಲ್ಲ ಸರ್. ನಾವು ಎಷ್ಟು ರಿಕ್ವೆಸ್ಟ್ ಮಾಡಿ ಏನೇನೋ ಗೋಗೋರ್ದು ಏನೇನೋ ಮಾಡಿದ್ರೆ ಆಮೇಲೆ ಕೊಡ್ತಾರೆ. ಸೊ ನಮಗೆ ಆ ಥರದ ಗ್ರೌಂಡ್ಸ್ಗಳೆಲ್ಲ ಬೇಕು, ಸೊ ದಟ್ ನಾವು ಅದೇ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ನಮಗೆ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಬೇಕು. ಎಸ್ಪೆಷಲಿ ಆಮೇಲೆ ಜಾಬ್ ಅಪರ್ಚುನಿಟೀಸ್ ಇರಬೇಕು, ಅದೇ ಎನ್ಕರೇಜ್ಮೆಂಟ್ ಇತ್ತಂದರೆ ವಿ ಕ್ಯಾನ್ ಡೂ ಎನಿಥಿಂಗ್ ಸರ್.
1: ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ
0: ಸರ್. ಫ್ಯಾಮಿಲಿ ನನಗೆ 2009 ಮದುವೆ ಆಗೋಯ್ತು ಸರ್. ವೆನ್ ಐ ವಾಸ್ 24 ಮೈ ವೈಫ್ ವಾಸ್ 23.
1: ಹಾಂ, ಏನು ಸರ್ ಲವ್ ಆಯ್ತು?
0: ಹಾಂ ಸರ್ ಲವ್ ಆಯಿತು. ಸೊ ಲವ್ ಆಯಿತು. ವೈಫ್ ಸರ್ ಬೆಂಗಳೂರಲ್ಲಿ, ಅವರು ಗರ್ಲ್ಸ್ ಹಾಸ್ಟೆಲಲ್ಲಿ, ನಾನು ಬಾಯ್ಸ್ ಹಾಸ್ಟೆಲಲ್ಲಿದೆ. ಒಂದು ಅಲ್ಲಿ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳುಗಳಿಗೆ ಅಂತೇಳ್ಬಿಟ್ಟು ಒಂದು ಟ್ರಸ್ಟ್ ಇದೆ. ಸೊ ಇವರು ಗರ್ಲ್ಸ್ ಹಾಸ್ಟೆಲಲ್ಲಿ ಓದ್ತಾ ಇದ್ರು. ನನ್ನ ವೈಫು ಅವ್ರ ಮನೆ ಕೂಡ ಸ್ವಲ್ಪ ಪುವರ್ ಬ್ಯಾಕ್ಗ್ರೌಂಡೇನೆ, ನನಗೆ ಯಾರೂ ಇರಲಿಲ್ಲ. ಸೊ ನನಗೆ ಕ್ರಿಕೆಟ್ ಮುಂದುವರಿಸ್ಬೇಕು ಅನ್ನೋದು ಆಸೆಗೆ ನಾನು ಬೆಂಗಳೂರಿಗೆ ಬಂದೆ. ಸೊ ಒಬ್ರಿಗೊಬ್ರು ಇಷ್ಟಪಟ್ವಿ, ಒಂದು 2 ವರ್ಷ ಇಷ್ಟಪಟ್ವಿ. ಆಮೇಲೆ ನಾವಿಬ್ರು ಭರತನಾಟ್ಯಂ ಕ್ಲಾಸಿಕಲ್ ಡ್ಯಾನ್ಸರ್ಸು, ನಾನು ಮತ್ತು ವೈಫು. ವೈಫು ಸಿಂಗಾಪುರ್, ಮಲೇಷಿಯಾ, ಶ್ರೀಲಂಕಾ ಅವರೊಂದು 7-8 countries ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹಾಂ, ಆಮೇಲೆ ಇವಾಗ ಪ್ರಸ್ತುತ ಶಿ ಈಸ್ ವರ್ಕಿಂಗ್ ಫಾರ್ ನಾರಾಯಣ ನೇತ್ರಾಲಯ ಐ ಹಾಸ್ಪಿಟಲ್.
1: ಅವರು ಏನು?
0: ಹಾಂ ಸರ್, ಅವ್ರಿಗೂ ಒಂಚೂರು ವಿಷನ್ ಪ್ರಾಬ್ಲಮ್ ಇದೆ ಸರ್, ಮೈಗ್ರೇನ್ ಬರುತ್ತೆ, ತಲೆನೋವು ಬರುತ್ತೆ, ಸ್ಪೆಕ್ಸ್ ಯೂಸ್ ಮಾಡ್ತಾರೆ, ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಸರ್. ನನಗೆ ಇಬ್ಬರು ಮಕ್ಕಳು, ಪೂರ್ವಿಕಾ, ಸಾನ್ವಿಕಾ. ಪೂರ್ವಿಕಾ ದೊಡ್ಡವಳು 2010 ಮಾಡಲು, ಸಾನ್ವಿಕಾ ಚಿಕ್ಕವಳು 2015 ಮಾಡಲು. ಪೂರ್ವಿಕನಿಗೆ 2010 ಮಾಡಲ್ಗೆ ಏನಾಯಿತು, ನಂದು ಹೆರಿಡಿಟ್ರಿ ಅಲ್ವಾ, ಸೊ ನನ್ನ ಕಡೆಯಿಂದ ಅವಳಿಗೂ ಕೂಡ ಬಂದ್ಬಿಡ್ತು. ವೆನ್ ಶಿ ವಾಸ್ 14 ಬೇಬಿ ಶಿ ಗಾಟ್ ಐ ಆಪರೇಟೆಡ್ ಸರ್. ಅವಳಿಗೆ ಡಾಕ್ಟ್ರ್ ಹೇಳಿದ್ರು, ಶೇಖರ್ ಇನ್ನು ಇದು ಒಂದು ದೊಡ್ಡ ಕತೆ ಇದೆ ಸರ್. 2010 ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ ಚೆನ್ನೈಯಲ್ಲಿ, ಬೈಲೆಟ್ರಲ್ ಸೀರೀಸು, 5 ಸೀರೀಸು. ನನ್ನ ಮಗಳದ್ದು ಇವತ್ತು ಆಪರೇಷನ್ನು, ನಂದು ಫೈನಲ್ ಮ್ಯಾಚು. ಆವಾಗ ನಮ್ಮ ಕೋಚು ನೀವು ಡೋಂಟ್ ವರಿ ನಾವು ಅಲ್ಲಿ ನೋಡ್ಕೋತೀವಿ ಅಂತ ಹೇಳ್ಬಿಟ್ಟು ಸರ್ ಅಲ್ಲಿ ಡಾಕ್ಟ್ರಿಗೆಲ್ಲ ಫೋನ್ ಮಾಡಿ ಅಲ್ಲಿ ಇವತ್ತು ಆಪ್ರೇಷನ್ ಆಯಿತು, ನಾನು ಇವತ್ತು ಮ್ಯಾಚು ಮುಗೀತು, ಹಂಗೆ ಇಮಿಡಿಯೇಟ್ಲಿ ವೃಂದಾವನ ಎಕ್ಸ್ಪ್ರೆಸ್ ಹತ್ಬಿಟ್ಟು ಬೆಳಗ್ಗೆಗೆ ಬಂದುಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ನ ಸೀದಾ ಹಾಸ್ಪಿಟ್ಲಿಗೆ ಓಡಿದ್ದೆ. ಸೊ ಅವಳಿಗೆ ಕ್ಯಾಟ್ರಾಕ್ಟ್ ರಿಮೂವ್ ಮಾಡಿ ಇವಾಗ ಡಾಕ್ಟ್ರ್ ಹೇಳಿದ್ರು ಇನ್ನು 2 weeks ಬಿಟ್ಬಿಟ್ರೆ ಅವಳು ಫುಲ್ ಬ್ಲೈಂಡ್ ಆಗ್ಬಿಡ್ತಾಳೆ ಅಂತ. ಸೊ ಅವಳಿಗೆ ಇವಾಗ 2 ಕಣ್ಣಿಗೆ ಲೆನ್ಸ್ ಹಾಕಿದ್ದಾರೆ. ಸೊ ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನಾವು. ಚಿಕ್ಕವಳಿಗೆ ಆ ಥರದ್ದೇನೂ ಪ್ರಾಬ್ಲಮ್ ಆಗಲಿಲ್ಲ ಸರ್. ಸರ್ ಸಾಕಷ್ಟು ಜನರಿಗೆ ಈ ಟೆಕ್ನಾಲಜಿ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಸುಮಾರು 2013-14 ಬಂದಿದ್ದು ಈ ಟೆಕ್ನಾಲಜಿ. ಹೊಟ್ಟೆ ಒಳಗಡೆ ಮಗು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು 3-4 ತಿಂಗಳು ಇದ್ದಾಗ ಆ ಸ್ಕ್ಯಾನಿಂಗಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಇದಕ್ಕೆ ಏನಾದರೂ ಮೆಂಟಲಿ ಪ್ರಾಬ್ಲಮ್ ಇದೆಯಾ, ವಿಷನ್ ಪ್ರಾಬ್ಲಮ್ ಇದೆಯಾ, ಕೈಕಾಲು ಪ್ರಾಬ್ಲಮ್ ಏನಾದರೂ ಇದೆಯಾ, ಅದನ್ನು ಚೆಕ್ ಮಾಡಿಸುವಂಥದ್ದು ಟೆಕ್ನಾಲಜಿ ಬಂದಿದೆ. ಹಾಂ, ಸೊ ನನ್ನ ಮಗಳಿಗೆ ಚೆಕ್ ಮಾಡಿಸ್ದೆ ಸರ್, ಆ ಹೋಟೆಲೇ ಮೆಡಿಸಿನ್ ಕೊಡಿಸ್ಬಿಟ್ಟೆ. ಸೊ ಚಿಕ್ಕವಳು ಏನೂ ಪ್ರಾಬ್ಲಮ್ ಇಲ್ಲ ಸರ್ ಈಗ. ಸೊ ಅವರು ನಾವು 4 ಜನನು ಮ್ಯಾರಥಾನ್ ರನ್ಸ್ ಎಲ್ಲೇ ಸಿಕ್ಕರೂ ಕೂಡ ಬಿಡಲ್ಲ. TCS 10K ಮ್ಯಾರಥಾನು, ಆಮೇಲೆ ನೈಸ್ ರೋಡ್ದು ವರ್ಲ್ಡ್ 10K ಮ್ಯಾರಥಾನು. ಸೊ ನಾನು ಹೆಂಡತಿ ಮಕ್ಕಳನ್ನ ಯಾರನ್ನೂ ಬಿಡಲ್ಲ, ಎಲ್ಲರೂ ಎತ್ಕೊಂಡು ಕರ್ಕೊಂಡು ಓಡಿಸ್ತಾ ಇರೋದೆ.
1: ಇದೆಲ್ಲಿ ಕಲ್ತಿದ್ದು? ಭರತನಾಟ್ಯ ಎಲ್ಲಿ ಕಲ್ತಿದ್ದು ನೀವು?
0: ಸರ್ ನಾನು ಶಿವಮೊಗ್ಗ ಸ್ಕೂಲಲ್ಲಿ 1-7 ಓದಬೇಕಾದ್ರೆ ನಮಗದೆಲ್ಲ ಕಂಪಲ್ಸರಿ. ಇದು ಈ ಸ್ಕೂಲ್ ಬಂದ್ಬಿಟ್ಟು ರಾಮಕೃಷ್ಣ ಆಶ್ರಮದ ಅಂಡ್ರಲ್ಲಿ ಬರುತ್ತೆ. ಸೊ ನಮಗೆಲ್ಲ ಕಂಪಲ್ಸರಿ ಕಲೀಲೇಬೇಕು, ಇಲ್ಲಾಂದರೆ ಊಟ ತಿಂಡಿ ಕಟ್, ಊಟ ತಿಂಡಿ ಕಟ್ಟು, ಪನಿಷ್ಮೆಂಟೇ ಊಟ ತಿಂಡಿ ಕಟ್ಟು. ಸೊ ಅಲ್ಲಿ ನಾವು ಸಂಗೀತ ಕಲೀಲೇಬೇಕು, ನಂಗೆ ಸಂಗೀತ ಜೂನಿಯರ್ ಪೋರ್ಷನ್ಸ್ವರೆಗೂ ಆಗಿದೆ. ತಬಲಾ ಕಲೀಲೇಬೇಕು, ತಬಲಾ ನನಗೆ ಜೂನಿಯರ್ ಪೋರ್ಷನ್ಸ್ವರೆಗೂ ಆಗಿದೆ. ಭರತನಾಟ್ಯಂ ಕಲೀಲೇಬೇಕು, ಭರತನಾಟ್ಯಂ ನಂಗೆ ಜೂನಿಯರ್ ಪೋರ್ಷನ್ಸ್ವರೆಗೂ ಆಗಿದೆ. ಒಂದು 30-35 ಯಕ್ಷಗಾನಗಳು ಕೂಡ ಮಾಡಿದ್ದೀನಿ. ಸೊ ನನ್ನ ಬ್ಯಾಕ್ಗ್ರೌಂಡ್ ಈ ಥರ ಬಂತು. ಆಮೇಲೆ ವೈಫು ಕೂಡ ಇಲ್ಲಿ ಗರ್ಲ್ಸ್ ಹಾಸ್ಟೆಲಲ್ಲಿ ಇದ್ರಲ್ಲ, ಸೊ ಇದೂ ಒಂದು ಟ್ರಸ್ಟು. ಇವರು ಕೂಡ ಒಂದು ಫಂಡ್ ರೈಸಿಂಗ್ ಪ್ರೋಗ್ರಾಮ್ಗೋಸ್ಕರ ಈ ಒಂದು ಈ ಥರ ಗಣೇಶ ಪ್ರೋಗ್ರಾಮು, ಸೊ ಆ ಥರದ ಪ್ರೋಗ್ರಾಮ್ಗಳಲ್ಲೆಲ್ಲ ಇವ್ರನ್ನ ಪರ್ಫಾರ್ಮೆನ್ಸ್ ಮಾಡಿ ಸಂಸ್ಥೆಗೆ ಒಂದು ಸ್ವಲ್ಪ ರೆವಿನ್ಯೂ ಜನ್ರೇಟ್ ಆಗೋ ಥರ. ಸೊ ಆ ಥರ ಅವ್ರು ಬಂದರು. ಆಮೇಲೆ ನಾವಿಬ್ಬರು ಶಿವ ಪಾರ್ವತಿ ಡ್ಯಾನ್ಸ್ ಮಾಡ್ತಿದ್ವಿ. ಸೊ ಅದನ್ನು ನಮ್ಮ ಡ್ಯಾನ್ಸ್ ಮಾಸ್ಟರ್ ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ ಅಂದರು, ಅವತ್ತೇ ಬಿದ್ದೋಗ್ಬಿಟ್ಟೆ ಸರ್.
1: ಅವತ್ತಿಂದ ಶಿವ ಪಾರ್ವತಿ ಆದರೆ
0: ಹೌದು,
1: ಭಾಳ ಸಂತೋಷ ಸರ್. ಇನ್ನೂ ಶೇಖರ್ ನಾಯ್ಕ ಅವರ ಜೀವನದ ಬಹಳ ದೊಡ್ಡ ಸಾಧನೆ ಹೇಳಿದರೆ, ನೀವೊಂದು ಅಕಾಡೆಮಿಯನ್ನು ಶುರು ಮಾಡಿದ್ದೀರಿ.
0: ಎಸ್ ಸರ್, ಇದು ನನ್ನ ಒಂದು ದೊಡ್ಡ ಆಸೆ ಅಂತ ಅನ್ಬೋದು. ಯಾಕೆಂತಂದರೆ ಸಿ, ಐ ಯೂಸ್ ಟು ಈಟ್ ಕ್ರಿಕೆಟ್, ಐ ಯೂಸ್ ಟು ಬ್ರೀತ್ ಕ್ರಿಕೆಟ್, ಎಲ್ಲ ನಂಗೆ ಕ್ರಿಕೆಟೇ. ಸೊ ಕ್ರಿಕೆಟ್ ನನ್ನನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂತ ಅಂದರೆ, ನಾನು ರಿಟೈರ್ಮೆಂಟ್ ಆದಮೇಲೆ ಸುಮ್ಮನೆ ಆಗಿಬಿಟ್ರೆ ನನ್ನನ್ನು ಕ್ಷಮಿಸಲ್ಲ. ಸೊ ಅದಕ್ಕೆ 2016 ನಾನು ರಿಟೈರ್ಡ್ ಆದೆ, 2 ಇಯರ್ಸ್ ಗ್ಯಾಪ್ ತೊಗೊಂಡೆ. 2019 ಶೇಖರ್ ನಾಯ್ಕ ಫೌಂಡೇಶನ್ ಕ್ರಿಕೆಟ್ ಅಕಾಡೆಮಿ ಓಪನ್ ಮಾಡಿದೆ. ಸೊ ಎವ್ರಿ ಇಯರ್ ಅಟ್ಲೀಸ್ಟ್ 100 ಜನರಿಗೆ ನಾನು ಕ್ರಿಕೆಟ್ ಟ್ರೈನಿಂಗ್ನ ಕೊಡ್ತಾಯಿದ್ದೀನಿ. ಸರ್ ನಿಮ್ಗೆ ಗೊತ್ತಾ, ನಾನು ಒಂದು 4-5 ಕ್ಯಾಂಪು ನನ್ನ ಓನ್ ಸ್ಯಾಲ್ರಿ ದುಡ್ಡಲ್ಲಿ ಮಾಡಿದ್ದೀನಿ. ಹಾಂ, ನನ್ನ ಓನ್ ಸ್ಯಾಲ್ರಿ ದುಡ್ಡಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಕೆಲವೊಬ್ಬರೆಲ್ಲ ಸಪೋರ್ಟ್ ಮಾಡೋಕ್ಕೆ ಬಂದರು. ಲೈಕ್ ಒಂದು ಸರಿ ಏನಾದರೂ 100 ಮೆಂಬರ್ಸಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಅಂದರೆ ಆಲ್ಮೋಸ್ಟ್ $5,000 ಆಗುತ್ತೆ, 4.5 lakhs ಆಗುತ್ತೆ. ಸೊ ಯಾಕೆ ಈ 4.5 lakhs ಆಗುತ್ತೆ ಅಂದರೆ, ಈಗ ನಾರ್ಮಲ್ ಕ್ರಿಕೆಟಲ್ಲಿ ಅಕಾಡೆಮಿಗಳಲ್ಲಿ ಏನು ಮಾಡ್ತಾರೆ, ಸೊ ನೀವು ಏನಾದರೂ ಟ್ರೈನಿಂಗ್ ತೊಗೋಬೇಕು ಅಂತ ಅಂದರೆ ಕೋಚಿಗೆ ನೀವು ಫೀಸ್ ಪೇ ಮಾಡಬೇಕು, ಮಂತ್ಲಿ ನೀವು ಫೀಸ್ ಪೇ ಮಾಡಬೇಕು ಅವರಿಗೆ. ಸೊ ಇಲ್ಲಿ ನಮ್ಮ ಬ್ಲೈಂಡ್ ಕ್ರಿಕೆಟರ್ಸ್ ಹತ್ರ ದುಡ್ಡಿರಲ್ಲ, ಮತ್ತು ಅವರು ಹೈಯರ್ ಎಜುಕೇಷನ್ಗೆ ಅಂತೇಳ್ಬಿಟ್ಟು ಬೇರೆ ಬೇರೆ ಸಿಟಿಗಳಿಗೆ ಬಂದಿರ್ತಾರೆ ಊರು ಬಿಟ್ಬಿಟ್ಟು. ಸೊ ನೀವು ಅವ್ರ ಹತ್ರ ದುಡ್ಡಿಗೆಲ್ಲ ಕೇಳೋಕ್ಕಾಗತ್ತೆ, ಅವ್ರು ಎಲ್ಲಿ ಕೊಡ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ಅವ್ರನ್ನ ಈ ಥರ ಕ್ಯಾಂಪ್ ಇದ್ದಾಗ ಅವ್ರಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಯೂಸ್ ಆಗಲಿ ಅಂತೇಳ್ಬಿಟ್ಟು ಅವರಿಗೆ ಶೂಸು, ಟ್ರ್ಯಾಕ್ ಪ್ಯಾಂಟು, ಟೀ ಶರ್ಟು, ಕ್ಯಾಪು, ಅಕಾಮಡೇಷನು, ಮತ್ತು ಅವ್ರು ಬಂದು ಹೋಗೋದಕ್ಕೆ 1,000 ರೂಪಾಯಿ ಪಾಕೆಟ್ ಮನಿ, ಮೆಡಲ್ಸು, ಟ್ರೋಫೀಸು, ಶಾಮೇನಾ, ಪೆಂಡಾಲು, ಊಟದ್ದು ಇದೆಲ್ಲ ಸೇರಿಸ್ಬಿಟ್ಟು ಅಟ್ಲೀಸ್ಟ್ 2-3 ಡೇಸಿಗೆ 1,00,000-1,30,000 ಖರ್ಚು ಬರುತ್ತೆ. ಸೊ ಈ ಥರ ನನಗೆ ಸುಮಾರು ಒಂದು ಇಕ್ಸೋರಾ ಫೌಂಡೇಶನ್ ಅನ್ನೋರು ಒಂದ್ಸರಿ ಸ್ಪಾನ್ಸರ್ಶಿಪ್ ಮಾಡಿದ್ರು. ಆಮೇಲೆ ಇಂಕ್ ಟಾಕ್ಸ್ ಅಂತ ಇದೆ, ಅವರು ಒಂದ್ಸರಿ $5,000 ಸ್ಪಾನ್ಸರ್ಶಿಪ್ ಮಾಡಿದ್ರು. ಸೊ ಈ ಥರ ಒಂದ್ಸರಿ 3-4 ಕಂಪ್ನೀಸ್ಗಳು ಸ್ಪಾನ್ಸರ್ಶಿಪ್ ಮಾಡಿ, ಆಮೇಲೆ ಅದರಲ್ಲಿ ನನಗೊಂದು ಚಿಕ್ಕ ಹಾನರರಿಯಂ ಥರ ನಾನು ಕೋಚಿಂಗ್ ಕೊಡ್ತಾ ಇರೋದಕ್ಕೆ ಅವ್ರು ನನಗೆ ಅದಕ್ಕೆ ಪೇ ಮಾಡೋ ಥರ. ಸೊ ಈ ಥರ ಮಾಡಿ ಬಿಲ್ಲೆಲ್ಲ ಏನೇನು ಖರ್ಚಾಗುತ್ತೆ ನಾನು ಅದನ್ನು ಬಿಲ್ಲೆಲ್ಲ ಅವ್ರಿಗೆ ಸಬ್ಮಿಟ್ ಮಾಡಿ ಅವರು ಅದನ್ನೆಲ್ಲ ಪೇಮೆಂಟ್ ಎಲ್ಲ ಮಾಡಿ. ಸೊ ಈ ಥರ ಆಗುತ್ತೆ ಸರ್. ನನ್ನ ಆಸೆ ಏನಂತ ಅಂದರೆ, ಇವಾಗ ದೇರ್ ಆರ್ ಥೌಸಂಡ್ಸ್ ಆಫ್ ಶೇಖರ್ಸ್ ಆರ್ ದೇರ್ ಸರ್. ಅವ್ರನ್ನ ಐಡೆಂಟಿಫಿಕೇಷನ್ ಮಾಡಬೇಕು, ಅವ್ರನ್ನ ನಾವು ಇಂಡಿಯಾ ಟೀಮ್ಗೆ ಆಡೋಕ್ಕೆ ಅಲ್ಲಿವರೆಗೂ ರೀಚ್ ಮಾಡಿಸ್ಬೇಕು. ಸೊ ಹಾಗಾಗಿ ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡಿದ್ರೆ ನಮಗೆ ಖಂಡಿತ ಫ್ಯೂಚರ್ ಇಂಡಿಯನ್ ಟೀಮ್ಗೆ ಬೆಸ್ಟ್ ಬೆಸ್ಟ್ ಪ್ಲೇಯರ್ಸ್ ಸಿಗುತ್ತಾರೆ. ಸೊ ನಾನು ಅದಕ್ಕೆ ಬೇಸಿಕ್ಕಾಗಿ ಫೋಕಸ್ ಮಾಡ್ತಿರೋದು ಹೈಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ, ಅವ್ರಿಗೆ ಅಲ್ಲಿಂದನೇ ಒಂದು ಕ್ರಿಕೆಟ್ ನಾಲೆಡ್ಜು ಅಥವಾ ಕ್ರಿಕೆಟ್ ಬಗ್ಗೆ ಆಸಕ್ತಿ ಬಂತು ಅಂತ ಅಂದರೆ ಅವ್ರು ನೆಕ್ಸ್ಟ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಆದಾಗ ಅಥವಾ ಕೆಲಸಕ್ಕೆ ಜಾಯ್ನ್ ಆದಾಗ, ಅವ್ರ ಡಿಗ್ರಿ ಮುಗಿದು ಕೆಲಸಕ್ಕೆಲ್ಲ ಜಾಯ್ನ್ ಆದರೂ ಕೂಡ ಅವರು ಕ್ರಿಕೆಟ್ ಕಡೆ ಒಲವಿರುತ್ತೆ, ಮತ್ತು ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಾರೆ. ಸೊ ಅದರಿಂದ ನಮ್ಮ ಊರಿಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಒಂದು ಒಳ್ಳೆ ಹೆಸರನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾನು ಈ ಒಂದು ಕ್ರಿಕೆಟ್ ಅಕಾಡೆಮಿನ ಓಪನ್ ಮಾಡಿ ಅಂಡರ್ ದ ಗ್ರಾಸ್ ರೂಟ್ ಲೆವೆಲ್ ವರ್ಕ್ ಮಾಡಿ ಅಂಥ ಯಂಗ್ ಹಿಡನ್ ಟ್ಯಾಲೆಂಟ್ಸ್ಗಳನ್ನ ನಾನು ಕರ್ನಾಟಕ ಟೀಮಿಗೆ ಆಲ್ರೆಡಿ ಸುಮಾರು ಜನರನ್ನು ಕೊಟ್ಟಿದ್ದೀನಿ. ಸುಮಾರು ಜನ ನನ್ನ ಅಕಾಡೆಮಿಯಲ್ಲಿ ಟ್ರೈನಿಂಗ್ ತೊಗೊಂಡಿರೋವಂಥವ್ರು ಸಾಕಷ್ಟು ಜನ ಇವಾಗ ಸ್ಟೇಟ್ ಟೀಮಿಗೆ ಆಡ್ತಾ ಇದ್ದಾರೆ, ಮತ್ತು ಕೆಲವೊಬ್ಬರೆಲ್ಲ ಇಂಡಿಯಾ ಟೀಮಿಗೆ ಸೆಲೆಕ್ಷನ್ ಆಗೋ ಚಾನ್ಸಸ್ಸು ಕೂಡ ಇದೆ.
1: ವೆರಿ ನೈಸ್, ವೆರಿ ನೈಸ್ ಸರ್. ನಿಮ್ಮ ಜೀವನದ ಪ್ರಯಾಣ ಏನಿದೆ ಅದೊಂದು ನಮಗೊಂದು ಸ್ಫೂರ್ತಿ ಅಂತ ಕೇಳೋದೇ ಕೇಳ್ತಾ ಇರುವ ಅಂತ ಅನಿಸುತ್ತೆ. ಅನೇಕ ವಿಷಯಗಳನ್ನು ನಮ್ಮ ಜೊತೆ ನೀವು ಹಂಚ್ಕೊಂಡ್ರಿ. ನಿಮ್ಮ ಜೀವನದ ಪ್ರಯಾಣ, ನೀವು ಸಾಗಿ ಬಂದಂಥ ದಾರಿ ಅಥವಾ ನಿಮ್ಮ ಈ ಒಂದು ಜರ್ನಿ, ನಿಮ್ಮ ಸಾಧನೆ ಇವೆಲ್ಲವೂ ಕೂಡ ನಮಗೆ ಸ್ಫೂರ್ತಿ ಸರ್. ಈಗ ನೀವೊಂದು ಕಡೆ ಉದ್ಯೋಗದಲ್ಲಿದ್ದೀರಿ ಅಲ್ವಾ ಸರ್? ಓಕೆ, ಐ ಐ ಎಮ್ ಅಲ್ಲಿ.
0: ಹಾಂ ಸರ್, ಇವಾಗ ನನಗೆ 2021 ಅಲ್ಲಿ ಅಲ್ಲಿ ಜಾಬ್ ಆಯಿತು ಸರ್.
1: ಓಕೆ,
0: ಐ ಐ ಎಮ್ ಬ್ಯಾಂಗ್ಳೂರ್ ಅನ್ನೋದನ್ನೇ ಒಂದು ಎಜುಕೇಷನ್ಗೆ ಒಂದು ದೇಗುಲ ಅಂತಲೇ ಹೇಳ್ಬೋದು ಸರ್. ಅದು ಮುಂಚೆ ಇ ಇ ಪಿ ಡಿಪಾರ್ಟ್ಮೆಂಟ್ ಅಂತ ಇದೆ, ಎಕ್ಸಿಕ್ಯೂಟಿವ್ ಎಜುಕೇಷನ್ ಪ್ರೋಗ್ರಾಮ್ ಅಂತ, ಅಂದರೆ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸು ಈ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಸರ್ಟಿಫಿಕೇಷನ್, ಈ ಶಾರ್ಟ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್, ಓಪನ್ ಪ್ರೋಗ್ರಾಮ್, ಕಸ್ಟಮ್ ಪ್ರೋಗ್ರಾಮ್ ಅಂತೆಲ್ಲ ಮಾಡ್ತಾರೆ ಈ ಕಂಪನಿ ಬಿರ್ಲಾ ಆಗಲಿ, ಆಮೇಲೆ ಕೆ ಪಿ ಎಮ್ ಜಿ ಆಗಲಿ, ಏಷ್ಯನ್ ಪೇಂಟ್ಸು, ಎಂಬ್ರಾಯ್ಡ್ಸು, ಬ್ಯಾಂಕ್ಸು. ಸೊ ಇವ್ರ ಜೊತೆ ಇವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ಡೆವಲಪ್ಮೆಂಟ್ ಆಗೋಕ್ಕೆ ಅವ್ರಿಗೆ ಏನೇನು ಪ್ಲ್ಯಾನ್ಸ್ ಬೇಕು ಅದನ್ನೆಲ್ಲ ಕೊಡ್ತಾರೆ. ಸೊ ಅದಕ್ಕೆ ಐ ಯೂಸ್ ಟು ವರ್ಕ್ ಬಿಟ್ವೀನ್ ಪ್ರೊಫೆಸರ್ ಆ್ಯಂಡ್ ದ ಪಾರ್ಟಿಸಿಪೆಂಟ್. ಸೊ ಅವ್ರ ಮಧ್ಯೆ ಯಾವಾಗ ಕ್ಲಾಸ್ ಕಂಡಕ್ಟ್ ಮಾಡಿಸ್ಬೇಕು, ಮತ್ತು ಅವ್ರಿಗೆ ಸ್ಟಡಿ ಮೆಟೀರಿಯಲ್ ಕೊಡೋದು, ಆ ಪಾರ್ಟಿಸಿಪೆಂಟ್ಸ್ಗೆ ಐ ಟಿಯಿಂದ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಸೋದು, ಆಮೇಲೆ ಕೋಆರ್ಡಿನೇಟ್ ಮಾಡೋದು ಯಾವಾಗ ಕ್ಲಾಸಸ್ ಇರುತ್ತೆ, ಅವ್ರಿಗೆ ಸ್ಟಡಿ ಮೆಟೀರಿಯಲ್ಸ್ ಪ್ರೊಕ್ಯೂರ್ ಮಾಡಿ ಅವರಿಗೆ ಅದನ್ನು ಅವ್ರಿಗೆ ಮೂಡಲಲ್ಲಿ ಹಾಕೋದು, ಮೂಡಲ್ಗೆ ಅವ್ರಿಗೆ ಆಕ್ಸೆಸ್ ಕೊಡೋದು. ಸೊ ಈ ಥರದ್ದೆಲ್ಲ ವರ್ಕ್ ಮಾಡ್ತಾ ಇದೆ. ಸೊ ಸ್ವಲ್ಪ ವರ್ಕ್ ಪ್ರೆಷರು ಅಂದರೆ ಲ್ಯಾಪ್ಟಾಪಲ್ಲಿ ನಂಗೆ ಸ್ವಲ್ಪ ವಿಷನ್ ಪ್ರಾಬ್ಲಮ್ ಇರೋದ್ರಿಂದ ಅದು ಲ್ಯಾಪ್ಟಾಪಲ್ಲಿ ಯಾವಾಗಲೂ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆವಾಗ ರಿಕ್ವೆಸ್ಟ್ ಮಾಡಿಕೊಂಡೆ ಮ್ಯಾನೇಜ್ಮೆಂಟಿಗೆ. ಸೊ ಇವಾಗ ಪಿ ಆರಲ್ಲಿ ಹಾಕಿದ್ದಾರೆ ಸರ್. ಸೊ ಇದರಲ್ಲಿ ಸ್ವಲ್ಪ ಈಸಿ ಕೆಲಸ ಇದೆ, ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಈಗ ಕೆಲವರೆಲ್ಲ ಕ್ಯಾಂಪಸ್ ಟೂರಿಗೆ ಬರ್ತಾರೆ, ಈಗ ಸೇಂಟ್ ಅಲೋಶಿಯಸ್ ಕಾಲೇಜಿಂದ ಒಂದು 150 ಜನ ನಾವು ಐ ಎಮ್ ಬಿ ಟು ಕ್ಯಾಂಪಸ್ ಟೂರ್ ಮಾಡಬೇಕು ಅಂತ ಬಂದರೆ ಸೊ ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಆರ್ಕಿಟೆಕ್ಟ್ ಸ್ಟೂಡೆಂಟ್ಸು ಯಾರೋ ಕೇರಳದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಡೆಲ್ಲಿಯಿಂದ ಬರ್ತಾರೆ. ಸೊ ಅವರಿಗೆಲ್ಲ ಸ್ವಲ್ಪ ಪ್ರಿಮಿಸಸ್ ಬಗ್ಗೆ ಮತ್ತು ಈ ಥರದ್ದು ಪಿ ಆರ್ ಕೆಲಸಗಳು ಏನೇನು ಬರುತ್ತೋ ಅದು, ಮತ್ತು ಸ್ವಲ್ಪ ಏನಾದರೂ ಟ್ರಾನ್ಸ್ಪೋರ್ಟಿಗೆ ಅದಕ್ಕೆ ಇದಕ್ಕೆ ಹೆಲ್ಪ್ ಮಾಡಿಕೊಂಡು ಹೆಂಗೋ ಹೋಗ್ತಾ ಇದ್ದೀನಿ ಸರ್ ಇವಾಗ.
1: ವೆರಿ ನೈಸ್ ಸರ್, ಭಾಳ ಸಂತೋಷ. ಜೀವನದಲ್ಲಿ ಏನಾದರೂ ಹೊಸ ಆಲೋಚನೆ, ಹೊಸ ಯೋಚನೆ, ಯೋಜನೆ ಏನಾದರೂ ಇದೆಯಾ?
0: ಡೆಫಿನೆಟ್ಲಿ ಇದೆ ಸರ್. ನಾನು ಎಲ್ಲರಿಗೂ ಯಾವಾಗಲೂ ಪ್ರತಿ ಪ್ರೋಗ್ರಾಮಲ್ಲೂ ಇದನ್ನು ಹೇಳೇ ಹೇಳ್ತೀನಿ ಸರ್. ಸರ್, ನಮ್ಮ ಏನು ವಿಜುವಲಿ ಇಂಪೇರ್ಡ್ ಕಮ್ಯುನಿಟಿ ಆಗಿರ್ಬೋದು, ಅಥವಾ ವೀಲ್ ಚೇರ್ ಕಮ್ಯುನಿಟಿ ಆಗಿರ್ಬೋದು, ಅಥವಾ ಸ್ಪೀಚ್ ಆ್ಯಂಡ್ ಹಿಯರಿಂಗು, ಮೆಂಟಲಿ ರಿಟೈರ್ಡು, ಸೊ ಈ ಥರದ್ದು ಏನೇ ಒಂದು ವಿಕಲಾಂಗತೆ, ಅಂಗವಿಕಲತೆ ಇರೋರು, ಅಂಗವಿಕಲತೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ದೇ ಆರ್ ನಾಟ್ ಡಿಸೇಬಲ್ಡ್, ದೇ ಆರ್ ಸ್ಪೆಷಲಿ ಏಬಲ್ಡ್. ನಾವು ಇನ್ಮೇಲಿಂದ ಸ್ಪೆಷಲಿ ಏಬಲ್ಡ್ ಅಂತ, ವಿಶೇಷ ಚೇತನರು. ಸೊ ಸ್ಪೆಷಲಿ ಏಬಲ್ಡ್ ಅಂತಲೇ ನಾವು ಕರೆಯೋದು. ಸೊ ಎಷ್ಟಕ್ಕೊಂದು ಜನರಿಗೆ ಎಜುಕೇಷನ್ನು ಇನ್ನೂ ಕೂಡ ರೀಚ್ ಆಗ್ತಾ ಇಲ್ಲ. ಮುಂಚೆ 90s ಟೂ ತೌಸಂಡಲ್ಲೆಲ್ಲ ಜಾಸ್ತಿ ರೀಚ್ ಆಗ್ತಾ ಇರಲಿಲ್ಲ, ಬಟ್ ಇವಾಗ ರೀಚ್ ಆಗ್ತಾ ಇದೆ. ಬಟ್ ಆದರೂ ಕೂಡ ಇನ್ನೂ ಒಂದು ನೆಕ್ಸ್ಟ್ ಲೆವೆಲಿಗೆ ರೀಚ್ ಆಗಬೇಕು, ಅವ್ರನ್ನೆಲ್ಲ ಎಜುಕೇಟೆಡ್ ಮಾಡಬೇಕು, ಅವರಿಗೆಲ್ಲ ಒಳ್ಳೆ ಟ್ರೈನಿಂಗ್ಸ್ ಕೊಡಬೇಕು, ಅವ್ರದ್ದೆಲ್ಲ ಡಿಗ್ರಿಗಳು ಮಾಡಿಸ್ಬೇಕು, ಮತ್ತು ಪ್ರಪಂಚ ಜ್ಞಾನ ಅವ್ರಿಗೆ ಗೊತ್ತಾಗಬೇಕು. ಆಮೇಲೆ ಎಲ್ಲ ಸಾಕಷ್ಟು ಜನ ಪೆನ್ಷನಿಗೇ ಡಿಪೆಂಡ್ ಆಗಿರ್ತಾರೆ. ಸೊ ಅವ್ರ ಅಪ್ಪ ಅಮ್ಮಂದರೂ ಕೂಡ ಅಷ್ಟೇ ಸರ್, ನನ್ನ ಮಗನ ಪೆನ್ಷನ್, ಈ ಹಳ್ಳಿ ಕಡೆ 1,400 ರೂಪಾಯಿ 2,000 ರೂಪಾಯಿ ಪೆನ್ಷನ್ ಬಂತಂದರೆ ಬಿಡವ್ವ ನನ್ನ ಮಗನಿಗೆ ಪೆನ್ಷನ್ ಬರ್ತದೆ, ನಮಗೇನು ಭಾರ ಆಗಲ್ಲ ಅವನು ಅಂತೇಳ್ಬಿಟ್ಟು ಆ ಥರ ಮಾತಾಡ್ಕೊಬಿಡ್ತಾರೆ. ಯಾಕೆಂತಂದರೆ ಅವ್ನ ಕಡೆಯಿಂದ 1,000 ರೂಪಾಯಿ 1,500 ರೂಪಾಯಿ ಬರ್ತಾ ಇದೆಯಲ್ಲ, ನಮಗೇನು ಭಾರ ಆಗಲ್ಲ ಅಂತ ಅನ್ಕೋತಾರೆ. ಸೊ ಹೀಗಾಗಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ದೆ ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಮಕ್ಕಳುಗಳನ್ನ ನೀವು ಸ್ಕೂಲಿಗೆ ಕಳಿಸಿ, ಒಳ್ಳೆ ಎಜುಕೇಟೆಡಾಗಿ ಮಾಡಿ. ನಿಮ್ಮ ಮಗು ಬರೀ ನಿಮ್ಮ ಆಸ್ತಿ ಅಷ್ಟೇ ಅಲ್ಲ, ಅವನು ದೇಶದ ಆಸ್ತಿ. ದೇಶದ ಆಸ್ತಿನ ನಿಮ್ಮ ಮನೇಲಿ ಇಟ್ಕೊಂಡು ಸುಮ್ಮನೆ ನೀವು ಅವನನ್ನು ಬಂದ ಪುಟ ಹೋದ ಪುಟ ಅಂದರೆ ಹುಟ್ಟದ ಅಪ್ಪ ಸತ್ಯ ಅಪ್ಪ, ಮಧ್ಯದಲ್ಲಿ ಏನೂ ಸಾಧನೆ ಮಾಡಿಲ್ಲ. ಪ್ರತಿಯೊಬ್ಬರು ಹುಟ್ಟಿಗೂ ಒಂದು ಕಾರಣ ಇರುತ್ತೆ, ಆ ಕಾರಣ ನಾವು ತಿಳ್ಕೊಂಡು ಅದ್ರ ಕಡೆ ನಾವು ಸಾಧನೆಗೆ ಹೊರಟ್ರೆ ಖಂಡಿತವಾಗಲೂ ಆ ಸಾಧನೆ ನಾವು ರೀಚ್ ಆಗೋಕ್ಕೆ ಪ್ರಯತ್ನ ಪಡ್ಬೋದು. ಇಲ್ಲಿ ಎಷ್ಟೋ ಜನ ಡಿಸೇಬಲ್ಸು ಅವ್ರ ಮಕ್ಕಳುಗಳು ಅಂದರೆ ಅವ್ರ ಸ್ಟೇಟಸ್ಗೆ ಅವ್ರು ಯಾರಾದರೂ ನೆಂಟ್ರಿಗಿಂಟ್ರು ಬಂದರೆ ಅವ್ರ ಮನೇಲಿ ಯಾರಾದ್ರು ಬ್ಲೈಂಡು ಹ್ಯಾಂಡಿಕ್ಯಾಪ್ಟು ಮೆಂಟಲಿ ರಿಟೈರ್ಡೆಡ್ ಯಾರಾದರೂ ಇದ್ದರೆ ನಿಮ್ಮ ಮನೆ ಒಳಗಡೆನೇ ಇರು, ನೀನು ಆಚೆಗೆ ಬರಬೇಡ, ಯಾರೋ ಗೆಸ್ಟ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಆಚೆಯಿಂದ ಲಾಕ್ ಮಾಡ್ಕೊಂಡು ಹೊರಟೋಗೋ ಸಂಗತಿಗಳು ಕೂಡ ನೋಡಿದ್ದೀನಿ ನಾನು. ಸೊ ಆ ಥರದ್ದೆಲ್ಲ ಏನು ಇದು ಮಾಡಿದೆ, ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಿ ಅವ್ರಿಗೂ ಎಲ್ರಿಗೂ ಪರಿಚಯ ಮಾಡಿಸಿ ಅವರು ಎಲ್ರಿಗೂ ಗೊತ್ತಾಗಲಿ. ಆಮೇಲೆ ನಾಳೆ ದಿನ ಯಾರಿಗೆ ಗೊತ್ತು, ಅವ್ನು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಐ ಎ ಎಸ್ ಐ ಪಿ ಎಸರೋ ಐ ಎ ಎಸ್ ಆಫೀಸರೋ ಇಲ್ಲ ಐ ಪಿ ಎಸ್ ಆಫೀಸರೋ ಇಲ್ಲ ಒಂದು ಒಳ್ಳೆ ಗೌರ್ಮೆಂಟ್ ಹುದ್ದೆ ಹುಡ್ಕೊಂಡು ಪಿ ಡಿ ಓನೋ ಏನೋ ಒಂದು ಕೆಲಸ ಇಟ್ಕೊಂಡು ನಾಳೆ ದಿನ ನಿಮಗೆ ಸಾಕೋ ಥರ ಆಗ್ಬೋದು ಅವನು. ಸೊ ಅದಕ್ಕೆ ಇಂಪಾರ್ಟೆಂಟು ನಿನ್ನ ತಮ್ಮ ಮಕ್ಕಳಿಗೆ ತಾವು ಎನ್ಕರೇಜ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಹಿ ವಿಲ್ ಬಿಕಮ್ ಅ ಟ್ಯಾಕ್ಸ್ ಪೇಯರ್ ಆಫ್ ಇಂಡಿಯಾ ಅಂತಲೇ ಅನ್ಬೋದು.
1: ಬಹಳ ಸಂತೋಷ. ಜೀವನದಲ್ಲಿ ಕೆಲವೊಂದನ್ನು ಕಳೆದುಕೊಂಡಾಗ ನಾವು ಮತ್ತೊಂದಿಷ್ಟನ್ನು ನಮಗೆ ದೇವರು ಕೊಡ್ತಾನೆ ಅನ್ನೋದಕ್ಕೆ ನೀವೊಂದು ಒಳ್ಳೆಯ ಉದಾಹರಣೆ. ನಮಗೆಲ್ಲರೂ ಕೂಡ ಮಾದರಿ ಅಂದರೆ ಎಲ್ಲವೂ ಸರಿಯಿದ್ದು ನಮ್ಮಿಂದ ಏನೂ ಆಗೋದಿಲ್ಲ ಅಂಥೇಳಿ ಕೈಕಟ್ಟಿ ಕೂತಿರುವಂಥ ಈ ಸಂದರ್ಭದಲ್ಲಿ ನ್ಯೂನ್ಯತೆಗಳು ಯಾವುದು ಕೂಡ ಜೀವನದ ಸಾಧನೆಗೆ ಅಡ್ಡಿಯಲ್ಲ ಅನ್ನೋದನ್ನು ಸಾಧಿಸಿ ತೋರಿಸಿದವರು ನೀವು. ಈ ಕಾರಣಕ್ಕಾಗಿ ನಮಗೆ ನೀವು ಬಹಳ ಪ್ರಮುಖರಾಗ್ತೀರಿ. ಸರ್, ನಂಗೆ ಬಹಳ ದೊಡ್ಡ ಸಂಖ್ಯೆಯ ಈ ಕಣ್ಣಿನ ದೃಷ್ಟಿದೋಷ ಇರುವಂಥ ಕೇಳುಗರು ನಮ್ಮಲ್ಲಿದ್ದಾರೆ. ಪ್ರತಿದಿನ ಕಾಲ್ ಮಾಡ್ತಾರೆ, ಪ್ರತಿದಿನ ಮಾತಾಡ್ತಾರೆ, ಅವರಿಗೆ ರೇಡಿಯೋನೇ ಜೀವನ ಅಂತ. ನೀವು ಇವತ್ತು ನೀವು ಬಂದದ್ದು ನಮಗೆ ಮತ್ತೊಂದು ಸಂತೋಷದ ಸಂಗತಿ. ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ?
0: ಸರ್, ನಿಜವಾಗ್ಲೂ ರೇಡಿಯೋ ಅನ್ನೋ ಒಂದು ಮಾಧ್ಯಮ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಸೊ ನಮಗೆ ಒಂದು ಟೈಮ್ ಪಾಸ್ ಆಗ್ತಾ ಇದ್ದಿದ್ದು ಮತ್ತು ನಾಲೆಡ್ಜ್ ಬರ್ತಾ ಇದ್ದಿದ್ದು ರೇಡಿಯೋ ಸರ್. ಸೊ ನಮ್ಮ ಬ್ಲೈಂಡ್ ಹುಡುಗರು, ನಾವು ಆಗಲೇ ಹೇಳಿದೆ ಅನ್ಸುತ್ತೆ, ನಮ್ಮ ಬ್ಲೈಂಡ್ ಹುಡುಗರು ರೇಡಿಯೋ ಇಸ್ ದ ಫಸ್ಟ್ ವೈಫ್ ಆರ್ ಅ ಹಸ್ಬೆಂಡ್ ಆಫ್ ಅ ಬ್ಲೈಂಡ್ ಪರ್ಸನ್ ಅಂತಲೇ ನಾನು ಹೇಳ್ತೀನಿ ಸರ್. ಯಾಕೆಂತಂದರೆ ಆ ಒಂದು ಚಿತ್ರಗೀತೆ ಆಗಲಿ, ನಾಟಕ ಆಗಲಿ, ಆ ಒಂದು ನೀವು ಒಂದು ನಾಟಕ ಏನಾದರೂ ಪ್ರಸಾರ ಮಾಡಿದ್ರೆ ಆ ನಾಟಕದಲ್ಲೇ ನಾವು ಒಂದು ಪಾತ್ರ ಆಗಿಬಿಟ್ಟಿರ್ತೀವಿ ಸರ್. ಸೊ ಅಷ್ಟರ ಮಟ್ಟಿಗೆ ಡೀಪಾಗಿ ಈಗ ನಮಗೆ ಕಣ್ಣು ಕಾಣಿಸ್ತಾ ಇರೋದ್ರಿಂದ ಕಿವಿಗೆ ಜಾಸ್ತಿ ಕಾನ್ಸಂಟ್ರೇಷನ್ನು, ನಾವು ಕಿವಿಗೆ ಜಾಸ್ತಿ ಒತ್ತು ಕೊಡ್ತೀವಿ ಮತ್ತು ಕಿವಿಯಿಂದನೇ ನಮಗೆ ಜಾಸ್ತಿ ಮೆಮೊರಿ ಪವರೆಲ್ಲ ಇನ್ಕ್ರೀಸ್ ಆಗೋದು. ಸೊ ಹಂಗಾಗ್ಬಿಟ್ಟು ನಮಗೆ ಆ ಕಿವಿಗೆ ಅದು ಉಲ್ಲಾಸ ಕೊಡುತ್ತಲ್ಲ, ಸೊ ಅದು ತುಂಬ ಅಮೇಝಿಂಗು. ಮತ್ತು ಇನ್ನೊಂದು ವಿಚಾರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ನಾನು ಇವತ್ತು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ. ಸೊ ನಾನು ಎಸ್ಪೆಷಲಿ ಈ ಇಂಗ್ಲೀಷ್ ಕಲ್ತಿರೋದು ಹೆಂಗೆ ಅಂತ ಗೊತ್ತಾ, ಸ್ಕೂಲಲ್ಲಿ ಓದಿ ಅಲ್ಲ, ರೇಡಿಯೋದಲ್ಲಿ ಕಾಮೆಂಟ್ರಿ ಕೇಳಿ ನಾನು ಇಂಗ್ಲೀಷ್ ಕಲ್ತಿರೋದು ಸರ್. ಹಾಂ, ಸೊ ಇದು ಎಂದೆಂದೂ ಮರಿಲಾರ್ದಂಥದ್ದು ರೇಡಿಯೋ ಅನ್ನೋದು. ಇವಾಗ ಸ್ವಲ್ಪ ಏನು ಜನರು ಮೊಬೈಲೆಲ್ಲ ಬಂದಾದಮೇಲೆ ಸ್ವಲ್ಪ ರೇಡಿಯೋ ವ್ಯೂವರ್ಸ್ ಕಮ್ಮಿ ಆಗಿರಬಹುದು, ಬಟ್ ಆದರೂ ರೇಡಿಯೋ ಆಲ್ವೇಸ್ ಓಲ್ಡ್ ಈಸ್ ಗೋಲ್ಡ್ ಸರ್. ನಂಗೆ ಇವಾಗಲೂ ಕೂಡ ಚೆನ್ನಾಗಿ ನೆನಪಿದೆ, ಕೆಲವೊಂದು ಟೈಮ್ ನಮ್ಮಪ್ಪ ಸಂತೆಗೇನಾದರೂ ಹೋಗಬೇಕು ಅಂತಂದರೆ ಆ ಸೈಕಲಲ್ಲೇ ರೇಡಿಯೋ ಸಿಗ್ಸ್ಕೊಂಡು ಜೋರಾಗಿ ಹಾಡು ಹಾಕ್ಕೊಂಡು ನನಗೆ ಮುಂದಗಡೆ ಟವಲ್ ಕಟ್ಬಿಟ್ಟು ಆ ಫ್ರೇಮ್ ಮೇಲೆ ಕೂರಿಸ್ಕೊಂಡು ರೇಡಿಯೋನ ಹಿಂಗೆ ತಗ್ಲಾಕ್ಸ್ಕೊಬಿಟ್ಟು ಅದರಲ್ಲಿ ಹಾಡು ಹಾಕ್ಕೊಂಡು ನನಗೆ ಸಿಟಿ ಕರ್ಕೊಂಡು ಹೋಗ್ತಿದ್ದು ಕೂಡ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಸರ್. ಸೊ ರೇಡಿಯೋ ಈಸ್ ಅ ವೆರಿ ಗುಡ್, ಅದು ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ ಆಗುವಂಥದ್ದಕ್ಕೆ ತುಂಬ ಹೆಲ್ಪ್ಫುಲ್ಲು ಸರ್.
1: ಈಗ ಏನು ಅಂಧತ್ವವನ್ನು ಹೊಂದಿದ್ದಾರೆ ಅವರಿಗೆ ಡಿಜಿಟಲ್ ಆಗಿ ಏನಾದರೂ ಬಹಳ ಡೆವಲಪ್ಮೆಂಟ್ಗಳಾಗಿ
0: ಸರ್ ಇವಾಗ ಬರ್ತಾ ಇದೆ ಡಿಜಿಟಲಿ. ಇವಾಗ ಸಿಟಿ ಬಸ್ಗಳಲ್ಲಿ ಒಂದು ಡಿವೈಸ್ ಎಲ್ಲ ಬಂದಿದೆ ಸರ್. ಆ ಸಿಟಿ ಬಸ್ ಅದು ಬಂತು ಅಂತಂದರೆ ಅದರದ್ದು ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಆ ಬಸ್ ನಂಬರ್ ಏನು, ಮತ್ತು ಆ ಸ್ಟಾಪ್ ಬಂದಾಗ ಅದು ಅನೌನ್ಸ್ ಮಾಡೋ ಥರದ್ದೆಲ್ಲ ಡಿವೈಸ್ಗಳೆಲ್ಲ ಬರ್ತಾ ಇದೆ. ಆಮೇಲೆ ಅದು ಬಿಟ್ಟು ಸರ್, ನನ್ನ ಹತ್ರ ನಾನು 1.5 months ಬ್ಯಾಕು ನನಗೆ ಶಿರಡಿ ಸಾರಿ ಪುಟ್ಪರ್ತಿ ಸಾಯಿಬಾಬಾ ಅವರ ತಮ್ಮ ಇವಾಗ ರವೀಂದ್ರ ಏನು ಸರ್ ಅವ್ರ ಹೆಸರು, ಅವರು ಇನ್ಚಾರ್ಜ್ ಅಲ್ವ ಸರ್ ಇವಾಗ. ಸೊ ಅವರಿಗೆ ಇವರು ರೆಬನ್ ಕಂಪ್ನಿ ಓನರ್ ಇದ್ದಾರೆ ಸರ್, ಅವರು ಯು ಎಸ್ ಅಲ್ಲಿದ್ದಾರೆ ರೆಬನ್ ಸ್ಪೆಕ್ಸು. ಸೊ ಅವರು 10 glasses ಇವ್ರಿಗೆ ಕೊಟ್ಟು ಕಳಿಸಿದ್ದಾರೆ. ಸೊ ಆ ಗ್ಲಾಸ್ನ ನನಗೆ ಪುಟ್ಪರ್ತಿಯಿಂದ ನನಗೆ ಕಾಲ್ ಬಂದಿತ್ತು, ನಾನು ಹೋಗಿ ನಾನೊಂದು ಸ್ಪೆಕ್ಸ್ ಕಲೆಕ್ಟ್ ಮಾಡಿಕೊಂಡೆ. ಆ ಸ್ಪೆಕ್ಸ್ ಎಂಥ ಇದೆ ಅಂತಂದರೆ ಅದಕ್ಕೆ ಮೇಟಾ ಆ್ಯಪ್ ಹಾಕ್ಕೋಬೇಕು, ಅದನ್ನು ಹಾಕ್ಕೊಂಡು ಹೇ ಮೇಟಾ ವಾಟ್ ಈಸ್ ದೇರ್ ಇನ್ ಫ್ರಂಟ್ ಆಫ್ ಮೀ ಅಂದರೆ ಅದು ಫೋಟೋ ಕ್ಲಿಕ್ ಮಾಡಿ, ಎರಡು ಕಡೆಯೂ ಕ್ಯಾಮ್ರಾ ಇದೆ, ಅದಕ್ಕೆ ಎರಡು ಕಡೆಯೂ ಕ್ಯಾಮ್ರಾ ಇದೆ. ಸೊ ಈ ಥರ ಹಾಕ್ಕೊಂಡ್ರೆ ಇಲ್ಲೊಂದು ಕ್ಯಾಮ್ರಾ ಇಲ್ಲೊಂದು ಕ್ಯಾಮ್ರಾ ಇದೆ, ಮತ್ತು ಇಲ್ಲಿ ಸ್ಪೀಕರ್ಸ್ ಇರುತ್ತೆ. ನಾನು ಯೂಟ್ಯೂಬಲ್ಲಿ ಏನೇ ಹಾಡಾಕೊಂಡ್ರು ಕೂಡ ಈಗ ಹೆಡ್ಫೋನ್ ಏನು ಹಾಕೋಬೇಕಾಗಿಲ್ಲ, ಇದೇನೇ ಚೆನ್ನಾಗಿ ಬೇಸ್ ಕೊಡ್ತಾ ಇರುತ್ತೆ, ಕೇಳಿಸ್ಕೊತಾ ಇರ್ತೀನಿ. ಸೌಂಡ್ ವಾಲ್ಯೂಮ್ ಕೊಡೋಕೆ ಹಿಂಗಿಂಗ್ ಮಾಡ್ಕೋಬೇಕು, ವಾಲ್ಯೂಮ್ ಕಮ್ಮಿ ಮಾಡೋಕೆ ಈ ಥರ ಮಾಡ್ಕೋಬೇಕು. ಆಮೇಲೆ ನಾನು ಏನೇ ಕೇಳಿದ್ರು ಕೂಡ ಹೇ ಮೇಟಾ ವಾಟ್ ಈಸ್ ದೇರ್ ಇನ್ ಫ್ರಂಟ್ ಆಫ್ ಮೀ ಅಂದರೆ ದೇರ್ ಈಸ್ ಎ ಪರ್ಸನ್ ವಿತ್ ದ ಮೈಕ್ ಅಂತ ಹೇಳುತ್ತೆ ಅದು ನನಗೆ. ಆಮೇಲೆ ಅದು ನೀವು ಗೂಗಲ್ ಯಾವ ಥರ ವರ್ಕ್ ಮಾಡುತ್ತೆ, ವಾಟ್ ಈಸ್ ಅ ಟೈಮ್ ಇನ್ ಶಿಕಾಗೋ ನಾವ್, ವಾಟ್ ಈಸ್ ಅ ಟೈಮ್ ಇನ್ ಬರ್ಮಿಂಗ್ ಹ್ಯಾಮ್ ನಾವ್, ಆಮೇಲೆ ವಾಟ್ ಈಸ್ ದ ವೆದರ್ ಇನ್ ದುಬೈ ನಾವ್, ಆಮೇಲೆ ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಟಲಿ, ಏನೇ ಕೇಳಿ ಅದು ಪಟ ಪಟ ಹೇಳ್ತಾ ಇರುತ್ತೆ. ಬಸ್ ಸ್ಟಾಪಲ್ಲೂ ಅಷ್ಟೇ, ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ನಮ್ಮ ಮುಂದ್ಗಡೆ ಏನು ನಮ್ಗೆ ಸೌಂಡ್ ಇಲ್ಲ ಏನೂ ಇಲ್ಲ ಅಂತಂದರೆ ಹೇ ಮೇಟಾ ವಾಟ್ ಈಸ್ ದೇರ್ ಇನ್ ಫ್ರಂಟ್ ಆಫ್ ಮಿ ಅಂದರೆ ಅದು ಕೇಳಿಸ್ಕೊಂಡು ಕ್ಲಿಕ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡುತ್ತೆ ಮುಂದ್ಗಡೆ ಏನಿದೆ ಅಂತ. ದೇರ್ ಆರ್ ಸಮ್ ಫ್ಯೂ ಟ್ರೀಸ್ ಆರ್ ದೇರ್, ಫ್ಲೇವರ್ ವಿಲ್ ಬಿ ದೇರ್. ಸೊ ಈ ಥರ ನಮಗೆ ಅದು ಹೇಳುತ್ತೆ.
1: ಶೇಖರ್ ನಾಯ್ಕ್ ಸರ್, ಅನೇಕ ವಿಷಯಗಳನ್ನು ನಾವು ಮಾತಾಡಿದ್ದೇವೆ, 1 ಗಂಟೆಗಳ ಕಾಲ ಹೆಚ್ಚು ಹೋಯಿತು ಅಂತ ಅನಿಸುತ್ತೆ. ನಿಮಗೊಂದು ಇಷ್ಟವಾದಂಥ ಸಾಂಗನ್ನು ನಾವು ಇವತ್ತು ರೇಡಿಯೋದಲ್ಲಿ ಪ್ಲೇ ಮಾಡೋದಾದರೆ ಯಾವ ಹಾಡನ್ನು ಕೇಳಲಿಕ್ಕೆ ನೀವು ಇಷ್ಟಪಡ್ತೀರಿ?

0: ಅಂತರಂಗ ನೂರು ಏನೋ ಇದೆ ಸರ್ ಅದು. ಸೊ ಈ ಹಾಡು ನನಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್. ನಾಗರಹಾವು ಉಪೇಂದ್ರ ಅವ್ರದ್ದು ಮೂವಿ ಇದು, ನಾಗರಹಾವು ಮೂವಿ ಇದು, ನಂಗೆ ಭಾಳ ಇಷ್ಟ ಸರ್ ಈ ಹಾಡು.
1: ಎಸ್ ಶೇಖರ್ ನಾಯ್ಕ್ ಸರ್, ಭಾಳ ಸಂತೋಷ, ಒಂದೂವರೆ ಗಂಟೆಗಳ ಕಾಲ ಮಾತಾಡಿದ್ವಿ, ನಿಮ್ಮ ಜರ್ನಿ ನಮಗೆ ಸ್ಫೂರ್ತಿ. ಮತ್ತೊಮ್ಮೆ ರೇಡಿಯೋ ಸಾರಂಗ್ ವತಿಯಿಂದ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ.
0: ರೇಡಿಯೋ ಸಾರಂಗ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಈ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನನಗೆ ಮಂಗಳೂರಿಗೆ ಬಂದಾಗೆಲ್ಲ ಈ ಥರ ಒಂದು ಬೇರೆಯವ್ರನ್ನ ಮೋಟಿವೇಟ್ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಡಿ, ಸೊ ದಟ್ ನಾನು ಎಲ್ಲರ ಜೊತೆನೂ ಮಾತಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
1: ಶ್ರೋತೃಗಳು, ಇಷ್ಟೊತ್ತು ನಮ್ಮ ಜೊತೆಗಿದ್ದಂಥ ಅತಿಥಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಭಾರತೀಯ ಅಂಧರ ಕ್ರಿಕೆಟ್ ಟೀಮ್ನ ಮಾಜಿ ಕಪ್ತಾನರಾದಂಥ ಶ್ರೀ ಶೇಖರ್ ನಾಯ್ಕ್ ಅವರು. ಇವರ ಮಾತು, ಇವರ ಎಲ್ಲ ವಿಚಾರಗಳು ನಿಮಗೆ ಸ್ಫೂರ್ತಿಯನ್ನು ಕೊಟ್ಟಿರಬಹುದು ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇದ್ದೀನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

107.8 FM. Radio Saran. Iga app nalu kuda labhya.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.

0: നിഖിൽക്കുന്നുള്ള റേഡിയോ സാരംഗ് ഗുണോട്ട് 7.8 FM ഇന്നത്തെ തുളു കാര്യക്രമകു നിഖിലെ മാതരെഗ്ലാ മോക്കി തിഞ്ചു സൊൽമെലോ ഇന്നത്തെ ഈ കാര്യക്രമട് ഇഞ്ചിപ്പ കർണാടക തുളു സാഹിത്യ അക്കാഡമി തുളു ഭാഷകു അനുവാദ മൽത്തന കനകദാസ്യർന കാവ്യ കീർത്തനദ തിർലു ബൊക്ക പൊർലു പാത്തര കത്തെ കാവ്യ വാചന ഈ കാര്യക്രമനു ഉദിപ്പന മൽത്ത് പാത്തിർന പ്രൊഫസർ എ വി നാവട തുളു ആവൃത്തി സമ്പാദകര് ಅದನ್ನ ಪಾತ್ರನಕ್ಕೆ ಏನೊಂದು ಬರ್ಕ
1: ಪ್ರೊಫೆಸರ್ ಎ ವಿ ನಾವಡ್ನ ಬಗ್ಗೆ ಬಹುಶಃ ತೆರಿಯನ್ನಿನ ಕುಲು ಏರ್ಲ ಇಜ್ಜಿ ಅಂಡ ಈ ಪೊರ್ತುಗು ಒಂಜೆಲ್ಲಿಯ ಪೊಲಬುನು ಸಬೆತ ದುಂಬು ದೀಪುನ ಇನ್ನ ಜವಾಬ್ದಾರಿ ಪಂದಿ ಎನ್ನೊಂದು ಭಂಡಾರ್ಕರ್ಸ್ ಕಾಲೇಜಡು 24 ವರ್ಷ ಪ್ರಾಧ್ಯಾಪಕರಾದ ವಿಭಾಗ ಮುಖ್ಯಸ್ಥರಾದ ಬೆನ್ನಿ ಬೆಂತಿನಾರು 1994 ಬೊಕ್ಕ ಕನ್ನಡ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗಡು ಮುಖ್ಯಸ್ಥರಾದ ಪ್ರಾಧ್ಯಾಪಕರಾದ ಪ್ರಸಾರಂಗದ ನಿರ್ದೇಶಕರಾದ ಉಡುಪಿ MGM ಕಾಲೇಜ್ದ ಜಾನಪದ ರಂಗಕಲೆ ಅಧ್ಯಯನ ಕೇಂದ್ರದ ಸಂಶೋಧಕರಾದ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ತುಳು ನಿಘಂಟು ಯೋಜನೆದ ಮುಖ್ಯ ಸಂಪಾದಕರಾದ ಬೆನ್ನಿ ಬೆಂತಿನಾರ್ ಮುಷ ಇನಿ ನಮ್ಮ ಪಾತ್ರ ಕತೆ ಮಲ್ಪುನ ಮೂಜಿ ಬೂಕುಲೆದ ಸಂಪಾದಕರಾದಲ ಒಂಜಿ ಮಲ್ಲ ಜವಾಬ್ದಾರಿನ ನಿರ್ವಹಿಸದೇರು ಸರ್ ಈ ಪೊರ್ತುಗು ಇರನ ಉದೀಪನದ ಪಾತ್ರ
2: ಮಾತರೆಗಳು ಇದು ಭಾರಿ ಪ್ರಾಕದ ಬೇಲೆಂಕ್ಲು 13 ವರ್ಷದ ದುಂಬು ಕಾತ ಚಿಕ್ಕಣ್ಣ ಕನಕ ಅಧ್ಯಯನ ಪೀಠಡು ಇದು ಸುರುಮಲ್ತೀನಿ ಪಕ್ಕದ ಭಾವಾರ್ ರಾಜಕೀಯ ಕಾರಣನೋ ಗೊತ್ತು ಜಿಂಕ್ ಅವು ಇತ್ತ ಕರಿ ತಿಂಗಳು ಬುಡುಗಡೆ ಆಂಡು ಅದು ಬಹಳ ಒಂಜಿ ಮಹತ್ವದ ಸಂಗತಿ ಎಂದು ಏನು ಪಣಪೆ ಈ ಪಗತೆ ಭಾರಿ ಅಡ್ಡೆ ಒಂಜಿ ಪದ ಪಗತೆ ಇತ್ತೆ ಅವು ಜಾರದು ಪೋಯಿನ ಪದಕ್ಕಳು ಗೋವಿಂದ ಪೈನಕ್ಕಳು ಇಂಚಿನ ಜಾರದು ಪೋಯಿನ ಪದಕ್ಕಳನ್ನು ತನ್ನ ಕಾವ್ಯಳು ಆರ್ಕೊಂಡಿತ್ತರು ಹಂಚನೆ ಈ ಎಂಕ್ಲ ಕನಕ ಈ ಕಾವ್ಯ ಸಂಪುಟಡು ಆಯ್ನಾತು ಎಂಕ್ಲ ಜಾರದು ಪೋಯಿನ ಮರೆತು ಪೋಯಿನ ಪದಕ್ಕಳನ್ನು ಮಾತ ಅಂದೇನು ಬಳಕ್ಕೆ ಮಲ್ಪಡು ಅಂದು ಯಾನು ಪಣದಿತ್ತೆ ಹಂಚ ಮಲ್ತೇರು ಆ ಪೂರ ಯಾನು ಮಲ್ತಿನ ಕೆಲಸ ಪೂರ ಉಂಜಿ ಸಮಗ್ರ ಈಜಾಂಡ ಅವು ಪರ್ಫೆಕ್ಟ್ ಎಂದು ಏನು ಪಣಯೆ ಆಂಡಲ ನನ್ನ ದುಂಬುದಕ್ಕಳು ನನ್ನ ಸಿರಿದೇ ಆ ಕನಕರಿನ ಕಾವ್ಯನು ನನ್ನಲ ಏರಿ ಬೇತಕ್ಕಳೆಲ್ಲ ಮಲ್ಪೊಳಿ ಅಪ್ಪಾಗ ಅವು ನನ್ನಲ ಎಡ್ಡೆ ಆಪುಂಡು ಅಂದು ತೋಜುಂಡೆ ಎಡ್ಡೆ ಆವು ಅವು ಏಪಲ್ಲ ಆಂಚನ ಆಪುಂಡವು ಆವಡು ಭಾರಿ ಎಡ್ಡೆ ಬೆಂದಿನ ಆಜಿ ಏಳು ಜನ ಭಾರಿ ಕಷ್ಟ ಪಡ್ತಿರು ಒಂಜಿ ಸತ್ತಿ ಹತ್ತು ರೆಡ್ಡು ಸತ್ತಿ ಮೂಜಿ ಸರ್ತಿ ಬೊಕ್ಕ ಎಂಕ್ಳು ಕುಳ್ಳುದು ಇಂಚ ಮಲ್ಪೊಳಿ ಅಂಚ ಮಲ್ಪೊಳಿ ಅಂದು ಪದ ಆ ಪದ ಪಾಡ್ಗನ ಈ ಪದ ಪಾಡ್ಗನ ಅಂದು ಫೋನ್ ಡೇ ಎಂಕ್ಳು ಚರ್ಚೆ ಮಲ್ತೊಂದು ಮಲ್ತದ ಆಂಡ ಅಂಚ ಅದು ಅವು ಒಂಜಿ ಮಟ್ಟುಡು ಬೈದುಂಡು ಅಂದು ಒಂಜಿ ಮಟ್ಟುಡು ಎಡ್ಡೆ ಅದು ಬೈದುಂಡು ಅಂದು ಎಂಕ್ ತೋಜುಂಡು ಇತೆ ಯಾನು ಇತ್ತೆ ಇನಿ ಪಾತ್ರರುಳೊಂದು ಪುನಃ ವಿಷಯ ಕನಕದಾಸರನ ಈ ಕಾವ್ಯ 5 ಮೂಜಿ ಸಂಪುಟಲ 14 ಭಾಷೆಗೆ ಎತ್ತುಂಡವು ಎಂಕ್ಲಿನ ಕನ್ನಡದ ಒಂಜಿ ಕಾವ್ಯ ಒಂಜಿ ಐನು ಕಾವ್ಯ ತುಳು ಜನತ ನಡುಟು ಪರಿಪುಣವು ಮಲ್ಲ ಸಂಗತಿಯವು ಅವು ಪಂಡಗ ರಡ್ಡು ಭಾಷೆಗಳ ಹಿಡಿದ ಲಾಭ ಉಂಡು ಹಿಡಿದ ಹೆಚ್ಚ ಲಾಭ ತುಳುಕು ತುಳುಕು ದಾನ ಹಾಕೊಂಡು ಪಂಡಗ ಆ ಭಾಷೆದ ಒಂಜಿ ಪೊಲಬು ಆ ಭಾಷೆದ ಒಂಜಿ ಶಕ್ತಿ ಆ ಭಾಷೆದ ಒಂಜಿ ಕೊಲ್ಪು ಅವು ಗೊತ್ತಾಪನ ಭಾಷಾಂತರ ಆಂಡ ಈ ಭಾಷಾಂತರ ಕೆಲಸ ಭಾರಿ ಭಾಳ ಮಹತ್ವದ ಒಂದು ಹೆಂಗೆ ತೋಜುಂಡು ಈ ಭಾಷಾಂತರ ಎಂಬ ಪದ ಯಾನು ಇತ್ತ ಬಳಕೆ ಆತುಂಡು ಆಂಡ ಏನು ನನ್ನ ಆಯ್ನಾತು ದೇಸಿ ಪದಲೇನು ಬಳಕೆ ಮಲ್ಪಡೊಂದು ಪಣಪುನಾಯಿ ಆ ಈ ತುಳುಟು ಎಂಕ್ಲು ಎಂಚ ನಮ್ಮ ಕೆಲಸ ಕನ್ನಡ ತೊಲೆ 1910 ಇಸುವಿಡು ಧಾರವಾಡು BM ಶ್ರೀಕಂಠಯ್ಯರು ಮಲ್ಲ ಒಂದು ಮೂಜಿ ಗಂಟೆದ ಒಂದು ಭಾಷಣ ಮಲ್ತೀರು ಕನ್ನಡ ತಲೆ ಎತ್ತುವ ಬಗೆ ಹೇಗೆ ಅವು ಬುಕ್ಕ ಬೂಕ್ಲ ಆಂಡು ಅಂಚನೆ ಯಾನು ಏಪಲ ಪಣ ತುಳು ತೆರೆದೆರ್ಪುನ ಎಂಚ ತುಳು ದೆರ್ಪಾವುನ ಎಂಚ ಅಂತ ಎನ್ನ ಒಂಜಿ ಆಲೋಚನೆ ಆಯ್ಕೆ ಬೇತೆ ಬೇತೆ ಯಾನು ಅಭಿಪ್ರಾಯ ಪಣಂದುಳ್ಳೆ ಈತ ಎನ್ನ ಒಂಜಿ ಮುಖ್ಯವಾದ ಇನಿತ ವಿಷಯಡು ಯಾನು ಪಣಪುನೆ ತುಳು ಈ ಪಗತ್ತೆದ ಪಗಪ್ಪುನ ಕೆಲಸ ಒಂಜಿ ಭಾಷೆದು ಇನ್ನೊಂಜಿ ಕಾಲೇಜು ತರ್ಜುಮೆ ಆಪುನ ಕೆಲಸ ಬಹಳ ಮುಖ್ಯವಾಯಿನೆ ದಯಪಣಕ ಕನ್ನಡಲ ಅಂಚನೆ ಕನ್ನಡ ಎಂಚ ಸಂಸ್ಕೃತದ ಕಾವ್ಯಲು ಮಾತ ಒಂಜಿ ಅನುಸೃಷ್ಟಿದ ರೂಪಡು ಎಂಕ್ಲು ಪದ ಸಂಸ್ಕೃತ ಪದನೇ ಬರ್ಪುಂಡು ಆಯ್ನಾತ ಕಮ್ಮಿ ಮಲ್ಪಡು ಏನು ಪಣಂದೇ ಉಳ್ಳೆ ಅಣ್ಣ ಎನ್ನ ಬಾಯ್ಡ ಸಂಸ್ಕೃತ ಶಬ್ದನೇ ಬರ್ಪುಡು ಅನುಸೃಷ್ಟಿ ಮಲ್ತೇರು ಕುಮಾರ ವ್ಯಾಸ ಭಾರತ ಬರ್ತುಂಡು ವಿಕ್ರಮಾರ್ಜುನ ವಿಜಯ ಪಂಪನ ಬರ್ತುಂಡು ಅವು ಒಂಜಿ ರೀತಿಲಿ ಒಂಜಿ ಮಟ್ಟಿಡಾಂಡು ಇತ್ತೆ ಎಂಕ್ಲು ಆ ರೀತಿದ ಬೇತೆ ಬೇತೆ ರೀತಿದ ಟ್ರಾನ್ಸ್ ಭಾಷಾಂತರ ಪಗಪ್ಪನ ಭಾಷೆ ಉಂಟು ಕೆಲಸ ಉಂಡು ಆಂಡ ಇತ್ತೆ ತುಳುಟಿ ಅಂಚ ಆವಡು ಒಂದು ಪಣಪುನ ಎಂಕ ಭಾರಿ ಮುಖ್ಯ ಆವಾದ ಒಂಜಿ ಬೇತೆ ಬೇತೆ ರೀತಿ ಹೆಚ್ಚಿನ ಸೃಜನಶೀಲ ಕ್ರಿಯೇಟಿವ್ ಆಂಡ ಪಣಪುನ ಇತ್ತೆ ತಿರ್ಲು ದಿಪ್ಪು ಚಾತುರ್ಪು ಒಂದು ಪದ ಪಣ್ಪೊಳ್ಳಿ ಪಣ್ಣೊಳ್ಳಿ ಎಂದು ಕುಕ್ಕೊಳ್ಳಿ ಪಂಡೇರು ತಗೊಂಚ ತಿರ್ಲು ದಿಪ್ಪು ಚಾತುರ್ಪು ಎಡ್ಡ ಎಡ್ಡನ ಯಾರು ಮುರಾಣಿ ಒಂಜಿ ಸತಿ ಫೋನ್ಡು ಕೇಳಲೆ ಎಂಬೆರಡ ಎರಡ ಕಂಡಿಗೆಡ ಆರು ಪಂಡೇರು ಕೊಡಿಪಾಟಿಕೆ ಒಂದು ಇಂಚಿನ ಶಬ್ದ ಸೃಷ್ಟಿ ಮಲ್ಪಡು ದೇಸಿ ಪದ ಎಂಬ ಕನ್ನಡದ ಆಂಡಯ್ಯ ಇಂಚಿನ ಕೆಲಸ ಮಲ್ತದೆ ಎಂಕ್ಲಿನ ಭಾಷೆಡ ಆಯ್ನಾತಿ ಎಂಕ್ಲು ಮರೆತು ಪೋಯಿನ ಪದಕ್ಕಳು ಅಥವಾ ಸೃಷ್ಟಿ ಮಲ್ಪುಡಪ್ಪುಂಡು ಅಂಚ ಅಂಚಿನ ಪದಕ್ಕಳನ್ನು ಸೃಷ್ಟಿ ಮಲ್ಪುಡು ತರ್ಜುಮೆದ ಒಂಜಿ ಕಾರ್ಯಾಗಾರ ಒಂಜಿ ಭಾಷೆದ ಶಕ್ತಿ ಅತಿ ಆಯ್ತ ತಿರ್ಲು ಎಡ್ಡೆ ಮಿತ್ತು ಬರೋಡಂದ ಅವು ಭಾಷಾಂತರ ಇಜ್ಜಂಡ ಈತನ ಪಗತ್ಯದ ಕೆಲಸ ಆವಡು ಐಕು ಎಂಕ ನೆನಪಾಪುಂಡು ಸಂಪತ್ತ ನಾಲ್ನೇ ಇಸುಬಿಡು ಕನ್ನಡ ವಿಶ್ವವಿದ್ಯಾಲಯ ಹಂಪಿಡ ಆವೊಂದು ಕಂಬಾರ್ ವೈಸ್ ಚಾನ್ಸಲರ್ ಅದಪ್ಪನಾಗ ಆರು ಭಾರಿ ಭಾರಿ ಪ್ರಯೋಗ ಮಾತು ಮಾಡಿ ತಂದಿದ್ದೇವೆ ಒಂಜಿ ಸರ್ತಿ ಪೂರ ಒಂದು ದ್ರಾವಿಡ ಭಾಷೆನೇ ಮಾತ ಕವಿಕ್ಲೇನ ಮಾತ ಇಡಿಗೆ ಬರ್ತದೆ ಕನ್ನಡದ ಮಲ್ಲ ಮಲ್ಲ ಜನಕುಲಿನ ಮಾತ ಲೆಪಡದು ಆರು ಒಂಜಿ ಒಂಜಿ ವಾರದ ಒಂಜಿ ಕಜ್ಜೆ ಕೊಟ್ಟೆ ಮಲ್ತೇರು ಎತ್ತು ಭಾಷೆಲಿ ಪೂರ ಅವು ಯಾನ ಅಪಗಾರ ಪಂಡೆ ಸರಿ ಇರು ಮಲ್ಪರು ತುಳುಕುಲ ಒಂಜೆಲ್ಲ ಮಲ್ಪಳೆ ತಾಂದು ಆಂಡ ಅವ್ರು ಒಂಟಿದ್ದಾನೆ ಅದು ಪೊಂಡು ಒರಿಯೇನೆ ಆಂಡ ಅವೇ ಕಂಬರು ಬೊಕ್ಕ ಮಾತ ತುಳುಕು ಎಂಕ್ಲೆ ಬೆಂಬಲ ಕೊರ್ತೇರು ತುಳುತ ಚರ್ಚೆಲ್ಲ ಮಲ್ಪೇರು ಅನುಕೂಲ ಮಲ್ತು ಕೊರ್ತೇರು ರಾಮಕ್ಕ ಮುಗ್ಗಿರ್ತಿನ ಸಿರಿಪಾಡ್ದನ್ನೆಲ್ಲ ಮಲ್ತೇರು ಅಂಚ ಮಲ್ತೇರು ಆಂಡ ಆಪಗ ಏತು ಅಯ್ಯನ ಪೂರ ಪುಸ್ತಕ ಮಲ್ತೊಂದಿತ್ತೇರು ತಮಿಳು ಕವಿತೆಗಳು ಕನ್ನಡದ ಕವಿತೆಗಳೆಲ್ಲೂ ತಮಿಳಿಗು ತೆಲುಗುಗೂ ಮಲಯಾಳಂಗೂ ಟ್ರಾನ್ಸ್ಲೇಷನ್ ಮಲ್ಪುನ ಒಂಜಿ ಕೆಲಸ ಆರು ಮಲ್ತೇರು ಅಂಜನೆ ಇಂಥ ಅಕಾಡೆಮಿಡು ತುಂಬೊಂದು ಸತಿ ಆತನಂದು ನೆನಪು ಈಗ ಸರಿ ನೆನಪಾಪೂಜಿ ಅವು ಇಂಚಿನ ಈ ಜೋಕ್ಲೆಗ್ ಎಲಿಮೆಂಟ್ರಿ ಶಾಲೆ ಹೈಸ್ಕೂಲ್ದ ಜೋಕ್ಲೆಗ್ ಇತ್ತೇನ ಗುರುಕರ್ ಪುಸ್ತಕ ಮತ್ತು ಓದೋಡು ಐಕ್ ಮಾತು ಒಂದು ಬೆಲೆ ಮಾತು ಮಲ್ತೇರಿ ಯಾನ್ ತೂಯೆ ಇನ್ವಿಟೇಷನ್ ಮಾತು ತೂತೆ ಎಂಕ ಇಟ್ಲ ಪಾಲ್ ಪಡೆಯರ ಆಯ್ಜಿ ಹೆಂಗ ಆರೋಗ್ಯ ಹಿಡ್ದದು ಇತ್ತೆ ಎಂಕ್ಲಿನ ಕನ್ನಡ ಬೆಳೆಯುತ್ತೇನೆಲ್ಲ ಇಂಚಿನ ಭಾಷಾಂತರದ ಮೂಲಕನೇ ಇಂತೆ ಆ ತುಳುಟ್ಲ ಇಂಚಿನ ಭಾಷಾಂತರ ಮಸ್ತ್ ಆತುಂಡು ಆಂಡರ್ ಎಂಕು ಒಂಜಿ ಆಶ್ಚರ್ಯ ತೋಜೋನೆ ಎಳ್ಪ ಎಣ್ಮ ಸೊಣ್ಪ ಈ ಮೂಜಿ ಮುಪ್ಪ ವರ್ಷಡು ತುಳುತು ಭಾಷಾಂತರದ ಕೆಲಸಡು ಆಯ್ನಾತಿ ಕೆಲಸ ಇತ್ತೆ ಆಯ್ ದಾಲ ಆಪುಜತ್ತ ಅಂದ್ ಒಂಜಿ ಮನಸ್ಸಲ್ಲಿ ಒಂಜಿ ದಾಯಗಾತು ಆಯ್ತು ಅಂಬೇರು ಎಂಕ್ಲಿನ ಕೆದಂಬಾಡಿನ ಮರ ಪೆರಸ ತುಳುನು ಮಿತ್ತು ಕೊಂಡು ಬರ್ತೇನೆ ಐಕೊಂಜಿ ಶಕ್ತಿನು ಜಿಂಜಾಯಿನೇ ಕೆದಂಬಾಡಿಯರು ಆ ಕೆದಂಬಾಡಿಯರು ಏತು ಪುಸ್ತಕ ಬೇಟೆದ ನೆಂಪು ಕನ್ನಡ ಬರೆಯರು ಒಕ್ಕ ತುಳುಕಾಂಡು ಒಕ್ಕ ಆರೇನ ಕೆಲಸ ಪಂಡ ಎಂಕ ಆಶ್ಚರ್ಯ ತೋಜುಂಡು ಆರೇನ ಒಂಜಿ ಘಟನೆ ಒಂಜಿ ಪಣಪೆ ಯಾನ ತುಳುನು ನಿಘಂಟುಡು ಉಪ್ಪುನಾಗ ಒಂಜಿ ಸರ್ತಿ ಆರೇನ ಚೋಮನ ದುಡಿ ಶಿವರಾಮ ಕಾರಂತನ ಚೋಮನ ದುಡಿ ಬರ್ತುಂಡು ಅಪ್ಪಗ ಉಪಾಧ್ಯಾಯರು ಪಂಡೇರು ಇಂದೇನ ಇಂಕ ಓದು ನಿಧಾನಡು ಓದಲೆ ಯಾನ ಹಿಂದೆಟ್ಟು ಪದ ಪೆಜ್ಜುವೆ ಪದ ಬೇಡ ಬೋಡಾಯ್ನ ತುಳು ನಿಘಂಟು ಬೋಡಾಯ್ನ ಪದಕ್ಕಳು ಮುಳುಪ ಉಂಡು ಅಂತ ಪಂಡೇರು ಅಂಚ ಅವು ಮಲ್ತದ ಎಂಕ ತುಳು ನಿಘಂಟುಗೆ ಈ ಹಿಂದೆಡ್ದು ಪದ ಅದೆತ್ತದ ಅಪ್ಪಗ ಬಂಜಿ ಸುದ್ದಿ ಕೇಳಿ ಶಿವರಾಮ ಕಾರಂತೇರ ಆರೇನು ಬುಡದಿ ಲೀಲಾ ಕಾರಂತೇರು ಒಂದ್ಸತಿ ಪಂಡೇರಿಗೆ ಗೇಪ ಸುದ್ದಿ ಎಂಕದಾಲ ಅಧಿಕೃತ ಅದು ಗೊತ್ತು ಈರನ ಚೋಮ ನಡೆದು ಕೆದಂಬಾಡಿಯರನ್ನ ಚೋಮೆ ಹುಷಾರಾತೀರು ಆರೇನ ಭಾಷಾಂತರ ಭಾರಿ ಲಾಯಕ್ ಆಗ್ತಾನೆ ಆರಿಗೆ ಒಂಚೂರು ಮನಸ್ಸು ಆರು ಪಾತ್ರ ಜರಿಗೆ ಅಪ್ಪ ಇತ್ತಿನಾರು ಎಂಕ ಪಂಡಿನೇ ಆರು ಕಾರಂತರಿಗೆ ಉತ್ತರ ಕೊರಿಜೇರು ಆಂಡ ಆತು ಯಾನ ಬಕತ್ತೂನಾಗ ಏತು ಲಾಯಕ ಆತುಂಡು ಅವ್ರ ಟ್ರಾನ್ಸ್ಲೇಷನ್ ಇತ್ತೆಲ್ಲ ಒಂಜಿ ತುಳು ಸಂಸ್ಕೃತಿದ ಒಂಜಿ ತೆರ್ಲು ಬೋಡು ನಂಡ ಇಂಕ್ಲು ಕೆದಂಬಾಡಿಯರನ್ನ ಬುಕ್ನ ಓದೋಡು ಒಳ್ಪ ತಿಕ್ಕೊಂಡು ಕೆದಂಬಾಡಿಯರನ್ನ ಬುಕ್ ವಾಲ ಇತ್ತೆ ಮಾರಾಟಕ್ಕೆ ತಿಕ್ಕೊಂಡು ಎಂಕು ಗೊತ್ತಿಜ್ಜಿ ಅಂಚನೆ ಒಂಜಿ ಪತ್ತು ನೂರು ವರ್ಷದ ತುಂಬಲ ತುಳ್ದೇರಂಬಳ ತ್ಯಾಂಪಣ್ಣ ಶೆಟ್ರು ಬಡಕ ಬೈಲ ಪರಮೇಶ್ವರರು ಮೊಕ್ಕ ಕೆದಂಬಾಡಿನ ತುಳು ಒಬ್ಬ ಮುದ್ದಣ್ಣನ ರಾಮಾಶ್ವಮೇಧದ ಭಾಷಾಂತರಲ್ಲ ಭಾರಿ ಲಾಯಕತ್ತ ನಾವು ಯಾನು ಓದುದೆ ಇಂಚ ನಿರಂಜನರ ಚಿರಸ್ಮರಣೆ ಅವು ಮದಪಂದಿನ ನೆನಪು ನೆಂಪುಲು ಇಂಚ ಮಾತು ಆತುಂಡು ಆಂಡ್ಲಿ ಇತ್ತೆ ಎಂಕಲ್ಲಿ ಜವಣರಿಗೆ ಯಾನು ಏಪಲ ಪಣಪುನೆ ಎಂಕ ಏಪಲ ತಿಕ್ಕುನೇರು ಅಂಚಾದಿ ಯಾನು ಪಣಪುನೆ ಎನ್ನ ಇದು ಹಿಡ್ಕಿದ್ಗು ಆರೇನು ಯಾನು ಏಪಲ ಫೋಂಡು ಒಂಜಿ ರೀತಿ ಲಕ್ಕ ಅವನೆ ಆರಿಗೆ ಪ್ರತಿಭೆ ಉಂಡು ಸಾಮರ್ಥ್ಯಕ್ಕೆ ಉಂಡು ಪೂರ ಉಂಡು ಆಂಡ್ ಅರ ಒಂಚ ನಿಧಾನ ಅಂಚನೆ ಹಿಡ್ದು ಈ ಆರಿಗೆ ಏನು ಪಣ್ಣು ಈ ಕನ್ನಡದ ಡೆಡ್ಡೆ ಕೃತಿಗಳೇನು ತುಳುಕು ಮಲ್ಪುಲೆ ತುಳುಕು ಮಲ್ಪುಲೆ ಅಂದು ಅಂಚ ಏನು ಆರು ಬೇರೆ ಪೇಜಾವರ ಸದಾಶಿವರ ಮೂಜಿ ಕತೆಕ್ಕಲೇನು ಮಲ್ತೀರು ಬಹ

0: ಒಂಜಿ ಕಾರಣ ಆವಡು ಒಂದು ಎಂಕು ಬೊಕ್ಕ ಒಂಜಿ ವಿಷಯ ಏನು ಪಂಡದ ಪಾತ್ರ ಮುಂತಾವೆ ತುಳು ಬುಳೆವುಡ ಅಂಡ ನನ್ನ ಮಕ್ಕೊಂಜಿ ಆವಡ ಆಯ್ನ ಕೆಲಸ ಪಂಡ ಇತ್ತೆ ಏನು ತೋಜು ಎಂಕು ತೋಜುನ ತುಳು ಕಾವ್ಯ ಕತೆ ಸಣ್ಣ ಕತೆ ಕಾದಂಬರಿ ಮಾತು ಅವು ಕನ್ನಡದ ನಿರಳ್ಡೇ ಬರೋದುಂಡು ಆ ತುಳುತನ ಅಂದ ಒಂಜಿ ಬರೋಡು ಅವು ಬರೋಡು ಅಂಡದ ಎಂಚಿನ ಮಲ್ಪಡು ಎನ್ನ ಒಂಜಿ ಅಭಿಪ್ರಾಯ ಎಂಕ್ಲಿನ ಜನಕುಲು ಎಂಕ್ಲಿನ ತುಳುತ ಪಾರ್ದನುಲೇನು ಪಾರಾಯಣ ಶಬ್ದ ಸಿಂಗಲ್ ಇನ್ವರ್ಟೆಡ್ ಕೊಮ್ಮಡೆ ಪಂಡ ಪಾರಾಯಣ ಮಲ್ಪೋಡು ದಾನಿ ಪಂಡಗ ಆಯ್ನ ಓದುಡು ಓದುಡು ಓದುಡು ತುಳು ಪಾಡ್ದನಲೇನು ಅಪಗ ಮಲ್ಲ ಮಲ್ಲ ಶಬ್ದ ಏತು ಮಗತ್ತು ಪೋಯಿ ಮರೆತು ಪೋಯಿನ ಮತ ಶಬ್ದ ಪೂರ ತಿಕ್ಕೊಂಡು ಇತ್ತು ರಾಮಕ್ಕ ಮುಗ್ಗಿರ್ತಿನ ಸಿರಿ ಪಾಡ್ದನ ಆಯ್ನ ಸ್ವಲ್ಪ ತಾಜೆಟ್ಟು ಹಂಪಿ ವಿಶ್ವವಿದ್ಯಾಲಯ ಹಿಡಿದು ಕಣದಿದ್ದೆ ಮೂಲ್ಪ ಆರಿನ ಸಮಕ್ಷ ಮಾಡು ಉಡುಪಿಡು ಬಿಡುಗಡೆ ಅಂಡ್ ಹರಿದಾಸ ಭಟ್ರನ ನೇತ ಮುತಾಲಿಕ್ಕಿಡು ಅವು ಇತ್ತ ಕಾಪಿ ದಿಕ್ಕುಜ್ಜಿ ಐಕೆ ಯಾನ್ ಮೇರೆಡೆ ಪಂಡೆ ಅಧ್ಯಕ್ಷರ ಆರು ಮಲ್ಪು ಎಂದು ಪಂಡೇರು ಅವು ಆಪುಂಡು ನನ್ನ ಒಂದು ಎರಡು ತಿಂಗಳು ದುಳ್ಳ ಯಾಂಡಲ್ಲ ಆ ಸಿರಿ ಪಾಡ್ದನ ಹೆಂಕೈನ ಓದುನಗ ಯಾನು ಬೇರೆನ ಬೇತೆ ತುಳು ಪಾಡ್ದನೆಲ್ಲ ಓದಿದೆ ಗೋಪಾಲ ನಾಯ್ಕಿರನ್ನೆಲ್ಲ ಓದಿದೆ ಬೊಕ್ಕ ಕರ್ಗಿ ಶೆಟ್ಟಿನ ಕೆಲಸನ ಏನು ತೂತೆ ಅರೆನ ಪ್ರಿಂಟ್ ಆತಂಡ ಅಲ್ಲ ತೂತೆ ಆಂಡ ಎಂಕ್ ಈ ರಾಮಕ್ಕ ಮುಗ್ಗಿರ್ತಿನ ವಿಶೇಷ ಪಂಡ ಆರಿಗೆ ಕನ್ನಡ ಬರೋದು ಇದ್ದಿಜ್ಜಿ ಅರೆ ಕನ್ನಡಲ್ಲ ಗೊತ್ತಿಜ್ಜಿ ಭಾರಿ ಕಷ್ಟಡು ಪಾತೇರೊಂದಿತ್ತೇರು ಕನ್ನಡ ಯಾನಾರೆಡ ತುಳುಟ್ಟೆ ಪಾತೇರೊಂದಿತ್ತೇನೆ ಆರು ಪಂಡಿನ ಅಂದಿಟ್ಟು ಏತು ಪದಕುಲು ತುಳು ನಿಘಂಟುಡ್ಲ ಇಜ್ಜಿ ಜನಕಳ ನಾಲ ಇಡ್ಲ ಇಜ್ಜಿ ಓವುಲ ಇಜ್ಜಿ ಯಾನು ಏತು ಜನಟ ಕೇಳು ಹೆಂಚಿನ ಅರ್ಥ ಮಲ್ಪೊಳಿ ಅರ್ಥ ಇಂಚ ಆವು ಆಯ್ಕೆ ಎಟಿಮಾಲಜಿ ಹೆಂಚಿನ ಆಯ್ತು ಮೂಲ ಹೆಂಚಿನ ಪಂಡ ಏರಿಗಳ ಗೊತ್ತಿಜ್ಜಿ ಆಂಚ ಆ ತುಳು ಪಾರ್ದನನು ಮತ್ತು ಬೊಕ್ಕ ಬೊಕ್ಕ ಬೊಕ್ಕ ಏನು ಪಾರಾಯಣ ಮಲ್ತುಂಡ ಖಂಡಿತ ತುಳುಕು ಬೊಡಾಯಿನ ಕಾವ್ಯಗೂ ಬೊಡಾಯಿನ ಕಾದಂಬರಿಗೆ ಬೊಡಾಯಿನ ಶಬ್ದಲು ತಿಕ್ಕುವ ಅಂಚ ಇದೇ ಕಿಟ್ಟೆಲ್ಲು ಮೇರು ನಮ್ಮ ಮುದ್ದಣ ಆರಿನ ಶಾಲೆಗೆ ಪೋಪಿನ ದುಂಬ ಕಾಂಡ ಲೆಕ್ಕದ ವಿಷ್ಣು ಸಹಸ್ರನಾಮ ಪಾರಾಯಣ ಮಲ್ತಿನಿತ್ತು ಅತ್ತು ಆರು ಕಿಟ್ಟೆಲ್ಲಿ ನಿಘಂಟು ಗಟ್ಟಿಡು ಪಣಂದು ತಿರುಗಿ ಅವು ಕಡೆಕಾರಿಗೆ ಬಾಯಿಪಾಟನೆ ಬತ್ತಿಂಡಿಗೆ ಇಂದು ಪಂಡಿನೆ ಹೆಂಚಿನ ಹುರುಳಿ ಭೀಮರಾಯರು ಆರಿನ ಒತ್ತುದ ಇಲ್ಲರೆ ಆರು ತಿನ್ನರು ಅಂಚ ಒಂಜಿ ರೀತಿಯ ಈ ಪಾಡ್ದನೂ ಒಂಜಿ ಗಟ್ಟಿ ಮತ್ತು ಕೆಲಸ ಜವಣರಿಡ್ದ ಅವಳು ಯುವಕರಿಡ್ದ ಅವಳು ಎಂಕ್ಲಿನ ಪಾಡ್ದನ ತಿಕ್ಕುಜ್ಜಿ ಇತ್ತ ಏತು ಪಾಡ್ದನ ತಿಕ್ಕುಜ್ಜಿ ತಿಕ್ಕುಜ್ಜಿ ಅತ್ತು ಪಾಡ್ದನ ಇತ್ತೆ ಮುರಾಣಿ ಒಂಜಿ ಜನ ಪಂಡು ಇರನ್ನ ಕನ್ನಡ ತುಳುಟಾಂಡ ಇತ್ತೆಲ್ಲ ನನ್ನೆಲ್ಲ ಉಂಡುಗೆ ಆಂಡ ತಮಿಳು ತೆಲುಗುಡು ಪೂರ ಸೈತು ಪೋತುಂಡು ಜಾನಪದ ಮಹಾಕಾವ್ಯಲು ಒಂದು ಪಂಡೇರು ಅಂಚನೆ ತುಳುಟ ಸಿಕ್ಕುಜ್ಜಿ ರಾಮಕ್ಕ ಮುಗ್ಗಿರ್ತಿನ ಪಾಡ್ದನೇ ಬಹುಶಃ ನನ್ನ ಮತ ಆತು ಮಲ್ಲಾದಿಗೆದ ಪಾಡ್ದನ ಉಪ್ಪಂದು ಅಂದು ಎಂಕ್ ನಾಟಿ ಎಂಕ್ಲ ನಟ್ಟಿ ಪೋಂಡು ಪಾಡ್ದನೆಲ್ಲ ಪೋಂಡು ಅಂಚನೆ ಹಿಡ್ದಾರ ಈ ಪಾಡ್ದನ ಇತ್ತಿನ ಪಾಡ್ದನ ಸಂಗ್ರಹ ಮಲ್ತಿನ ಕ್ಲಿನ ಪ್ರಿಂಟ್ ಆಯ್ನ ಪೂಕನು ನನ್ನ ಓದುದು ಓದುದು ತುಳುನ ಪಕ್ಕಂಜಿ ಭಾಷಾಂತರ ಕೆಲಸನ ಜಾಸ್ತಿ ಜಾಸ್ತಿ ಮಲ್ತದು ಎಂಕ್ಲಿನ ತುಳುನು ಮತ್ತು ತೆರೆ ದೆರ್ಪಿಲಕ್ಕ ಮಲ್ಪೋಡು ಒಂದು ಏನು ಪಂಡದು ಇನ್ನು ಆಯ್ನ ಕೆಲಸ ಮಲ್ಲ ಮಲ್ಲ ಕೆಲಸ ಆಯ್ಕೆ ಸಹಾಯ ಮಲ್ತಿನ ಎಂಕ್ಲಿನ ಭಾಷಾಂತರಕಾರೇನ ಯಾನು ಮಗತ್ ನಂಜಸತಿ ಯಾನು ಅಲ್ಲಿ ನೆನಪು ಮನ ತುಂದು ಎನ್ನ ಪಾತ್ರ ಉಂತವೆ ನಮಸ್ಕಾರ
1: ತುಳು ಭಾಷೆ ತರೆದೆರ್ಪುನ ಬಗೆ ವಾ ನಮುನೆದ ಪನ್ಪುನ ತುಲಿಪುನು ದುಂಬುದಿ ಒಂದು ಆ ಮರ್ಗಿಲ್ಡೆ ಬೇತೆ ಬೇತೆ ನಮುನೆಡ ಆಲೋಚನೆಯನ್ನು ಪಟ್ಟೊಂದು ತುಳುಕು ಪಗತಿನ ಕನಕದಾಸರೆ ಬೂಕುದ ಬಗೆಟ್ ಉದಿಪನ ಮಲ್ತ ಪಾತೆರ್ನ ಸರ್ ಇರೆಗ ಸೊಲ್ಮೇಲು

ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ತುಳು ಭಾಷೆಗೆ ಅನುವಾದ ಮಲ್ತಿನ ಕನಕದಾಸಿರ್ನ ಕಾವ್ಯ ಕೀರ್ತನದ ತಿರ್ಲು ಬೊಕ್ಕ ಪೊರ್ಲು ಪಾತ್ರ ಕತೆ ಕಾವ್ಯ ವಾಚನ ಈ ಲೇಸಿನ ಉದಿಪನ ಮಲ್ತು ಪಾತ್ರನ ಪ್ರೊಫೆಸರ್ ಎ ವಿ ನಾವಡ ತುಳು ಆವೃತ್ತಿ ಸಂಪಾದಕರು ಅರ್ನ ಪಾತ್ರನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 2ನೇ ಕಂತು.
1: ಒಟ್ಟಿಗೆ ಆನಾಗ ಏನ್ ಬಂದ ವಿಷಯ ಅರ್ಥ ಒಂದು ಬಂದಿದೆ ಇನ್ನ ಕಾಂಡೆಲ್ಲ ಹಾಕೊಂಡು ಬರ್ತೀನಿ. ಆಂಡೆ ಪುಲ್ಯ ಕಾಂಡೆಲ್ಲ ಹಾಕದ್ ಗಂಜಿ ಸಂಜಾನ ಬೆಚ್ಚ ಬೆಚ್ಚ ಸಂಜಾನ ಉಂಡದು ಐದು ಪಕ್ಕ ಕೂಲಿ ದಕ್ಕದು ಮೀದು ಪೊಕ್ಕೈದೆ ಬರ್ತು
2: ಬರ್ತದೆ. ಈ ಮೀತಿ ಮೀನೇನು ಪೂರ ಬಂದ್ಯಾರ ಈತನ ಬಂತೇನೇನೆ
1: ಹೆಚ್ಚಿನ ಹೆಂಚಿನ ಕಡತ ಬಣ್ಣಿ ಧರ್ಮದ ತಿಂದ್ರೆ ಬಲ್ಲಿ ಎಂದು ಹಂಚ ಅದು ಬರ್ತೇನ ಹಂಚ ಇಮೇಟೆ ಬಂದಾಗ ನಮ್ಮಂಜಿ ಕೋಣೆ ಇಜ್ಜ
2: ವಾ ಕೋಣೆ
1: ಗುಪ್ತಾ ಸಮಾಲೋಚನೆ ಕೋಣೆ
2: ಅವಂಜಿ ನಮ್ಮ ಅರಸೊತ್ತಿದೆಗಳು ಅರಸೊತ್ತಿಗೆ ತಗಲು ಹೋತು
1: ಗುಟ್ಟಿಡ ಪಾತ್ರ
2: ಗುಟ್ಟಿಡ ಪಾತ್ರ ಜಾಗೆ
1: ಅವಳು ಇಂಚ ಬರ್ತೇನೆ ಗುಸು ಗುಸು ಗುಸು ಗುಸು ಗುಸು ಗುಸು ಪಾತ್ರ ಜೇಂದು
2: ಈ ಗುಪ್ತ ಸಮಾಲೋಚನೆ ಉದ್ದೇಶ
1: ಗೊತ್ತಾಯ್ತು
2: ತಪ್ಪೆಂಚಿನ
1: ತಪ್ಪತ್ತು
2: ಮಗ
1: ತೂಪೇನೆ ಮೂಜಿ ಮುಟ್ಟುಂಡು
2: ಮೂಜಿ ಮೂಜಿ ಮುಟ್ಟ ಕಾರ್ದ ಮುಟ್ಟ
1: ಪಾದರಕ್ಷ
2: ಅವು ಇಪ್ಪಟಿಯ ನಿಕ್ಕದೇ ಗೌಪಡ
1: ಒಂಜಿ ಮಲ್ಲ ಬಕ್ಕಂಜಿ ಮೇರ್ನ ಮಂದಿರ್ಲನ ಮಂದಿರ್ಲನ ಬಕ್ಕಂಜಿ ಪ್ರೇತರ್ನ
2: ಪ್ರೇತರ ಅತ್ತವು
1: ಪುರೋಹಿತರ ಮೂರು
2: ಜನ ತೈತರ
1: ಅರಸಲ್ಲ
2: ಅರಸಲ್ಲಿನ ಚಪ್ಪಲಿ ನೀಕೆ ನೀಕೆ ಗೊತ್ತುಂಡ ನೀ ಕಥ
1: ಅರಸಲ್ಲ ಪಾದರಕ್ಷೆ ಮಲ್ಲ ದಯಪಂಡ ಕಾರ್ ಮಾತ್ರ ತೂಗಿನಿ ಪಾದರಕ್ಷೆ ಮಾತ್ರ ತೂಗಿನಿ ಸಮಗಟ್ಟು ನನ್ಗೆ ಗೊತ್ತಾನ
2: ನಮಸ್ಕಾರ
1: ಇಂಚನೆ ಎನ್ನ ಬಲತಕ್ಕೆ ಬಿನ್ ಗೋಡೆ ಕೊರಿಯ
2: ಹೌದೇ ಬಲತ್ತ ಕೊರಿಯ
1: ಇಂದು ಒಂಜಿ ಮೈತಕ್ಕೆ ಏನ್ ಜಪ್ಪ
2: ಎಡತ್ತಗೆ ನಿಜ ಇಪ್ಪಿ ಮೈದಲ್ಲ ಯಾನ್ ಬಣ್ಣಲ್ಲ ನೀಕೆ ಕೇ ನೋಡತ್ತ
1: ಅಂಡ ಹೆಂಚಿ ನನ್ ಸಮಾ ಕಿದಿಗೋರ್ದು ಕೇನಾಗ ಏನ್ ಅಮ್ಮೇರ್ ಬಂದಿನಂಚಿನ ವಿಷಯ ನಮ್ಮ ಊರು ಒಂದು ಎಟ್ಟೆ ಕಾರ್ಯ ಅವಡು
2: ಅಮ್ಮೇರು
1: ಬಂದ್ಬಿಡಿ
2: ಅಮ್ಮೇರು ಬಂದ
1: ನಮ್ಮ ಊರು ಎಟ್ಟೆ ಬೇರೆ ಅವಡು ಒಂದು ಒಂದಿ ಮದುವೆ ಅವಡು ಒಂದು
2: ಶಾಪರ್ ಎನ್ನ ಅಮ್ಮೇರಿಗೆ ಇತ್ತಲ್ಲ ಬುದ್ಧಿ ಬರ್ತದ ಈತ್ ಬುಳೆಯಿನ ಮಗೆ ಉಳ್ಳೆ ಈತ್ ಪ್ರಾಯದ ಬರ್ತೇ ಉಳ್ಳೆ ಹೆಂಗ್ ಕೊಂಚ ಮದುವೆ ಬಲ್ಪಡ ನೋಡ್ಬೋದು ಬುದ್ಧಿ ಇದ್ದ ಅಲ್ಲ ಭತ್ತನ ತಾರೆಗೆ
1: ಮನಿ ಪಂದೆ ಕುಳ್ಳಿ ಇರ್ನ ಬುದರೆ ವೈದ್ಯಲ್ ಮದ್ವೆ ಏರೆಗಾವಡು
2: ಸುರೂಕ ಪ್ರಾಯಕ ಬತ್ತನ ಪೊಂಜನಲ್ಲಿ ಪೊಣ್ಣು ಇರ್ನ
1: ಮೆದ್ದಿ ಸೀಸೋಡ ಅತ್ತ ಸೀಸೋಡ
2: ಸೀಸೋಡ
1: 15 ವರ್ಷದ
2: ಸೀಸೋಡ ಹತ್ತು
1: ಅರೆಗೆ ಮದ್ವೆ ಮಲ್ಪು ನಿಂದು ನೀರ್ ನಾಯ್ ಮಲ್ದೆ
2: ಎಂದು ಮಿಗ್ದಿಗ
1: ಅಂದ
2: ಅವಳು ಯಾರ ನೀರ್ ನಾಯ್ ಮಲ್ತೀರ
1: ಭಾರಿ ಸಂತೋಷ
2: ಸಂತೋಷ ಅವಡ ಈ ಸರ್ತಿ ಒಂದು ಮೆಗ್ದಿಗ ಒಂದು ಮದ್ವೆ ಹಾಪು ಅವಡ
1: ಬಾವೆ ಬರ್ತದೆ ಒಂದು ಲಕ್ಷಣ ಉಂಟು ಹಂಚ ಏರಾದಿಪ್ಪು ಏರಾದಿಪ್ಪು ಏರಾದಿಪ್ಪು ಒಂದು ಆಲೋಚನೆ ಮಲ್ಪನಾಗ
2: ಅವು ಯಾರಿದ್ದೆ ಅಂತ ತೀರ್ಮಾನ ಒಂದು ತಾಯ ಬಂಟ
1: ತೀರ್ಮಾನ
2: ಖಂಡಿತ
1: ಅರಸುಳು ಮಂದಿರು ಪುರೇ ತೇರು ಪೂರ ಸೇರ್ದು ಎರೆಗೆ ಕುರ್ಪುನತ್ತು ನಮ್ಮ ನಮ್ಮಂದು ಬರ್ಕ ನಂಚಿನ ಭೂಲೋಕುಡು ದೇವರಿಂದ ಏರು ಪುಗರ್ತೆ ಪಡತೀನ ಹಂಚಿನ ಕೃಷ್ಣ ದೇವರಿಗೆ ಕೃಷ್ಣ ದೇವರು

0: ಭಜನೆ ಮಾಡ್ತಾನೆ ಪುನಾಗ ದಾನೆ ಬರ್ತಾ
1: ಮಗ.

0: ಅಂತೇನಾ? ನರಂತಡಿಗೆ ಏ ಪ್ರಯೋಜನ ಬರ್ಪೀರಿ ಸದ್ಮಾನಕೊಂಡು ಅಣ್ಣ ಹೆಚ್ಚಿಗೆ ನಿಂಚಿದ ಸನಿಖೆ ಕೊರಿ ನಿಕ್ ಮಾತ್ರ
1: ಪಂಡಾತಿ
0: ಏನು ಬುಗಾರಣಿ ಆ ಮರ್ಲನ್ ಆ ಎಬ್ಬದನ್ ಆಣಿ ಎನ್ನದಳು ಬುಗಾರಣ ಇನ್ನ ಮದುವೆಗೆ ನಿಗಂಟು ಮಾಡ್ತೀನಿ ಎನ್ನ ಅಮ್ಮೀರು ಅವಳ ಏರಿ ಬಿಕ್ಕೊಂಡು ಬಂದು ನಿಗಂಟು ಮಾಡ್ತೀನಿ ಎನ್ನ ಆರಾಧ್ಯ ದೇವಿಯರು ಎನ್ನ ಉಡಲ್ಲಿ ಅನ್ನ ಪೂಜೆ ಮಾಡಿದ ಕೃಷ್ಣ ಪರಮಾತ್ಮ ಎನ್ನ ಈ ಜೀವನ ಅರ್ಪಿತ ಮಾಡ್ತಿರ್ತೀವಿ ಅರಿಗು ಕೊರ್ಪೀರು ಬಂದ ವಿಶ್ವಾಸ ಇಡ್ಕೊಂಡಾಗ ಎನ್ನ ಅಣ್ಣಿ ರುಕ್ಮಿ ಆಯಿಗೆ ಮದ್ದು ಮದ್ದು ಕೊರ್ಪಿದ ಬಂಡೇನಾ
1: ಶುಭಾಲಗ
0: ಒಂಜಿಲ್ಲ ಪರವರಿ ಅಂದ್ರು ಆನ ಬಗಿಟ್ಟು ಎನ್ನೇ ದೊಡ್ಡ ತಪ್ಪು ಕಾರಣ ಶಿಶುಪಾಲನ್ ಎನ್ನ ದೇವರೇ ದೊಡ್ಡ ಆಯ ಧೂಳಿಗೂ ಸಮ ಅಂಚಿತ್ತೆ ನಾನು ಎನ್ನೇ ದೊಡ್ಡ ಬರ್ತೀನಿ ಈ ಪುಗಾರ ಅಂದ್ರಲ್ಲ ಹ್ಮ್

0: ಎಂಚಾಂಡ ಲಂಬುದಾರ್ಗ ಬರೋಡು ಪಂಪಿನವು ಕೆಲವೆರೆಗ ಮನಸ್ಸಿಪ್ಪು ಆಂಡ ಸಾಧನದ ಮೂಲಕ ಪುದಾರ್ಗ ಬರೋಡು ಇಂದು ಎನ್ನ ಕ್ರಮ ಒಂಜೊಂಜೆ ಒಂಜೊಂಜೆ ಮೊಟ್ಟಿಕಲ್ಲು ಮಿತ್ತಾರ್ದು ಮಿತ್ತು ಬರ್ತನಾಯಿ ಏ ಪೋ ತಿರ್ತು ಮೂರು ಜೆಗೆ ಎನ್ನ ಕ್ರಮ ಲಂಚನೆ ಒಂಜಿ ಪೊರ್ತುಗು ಮೂಜಿ ಕಣ್ಣು ನಾಲ್ಕೈ ಪುಟ್ಟಿನ ಕೈ ಕಿತ್ತಿಗೆ ಲೋಕದ ಜನಕ್ಕಲು ಪುರ ಪುಗರಂದಿತ್ತೇರು ಸಾಕ್ಷಾತ್ ಈಶ್ವರ ದೇವರೇ ಭೂಲೋಕಗೂ ಬತ್ತೇರಿ ಆಂಡ ದಾನೆ ಮಲುಪುನೆ ಹಣೆ ಬರ ಕಟ್ಟಿ ನಂಚಿನ ಆ ಕೃಷ್ಣೆ ಎನ್ನ ಇಲ್ಲಗ ಬತ್ತೆಗೆ ಪೆದ್ದಪ್ಪಗೆ ಪೆರ್ಗುಣೆ ಅಂಡಲ ಪೊರ್ಲು ಪಂಪುನ ಪಾತ್ರದ ಲೆಕ್ಕನೆ ನಾಲ್ಕೈ ಮೂಜಿ ಕಣ್ಣು ಇತ್ತಿನ ಎನ್ನ ತೂಯಿನ ಎನ್ನಪ್ಪ ನಿತ್ತಲ ಬುಳಿತಂದಿತ್ತಲ್ಗೆ ಎಂಚಪ್ಪ ಈ ಬಾಲೆನ ಸಾಂಕುನೆ ಅಂದ್ರೆ ಮೂಜಿ ಲೋಕ ತಿರುಗು ನಂಚಿನ ನಾರದರು ಬತ್ತದೆ ಬಂಡೇರು ಏರನ ಕೈಕು ಕೊರ್ನಗ ಈ ಬಾಲದ ಹೆಚ್ಚಿನ ತನ್ನ ಕೈ ಪೋಪುಂಡ ಆ ಪೊರ್ತುಗ ಮಾಂತರ್ನ ಕೈಕು ಕೊರೊಂದು ಬಲ ಅಂದ್ರೆ ಕೃಷ್ಣೆ ಬತ್ತೆಗೆ ಒಂಜಿ ದಿನ ಆಯನ ಕೈಕು ಕೊರ್ನಗ ಎನ್ನ ಹೆಚ್ಚೆತ್ತಿನಂತಿನ ಅಂಗೋಲು ಪೋದಿಗೆ ಹಣೆ ಬರ ಕೆಟ್ಟನೆ ಆಯ ಮಜ್ಜಿ ಬಂಗಾರ ಮುಟ್ಟಿನಲ್ಲ ಮಜ್ಜಿ ಅಪ್ಪುಂಡಿ ಬುಕ ಯಾನೊಂಜಿ ಹೆಂಚಿನ ಆಂಡಲ ಸಮಾಧಾನ ಫೋನ್ ಅತ್ತ ಅಂದ್ಕೊಂಡಿದ ಅಪ್ಪ ಸಂತೋಷ ಪಡೆಯಲ್ಗೆ ದಾನ ಮಲಪುನೆ ನಾರದರ ಆ ಪೊರ್ತುಗಳ ಒಂಜಿ ಪಾತ್ರ ಬಂತೀರಿ ಏನಾಯನ ಕೈಕು ಕೊರ್ನಾಗ ಒಂಜಿ ಅಂಗ ಪೋಪುಂಡ ಆಯಾಡ್ದಾರಣಿ ಮರಾನ ಅಂದೆ ಐಕ್ಯ ಮಾಡೋದು ಸಾಧನೆ ಮಲಪಿರಬಿ ದಾಡ್ನೇ ಅನ್ ಸಾಧನೆ ಮಲ್ತೊಂದು ಮಲ್ತೊಂದು ಈ ಮುಟ್ಟಲ ಎತ್ತಿದೆ ಎನ್ನೊಟ್ಟಿಗೆ ಇಪ್ಪಿನ ಕ್ಲಾಂಡಲ ಸಾಮಾನ್ಯ ನತುಲಿ ಪರಮೇಶ್ವರ ದೇವರನ ಅನುಗ್ರಹ ಎಂಕಿತ್ತಿ ನಿರ್ಧಾರ ಚೈತ್ಯದ ಈ ಭೂಮಿನ ಯಾನ್ ಎನ್ನ ಸಂತಿಗೆ ಮಲ್ತೊಂದು ಬತ್ತಿದೆ ದಮಘೋಷ ಶ್ರುತಶ್ರವೆ ಎನ್ನ ಪೊಪ್ಪ ಅಮ್ಮ ಅಕಲಿನ ಆಶೀರ್ವಾದ ಎನ್ನ ಆರಾಧ್ಯ ಮೂರ್ತಿಯಂತ ಈಶ್ವರ ದೇವರನ ಅನುಗ್ರಹ ಚೈತ್ಯಡು ಸಂತೋಷಡು ಕಾಲ ಕಲೆ ಒಂದುಳ್ಳೆ ಅಂದ ಕಾರಣ ಯಾನು ವರ್ಯ.
1: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕಿದ ಓಲೆ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ 107.8 FM ಎಂದೂ ಮರೆಯದ ಹಾಡು.

ಸಾವಿನ ದ್ವೇಷ, 12 ವರುಷ ನನ್ನ ರೋಷ, 100 ವರುಷ ನನ್ನ ರೋಷ, 100 ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ

0: ಹಾವಿನ ದ್ವೇಷ, ಹನ್ನೆರಡು ವರುಷ ನಂದ ರೋಷ, ನೂರು ವರುಷ ನಂದ ರೋಷ, ನೂರು ವರುಷ ಹಾವಿನ ದ್ವೇಷ, ಹನ್ನೆರಡು ವರುಷ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್,
1: ಗುಡ್.

ಯಾನ್ ಶಶಿಧರ ಆಳ್ವೆ ನಾಟಕ ಕಲಾವಿದೆ ಪಕ್ಕ ಕಿರುತೆರೆ ನಟೆ. ನಿಖಿಲ್ ಕೇನಂದುಲ್ಲರ್ ಸಮುದಾಯ ಬಾನುಲಿ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

ಮದಿಮೆ ಆಯನ ಸುರುಕು 85 ಕಿಲೋ ತೂಕದ ಈ ಕಣ್ಣನೆ ಪಂಪಿನ ಪ್ರಾಣಿ 45 ಕಿಲೋಕ್ಕೆ ಜತದ ಇಂಚ ಬಂದ್ಬಿಡು ಕೇಳಲೆ

ಈತನೇಟಾ ಕೋಟಿ ಚೆನ್ನಯ್ಯ ಅಂಚನೆ ನ್ಯಾಯಗಾದು ಎನ್ನ ಬದುಕು ಈ ತುಳು ಸಿನಿಮಾದ ಪದಕುಲೆನ ಕೇನೊಂದು ಬತ್ತರು ಇಡೆಗು ಇನ್ನಿತ ತುಳು ಪ್ರಸಾರ ಮುಗಿಂಡ ನನ್ನ ದುಂಬುದ ತುಳು ಪ್ರಸಾರ ಡುತಿಕ್ಕ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಪದಕ್ಕೆ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು. ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.